ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ ಶುಭೋದಯವನ್ನು ಕೋರುತ್ತಾ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಅಶ್ವಯುಜ ಮಾಸದ 12ನೇ ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 4ನೇ ತಾರೀಕು ಭಾನುವಾರ. ಈಗ ಸಮಯ 5:56:55. ನಿಲಯದ ಇಂದಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಹೇಮಾವತಿ MD. ಶುಭ ನುಡಿ. ಮಗುವಿಗೆ ಪುಸ್ತಕದ ವಿಸ್ಮಯವನ್ನು ಕಲಿಸಿಕೊಡಿ. ಆಕಾಶದ ಹಕ್ಕಿ, ಬಿಸಿಲಿನ ಮಿಡತೆ, ಬೆಟ್ಟದ ಹಸಿರು ಹೊದಿಕೆಯಲ್ಲಿನ ಹೂಗಳು, ಇವುಗಳ ಅನಂತ ರಹಸ್ಯವನ್ನು ಆಲೋಚಿಸಲು ಪ್ರೇರೇಪಿಸಿ. ಮಕ್ಕಳು ಎಲ್ಲದಕ್ಕೂ ಕಿವಿಗೊಡಲಿ, ಆದರೆ ಕೇಳಿದ್ದನ್ನು ಸತ್ಯದ ಜರಡಿಯಲ್ಲಿ ಸೋಸಿ ಸ್ವೀಕರಿಸಲಿ. ಹೀಗೆಂದವರು ಅಬ್ರಹಾಂ ಲಿಂಕನ್. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ನಾವು ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನಾ ಪ್ರಸ್ತುತಿ ಡಾಕ್ಟರ್ UM ರವಿ. 6:35 ರೈತರಿಗೆ ಸಲಹೆ. 6:40 ಹಾಗೂ 7:00

15 ನಿಮಿಷಕ್ಕೆ ಭಾವಗೀತೆಗಳನ್ನು ಆಲಿಸುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x100 meter ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸೆಡ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಿಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 9:30 ಕನ್ನಡ ಚಿತ್ರಗೀತೆಗಳು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕ, ಪುಟಾಣಿಗಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. 10:30 ಗಾನ ಭಜಾನ, ಹಿಂದಿ ಚಿತ್ರಗೀತೆಗಳು. 11:00 ಸ್ವರಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕ ಸಂಖ್ಯೆಗಳು 2285558 ಮತ್ತು 2281129. STD ಕೋಡ್ 08272. 12:05 ವನಿತಾ ವಿಹಾರದಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ, ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಆಶಾ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಕುರಿತು ಮಾಹಿತಿ ಡಾಕ್ಟರ್ ಕೇಶವ ಪೈ ಅವರಿಂದ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಗತಿಪಥ ವಿಷಯ, ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್. 1:20 ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ರರಂಜನೆ, ಚಿತ್ರನಟ ಅನಂತ್ ನಾಗ್ ಮತ್ತು ಲಕ್ಷ್ಮೀ ಜೋಡಿ ಕುರಿತು ಮಾಹಿತಿ, ಪ್ರಸ್ತುತಿ ರಫೀಕ್ ಅಹಮದ್. 1:40 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ರಸಮಂಜರಿ. 3:00 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಮಹಿರಾವಣ ಕಾಳಗ, ನಡೆಸಿಕೊಡುತ್ತಾರೆ ಬಿ ಭುಜಬಲಿ ಮತ್ತು ಬಳಗ ಧರ್ಮಸ್ಥಳ. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆ ರೋಟರಿ ಶಾಲೆಯ ಕಲಾಶಿಕ್ಷಕರಾದ ಇರ್ಫಾನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವಿಶಾಲಾಕ್ಷಿ ಹೆಚ್ಜೆ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಯುವವಾಣಿ ಯುವಲಹರಿ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು, ಮಕ್ಕಳ ಕಥಾ ಸಂಕಲನದಲ್ಲಿನ ಯುವಜನರಿಗೆ ಕಿವಿ ಮಾತಾಗಿರುವ ನೀತಿ ಕಥೆಗಳು, ಪ್ರಸ್ತುತಿ ಮತ್ತು ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 5:30 ಚಿತ್ರಕಾವೇರಿ, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ, ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಕುರಿತು ಡಾಕ್ಟರ್ ಜಿಕೆ ಚೇತನ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ, ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. 8:00 ಸಿರಿಗಂಧ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಅಳವಡಿಕೆ ಅಥವಾ ವಿಕಸನ, ಭಾಗವಹಿಸುತ್ತಾರೆ ಶಲೋಮ್ ಆರೋಕಿಯನ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಹಿಂದೋಳ್ ಪೆಂಡಸೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ. ಇದುವರೆಗೆ ನಿಲಯ ಪ್ರಸಾರಿಸುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:00

ಆಕಾಶವಾಣಿ ಮಡಿಕೇರಿ, ಸಮಯ 6:10:07. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಅಲ್ಲಮ ಪ್ರಭುಗಳ ವಚನ. ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ, ಹಾಡಿದ್ದಾರೆ ಪರಮೇಶ್ವರ ಹೆಗ್ಡೆ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ನಮಸ್ತೆ ನಮಸ್ತೆ ಕಾವೇರಿ ಮಾತೆ, ಮೂಟನಾಳಿರ ಪೊನ್ನಪ್ಪ ರಚನೆಯ ಗೀತೆ, ಹಾಡಿದ್ದಾರೆ ಪ್ರತಿಮಾ ಅತ್ರೇಯ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಾರಿಯಂಡ ಜೋಯಪ್ಪ ರಚನೆಯ ಗೀತೆ ಜೈ ಜೈ ಶ್ರೀರಾಮ. ಹಾಡಿದ್ದಾರೆ ಮೇಘನಾ.

ಈ ಗೀತೆಯೊಂದಿಗೆ ಇಂದಿನ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಪರಿಸರ ಎನ್ನುವುದರ ಆಂಗ್ಲ ರೂಪ ಇಂಟೆಂಜಿಬಲ್ ಕಲ್ಚರಲ್ ಹೆರಿಟೇಜ್, ಎಂದರೆ ಯುನೆಸ್ಕೋ ಒಂದು ಸ್ಥಳದ ಸಾಂಸ್ಕೃತಿಕ ಪರಂಪರೆಯ ಭಾಗವೆಂದು ಪರಿಗಣಿಸುವ ಅಭ್ಯಾಸ, ಪ್ರಾತಿನಿಧ್ಯ, ಅಭಿವ್ಯಕ್ತಿ, ಜ್ಞಾನ ಅಥವಾ ಕೌಶಲ್ಯ. ಮೂರ್ತ ಪರಂಪರೆಯಾದ ಕಟ್ಟಡಗಳು, ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು ಮತ್ತು ಕಲಾಕೃತಿಗಳು ಸಾಂಸ್ಕೃತಿಕ ಆಸ್ತಿಯಾಗಿರುವಂತೆ ಭೌತಿಕ ರೂಪದಲ್ಲಿರದ ಆದರೆ ಜನರ ಪ್ರಜ್ಞೆ

0: ಮತ್ತು ಅಭ್ಯಾಸಗಳಲ್ಲಿರುವ ಸಾಂಸ್ಕೃತಿಕ ಜ್ಞಾನ, ಕೌಶಲ್ಯಗಳು, ಸಂಪ್ರದಾಯಗಳು ಮತ್ತು ಅಭಿವ್ಯಕ್ತಿಗಳು. ಅಮೂರ್ತ ಪರಂಪರೆಯು ಜಾನಪದ ಪದ್ಧತಿಗಳು, ನಂಬಿಕೆಗಳು, ಸಂಪ್ರದಾಯಗಳು, ಜ್ಞಾನ ಮತ್ತು ಭಾಷೆಯಂತಹ ಭೌತಿಕವಲ್ಲದ ಬೌದ್ಧಿಕ ಸಂಪತ್ತನ್ನು ಒಳಗೊಂಡಿದೆ. ಆದರೆ ಜಾನಪದ ಕಥೆಗಳು, ಹಬ್ಬಗಳು, ಸಂಗೀತ, ನೃತ್ಯಗಳು, ಕಲಾಕೃತಿಗಳು, ಕರಕುಶಲ ಕಲೆಗಳು ಹಳ್ಳಿಗರ ಮತ್ತು ಆದಿವಾಸಿಗಳ ವಿಶೇಷ ಜ್ಞಾನ ಶಿಸ್ತುಗಳಾದ ಆಹಾರ ತಯಾರಿಕೆ, ಚಿತ್ತಾರ ಕಲೆ, ಮೌಖಿಕ ಸಂಪ್ರದಾಯಗಳು, ಹಬ್ಬಗಳು, ಸಂಗೀತ, ಕರಕುಶಲ ಕಲೆಗಳು ಇತ್ಯಾದಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗಗಳಾಗಿವೆ. ಅಂದರೆ ಸಮುದಾಯ ಆಧಾರಿತವಾಗಿದ್ದು ಪರಂಪರೆಯು ಗುಂಪುಗಳು ಅಥವಾ ವ್ಯಕ್ತಿಗಳಿಂದ ಗುರುತಿಸಲ್ಪಟ್ಟಾಗ ಮಾತ್ರ ಅಮೂರ್ತ ಪರಂಪರೆಯಾಗಲು ಸಾಧ್ಯ. ಈ ಜ್ಞಾನ ಮತ್ತು ಕೌಶಲ್ಯಗಳು ತಲೆಮಾರುಗಳಿಂದ ಹರಡುತ್ತವೆ. ಕಾಲಾನಂತರದಲ್ಲಿ ಇದು ಬದಲಾಗುತ್ತಾ ಹೋಗುತ್ತದೆ. ಆದರೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳದೆ ಭೌತಿಕ ರೂಪದಲ್ಲಿರದೆ ಇದು ಕಟ್ಟಡಗಳು, ಸ್ಮಾರಕಗಳಂತಹ ಭೌತಿಕ ವಸ್ತುಗಳಲ್ಲ, ಆದರೆ ಬೌದ್ಧಿಕ ಮತ್ತು ಪ್ರಾಯೋಗಿಕ ಜ್ಞಾನವಾಗಿದೆ. ಹಾಡು, ಸಂಗೀತ, ನೃತ್ಯ, ನಾಟಕ, ಕೌಶಲ್ಯಗಳು, ಪಾಕ ಪದ್ಧತಿ, ಕ್ರೀಡೆ, ಕರಕುಶಲ ವಸ್ತುಗಳು ಮತ್ತು ಉತ್ಸವಗಳು ಸೇರಿದಂತೆ ಸಂಸ್ಕೃತಿಯ ಹಲವು ಭಾಗಗಳು ಅಮೂರ್ತವಾಗಿವೆ. ಇವು ಸಂಸ್ಕೃತಿಯ ರೂಪಗಳಾಗಿವೆ. ಇವುಗಳನ್ನು ರೆಕಾರ್ಡ್ ಮಾಡಬಹುದು, ಆದರೆ ವಸ್ತು ಸಂಗ್ರಹಾಲಯದಲ್ಲಿರುವಂತೆ ಭೌತಿಕ ರೂಪದಲ್ಲಿ ಮುಟ್ಟಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕೆ ಅಭಿವ್ಯಕ್ತಿ ನೀಡುವ ವಾಹಕದ ಮೂಲಕ ಮಾತ್ರ ಅನುಭವಿಸಬಹುದು. ಅಂತಹ ಸಾಂಸ್ಕೃತಿಕ ವಾಹಕಗಳನ್ನು ರಾಷ್ಟ್ರ ಸಂಘ ಮಾನವ ನಿಧಿಗಳು ಎಂದು ಕರೆಯಲಾಗುತ್ತದೆ. ಭಾಷೆಗಳ ರಕ್ಷಣೆ ಅತಿದೊಡ್ಡ ಮತ್ತು ಪ್ರಮುಖವಾದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಜಪಾನ್ 1950 ಸಾಂಸ್ಕೃತಿಕ ಆಸ್ತಿಗಳ ರಕ್ಷಣೆಗಾಗಿ ಕಾನೂನಿನೊಂದಿಗೆ ಅಮೂರ್ತ ಮತ್ತು ಸ್ಪಷ್ಟ ಸಂಸ್ಕೃತಿಯನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಶಾಸನವನ್ನು ಪರಿಚಯಿಸಿದ ಮೊದಲನೇ ದೇಶ. 2003 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ನಡೆದ ಸಮಾವೇಶದ ಪ್ರಕಾರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂದರೆ ICH ಅಥವಾ ಜೀವಂತ ಪರಂಪರೆ ಮಾನವೀಯತೆಯ ಸಾಂಸ್ಕೃತಿಕ ವೈವಿಧ್ಯತೆಯ ಮುಖ್ಯ ಮೂಲವಾಗಿದೆ ಮತ್ತು ಅದರ ನಿರ್ವಹಣೆಯು ನಿರಂತರ ಸೃಜನಶೀಲತೆಗೆ ಖಾತರಿಯಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಹರಡುವ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನ ಸಮುದಾಯಗಳು ಮತ್ತು ಗುಂಪುಗಳು ತಮ್ಮ ಪರಿಸರ, ಪ್ರಕೃತಿ ಮತ್ತು ಅವರ ಇತಿಹಾಸದೊಂದಿಗಿನ ಪರಸ್ಪರ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಿರಂತರವಾಗಿ ಮರುಸೃಷ್ಟಿಯಾಗುತ್ತದೆ. ಅವರಿಗೆ ಗುರುತು ಮತ್ತು ನಿರಂತರತೆಯ ಪ್ರಜ್ಞೆಯನ್ನ ಒದಗಿಸುತ್ತದೆ. ಹೀಗಾಗಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಾನವ ಸೃಜನಶೀಲತೆಗೆ ಗೌರವವನ್ನು ಉತ್ತೇಜಿಸುತ್ತದೆ. ಭಾರತದಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಗುರುತಿಸಿದ 67 ಕಲಾ ಪ್ರಕಾರಗಳು ಮತ್ತು ಆಚರಣೆಗಳಿವೆ. ಅದರಲ್ಲಿ ಕರ್ನಾಟಕದ 2 ಮೌಖಿಕ ಪರಂಪರೆಯ ಪೋಷಣೆಯ ಕೇಂದ್ರಗಳು ಇರುವುದು ವಿಶೇಷ. ಮೊದಲ ಬಾರಿಗೆ 2024 ಜೂನ್ ತಿಂಗಳಲ್ಲಿ ಈ ಪಟ್ಟಿಗೆ ಕರ್ನಾಟಕ ಜಾನಪದ ಪರಿಷತ್ತು, ಜಾನಪದ ಲೋಕ ಮತ್ತು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಸೇರಿರುವುದೊಂದಿಗೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ವಿಶ್ವಮಟ್ಟದಲ್ಲಿ ಹೆಸರುಗಳಿಸಿವೆ. ಈ 2 ಸಂಸ್ಥೆಗಳು ತಮ್ಮ ಕಲಾ ಪರಂಪರೆಯನ್ನು ಸಂರಕ್ಷಿಸುವ, ಪೋಷಿಸುವ ಮಹತ್ತರ ಕೆಲಸಕ್ಕೆ ಯುನೆಸ್ಕೋ ಪಟ್ಟಿಯಲ್ಲಿ ದಾಖಲಾಗಿವೆ ಎನ್ನುವುದು ಕನ್ನಡಿಗರ ಹೆಮ್ಮೆ. ಜಾನಪದ ಲೋಕ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುವ ಪ್ರಮುಖ ವಸ್ತು ಸಂಗ್ರಹಾಲಯ. ಅನೌಪಚಾರಿಕವಾಗಿ ಜೀವಂತ ರಾಷ್ಟ್ರೀಯ ಸಂಪತ್ತು ಎಂದು ಸಹ ಇದನ್ನ ಕರೆಯಲಾಗುತ್ತದೆ. ಇದನ್ನ ಸಂರಕ್ಷಿಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಾಗಿದೆ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಭತ್ತವು ಕೊಡಗು ಜಿಲ್ಲೆಯ ಮುಖ್ಯ ಆಹಾರ ಬೆಳೆಯಾಗಿದ್ದು 3 ತಾಲೂಕುಗಳಾದ ಮಡಿಕೇರಿ, ವಿರಾಜಪೇಟೆ ಮತ್ತು ಸೋಮವಾರಪೇಟೆಗಳಲ್ಲಿ ಸುಮಾರು 36,000 ಹೆಕ್ಟೇರು ಪ್ರದೇಶಗಳಲ್ಲಿ ಮುಂಗಾರಿನಲ್ಲಿ ಬೀಳುವ ಮಳೆಯಾಶ್ರಯದಲ್ಲಿ ಬೆಳೆಯನ್ನು ತಗ್ಗು, ಮಧ್ಯಮ ಮತ್ತು ಆಳವಾದ ಕಣಿವೆ ಪ್ರದೇಶದ ಗದ್ದೆ

0: ಗಳಲ್ಲಿ ಬೆಳೆಯಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈತರು ವಾಣಿಜ್ಯ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಭತ್ತದ ಪ್ರದೇಶ ಕಡಿಮೆ ಆಗಿದ್ದು ಭತ್ತದ ಇಳುವರಿಯಲ್ಲಿ ಕೂಡ ಇಳಿಮುಖ ಆಗಿದೆ. ಆದ್ದರಿಂದ ಭತ್ತವನ್ನು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸೋದರೊಂದಿಗೆ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿದರೆ ಹೆಚ್ಚಿನ ಇಳುವರಿಯನ್ನು ಕಡಿಮೆ ಪ್ರದೇಶದಲ್ಲೂ ಬೆಳೆಯಬಹುದು. ಭತ್ತದ ತಳಿಗಳ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ತುಂಗ ಇದು ಮುಂಗಾರಿನಲ್ಲಿ ಮಧ್ಯಮ ಅಂದರೆ ಮಜಲು ಪ್ರದೇಶಗಳಿಗೆ ನಾಟಿ ಮಾಡಲಿಕ್ಕೆ ಸೂಕ್ತವಾದ ತಳಿಯಾಗಿದೆ. ಇದು 155-160 ದಿನಗಳಲ್ಲಿ ಕಟಾವಿಗೆ ಬರುವಂತಹ ತಳಿಯಾಗಿದ್ದು ಸುಮಾರು 3-3.25 ಅಡಿಯಷ್ಟು ಎತ್ತರವಾಗಿ ಬೆಳೆಯುತ್ತೆ. ಬೆಂಕಿ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತಹ ಈ ತಳಿಯು ಉದ್ದ ಮತ್ತು ಸಣ್ಣ ಗಾತ್ರದ ಬಿಳಿ ಅಕ್ಕಿಯನ್ನು ಹೊಂದಿರುತ್ತೆ. ಈ ತಳಿಯಿಂದ ಪ್ರತಿ ಎಕರೆಗೆ ಸುಮಾರು 20-25 ಕ್ವಿಂಟಾಲ್ ಇಳುವರಿಯನ್ನು ಪಡಿಬಹುದು. ಇನ್ನು ಶರಾವತಿ, ಈ ತಳಿ ತಗ್ಗು ಪ್ರದೇಶಗಳಿಗೆ ನಾಟಿ ಮಾಡಲು ಸೂಕ್ತವಾದ ತಳಿಯಾಗಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರುತ್ತೆ. ಸುಮಾರು 170-175 ದಿನಗಳಲ್ಲಿ ಕಟಾವಿಗೆ ಬರುವಂತಹ ತಳಿ ಇದಾಗಿದ್ದು ಸುಮಾರು 4-4.5 ಅಡಿಯಷ್ಟು ಎತ್ತರವಾಗಿ ಬೆಳೆಯುತ್ತೆ. ಭತ್ತವು ದಪ್ಪವಾಗಿದ್ದು ಕೆಂಪು ಬಣ್ಣದ ಅಕ್ಕಿಯನ್ನು ಹೊಂದಿರುವ ಈ ತಳಿಯಿಂದ ಎಕರೆಗೆ ಸುಮಾರು 20-22 ಕ್ವಿಂಟಾಲ್ ಇಳುವರಿಯನ್ನು ಪಡಿಬಹುದು. ಇನ್ನು ಇಂಟಾನ್ ಅಂತ ಒಂದು ತಳಿ ಇದೆ. ಇದು ಮುಂಗಾರಿನಲ್ಲಿ ತಗ್ಗು ಪ್ರದೇಶಗಳಿಗೆ ನಾಟಿ ಮಾಡಲಿಕ್ಕೆ ಬಹಳ ಸೂಕ್ತವಾದಂತಹ ತಳಿ ಇದು. ಸುಮಾರು 160-165 ದಿನಗಳಲ್ಲಿ ಕಟಾವಿಗೆ ಬರುವಂತಹ ತಳಿ ಇದಾಗಿದ್ದು ಸುಮಾರು 3-3.5 ಅಡಿಯಷ್ಟು ಎತ್ತರವಾಗಿ ಬೆಳೆಯುತ್ತೆ. ಈ ಅಕ್ಕಿ ಸಣ್ಣದಾಗಿ ಬಿಳಿ ಬಣ್ಣದಿಂದ ಕೂಡಿರುತ್ತೆ. ಬೆಂಕಿ ರೋಗಕ್ಕೆ ತುತ್ತಾಗುವ ಈ ತಳಿಯಿಂದ ಸುಮಾರು 18-20 ಕ್ವಿಂಟಾಲ್ ಇಳುವರಿಯನ್ನು ಪಡಿಬಹುದು. ಇನ್ನು ಹೇಮಾವತಿ ಅನ್ನುವಂತಹ ಒಂದು ತಳಿ ನೀರು ನಿಲ್ಲುವಂತಹ ಪ್ರದೇಶಗಳಿಗೆ ನಾಟಿ ಮಾಡಲಿಕ್ಕೆ ಸೂಕ್ತವಾಗಿದೆ. ಬೆಂಕಿ ರೋಗಕ್ಕೆ ಸಹಿಷ್ಣುತೆಯನ್ನು ಇದು ಹೊಂದಿರುತ್ತೆ. ಇದು ಸುಮಾರು 160-170 ದಿನಗಳಲ್ಲಿ ಕಟಾವಿಗೆ ಬರುವಂತಹ ತಳಿಯಾಗಿದ್ದು ಸುಮಾರು 3.5-4 ಎತ್ತರವಾಗಿ ಬೆಳೆಯುತ್ತೆ. ಬಿಳಿ ಬಣ್ಣದ ಅಕ್ಕಿಯನ್ನು ಹೊಂದಿರುವ ಈ ತಳಿ ತಾತ್ಕಾಲಿಕ ಮುಳುಗಡೆಯನ್ನು ತಡೆಯುತ್ತೆ. ಈ ತಳಿಯಿಂದ ಎಕರೆಗೆ ಸುಮಾರು 20-22 ಕ್ವಿಂಟಾಲ್ ಇಳುವರಿಯನ್ನು ಪಡಿಬಹುದು. ತೆನೆಯ ಬುಡದಲ್ಲಿ 3-4 ಹಸಿರು ಕಾಳುಗಳು ಇರುವಾಗಲೇ ಕೊಯ್ಲು ಮಾಡೋದು ಸೂಕ್ತ, ಇಲ್ಲಾದರೆ ಕಾಳುಗಳು ಉದುರು ಹೋಗುತ್ತೆ. ಇನ್ನು CTH3 ಅಂದರೆ ಬಿಳಿ ಮುಕ್ತಿ ಅನ್ನುವಂತಹ ಈ ತಳಿಯನ್ನು ತಡವಾದ ಮುಂಗಾರಿನಲ್ಲಿ ಮಕ್ಕಿ, ಮಜಲು ಮತ್ತು ಬಯಲು ಪ್ರದೇಶದಲ್ಲಿ ಬೆಳಿಬಹುದು. ಈ ತಳಿ ಬೆಂಕಿ ರೋಗವನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಈ ತಳಿಯನ್ನು ನೀರಾವರಿ ಪ್ರದೇಶದಲ್ಲಿ ಬೇಸಿಗೆಯಲ್ಲೂ ಯಶಸ್ವಿಯಾಗಿ ಬೆಳಿಬಹುದು. ದಪ್ಪ ಮತ್ತು ಬಿಳಿ ಅಕ್ಕಿಯನ್ನು ಹೊಂದಿರುವಂತಹ ಇದು 120-135 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಎಕರೆಗೆ ಸುಮಾರು 12-14 ಕ್ವಿಂಟಾಲ್ ಇಳುವರಿಯನ್ನು ಪಡಿಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇಂದು ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಕುರಿತು ಡಾಕ್ಟರ್ ಜಿಕೆ ಚೇತನ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:47. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಕುವೆಂಪು ಅವರ ಕವಿತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಭಾವಗೀತೆಗಳನ್ನು ಕೇಳಿದಿರಿ. ಈಗ ಜಾಹೀರಾತುಗಳು.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಪ್ರಿಯ ಗ್ರಾಹಕರೇ ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ ಕೆಪಿಟಿ ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು 4 ಅಕ್ಟೋಬರ್ ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2285582128. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭೂಪಾಲನಗರೆ ಸಮನುಷ್ಠಿತೆ ರಾಜ್ಯಸ್ತರೀಯ ಗೋಪಾಲಕ ಸಮ್ಮೇಳನೆ ಜನಾನ್ ಸಂಬೋಧಯನ್ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಪ್ರಾವೋಚತ್ ಯತ್ ಭಾರತೀಯ ನ್ಯಾಯ ಸಂಹಿತಾಯಾಃ ನಿರವಶೇಷ ಪ್ರವರ್ತನೆ ಸತಿ ಭಾರತಸ್ಯ ದಂಡ ನ್ಯಾಯ ಪ್ರಣಾಳಿ ಜಗತಿ ನಿರತಿಶಯ ಅರ್ವಾಚಿ.

ಹಲೋ, ನಿಧನ ಸುದ್ದಿ. ಮೂಲತ ಬೇತ್ರಿ ಗ್ರಾಮ ಹತ್ರ ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ ವಾಸಂಜ ಮುಕ್ಕಾಟಿರ ಪೌತಿ ಮುತ್ತಪ್ಪ ಎಂಡ ಪೊಣ್ಣು ಪ್ರೇಮಾಯಂಗ ನಿನಂದ್ ಬೈಟ ಮರಣಪಟ್ಟಿತ್ತು. ಬಯತು ಅಳುವತ್ತೊಂಬದು ತಾಮನ ಚರ್ಮಂದಂಡ ಆಕಿರಿ ಕಾರ್ಯ ಇಂದ ಮಜ್ಜನ ಓರ್ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳುತ್ತ ನಡಪ. ವಿರಾಜಪೇಟೆ ತಾಲೂಕು ಐಮಂಗಲ ಗ್ರಾಮ ಹತ್ರ ಕುಂಡ್ರಂಡ ಎಂಬೋಪಣ ಇಂಗ ನಿನಂದ್ ಮಜ್ಜನ ಊರ್ಗಂಟೆಗೆ ಮರಣಪಟ್ಟಿತ್ತು. ಬಯತು 56 ಆಕಿರಿ ಕಾರ್ಯ ಇಂದು ಮಜ್ಜನ 12.5 ಮೀದ ಕುಂಡ್ರಂಡ ಒಕ್ಕತೂಟಂಗಳತ್ತು ನಡಪ. ಅಮ್ಮತಿನಾಡು ಕಳತ್ಮಾಡು ಗ್ರಾಮ ಹತ್ರ ಕುಂದಿರ ಪೌತಿ ಮೊಣ್ಣಪ್ಪ ಎಂಡ ಮೋವು ಕುಂದಿರ ತಿಮ್ಮಯ್ಯ ಬಾಟು ಇಂಗ ಕೈಂಜ ಇರಲು ಮರಣಪಟ್ಟಿತ್ತು. ಬಯತು 54 ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟರ ಮೀದ ಎಂಡ ಸ್ವಂತ ಮನೆಯಲ್ಲಿ. ಗುಡ್ಡೆಹೊಸೂರು ಸುಣ್ಣದಕೆರೆ ಗ್ರಾಮದ ನಿವಾಸಿ ಎಸ್ಆರ್ ವೆಂಕಟಪ್ಪ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ವಯಸ್ಸು 72. ಅಂತಿಮ ಸಂಸ್ಕಾರ ಇಂದು ಮಧ್ಯಾಹ್ನದ ನಂತರ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ, ಸಮಯ ಸರಿಯಾಗಿ 7:02. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
2: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
1: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
2: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
3: ಕಷ್ಟದೊಳನ್ನವ ದುರಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕೇಂದ್ರದ ಮೂರು ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ. ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ.

0: 2018ರ ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರ ಅಂತರ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಲೋಚಿಸಿದರು. ರಾಜ್ಯ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ರಾಷ್ಟೀಯ ಪ್ರಕೃತಿ ವಿಕೋಪ ಪರಿಹಾರ ಮಾನದಂಡಗಳನ್ವಯ ರಾಜ್ಯಕ್ಕೆ 7,142.64 ಕೋಟಿ ರೂಪಾಯಿ ಬರ ಪರಿಹಾರ ನೀಡುವಂತೆ ಮನವಿ ಮಾಡಿದರು. 217 ತಾಲೂಕುಗಳು ಬರಪೀಡಿತವಾಗಿವೆ. 177 ತಾಲೂಕುಗಳಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ ಎಂದರು. ರೈತರು ತೀವ್ರ ಸಂಕಷ್ಟದಲ್ಲಿದ್ದು, ಕಬ್ಬು ಬೆಳೆಗಾರರು ಹೆಚ್ಚಿನ ಬೆಲೆಗೆ ಒತ್ತಾಯಿಸುತ್ತಿದ್ದಾರೆ. ಹೈನುಗಾರರು ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 10 ರೂಪಾಯಿ ದರ ಏರಿಕೆಗೆ ಆಗ್ರಹಿಸುತ್ತಿದ್ದಾರೆ. ಸವಾಲಿನ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಮುಖ್ಯಮಂತ್ರಿ ಕೇಂದ್ರ ತಂಡಕ್ಕೆ ಮನವರಿಕೆ ಮಾಡಿದರು. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಒಟ್ಟು 10 ತಾಲೂಕುಗಳಲ್ಲಿ 159 ಕೋಟಿ ರೂಪಾಯಿ ಬೆಳೆ ನಷ್ಟವಾಗಿದೆ ಎಂದು ಮನವರಿಕೆ ಮಾಡಿದರು. ಸಹಾಯಕ ಆಯುಕ್ತ ಡಾ ಸುದಂ ಬಾಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಸ್ಥಳೀಯ ರೈತರ ಸಮಸ್ಯೆ ಆಲಿಸಿ ಅಹವಾಲು ಸ್ವೀಕರಿಸಿತು. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವ ಹಿನ್ನೆಲೆ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಹಂಪಿ, ಮಡಿಕೇರಿ, ಜೋಗ ಜಲಪಾತ, ಮೈಸೂರು, ನಂದಿಬೆಟ್ಟ ಹಾಗೂ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭಿಸಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಗುಣಮಟ್ಟದ, ಸ್ವಚ್ಛ ಮತ್ತು ರುಚಿಕರ ಆಹಾರವನ್ನು ಸ್ಥಳದಲ್ಲೇ ಒದಗಿಸುವ ಉದ್ದೇಶ ಈ ಯೋಜನೆ ಹೊಂದಿದೆ ಎಂದಿದ್ದಾರೆ. ರಾಷ್ಟೀಯ ಚಿಟ್ಟೆಗಳ ದಿನದ ಅಂಗವಾಗಿ ಕರ್ನಾಟಕದ ರಾಜ್ಯ ಚಿಟ್ಟೆ, ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ, ಸದರ್ನ್ ಬರ್ಡ್ ವಿಂಗ್ ಸೇರಿದಂತೆ ಸ್ಥಳೀಯ ಪ್ರಜಾತಿಯ ಪಾತರಗಿತ್ತಿಗಳ ಕುರಿತು ಯುವಜನ ಜಾಗೃತಿ ಕಾರ್ಯಕ್ರಮಗಳು ಹಲವೆಡೆ ಜರುಗಿದವು. ಪರಿಸರದ ಆರೋಗ್ಯ ಸೂಚಕಗಳಾದ ಚಿಟ್ಟೆಗಳ ಪಾರಿಸರಿಕ ಮಹತ್ವದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಖ್ಯಾತ ಪ್ರಾಣಿಶಾಸ್ತ್ರಜ್ಞ ಧಾರವಾಡದ ಪ್ರೊಫೆಸರ್ ಗಿರೀಶ್ ಕಾಡದೇವರು.
1: ಪಾತರಗಿತ್ತಿಗಳು ಪ್ರಕೃತಿಯ ಅತ್ಯಂತ ಸುಂದರ ಆಕರ್ಷಕ ಕೀಟಗಳು. ಜಗತ್ತಿನಲ್ಲಿ ಸುಮಾರು 18,500 ವಿವಿಧ ಬಗೆಯ ಪಾತರಗಿತ್ತಿಗಳಿದ್ದು ಭಾರತದಲ್ಲಿ ಇವುಗಳ ಸಂಖ್ಯೆ 1,600 ಮತ್ತು ಕರ್ನಾಟಕದಲ್ಲಿ 450 ವಿವಿಧ ರೀತಿಯ ಪಾತರಗಿತ್ತಿಗಳು ಕಂಡುಬಂದಿವೆ. ಪಾತರಗಿತ್ತಿಗಳು ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸುಮಾರು 4-14% ಪುಷ್ಪಗಳ ಫಲೀಕರಣಕ್ಕೆ ಹಾಗೂ ಅವುಗಳ ಆನುವಂಶಿಕ ವಿವಿಧತೆಗೆ ವಿಶೇಷವಾದ ಕೊಡುಗೆ ಕೊಟ್ಟಿವೆ. ನಗರೀಕರಣ, ಪರಿಸರ ನಾಶ, ಹವಾಮಾನ ವೈಪರೀತ್ಯ ಇತ್ಯಾದಿಂದಾಗಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಚಿಟ್ಟೆಗಳು ಕೆಂಪು, ಹಳದಿ, ಗುಲಾಬಿ, ಕಿತ್ತಳೆ ಬಣ್ಣ ಹಾಗೂ ನೇರಳೆ ಬಣ್ಣಗಳಿಗೆ ವಿಶೇಷವಾಗಿ ಆಕರ್ಷಿಸಲ್ಪಡುತ್ತವೆ. ಮಕರಂದ ಹೊಂದಿದ ಹೂವಿನ ಗಿಡಗಳಾದ ಚೆಂಡು ಹೂವು, ಲಾಂಟಾನ, ರಥಪುಷ್ಪ ಇಂತಹ ಗಿಡಗಳನ್ನು ಗುಂಪು ಗುಂಪಾಗಿ ಬೆಳೆಸಿ ಚಿಟ್ಟೆಗಳನ್ನು ಆಕರ್ಷಿಸೋಣ. ಮೊಟ್ಟೆ ಇಡಲು ಹಾಗೂ ಅವುಗಳ ಕೀಟಗಳಿಗೆ ಆಹಾರ ಪೂರೈಸುವ ಗಿಡಗಳಾದ ನಿಂಬೆ ಹಾಗೂ ಕರಿಬೇವಿನ ಗಿಡಗಳು, ಎಕ್ಕದ ಗಿಡಗಳನ್ನು ನಮ್ಮ ಮನೆಯಂಗಳದಲ್ಲಿ ಮತ್ತು ಶಾಲಾ ಪರಿಸರದಲ್ಲಿ ಬೆಳೆಸಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.
3: ಪುರಾಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: ಮತ್ತು 15ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಪ್ರಾಣಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಅವುಗಳ ಮಹತ್ವದ ಕೊಡುಗೆ ಕುರಿತು ಜನಜಾಗೃತಿ, ದಯೆ ಮತ್ತು ಅನುಕಂಪ ಮೂಡಿಸುವ ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ ಸ್ಥಾಪನೆ ಸಂಬಂಧಿಸಿ 18ನೇ ತಾರೀಖಿನ ಬಳಿಕ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸಲಿದೆ ಎಂದು ವಿಧಾನ ಪರಿಷತ್ ಶಾಸಕ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, 12ನೇ ತಾರೀಕು ಬೆಳಗ್ಗೆ 11:30ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಯಲಿದೆ ಎಂದರು. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ, ಒಂದು ರಾಷ್ಟ್ರ ಒಂದು ತೆರಿಗೆ ಬಗ್ಗೆ ಒಂದು ನೋಟ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ಪರಿಹರಿಸುವ ಕ್ರಮ ಕೈಗೊಂಡಿತು. ನಂತರ ಪ್ರತಿಯೊಂದು ಜಕ್ಕೂ ವಾರ್ಷಿಕ ಆದಾಯದಲ್ಲಿ ನಿಗದಿತ ಪ್ರಮಾಣದ ಬೆಳವಣಿಗೆ ಖಾತ್ರಿಪಡಿಸಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕೃತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕೃತ ಆಹಾರ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ಮೈಸೂರಿನ 23 ವರ್ಷದ ಪ್ರಣವಿ ಅರಸ್ ಏಷ್ಯನ್ ಗೇಮ್ಸ್ ಗಾಲ್ಫ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫರ್ ಪ್ರಣವಿ ಅರಸ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದರು. ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು. 44 ವರ್ಷಗಳ ನಂತರ ಭಾರತೀಯ ಮಹಿಳಾ ಹಾಕಿ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಲಾಸ್ ಏಂಜಲಿಸ್ ಒಲಿಂಪಿಕ್ಸ್ಗೆ ನೇರ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗ ಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18ರ ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:59.
1: ಪ್ರಿಯ ಶ್ರೋತೃಗಳೇ, ವಿನೂತನ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ.

ದೀಪಾಮೃತ ದೀಪಾಮೃತ ಅರಿವಿಗೊಂದು ಹಂತ. ಇದು ನಿಮಗಾಗಿ ಪ್ರತಿದಿನ ಬೆಳಗ್ಗೆ 6:10 ದೀಪಾಮೃತ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಇದು ನಿಮಗಾಗಿ ಪ್ರತಿದಿನ ಬೆಳಗ್ಗೆ 6:10 ದೀಪಾಮೃತ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಅಕ್ಟೋಬರ್ 5
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ವಿರಾಜಪೇಟೆ ಬಿಟ್ಟಂಗಾಲ, ಮೈಸೂರು ಕೇರಳ ರಸ್ತೆಯಲ್ಲಿದೆ ರೀದೀಸ್ ರೆಸ್ಟೋರೆಂಟ್. ಇಲ್ಲಿ ಎಲ್ಲ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಲಭ್ಯ. ಹಾಗೆ ರೀದೀಸ್ ಸ್ಟೇ ನಲ್ಲಿ AC ಅಂಡ್ ನಾನ್ AC ರೂಮ್ಸ್ ಗಳು ಲಭ್ಯವಿದೆ. 500 ಜನರಿಗೊಳಪಟ್ಟು ಸಭೆ ಶುಭ ಸಮಾರಂಭ ನಡೆಸುವುದಾದಲ್ಲಿ ಗರುಡ ಬ್ಯಾಂಕ್ವೆಟ್ ಹಾಲ್ ಇದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಶೈಲಿ ಆಹಾರ ಸವಿಯುವವರಿಗಾಗಿಯೇ ಇದೆ ಕೂರ್ಗ್ ಪಾಟ್. ಭೇಟಿ ನೀಡಿ ಆತಿಥ್ಯವನ್ನು ಆನಂದಿಸಿ. ಕಾಲ್ 6362540361.
10: The number you've dialed is currently busy. Kindly try after the
11: call. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರ್ತಮಾಡ ಪುನೀತ್. ಕಾಲ್ 9606048734.
13: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಪ್ರಿಯ ಗ್ರಾಹಕರೇ ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದೇ October 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ

0: ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8782839176.
4: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2,043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1,772 ಕೋಟಿಗಳ ಸಾಲದ ಹೊರ ಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
0: ಜಾಹೀರಾತುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:24:16. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕುವೆಂಪು ರಚನೆಯ ಒಂದು ಕವನ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಇದುವರೆಗೆ ಕುವೆಂಪು ಅವರ ರಚನೆಯ ಒಂದು ಭಾವಗೀತೆಯನ್ನು ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದಾಗಿತ್ತು ಇಂದಿನ ಭಾವಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30. ಈಗ ಜಾಹೀರಾತುಗಳು.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
5: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
7: ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟ್, ಜಾಸ್ತಿ ಜನ ತಲುಪ್.

0: ಏನಂತಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕ್ಯಾನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಜಾಹೀರಾತುಗಳನ್ನು ಕೇಳಿದಿರಿ ಶ್ರೋತೃಗಳೇ. ಈ ಬೆಳಿಗ್ಗೆ 9:05 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸೆಡ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಿಟ್ಟಿರ ಆರ್ ಪೂವಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಗಮನಿಸಿ, ಈ ಬೆಳಿಗ್ಗೆ 9:05. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮವಿದೆ. ಪುಟಾಣಿಗಳೇ, ಈ ಬೆಳಿಗ್ಗೆ 10:00 ಚಿಣ್ಣರ ಲೋಕ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2285558 ಮತ್ತು 2281129, STD ಸಂಖ್ಯೆ 08272. ಇನ್ನು ಇಂದು ಬೆಳಿಗ್ಗೆ 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 2285558, ಮತ್ತೊಂದು ಸಂಖ್ಯೆ 2281129. 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆ ಮೂಡಿಬರಲಿದೆ. ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ವಾರ್ತೆಗಳ ವಿವರ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ

0: ಇಪ್ಪತ್ತೊಂದು ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಕೃಷಿ ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರೆ ಬಿಜೆಪಿ ಸಂಸದ ರಾಧಾ ಮೋಹನ್ ಸಿಂಗ್ ಅವರನ್ನು ರಕ್ಷಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಅವರನ್ನು ಜಲಸಂಪನ್ಮೂಲ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಮಿತಿಯ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲಾಖ ವಹಿಸಲಿದ್ದಾರೆ. ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನು ನೇಮಿಸಲಾಗಿದೆ. ಈ ಸಮಿತಿಗಳ ಅವಧಿ ಕಳೆದ ತಿಂಗಳ 26ರಿಂದ ಜಾರಿಗೆ ಬರಲಿದೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ. ಶಾಸ್ತ್ರೀಯ ಅಸ್ಸಾಮಿ, ಶಾಸ್ತ್ರೀಯ ಬಂಗಾಳಿ, ಶಾಸ್ತ್ರೀಯ ಮರಾಠಿ, ಶಾಸ್ತ್ರೀಯ ಪಾಲಿ ಮತ್ತು ಶಾಸ್ತ್ರೀಯ ಪ್ರಾಕೃತ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಉತ್ಕೃಷ್ಟತಾ ಕೇಂದ್ರಗಳನ್ನು ಅಸ್ಸಾಂನ ತೇಜ್ಪುರ ವಿಶ್ವವಿದ್ಯಾಲಯ, ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯ, ಪುಣೆಯ ಡೆಕ್ಕನ್ ಕಾಲೇಜು, ಸ್ನಾತಕೋತ್ತರ ಮತ್ತು ಸಂಶೋಧನಾ ಸಂಸ್ಥೆ, ಒಡಿಶಾದ ಕೇಂದ್ರೀಯ ವಿದ್ಯಾಲಯ ಮತ್ತು ಗುಜರಾತ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಥಾಪಿಸಲಾಗುವುದು. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಈ 5 ಕೇಂದ್ರಗಳ ಸ್ಥಾಪನೆಯು ಭಾರತದ ಶಾಸ್ತ್ರೀಯ ಭಾಷೆಗಳ ಅಧ್ಯಯನ, ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತು ಯೋಜನೆಗೆ ಇಂದು 1 ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ನಿಗದಿಪಡಿಸಲಾಗಿದ್ದು ಕೇಂದ್ರ ಸರ್ಕಾರ 30,000 ಕೋಟಿ, ರಾಜ್ಯಗಳು 20,000 ಕೋಟಿ ಹಾಗೂ ಕೈಗಾರಿಕೆಗಳು 10,000 ಕೋಟಿ ರೂಪಾಯಿ ನೀಡಲಿವೆ. ಯುವಜನರಿಗೆ ಉದ್ಯೋಗ ಮತ್ತು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ದಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಪ್ರದೇಶವನ್ನು ಅಭಿವೃದ್ದಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲ್ವೆ ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು

0: ಅಗರ್ತಲಾ ಮತ್ತು ನಹರ್ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲ್ವೆ ಸಂಪರ್ಕ ದೊರೆತಿದೆ. ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿವೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲಿಯೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು 2 ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭ ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ದಂಡ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಾಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರೋಪ ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ನ್ಯೂ ಚಂಡೀಗಢದಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಪರಾಭವಗೊಂಡಿದೆ. ಆದಾಗ್ಯೂ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-1 ಅಂತರದಲ್ಲಿ ವಶಪಡಿಸಿಕೊಂಡಿದೆ. ಪಿಸಿಎ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 351 ರನ್ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ವೆಸ್ಟ್ ಇಂಡೀಸ್ 48.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 352 ರನ್ ಗಳಿಸಿ ಸರಣಿ ಸೋಲಿನ ಅಂತರವನ್ನು 1-2 ತಗ್ಗಿಸಿತು. ಅಜೇಯ 162 ರನ್ ಗಳಿಸಿದ ಶಾಯ್ ಹೋಪ್ ವೆಸ್ಟ್ ಇಂಡೀಸ್ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಇದಕ್ಕೂ ಮುನ್ನ ರೋಹಿತ್ ಶರ್ಮಾ 92 ಹಾಗೂ ಕೆಎಲ್ ರಾಹುಲ್ ಅಜೇಯ 129 ರನ್ ಗಳಿಸಿದ ಪರಿಣಾಮ ಭಾರತ 351 ರನ್ಗಳ ಸವಾಲಿನ ಗುರಿ ನೀಡಲು ಸಾಧ್ಯವಾಯಿತು. ಉಭಯ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಇದೇ 6ರಂದು ಲಖನೌದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ, ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ, 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:26. ನಿಧನ ಸುದ್ದಿ. ಮೂಲತ್ ಬೇತ್ರಿ ಗ್ರಾಮತ್ರ ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ ಲೋ ವಾಸೇಂಜ ಮುಕ್ಕಾಟಿರ ಪೌತಿ ಮುತ್ತಪ್ಪ ಎಂಡ ಪೊಣ್ಣು ಗಣಪತಿ ದೇವಯ್ಯ ಎಂಡ ಅಮ್ಮ ಪ್ರೇಮ ಎಂಗ ನಿನಾಂದ್ ಬೈಟ್ ಮರಣಪಟ್ಟಿತ್ತು. ಉಳುವತ್ತೊಂಬದು ಬೈತ್ರ ಮುಕ್ಕಾಟಿರ ಪ್ರೇಮ ಮುತ್ತಪ್ಪ ತಾಮನೆ ಚರ್ಮಂದಂಡ ಆಕಿರಿ ಕಾರ್ಯ ಇಂದು ಮಜನ 1 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತ ನಡಪ. ವಿರಾಜಪೇಟೆ ತಾಲೂಕ ಐಮಂಗಲ ಗ್ರಾಮತ್ರ ಕುಂಡ್ರಂಡ ಎಂಬೋಪಣ್ಣ ಎಂಗ ನಿನಾಂದ ಮಜ್ಜನ 1 ಗಂಟೆಗೆ ಮರಣಪಟ್ಟಿತ್ತು. 56 ಬೈತ್ರ ಪೌತಿ ಮಾಚಯ್ಯ ಎಂಡ ಮೋವ 56 ಬೈತ್ರ ಕುಂಡ್ರಂಡ ಬೋಪಣ್ಣ ಎಂಡ ಅಕಿರಿ ಕಾರ್ಯ ಇಂದು ಮಜ್ಜನ 12.5 ಗಂಟರ ಮೀದ ಕುಂಡ್ರಂಡ ಒಕ್ಕ ತೂಟಂಗಳತ್ತ ನಡಪ. ಅಮ್ಮತಿನಾಡು ಕಳತ್ಮಾಡು ಗ್ರಾಮತ್ರ ಕುಂದಿರ ಪೌತಿ ಮೊಣ್ಣಪ್ಪ ಎಂಡ ಮೋವ ಕುಂದಿರ ತಿಮ್ಮಯ್ಯ ಭಾಟು ಐಂಗ ಕೈಂಜ ಇರುಳು ಮರಣಪಟ್ಟಿತ್ತು. 94 ಬಯತ್ರ ಕುಂದಿರ ತಿಮ್ಮಯ್ಯ ಭಾಟು ಐಂಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡುಗಂಟರ ಮೀದ ಐಂಡ ಸ್ವಂತ ಮನೆಯಲ್ಲಿ ನಡಪ. ಗುಡ್ಡೆಹೊಸೂರು ಸುಣ್ಣದಕೆರೆ ಗ್ರಾಮದ ನಿವಾಸಿ ಎಸ್ಆರ್ ವೆಂಕಪ್ಪ ಅವರು ನಿನ್ನೆ ರಾತ್ರಿ ತಮ್ಮ 72 ವರ್ಷ ಪ್ರಾಯದಲ್ಲಿ ನಿಧನರಾಗಿದ್ದಾರೆ.

0: ಎಸ್ಆರ್ ವೆಂಕಪ್ಪ ಅವರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ಇಂದು ಮಧ್ಯಾಹ್ನದ ನಂತರ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಈಗ ಜಾಹೀರಾತುಗಳು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786.
4: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
5: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
8: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: The number you've dialed is currently busy. Kindly try after
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
11: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
12: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
13: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
14: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
15: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
16: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
17: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
18: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
19: ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ದೇಶೇತರ ಕಾನೂನು ಪಿಂಗ ಸಂವಿಧಾನಕ್ಕೆ ಎಲ್ಲರೂ ಗೌರವ ಕೊಡಿಕೊಂಡು ಜಿಲ್ಲೆರ ಉಸ್ತುವಾರಿ ಸಚಿವ PM ನರೇಂದ್ರ ಸ್ವಾಮಿ. ಕೊಡಗಿನ ಗೌರವ ದತ್ತಿ ಪ್ರಶಸ್ತಿನ ಘೋಷಣೆ ಮಾಡಿದ ಕನ್ನಡ ಸಾಹಿತ್ಯ ಪರಿಷತ್. ಸುದ್ದಿಯ ವಿವರ. ಎಲ್ಲರೂ ಒರೆ ನೇಮ ಪೋಲೆ ಜವಾಬ್ದಾರಿ ನಡೆತಂಡ ದಸರಾ ನಮ್ಮನ ಕೈಕೊಂಡು ಜಿಲ್ಲೆರ ಉಸ್ತುವಾರಿ ಸಚಿವಗಳನ್ನು PM ನರೇಂದ್ರ ಸ್ವಾಮಿ ಎಣ್ಣಿಚಿ. ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನಂದು ನಡೆದ ಮಡಿಕೇರಿ ಪಿಂಜ ಕೋಣಿಕೊಪ್ಪ ದಸರಾ ಅನ್ನನೆ ತಲಕಾವೇರಿ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟನಕ್ಕೆ ನಡೆತನ ಮುಪ್ಪಡೆ ತಯಾರಿ ಸಭೆಯಲ್ಲಿ ಅವು ತಕ್ಕ ಬಂದದ್ದು. ದೇಶೇತರ ಕಾನೂನು ಪಿಂಜ ಸಂವಿಧಾನಕ್ಕೆ ಎಲ್ಲರೂ ಗೌರವ ಕೊಡ್ಕೊಂಡು ನಿಯಮತನ ಸಡಿಲ ಮಾಡ್ಚಂಗೆ ನಮ್ಮೆಲ್ಲ ಸ್ವರೂಪನೇ ಬದಲಾಪ ಸಾಧ್ಯತೆ ಉಂಡು. ರಾಜ್ಯದಲ್ಲಿ ಇಂದು ಬರಗಾಲ ಉಂಡು. ಈ ಪರಿಸ್ಥಿತಿನ ಜ್ಞಾನ ಮಾಡಿಂಡು ನಮ್ಮೆನ್ನ ಕೈಕೊಂಡೊಂದು ಅಣ್ಣನ ಸಚಿವಾಂಗ ರಸ್ತೆ ಚಾಯಿ ಕೊಟ್ಟು ಕೆಲಸತ್ನ ಆಪಚ್ಚಕ್ಕೆ ಬೆರೆಯತು ಕೊಂಡೊಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗೆ ಸೂಚನೆ ಕೊಡ್ತದೆ. ಅನ್ನನೆ ಮಂಟಪ ಪೋಪ ಬಟ್ಟೆಯಲ್ಲಿ ಅವಶ್ಯ ಉಳ್ಳ ಎಚ್ಚರಿಕೆ ಕ್ರಮ ತಗೊಂಡೊಂದು ಸೆಸ್ಕ್ ಇಲಾಖೆಯ ಅಧಿಕಾರಿಗೆ ಸೂಚನೆ ಕೊಡ್ತದೆ. ತಲಕಾವೇರಿ ತೀರ್ಥೋದ್ಭವಕ್ಕೂ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತು. ಸರ್ಕಾರ ದಸರಾಕ್ಕೆ ದಂಡುಕೋಟಿ ಅನುದಾನ ಬಿಡುಗಡೆ ಮಾಡಿತು. ಇನ್ನೂ ಅನುದಾನ ಬೋಂಡೊಂದು ಶಾಸಕಗಳನ್ನು ಡಾಕ್ಟರ್ ಮಂತರಗೌಡ ಮನವಿ ಮಾಡಿಚೆ. ಸಭೆಯಲ್ಲಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ AS ಪೊನ್ನಣ್ಣ ತಕ್ಕ ಬಂದದ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಕಾರ ಕೊಡ್ತನುಳ್ಳ ಪ್ರತಿಷ್ಠಿತ ಕೊಡಗಿನ ಗೌರವ ಪ್ರಶಸ್ತಿನ ಎಳುತ್ತಕರ್ತಿ ಡಾಕ್ಟರ್ ಕಳ್ಳಿಚೆಂಡ ರಶ್ಮಿ ನಂಜಪ್ಪ ಎಳೆದಿದ್ದುಳ್ಳ ಕೊಡಗಿನ ಜನಪದ ಕಲೆಗಳು ಅನ್ನೋ ಪುಸ್ತಕಕ್ಕೆ ಕೊಡ್ತಿತ್ತು.

0: ಈ ಕಾಲ ಕೊಡವ ಒಕ್ಕಡೊಕ್ಕಡ ನಡುವೆ ನಡಪಕೊಳ್ಳನತ್ತ 25ನೇ ಕಾಲತ್ತಿರ ಕೊಟ್ಟಂಗಡ ಒಕ್ಕಡ ಕ್ರಿಕೆಟ್ನ ಮೇಲೆ ಲಾಂಛನತ್ನ ಬಿಡುಗಡೆ ಮಾಡುವ ಸಮಾರಂಭ ನಿನ್ನಂದು ಪೊನ್ನಂಪೇಟೆ ಕೊಡವ ಸಮಾಜಟ್ಟು ನಡೆದತ್ತು. ಕನ್ನಪಟ್ಟ ಬಿಂದು ಆಯ್ತು ಕೂಡಿಯಾಡಿ ತಿಂಜ ಸಂಸದಂಗಳನ್ನ ಎದ್ವೀರ್ ಒಡೆಯರ್ ಹಿಂಗ ತಕ್ಕ ಪುರಿವಂಜೆ ಕೊಡಗುಕು ಕಳಿಕ್ಕೂ ಮಿಂಜಲೆ ಪೆದ ಉಂಡು. ಇಲ್ಲೆತ್ತಿರ ಕಳಿಕಾರ ರಾಷ್ಟ್ರೀಯ ಪಿಂಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಚ್ಚಿಟ್ಟು ದೇಶಕ್ಕೆ ಕೇಳಿಕೊಂಡ ಬಂದಿತ್ತು. ಇಕ್ಕೈತೆ ಕೊಡಗರ MR ಪೂವಮ್ಮ ಹಿಂಗ ಏಷ್ಯನ್ ಗೇಮ್ಸ್ಲು ಪುನರ ಪದಕ ಪಡೆದಿತ್ತುಳ್ಳದ ಪೆರ್ಮೆರ ವಿಚಾರ ಅಂದು ಎಣಿಚೆ. ಕಾರ್ಯಕ್ರಮದ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಅಜಿಕುಟ್ಟಿರ ಪೊನ್ನಣ್ಣ, ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಾಚಯ್ಯ, ಕಲಾವಿದಗಳನ್ನ ಪದ್ಮಶ್ರೀ ಐಮುಡಿಯಂಡ ರಾಣಿ ಮಾಚಯ್ಯ ಕೊಡದನಕ್ಕೆ ಕೊಟ್ಟಂಗಡ ಒಕ್ಕಕಾರ ಕೂಡಿಯಾಡಿ ತಿಂಜತ್ತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಅದನಲ್ಲಿ ಇದೇ ತಿಂಗಳ 6ನೇ ತಾರೀಕಿನಿಂದ ಚೇರಮಾಣೆಯಲ್ಲಿ ಜನಜಾಗೃತಿ ಸಭೆ ಪಿಂಜ ಮಾನವ ಚಂಗೋಲ ಕಾರ್ಯಕ್ರಮ ನಡಪಂದು ಕೌನ್ಸಿಲರ್ ಅಧ್ಯಕ್ಷ ನಂದಿ ನೆರವಂಡ ನಾಚಪ್ಪ ಅರಿಚಡಿತು. ತೇನ ಕೃಷಿನ ಲಾಭತರ ಉದ್ಯಮ ಮಾಡೋಣ ಉದ್ದೇಶದಲ್ಲಿ ಅಕ್ಟೋಬರ್ 6ನೇ ತಾರೀಕಿನಿಂದ ಪೊಲಾಕ 10 ಗಂಟೆಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ರಾಜ್ಯ ಮಟ್ಟದ ತೇನ ಕೃಷಿ ಕಂಗಡ ಸಮಾವೇಶದನ್ನ ಏರ್ಪಾಡು ಮಾಡಿತು ಎಂದು ಮುಖ್ಯಸ್ಥಂಗಡನ ಡಾಕ್ಟರ್ RN ಕೆಂಚಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ತೇನ ಕುಟುಂಬತರ ನಿರ್ವಹಣೆ, ಸ್ಥಳಾಂತರ, ತೇನ ಕೃಷಿಯ ಸಾಧಕ ಬಾಧಕ ಅನ್ನೋ ವಿಚಾರದರ ಬಗ್ಗೆ ಪ್ರಗತಿಪರ ರೈತಂಗಡ ಕೂಡ ಚರ್ಚೆ ನಡೆಪದುಂಡು. ಇದೇ ನೇರದ ತೇನ ಕೃಷಿಯಲ್ಲಿ ಸಾಧನೆ ಮಾಡಿದ ಸಾಧಕಗಳ ಸನ್ಮಾನ ಮಾಡುವ ಎಂದು ಎಣ್ಣಿತು. ನಂಗ ಕಾಡು ಪ್ರಾಣಿಯಡ ಕೂಡ ಪ್ರೀತಿ ಪಿಂಜ ಗೌರವತ್ನ ಬಳತೆಂತಿಗೆ ಮಾನವ ಪಿಂಜ ಕಾಡು ಪ್ರಾಣಿಯಡ ನಡುವೆ ಇಪ್ಪನ್ನದ ಸಂಘರ್ಷದನ್ನ ಕಮ್ಮಿ ಮಾಡಲೊಂದು ಜಿಲ್ಲಾ ಪ್ರಧಾನ ಪಿಂಜ ಸತ್ರ ನ್ಯಾಯಾಧೀಶಗಳನ್ನ ಮಾರುತಿ ಎಸ್ ಬಾಗಡೆ ಎಣಿಚೆ. ಕರ್ನಾಟಕ ಅರಣ್ಯ ಇಲಾಖೆರ ಕೊಡಗು ಅರಣ್ಯ ವೃತ್ತ, ಮಡಿಕೇರಿ ವನ್ಯಜೀವಿ ವಿಭಾಗ, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಗ್ರೀನ್ ಸಿಟಿ ಫೋರಂ, ರಾಜ್ಯ ವಿಜ್ಞಾನ ಪರಿಷತ್, ಇಕೋ ಕ್ಲಬ್ ಘಟಕದ ಕೂಡುಕೊಟ್ಟದೆ. ಮಡಿಕೇರಿರ ಅರಣ್ಯ ಭವನದಲ್ಲಿ ಏರ್ಪಾಡು ಮಾಡಿದಂಜೆ ಬೈಸಿಕಲ್ ಪಿಂಜ ಬೈಕ್ ಜಾಥಾಕ ಮೊಳಿಯಡುವಂಜೆ ಅವ ತಕ್ಕ ಬಂದದ್ದು. ಮನುಷ್ಯಂಗ ಅರಣ್ಯಕ್ಕೆ ಏದೇ ನಷ್ಟ ಮಾಡದೆ ಸಸ್ಯ ಪಿಂಜ ಪ್ರಾಣಿ ಸಂಕುಲತರ ಸಂರಕ್ಷಣೆಗೆ ಏರ ಒತ್ತಾಸೆ ಕೊಡ್ಕೊಂಡು ಏದೇ ಪ್ರಾಣಿ ಪಕ್ಷಕ್ಕೆ ತೊಂದರೆ ಆಗತ್ತನಕ್ಕೆ ನಂಗೆ ನೋಟೆ ಉಂಡೊಂದು ಎಣಿಚೆ. ಅರಣ್ಯ ಪಿಂಜ ವನ್ಯಜೀವಿ ಸಂರಕ್ಷಣೆ ಅಕ್ಟೋಬರ್ ತಿಂಗಳಿಗೆ ಮಾತ್ರ ಇಪ್ಪಕ್ಕಾಗ ಇದನ್ನು ಎಕ್ಕಲು ನಡೆದು ಕೂಟಕ್ಕೆ ಜನರಲ್ಲಿ ಜಾಗೃತಿ ಬಪ್ಪನಕ್ಕೆ ಮಾಡೋಣ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಎಣ್ಣಿಚೆ. ಅರಣ್ಯ ಪಿಂಜ ವನ್ಯಜೀವಿಯ ರಕ್ಷಣೆಯ ಬಗ್ಗೆ ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನ ಸಂಚಾಲಕ TG ಪ್ರೇಮ್ ಕುಮಾರ್ ತಕ್ಕ ಬರೆದತ್ತು. ಕೊಡಗು ಅರಣ್ಯ ಸಂರಕ್ಷಣಾಧಿಕಾರಿ ಸೋನಾಲ್ ಅಂಗಡ ಕೊರವಕರಿಕೆಯಲ್ಲಿ ಈ ಕಾರ್ಯಕ್ರಮ ನಡೆದತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ, ಮೂರ್ನಾಡು ಗೌಡ ಸಮಾಜ ಪಿಂಜ, ಮೂರ್ನಾಡು ಗೌಡ ಮಹಿಳಾ ಒಕ್ಕೂಟತ್ರ ಕೂಡಿಕೊಟ್ಟದೆ. ಇಂದು ಪೊಲಕ 10 ಗಂಟೆಗೆ ಮೂರ್ನಾಡು ಗೌಡ ಸಮಾಜದಲ್ಲಿ ಕತೆ ಬರೆಮನ್ನಿ ಅನ್ನೋ ಕಾರ್ಯಕ್ರಮ ನಡಪಂದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷಗಳನ್ನು ಸದಾನಂದ ಮಾವಜೋ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್, ಇರಿಟ್ಟಿ.
4: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
5: ಸರ್ಪ್ರೈಸ್ ಗಿಫ್ಟ್?
4: ಓಪನ್ ಮಾಡು.
5: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
4: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
7: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ.

ಇದು ಅಕ್ಟೋಬರ್ 4ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30ಕ್ಕೆ ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರಕಟಣೆಗಳನ್ನು ಕೇಳಿದಿರಿ. ಶ್ರೋತೃಗಳಿಗೆ ಗಮನಿಸಿ, ಬೆಳಿಗ್ಗೆ 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೆಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸೆಡ್ ರಿಲೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಿಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನವಿದೆ. 9:45 ಯುವವಾಣಿಯಲ್ಲಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಬೆಳಿಗ್ಗೆ 10:00 ಪುಟಾಣಿಗಳಿಗಾಗಿ ಚಿನ್ನರ ಲೋಕ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಪುಟಾಣಿಗಳು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ಸಂಖ್ಯೆ 2281219. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ, ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನು ಕೇಳುವಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:22.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೆಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸ್ಡ್ ರಿಲೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಿಟ್ಟಿರ ಆರ್ ಪೂವಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ಪುಟ್ಟ ಪುಟಾಣಿಗಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ಸಂಖ್ಯೆ 228129, STD ಕೋಡ್ 08272. ಈ ಮಧ್ಯಾಹ್ನ

12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೇಶವ ಪ್ರೈ. ಈ ಮಧ್ಯಾಹ್ನ 1:20 ಅಮರಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಚಿತ್ರರಂಜನೆ, ಚಿತ್ರನಟ ಅನಂತನಾಗ್ ಮತ್ತು ಲಕ್ಷ್ಮೀ ಜೋಡಿ ಕುರಿತು ಮಾಹಿತಿ ಕೇಳುವಿರಿ. ಈ ಮಧ್ಯಾಹ್ನ 3:00 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಮಹಿರಾವಣ ಕಾಳಗ ನಡೆಸಿಕೊಡುತ್ತಾರೆ ಬಿ ಭುಜಬಲಿ ಮತ್ತು ಬಳಗ ಧರ್ಮಸ್ಥಳ. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆ ರೋಟರಿ ಶಾಲೆಯ ಕಲಾ ಶಿಕ್ಷಕರಾದ ಇರ್ಫಾನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಶ್ರೋತೃಗಳಿಗೆ ಗಮನಿಸಿ, ಸಂಜೆ 5:00 ಯುವವಾಣಿ ಯುವ ಲಹರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಜನತೆಗೆ ಕಿವಿ ಮಾತಾಗಿರುವ ನೀತಿ ಕಥೆಗಳನ್ನು ಆಲಿಸುವಿರಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಕುರಿತು ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಭಾಷಣದಲ್ಲಿ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. ಈ ರಾತ್ರಿ 9:30 ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಅಳವಡಿಕೆ ಅಥವಾ ವಿಕಸನ ಭಾಗವಹಿಸುತ್ತಾರೆ ಶಲೋಮ್ ಅರೋಕಿಯನ್. ಈ ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಹಿಂದೋಲ್ ಪೆಂಡಿಸ್ ಅವರ ಖಯಾಲ್ ಗಾಯನ ಕೇಳುವಿರಿ. ಇದು ಆಕಾಶವಾಣಿ ನಾಗಪುರ ಕೇಂದ್ರದ ಕೊಡುಗೆ. ಸೆಕೆಂಡುಗಳ ಸಮಯ ಕಾರ್ಯಕ್ರಮ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ. ಹಾಡಿದವರು ವಾಣಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ಸಾಧು ಕೋಕಿಲಾ.

ಇನ್ನು ಮುಂದೆ ಕೇಳಿ ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ ರಮ್ಯಾ ಚಿತ್ರದ ಗೀತೆ. ಗೀತರಚನೆ ಮಾಡಿದ್ದಾರೆ ದೊಡ್ಡರಂಗೇಗೌಡ ಅವರು. ಸಂಗೀತ ನಿರ್ದೇಶನ ಉದಯ್ ಬಲರಾಮ್.

0: ದೀಪಾಮೃತ ದೀಪಾಮೃತ ಅರಿವಿಗೊಂದು ಹಂತ. ಇದು ನಿಮಗಾಗಿ ಪ್ರತಿದಿನ ಬೆಳಗ್ಗೆ 6:10 ದೀಪಾಮೃತ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಅಕ್ಟೋಬರ್ 5
1: 8:45:35 ಸಮಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತರಚನೆ KV ರಾಜು ಅವರದ್ದು, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವ ನಿಳುಹೆ ಸಾಲದಾಗಿರಲು. ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವ ನಿಳುಹೆ ಸಾಲದಾಗಿರಲು. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ.

ಕ್ಷೇಮವೆಂಬುದೇ ಮೃಗ್ಯ ಅಂತ. ಅಂದರೆ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿರಲಿ, ಎಷ್ಟು ವಾಸ್ತವಿಕವಾಗಿ ಯೋಚನೆ ಮಾಡ್ತಾರೆ ನೋಡಿ. ಎಲ್ಲ ಮಾಡಿಬಿಟ್ಟು ಎಲ್ಲ ಚೆನ್ನಾಗೋಯ್ತು ಅಂತ ಹೇಳೋದಲ್ಲ, ಅದು ಭಾಳ ಕಷ್ಟ. ಅದು ಮರೀಚಿಕೆ ಇದ್ದ ಹಾಗೆ. ಯಾಕೆ, ರಾಮ ಕಾರ್ಮುಕ, ಕೃಷ್ಣ ಯುಕ್ತಿ, ಗೌತಮ ಕರುಣೆ ಎಲ್ಲವನ್ನು ಸೇರಿಸಿ ಹೇಳ್ತಾ ಹೋಗಿದ್ದಾರೆ. ಇವರೆಲ್ಲ ಇದನ್ನ ಆಡೆ ಇದು, ಅವರೆಲ್ಲ ಈ ಭೂಮಿ ಭಾರ ಇಳಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅಷ್ಟೆಲ್ಲ ಇರುವಾಗ ನಾವೇನು ಮಾಡೋಕ್ಕೆ ಸಾಧ್ಯ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ, ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ. ಭಗವಂತನ ಅವತಾರಗಳು ಭೂಲೋಕದಲ್ಲಿ ಜನ್ಮ ತಳೆದ ತ್ರೇತಾಯುಗದ ರಾಮ, ಅವನ ಬಿಲ್ಲು ದ್ವಾಪರ ಯುಗದ ಕೃಷ್ಣ, ಅವನ ಯುಕ್ತಿ ಕಲಿಯುಗದ ಭಗವಾನ್ ಬುದ್ಧ, ಅವನ ಕರುಣೆ, ಇವರೆಲ್ಲ ಭೂಮಿ ಮೇಲಿರ್ತಕ್ಕಂಥ ಪಾಪವನ್ನು ತೊಳಲಿಕ್ಕೆ ಪ್ರಯತ್ನಿಸಿ ಅಲ್ಪ ಸ್ವಲ್ಪ ಯಶಸ್ಸಿಗೆ ಬಳಸಿದ್ದಾರೆ, ಆದರೆ ವಿಫಲರೂ ಆಗಿದ್ದಾರೆ. ಹಾಗಿರುವಾಗ ಸಾಮಾನ್ಯರಾಗಿರ್ತಕ್ಕಂಥ ನಾವು ಏನು ತಾನ ಮಾಡೋಕ್ಕೆ ಸಾಧ್ಯ? ಎಷ್ಟು ಹೆಣಗಾಡಿದರೂ ಕೂಡ ಧರ್ಮವನ್ನು ಪುನಃ ಹಿಂದಿನ ಸ್ಥಿತಿಯಲ್ಲಿ ಸ್ಥಾಪಿಸಲು ಸಾಧ್ಯ ಆದೀತೆ? ಎಲ್ಲರೂ ಕ್ಷೇಮವಾಗಿರಲಿ, ಸುಖ ಶಾಂತಿ ನೆಮ್ಮದಿ ಒಳ್ಳೆಯದಾಗಿರಲಿ ಅಂತ ಹಾರೈಸ್ಬೋದೇ ಹೊರತು ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಹೇಳ್ತೀವಿ, ಹೊಸ ವರ್ಷ ಬಂದ ತಕ್ಷಣ ವಿಚ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟಿರ್ತೀವಿ. ಕೇಳಿ ಮೂರ್ನಾಲ್ಕು ತಿಂಗಳಲ್ಲಿ ಏನೋ ಅಧ್ವಾನಗಳಾಗಿರುತ್ತೆ ಅವ್ರ ಮನೆಯಲ್ಲಿ. ಅವ್ನು ಜ್ಞಾಪಿಸಿ, ಹೋದ ವರ್ಷ ಹೇಳಿದ್ನಲ್ಲಪ್ಪ ಏನಾಯ್ತು, ಅಯ್ಯೋ ಗ್ರಾಚಾರ್ಯ ಯಾಕಾರ ಹೇಳಿದ್ವಿ, ಏನೇನೋ ಆಗೋಯ್ತು, ಆಗಬಾರ್ದೆಲ್ಲ ಆಗೋಯ್ತು ನಮ್ಮ ಮನೆಯಲ್ಲಿ ಅಂತಾನೆ. ಅಂದರೆ ನಾವು ಹೇಳ್ಬೋದಷ್ಟೇ ಹೊರತು ಅದು ಆಗುವುದೇ ಬೇರೆ. ಸಾಮಾನ್ಯ ಈ ಪ್ರಯಾಣದರೂ ಕೂಡ ಲೋಕಕ್ಷೇಮ ಅಂತಕ್ಕಂಥದ್ದು ನಮ್ಮ ಮರೀಚಿಕೆ. ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷಣೆ ಭಗವಂತನ ಧ್ಯೇಯ, ಇದಕ್ಕಾಗಿ ಅವತಾರ. ಅದು ಭಗವಂತನಲ್ಲೇ ಪಡೆದಂತಹ ಶಾಪದಿಂದ ಹುಟ್ಟು ಬಂದವರು ಅವರೆಲ್ಲರೂ ಕೂಡ, ಅವರಿಂದ ಅವನಿಗೆ ಮುಕ್ತಿ ಸಿಕ್ತು. ಪ್ರಸ್ತುತ ಕಲಿಯುಗದಲ್ಲಿ ಭಗವಂತನಿಗೆ ದುಷ್ಟರನ್ನ ಶಿಷ್ಟರನ್ನ ಪತ್ತೆ ಮಾಡೋದು ಹೇಗೆ ಅಂತ ಕಷ್ಟವಾಗ್ಬಿಟ್ಟಿದೆ. ಇವನು ಅವನಾಗ್ತಾನೆ, ಅವನು ಇವನಾಗ್ತಾನೆ. ಕತ್ತಿ ಬೀಸುವುದರೊಳಗೆ ಅವನು ಒಳ್ಳೆಯವನು ಕೆಟ್ಟನಾಗ್ಬಿಟ್ಟಿರ್ತಾನೆ, ಕೆಟ್ಟವನು ಒಳ್ಳೆಯವನಾಗಿರ್ತಾನೆ. ಸಾಮಾನ್ಯ ಇಷ್ಟೆಲ್ಲ ಏನೆಲ್ಲ ಮಾಡಿದರೂ ಕೂಡ ಸರ್ವರು ಸುಖವಾಗಿ ಕ್ಷೇಮದಿಂದ ಇರುವಂತೆ ಮಾಡ್ತೀವಿ ಅಂತ ಅನ್ನೋದು ಇದೆಯಲ್ಲ, ಅದೊಂದು ಮರೀಚಿಕೆ. ಅದು ಪ್ರಯತ್ನ ಅಂತೂ ನಡೀತಾ ಇರುತ್ತೆ.

ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಕೃತಕಾಮರೆಲ್ಲರ ದೊಡೆಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ. ಕೃತಕಾಮರೆಲ್ಲರ ದೊಡೆಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ.

0: ಎಷ್ಟು ಜನಕ್ಕಾಗುತ್ತೋ, ಎಷ್ಟು ದಿವಸಕ್ಕಾಗುತ್ತೋ, ಅಷ್ಟು ದಿವಸ ಅನುಕೂಲ ಆಗಲಿ, ಸರ್ವತಃ ಸತತವಾಗಿರುವಂತಹ ಕ್ಷೇಮ ಜೀವಕ್ಕೆ ಸಿಗುತ್ತೆ ಅಂತಕ್ಕಂಥ ಆಲೋಚನೆ ಬೇಡ ಅಂತೇಳಿ ಸರ್ವ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಕಲ್ಯಾಣಕ್ಕೆ ಅಗತ್ಯವಾದ ಸಾಧನ ಸತತವಾಗಿ ಹುಡುಕ್ತಾನೆ ಇರಬೇಕು. ನಿರಾಶರಾಗಿ ನಿಲ್ಲಿಸಬಾರದು ಹುಡುಕೋದನ್ನು. ಫಲ ದೊರಕುವ ಬಗ್ಗೆ ಚಿಂತಿಸದಲೆ, ಗುರಿ ಸಾಧನೆಯ ಸಾಧಕ ಬಾಧಕ ಆತಂಕ ಪಡೆದಲೆ, ಹೀಗಾದ್ರೆ ಯಾವ ರೀತಿ ಮಾರ್ಗ ಹುಡುಕಬೇಕು ಅಂತಕ್ಕಂಥ ಅನ್ವೇಷಣೆ ಇದೆಯಲ್ಲ, ಇದೇ ಜಗತ್ತಿಗಿರುವ ದಾರಿ. ಎಲ್ಲರೂ ತಮ್ಮ ಬಯಕೆ ತೀರಿಸಿಕೊಂಡಿರೋರು, ಇವರುಗಳು ಮತ್ತೇನೋ ಮಾಡಬೇಕಾಗಿಲ್ಲ ಎಂಬ ತೃಪ್ತ ಸ್ಥಿತಿಯನ್ನು ಎಲ್ಲರೂ ಪಡ್ಕೊಂಡ್ರೆ ಜಗತ್ತಿನ ಹೋರಾಟ ಹುಡುಕಾಟದ ಕಥೆ ಮುಗಿದು ಹೋಗೋದಿಲ್ಲ. ಗುರಿ ಸಾಧನೆ ಎಂದಿಗೂ ಆಗದಿರೋ ಹಾಗೆ ಬದುಕಿನ ಕಥೆ ಅಂತ್ಯವನ್ನೇ ಕಾಣದಂತೆ ಬ್ರಹ್ಮ ಈ ಕಥೆಯನ್ನು ನಿರ್ದೇಶಿಸಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಎಲ್ಲರೂ ಜಿತ ಮನಸ್ಕರೇ, ಕೋಪತಾಪಗಳಿಲ್ಲದೆ ಹೋದರೆ, ಆಸೆ ಆಕಾಂಕ್ಷೆಗಳಿಗೆ ಮಿತಿ ಇಟ್ಟರೆ, ನಷ್ಟೋ ಮೋಹ ಅಂದುಬಿಟ್ರೆ ಮಾಯೆ ಕೆಲಸ ಏನು? ಬ್ರಹ್ಮನೇ ಆ ಒಂದು ಸ್ಥಿತಪ್ರಜ್ಞ ಸ್ಥಿತಿಗೆ ಮಾನವ ಸಮೂಹ ತಲುಪದಂತೆ ನೋಡಿಕೊಳ್ತಾನೆ. ಮುಚ್ಚಿಕೊಂಡಿದ್ರೆ ಹುಡುಗಾಟ ಮಾಡ್ತೇವೆ. ಅದನ್ನೇ ಕುರಿತು ಹೇಳ್ತಾರೆ, ಒರಿಸುವವರಾರು ಬೀದಿ ಬತ್ತಲೆಯ ಅಂತ. ಈ ಜೀವನದಲ್ಲಿ ಒಂದು ಇಂಬ್ಯಾಲೆನ್ಸ್ ಅಸಮಾನತೆಯನ್ನು ಮಾಡಿಟ್ಬಿಟ್ಟಿಯಾನು ಭಗವಂತ. ಅದು ನಮ್ಮನ್ನು ಏನು ಮಾಡ್ತಾರೆ, ಪ್ರೇರಣೆ ಮಾಡ್ತಾರೆ ಅಂದರೆ, ಹೇಗಾದರೂ ಮಾಡಿ ಇದನ್ನು ಸಮಸ್ಥಿತಿ ತಗೊಂಬಾ ಅಂತ ನಮಗೆ ಪ್ರೇರಣೆ ಕೊಡ್ತಾ ಇದ್ದಾನೆ. ಅಂದರೆ ಎಲ್ಲರೂ ಕೂಡ ಸುಖವಾಗಿರೋ ಹಾಗೆ, ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡುವ ಪ್ರಯತ್ನ ಮಾಡ್ತಾ ಇರು ಅಂತ ಹೇಳಿ ಮನುಷ್ಯ ಜೀವನಕ್ಕೆ ಒಂದು ಮಾರ್ಗಸೂಚಿಯಾಗಿದ್ದಾರೆ. ನಾವು ಕರ್ಮ ನಿರತರನ್ನಾಗುವ ಹಾಗೆ ಮಾಡಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

ಇದೇ ಅಭಿಪ್ರಾಯವನ್ನ ಮುಂದುವರಿಸ್ತಾ, ಸತತ ಮಾರ್ಗಣೆ ಸಿದ್ಧಿಯಂತಿರಲಿ ಮಾರ್ಗಣೆಯೇ ಗತಿ ಮನುಜಲೋಕಕ್ಕೆ ಅಂದ್ರೆ ಮತ್ತೊಂದು ಎಚ್ಚರ ಮಾಡ್ತಾರೆ. ಹೀಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಟ್ಟೆ ಏನೂ ಆಗ್ಲಿಲ್ವಾ ಅಂತಕ್ಕಂಥ ನಿರಾಸೆ ಬೇಡ. ಏನಾದರೂ ಮಾಡ್ತಾ ಇರಬೇಕಷ್ಟೇನೆ. ಮಾಡ್ತಾ ಇರೋದು

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೇ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
1: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. He will lose what he was and become somebody else. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಇಸ್ ಡ್ರಂಕ್ ಅಂಡ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು. ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: The number you've dialed is currently busy. Kindly try again. ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.

0: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು October 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
4: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ
1: ಇದೀಗ ಬಂದ ನಿಧನ ಸುದ್ದಿ. ಬಿಟ್ಟಂಗಲ ನಾಂಗಲ ಗ್ರಾಮತ್ರ ಆಲೆಂಗಡ ಗಣೇಶಂಗ ಇಂದುಪಲಕ ಮರಣಪಟ್ಟಿತು. 68 ಬಯತ್ರ ಆಲೆಂಗಡ ಗಣೇಶಂಡ ಆಕಿರಿ ಕಾರ್ಯ ಇಂದು ಒಯ್ಪತ್ತು 4 ಗಂಟೆಕ ಎಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಸೆಕೆಂಡುಗಳ ಸಮಯ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಡಿಕೇರಿ.

0: ನಾಡಿನ ಮಾಜನಕ್ಕೆಲ್ಲ ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದನುಳ್ಳ ನಾನು ಸಂತೋಷ್ ಕೆಎನ್. ಇಂದು ನಂಗಡ ಕೊಡ ಉಂಡು ಮಾಚೆಟ್ಟಿರ ಪೂವಮ್ಮ ಹೆಂಗ ಮಾಚೆಟ್ಟಿರ ಪೂವಮ್ಮ ಅಂಚೆಂಗಿ ಅಚ್ಚ ಬೇರೆ ನಿಂಗಕ್ಕೆಲ್ಲ ಗೊತ್ತಾಪಗಿಲ್ಲ. ಆಚೆಂಗಿ ಈ ಕುರಿರ ಏಷ್ಯನ್ ಗೇಮ್ಸ್ ಲ 4x400 meter ಪೊಮ್ಮಕ್ಕಡ ರಿಲೇಲ್ ಪುನರ ಮೆಡಲ್ ಪಿಂಗ 4x400 meter ಮಿಕ್ಸಡ್ ರಿಲೇಲ್ ಬೊಳ್ಳಿರ ಮೆಡಲ್ ಪಡೆದ ನಂಗಡ ಕೊಡಗು ಕಾರಳನ ಮಾಚೆಟ್ಟಿರ ಪೂವಮ್ಮ ಅಂಚೆಂಗಿ ಎಲ್ಲಕ್ಕೂ ಅಂಗಡ ಸಾಧನೆ ಎಂತ ಗೊತ್ತಾಕು. ದಂಡ ಮೂರು ದಿನತ್ಲ ಈ ಪೆದನ ದುಂಬ ಕಟ್ಟಿತಿಪ್ಪಿರ ಈಗ ಅಂಗಡ ಕೂಡ ನಡ್ತನ ಅವರು ತಕ್ಕಬಾಕನ ಅಕ್ಕನ ಪೂಮಂಗಳ ದಂಡ ಪದಕ ಬಂತು ಕುರಿದ ಏಷ್ಯನ್ ಗೇಮ್ಸ್ ನಿಂಗಕ್ಕ ಹೆಚ್ಚಕ್ಕೂ ಖುಷಿ ಉಂಟು
1: ತುಂಬ ಖುಷಿ ಜನಗಂಚಿಂಗ್ ಅಥ್ಲೆಟಿಕ್ಸ್ ಗೋಲ್ಡ್ ಅಥ್ಲೆಟಿಕ್ಸ್ ಗೋಲ್ಡ್ ಇಂಜಿತ್ಲ ಈ ಕುರಿ ಏಷ್ಯನ್ ಗೇಮ್ಸ್ ಸೊ ಎಲ್ಲರಿಗೂ ಹೋಪ್ ಇಂಜತ್ ನಂಗಕ್ಕ ನಂಗಡ ರಿಲೇ ಟೀಮ್ ಲಾಸ್ಟ್ ಹೋಪ್ ನಂಗಡದ ಇಂಜೆ ಗೋಲ್ಡ್ ಬರೋಣ ಸೊ ತುಂಬ ಖುಷಿ ಆಚಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಏನಂಗ

0: ಆ ಒಂದು ಮೆಡಲ್ ಕಾಯ್ತ, ಆ ನ್ಯಾಷನಲ್ ಆಂಥಮ್ ಕೇಳ್ಪಕ್ ಆಯ್ತ, ಫುಲ್ ಸ್ಟೇಡಿಯಂ ವೇಟ್ ಮಾಡಿನ ಜೊತ, ತುಂಬ ತುಂಬ ಖುಷಿ. ಐ ಆಮ್ ದಟ್ ಪಾರ್ಟ್ ಆಫ್ ದಟ್ ಟೀಮ್, ಸೊ ವಿ ವರ್ ಆಲ್ ವೇಟಿಂಗ್ ಫಾರ್ ದಟ್ ಗೋಲ್ಡ್ ಮೆಡಲ್ ಅಂಡ್ ವಿ ಪ್ರೂವ್ಡ್ ಇಟ್.
1: ಈಗ ನಾಕ್ ಒರು ಡೌಟ್ ಉಂಟು. ಈ ಎಂ ಆರ್ ಪೂವಮ್ಮ ಅಣ್ಣನ 2014 ಏಷ್ಯನ್ ಗೇಮ್ಸ್ಲು ಪೊನ್ನರ ಮೆಡಲ್ ಆಡ್ತಿತ್ತು. ಅದೇ ಪೂವಮ್ಮನ ಈಗ 2026 4x400 ರಿಲೇ ಪೊನ್ನ ಪಡೆದಿ ಎಂದು.
0: ಅದೇ ಅದೇ ಮೂಡಿ ಮೂಡಿ 2014 ಏಷ್ಯನ್ ಗೇಮ್ಸ್, 2018 ಏಷ್ಯನ್ ಗೇಮ್ಸ್ ಗೋಲ್ಡ್, 2026 ಗೋಲ್ಡ್, ದಟ್ ಸೇಮ್ ಪೂವಮ್ಮ ಮಚ್ಚಿಟ್ಟಿರ ರಾಜು ಪೂವಮ್ಮ. ಸೊ ಎವ್ರಿ ಒನ್ ಎಲ್ಲರಿಗೂ ಗೊತ್ತು ಆ ಪದ. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಏಬಲ್ ಟು ವಿನ್ ಮೆಡಲ್ ಅಟ್ ದಿಸ್ ಏಜ್ ಆಲ್ಸೋ. ಸೊ ಐ ಆಮ್ ವೆರಿ ಹ್ಯಾಪಿ.
1: ಈಗ ಈ ವಯಸ್ಸು ಅಂಚೆ ನಂಗಡ ಬಾಲಕರ ಮಕ್ಕಳೇ ಈಗ ಚೆನ್ನಾಗಿ ಓಡಿಕೊಳಿಪೋಕೆಲ್ಲ ಅಯ್ಯೋ ಅಪ್ಲ ಅನ್ನನೆ ಇನ್ನೇ ನೋಡುವ. 36 ವಯಸ್ಸು ನಿಂಗ ಇಂಥವ್ರು ಸಾಧನೆ ಮಾಡಿರ ಕಪಕ್ಕಳೇ ತುಂಬಾ ಖುಷಿ ಅಪ್ಪ. ಇದಂಗೆಲ್ಲ ಮೂಲ ಕಾರಣ ಎಂತ?
0: ಲಾಂಗ್ ಜರ್ನಿ, ಲಾಂಗ್ ಜರ್ನಿ. 2005 ನಡ ಫಸ್ಟ್ ಇಂಟರ್ನ್ಯಾಷನಲ್, ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡೋಕೆ 2002 ಸ್ಟಾರ್ಟ್ ಮಾಡಿ. ಸೊ ನಾನು
1: ಅಕ್ಕ ಹೆಚ್ಚಿಗೆ ವಯಸ್ಸು
0: ಫಸ್ಟ್
1: ನಿಂಗಕ್ಕ?
0: ಅಕ್ಕ ನಾನು 12 ಇಯರ್ಸ್ ಆಯ್ತಿಂಜ. ಸೊ ಫಸ್ಟ್ ಸ್ಟೇಟ್ ಮೀಟ್ ಮೆಡಲ್ ಬಪ್ಪಕ್ಕ ಪ್ರಾಕ್ಟೀಸ್ ಮಾಡೋಕೆ ಗ್ರೌಂಡ್ ಇದ್ದಿತ್ತಲ್ಲ. ಅಕ್ಕನಾಡ ಡ್ಯಾಡಿ ಮ್ಯಾಂಗ್ಳೂರ್ಕ ಶಿಫ್ಟ್ ಆಯ್ತು, ಹಂಗ ಏರ್ಪೋರ್ಟ್ ವರ್ಕ್ ಮಾಡಿದ್ದೆ ಬಷ್ಪೇಲ್. ಸೊ ಹಂಗ ನಾಲ್ಕಾಯ್ತು ಸ್ಟೇಡಿಯಂ ಟ್ರೈನಿಂಗ್ ಮಾಡೋಕಾಯ್ತು, ಮ್ಯಾಂಗ್ಳೂರ್ ಶಿಫ್ಟ್ ಆಯ್ತು. ಡ್ಯಾಡಿ ಅಪ್ ಅಂಡ್ ಡೌನ್ ಪೋಪಿಂದತ್ ಅಂಡ್ ಮಮ್ಮಿ ಎಲ್ಲ ಕಾಂಪಿಟೇಷನ್ ಟ್ರಾವೆಲ್ ಮಾಡಿ, ಇಕ್ಕಲ್ಲೂ ಟ್ರಾವೆಲ್ ಮಾಡಿ, ನ್ಯಾಷನಲ್ಸ್ ಏದ್ ನ್ಯಾಷನಲ್ಸ್ ಸಿಕ್ಕತನ ಮಿಸ್ ಮಾಡಿತ್ತಲೆ. ನಾಡ ಬ್ರದರು ಮೆತ್ಲೆಟ್, ಅವನ್ ಅವಂಗ್ ತುಂಬಾ ಇಂಟ್ರೆಸ್ಟ್ ಇದೆ, ಅದಕ್ಕೆ ನೀ ಸರ್ಜರಿ ಇಂಜಾಯ್ತು ಮಾಡೋಕಾಯ್ತಲೆ. ಸೊ ಅವಂಗುಳ ಇಂಟ್ರೆಸ್ಟ್ ನಾಕು ಇಂಟ್ರೆಸ್ಟ್ ಅವಂಗ್ ಇಂಜಾಯ್ತು ಜಾಸ್ತಿ. ಸೊ ಅವ ಎಕ್ಕಲ್ಲ ನೋಡ ಶ್ರುತಿ ನೀನ್ ಮಾಡಿ, ನೀನ್ ನಾಡ ಪೆಟ್ ನೇಮ್ ಶ್ರುತಿ ಅಕ್ಕ, ಅವಿಂದ ನೋಡ ಶ್ರುತಿ ನೀಕ್ ನೀನ್ ಮಾಡಿ ನೋಡಿ ಅಚ್ಚಕ್ಕೆ ಮದಿ, ನೀನ್ ಮೆಡಲ್ ವಿನ್ ಮಾಡ, ನಾನ್ ಮೆಡಲ್ ವಿನ್ ಮಾಡೋಣಕ್ಕೆ ನೀನ್ ಮಾಡಿ ನೋಡಿ, ನಾಕ್ ಅದೇ ಮದಿ ಅದೇ ನೋಡಿ ನಾಕ್ ಖುಷಿ ಅಪ್ಪ. ಸೊ ಹಂಗಕ್ಕೆ ಅಚ್ಚಕ್ ನಾನ್ ಪ್ರೌಡ್ ಫೀಲ್ ಮಾಡೋಕೆ ನಾಕ್ ತುಂಬಾ ಖುಷಿ ಆಚಿ. ಸೊ ನಾವು ಐ ಮ್ಯಾರಿಡ್, ಸೊ ನಡ ಹಸ್ಬೆಂಡ್ರ ಸಪೋರ್ಟ್ ಆಡಿಕ್ಕೆ ನಾನು ಪುಣೆಲ್ ನಡ ಹಸ್ಬೆಂಡ್ ಅಲ್ಲಿ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿ ನೋಡೋ. ಸೊ ಅಲ್ಲಿ ನಂಗೆ ರಿಸೈಡ್ ಮಾಡಿ ನೋಡೋ ಇಕ್ಕ. ಸೊ ಅವ ಅವ ಇಕ್ಕ ನಾ ಕ್ಯಾಂಪ್ ಇಲ್ಲ ತಿಪ್ಪಕ್ಕ, ಅವ ನಾ ಟ್ರೈನಿಂಗ್ ತಪ್ಪಿಂಜತ್ ಕೋಚರ ಪ್ರೋಗ್ರಾಮ್ ತ್ರೂ. ಸೊ ಪೊಲಕ ಪೋಯ್ತು ಪ್ರಾಕ್ಟೀಸ್ ಮಾಡ್ಚಿಡೋ, ಇನ್ನ ಅಡಿಗೆ ಐ ಮೀನ್ ಬ್ರೇಕ್ಫಾಸ್ಟ್ ಮಾಡೋ, ಪುನಃ ಆಫೀಸ್ ಪೋಪು, ಪುನಃ ನಾಕಾಯ್ತು ಡಿನ್ನರ್ ಮಾಡೋ. ಸೊ ಎಲ್ಲ ನಾಡ ಸ್ಪೋರ್ಟ್ಸ್ ಲೈಫ್ ಆಯ್ತು, ಎವ್ರಿ ಒನ್ ಆ ಸ್ಯಾಕ್ರಿಫೈಸ್ಡ್ ಅ ಲಾಟ್. ಪೇರೆಂಟ್ಸ್, ನಾವು ಮೈ ಹಸ್ಬೆಂಡ್, ಎಲ್ಲರೂ ಮಂಗಡ ಸಪೋರ್ಟ್ ಇಂದ ಆಯ್ತು. ನಾನು ಇಚ್ಚ ಕಾಲ ಮೇ ಬಿ ಫ್ರಮ್ ಪಾಸ್ಟ್ 23 ಇಯರ್ಸ್ ನಾನು ಈ ಫೀಲ್ಡ್ ಅಲ್ಲಿ ಇಕ್ಕಳು ಉಳು ಗೊತ್ತಲ್ಲ. ಇನ್ನು ಮಿನ್ಯಕ್ ಎಂತ ಅಣೆಂಡ್, ಇನ್ನು ಮಿನ್ಯಕ್ ಮಾಡೋಣ ಮಾಡೋಣ ಗ್ಯಾನ ಮೈಂಡ್ ಉಳು. ಸೊ ಐ ಹೋಪ್ ವಿತ್ ಎವ್ರಿ ಒನ್ಸ್ ವಿಶಸ್ ಐ ಕ್ಯಾನ್ ಸಿ ಫರ್ದರ್ ಇನ್ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್. ಈಗ 2 ಇಯರ್ಸ್ ಅನ್ನ ಪಿಂಜ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ಉಂಡ್ ನೋಡೋಣ ಎಂತ ಆಪ್ ಅಣೆಂಡ್. ಬಟ್ ಅಟ್ ಮೊಮೆಂಟ್ ನಾಕ್ ಈ ಮೆಡಲ್ ಎಂಜಾಯ್ ಮಾಡೋಣ ಅಚ್ಚಕ್ಕೆ.
1: ಈಗ ಈ ಕ್ಷಣದ ನಂಗ ಖುಷಿ ಪಡೋಣ
0: ಖುಷಿ ಪಡೋಣ. ನಂಗಂಚೆ ಅಥ್ಲೆಟಿಕ್ಸ್ ಓವರ್ ಗೋಲ್ಡ್ ಇಂಜಿತ್ಲೆ. ಸೊ ಆ ಒಂದು ಫೀಲ್ ಬೋರೆ ಅದು ನಂಗ ವರ್ಡ್ಸ್ ಇಲ್ಲ ಎಕ್ಸ್ಪ್ರೆಸ್ ಮಾಡೋಕ್. ಸೊ ತುಂಬಾ ಖುಷಿ ಅಪ್ಪ ಆ ಗೋಲ್ಡ್ ಮೆಡಲ್ ಟೀಮ್ ಐ ಆಮ್ ದ ಪಾರ್ಟ್ ಆಫ್ ದಟ್ ಟೀಮ್. ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಫಾರ್ ದಟ್ ಮೂಮೆಂಟ್.
1: ಅಲ್ಲಕ್ಕೆ ನಿಂಗ ಈಗ ಈ ತಕ್ಕನೆಲ್ಲ ಅಣ್ಣುವಾಕ ನಿಂಗ ಜಪಾನ್ ಉಳ್ಳಿರ
0: ಇಕ್ಕ ನಾನು ಜಪಾನ್ ಲೋಡು
1: ಎಕ್ಸ್ಪ್ರೆಷನ್ ನಿಂಗಡ ಈ ಖುಷಿನ ಅಣ್ಣುವಾಕ ದಾರು ಉಂಡು ನಿಂಗಡ ಕೂಡ ಈಗ
0: ಇಕ್ಕ ದಾರಿಲ್ಲ ರೂಮ್ಲೆಲ್ಲ ನಂಗೆ ಒಬ್ಬೊಬ್ಬ ಎಲ್ಲರಿಗೂ. ಈಗ ನಾಡ ಇವೆಂಟ್ ಅನ್ನಪ್ಪ ಅಕ್ಕ ನಾಡ ಹಸ್ಬೆಂಡ್ ಕಾಲ್ ಮಾಡ್ನ, ಮಮ್ಮಿ ಡ್ಯಾಡಿ ಮನ್ ಬ್ರದರ್ಕ್ ಎಲ್ಲರಿಗೂ ಕಾಲ್ ಮಾಡ್ತೀನಿ. ಜೈ ಇವೆಂಟ್ ಆಪಾಗತ್ತನೆ ಸೋನಿ ಲೈವ್ ನೆಟ್ವರ್ಕ್ ಅಂಗಡ ಫೋನ್ ಕಟ್ಟಂಡ್. ಸೊ ಇಲ್ಲಿಕ್ಕ ನಂಗೆ ನಂಗಡ ಅಂಗಡ ರೂಮ್ ನಂಗಲ್ ನಂಗಲ್ ಎಲ್ಲರೂ ಪರ್ಮೆ ಮಾಲ್ ಅಂಗನೆಲ್ಲ ಪೋಯ್ತೆ. ನಂಗ ಚಿಕ್ಕ ಆಲ್ರೆಡಿ ಇವೆಂಟ್ಸ್ ಎಲ್ಲ ಆಚಲ. ಸೊ ಎನಿವೇಸ್ ವಿ ಆರ್ ಟ್ರಾವೆಲಿಂಗ್ ಟುಮಾರೋ, ಸೊ ಎವ್ರಿ ಒನ್ ಆರ್ ಬಿಸಿ ಇನ್ ದೇರ್ ಓನ್ ವೇ.
1: ಓಕೆ, ಈಗ ಕೊಡಗು ಕಾರಂಗಳು ಕಳಿಕೂಟಕ್ಕೆ ಬಂತು ಬೋರೆ ಬೋರೆ ವಿಭಾಗತ್ಲು ದಾರಚಿಂಗ್ ಕಡ್ಚಾ.
0: ಇಲ್ಲ ಇಲ್ಲ ಸರ್, ಏನಂಗ ನಂಗಡ ಅಥ್ಲೆಟಿಕ್ಸ್ ಬೋರೆ ಹೋಟೆಲ್ ಉಳು ಅಂಗಡ ಆಪ ಇವೆಂಟ್ ಬೋರೆ ಜಾಗತ್ಲ. ಸೊ ಮಚ್ ತುಂಬಾ ದೂರ ದೂರ ಉಳು ನಂಗ ದಾರು ನೋಡಿತ್ತು ನಂಗ ಇಲ್ಲಿ ಅಥ್ಲೆಟಿಕ್ಸ್ ಹಂಗ ಮಾತ್ರ ಉಳು. ಸೊ ವಿ ಕ್ಯಾನ್ ಸಿ ಓನ್ಲಿ ಅಥ್ಲೆಟಿಕ್ಸ್ ಪೀಪಲ್. ಬೋರೆ ಗೇಮ್ಸ್ ಏನ ಬೋರೆ ಹೋಟೆಲ್ ಉಳು, ಏನಂಗ ಎಲ್ಲರ ಎಲ್ಲಂಗಡ ಗೇಮ್ಸ್ ಬೋರೆ ಬೋರೆ ಬೋರೆ ಜಾಗತ್ಲ ಆಯ್ಡ್ ಉಳು. ಸೊ ಅದು ನಂಗ ಮೀಟಪ್ ಮೇ ಬಿ ಇನ್ ಓಪನಿಂಗ್ ಸೆರೆಮನಿಲಿ ಇಂಜಿಂಗ್ ನಂಗ ಮೀಟಪ್ ಚಾನ್ಸಸ್ ಇಂಜತ್ ಆಯ್ತಿಕ್ಕೋ ಅಚ್ಚಿಂಗ್ ಇಕ್ಕ ನಂಗ ಕಾಪ್ಲೆ ಸರ್ ನಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಉಳು.
1: ಈಗ ಜಪಾನ್ ನಿಂಗ ಅಲ್ಲಿ ಹೋಯ್ತು ನಿಂಗ ಎಂತ ಅವರು ಸಾಧನೆ ಮಾಡಿರ ಈ ಸಾಧನೆಗೆ ಅಲ್ಲಿ ಹತ್ರ ವಾತಾವರಣ ನಿಂಗೆ ಹೆಲ್ಪ್ ಆಚಾ?
0: ವಾತಾವರಣ ಅಂದ್ರೆ ಪ್ರಾಬ್ಲಮ್ ಇದ್ದಿತ್ತು. ಆಲ್ರೆಡಿ ನಂಗ ಪೋಲ್ಯಾಂಡ್ ಕ್ಯಾಂಪ್ ಇಂದಿತ್ತು 2 ಮಂತ್ಸ್. ಸೊ ಅಲ್ಲಿತ್ರ ವೆದರ್ ಇಲ್ಲಿತ್ರ ವೆದರ್ ಆಲ್ಮೋಸ್ಟ್ ಸೇಮ್. ಇನ್ನ ಜಪಾನ್ ಬಪ್ಪಂಗುಂಜ ಮಿನ್ನ ಟೋಕಿಯೋ ನಂಗಕ್ಕೆ 1 ವೀಕ್ 10 ಡೇಸ್ ಕ್ಯಾಂಪ್ ಇಂದಿತ್ತು. ಸೊ ಅದೆಲ್ಲ ನಂಗಕ್ ತುಂಬಾ ಯೂಸ್ಫುಲ್ ಆಚಿ. ಸೊ ವೆದರ್ ಒಂದು ಪ್ರಾಬ್ಲಮ್ ಇತ್ತಲ್ಲ, ಮಳೆ ಎಲ್ಲ ಇಂಜತ್ ಟ್ರ್ಯಾಕ್ ವೆಟ್ ಆಯ್ತು ಇಂಜತ್ತ ಅಚಿಂದ ಡಸಂಟ್ ಮ್ಯಾಟರ್. ಎಲ್ಲ ನಂಗಕ್ ಮಾತ್ರ ಅಲ್ಲ ಲಂಗಕ್ಕೂ ವೆಟ್ ಆಯ್ತು ಇಪ್ಪ ಟ್ರ್ಯಾಕ್. ಸೊ ನಂಗ ಮಳೆಯಲ್ಲಿ ಪ್ರಾಕ್ಟೀಸ್ ಮಾಡಿತ್ತು ಅಭ್ಯಾಸ ಉಂಡು. ಜಸ್ಟ್ ನಂಗಕ್ ಗೋಲ್ಡ್ ವಿನ್ ಆಡೋಣ ನಂಗ ಮೈಂಡ್ ಇಂಜತ್ ವಿ ಡಿಡ್ ಇಟ್.
1: ಈಗ ನಂಗೆ ಚೆನ್ನ ನಿಂಗಡ ಬಾಲ್ಯದ ಬಗ್ಗೆ ತಕ್ಕ ಪಡೆಯೋದು ಆಚಿಂಗೆ.

0: ಓಕೆ.
1: ಅಪ್ಪ ಅವನ ಬಗ್ಗೆ ಚೆನ್ನಾಗಿ ಅಣ್ಣೋಳಿ, ನಿಂಗಡ ಸ್ಕೂಲ್ ದಿನ ಹತ್ರ ಚೆನ್ನಾಗಿ ಅಣ್ಣೋಳು.
0: ನಾಡ ಡ್ಯಾಡಿ ಮಾಚಟ್ಟಿರ ಗಣಪತಿ ರಾಜು ಅಂಡ್ ಮಮ್ಮಿ ಜಾನಕಿ ತಾಮನೆ ಕನಿಕಂಡ. ಸೊ
1: ಕನಿಕಂಡ ಇಲ್ಲಿ
0: ನಾ ಮುಕ್ಕೊಡ್ಲು ಮುಕ್ಕೊಡ್ಲು
1: ಮುಕ್ಕೊಡ್ಲು, ಮಾದಾಪುರ ಮುಕ್ಕೊಡ್ಲು.
0: ಅಲ್ಲಿ. ಸೊ ನಾನು ಪುಟ್ಟೆ ಗೋಣಿಕೊಪ್ಪಲ್, ಅಲ್ಲಿ ಪುಟ್ಟೆ ನಾನು. ಇನ್ನ ಡ್ಯಾಡಿ ಏರ್ಪೋರ್ಟ್ ವರ್ಕ್ ಮಾಡ್ತೀನಿ, ನಂಗೆ ಶಿಫ್ಟ್ ಆಚಿ ಬಷ್ಪೆಕ್. ಅದನ್ನ ಪಿಂಗ ಟಿಲ್ 7th ಸ್ಟ್ಯಾಂಡರ್ಡ್ ನಾನು ಬಷ್ಪೆಲೆ ಓದಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್. ಅದೇ ಅಣ್ಣಲ್ಲ ಸ್ಟೇಟ್ ಕ್ವಾಲಿಫೈ, ಸ್ಟೇಟ್ ಮೀಟ್ ಕ್ವಾಲಿಫೈ ಆಗ್ಬೇಕಾದ್ರೆ ಗ್ರೌಂಡ್ ಕೈತ್ ನಾನು ಮ್ಯಾಂಗ್ಳೂರ್ ಶಿಫ್ಟ್ ಆನ. ಸೊ ಅಂದ್ರೆ ನಂಗೆ ಮ್ಯಾಂಗ್ಳೂರ್ ಆಲ್ಮೋಸ್ಟ್ 35 ಇಯರ್ಸ್ ಆಚಿ ಮ್ಯಾಂಗ್ಳೂರ್ ಸೆಟ್ಲ್ ಆಯ್ತು. ಎಜುಕೇಶನ್ ಎಲ್ಲ ಮ್ಯಾಂಗ್ಳೂರ್ ಲಿ ಹೈ ಸ್ಕೂಲ್ ಕೆನ್ರಾ, ಪಿಯು ಸೇಂಟ್ ಮೇರೀಸ್, ಇನ್ನ ಡಿಗ್ರಿ STM ಕಾಲೇಜ್ ಮ್ಯಾಂಗ್ಳೂರ್. ಈಗ ನಾನು ONGC ವರ್ಕ್ ಮಾಡಿದ್ಳು, HR ಮ್ಯಾನೇಜರ್ ಆಯ್ತು.
1: ಓಕೆ.
0: ಸೊ ಇನ್ನ 2006 ಇಂದ ನಾನು ನ್ಯಾಷನಲ್ ಕ್ಯಾಂಪ್ ಲೇ ಅವಳು. ಸೊ ಲಾಂಗ್ ಜರ್ನಿ ಜರ್ನಿ ಅಂಚಿಂಗ್ ಇಂಜುರೀಸ್ ಇಂಜತ್, ಅಪ್ಸ್ ಅಂಡ್ ಡೌನ್ಸ್ ಇಂಜತ್, ತುಂಬಾ ಸ್ಯಾಕ್ರಿಫೈಸ್ ಇಂಜತ್. ಒಮ್ಮೊಮ್ಮೆ ಇಂಜುರಿ ಆಯ್ತಿಪ್ಪ ಗ್ಯಾನ ಮಾಡಿ ಮದ್ದಿ ಹೆಚ್ಚಕ್ ಇನ್ನ ಆಪ್ಲೆ ಅನ್ನಂಡ್ ಅಚಿಂಗ್ ನಂಗಡ. ಅದೇ ನಾನು ಅಣ್ಣನ ಕೆಲವರು ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಂಗಡ ನಂಗಡ ಡೆಡಿಕೇಶನ್ ಜಾಸ್ತಿ, ನಂಗಡ ಸಪೋರ್ಟ್ ಇಂಚಿಂಗ್ ವಿ ಕ್ಯಾನ್ ರೀಚ್ ಎನಿ ಹೈಟ್ಸ್
1: ಎಂತ ಬಣ್ಣಿ ಮಾಡಲು ಒಂದು
0: ಮಾಡಲು. ಯಾ ಯಾ ಯಾ
1: ಈಗ ನಿಂಗ ಮಂಗಲ ಐತೆ ಚಕಲಾಚಿ
0: ಇಕ 4 ಇಯರ್ಸ್ ಆಚಿ.
1: ಅಲ್ಲಿಯೂ ನಿಂಗ ನಲ್ಲ ಸಪೋರ್ಟ್ ಕಡ್ಚಿ
0: ನಲ್ಲ ಸಪೋರ್ಟ್, ನಲ್ಲ ಸಪೋರ್ಟ್. ಹಸ್ಬೆಂಡ್ ರ ಸಪೋರ್ಟ್ ಇಸ್ ತುಂಬಾ ಸಪೋರ್ಟ್ ಉಂಟ. ಬಿಕಾಸ್ ಈವನ್ ಈಸ್ ಅನ್ ಅಥ್ಲೆಟ್, ಗೊತ್ತುಂಡ್ ಅಥ್ಲೆಟಿಕ್ ಎಂತ ಅಂಚೆ. ನಾಕ್ ಓಡ್ ನಾಕ್ ಓಡ್ ಅಂಚೆ ಅಚ್ಚ ಖುಷಿ. ನಾನು ಚೆರೆದಿಪ್ಪಕ ಪ್ರಾಕ್ಟೀಸ್ ಮಳೆ ಬಂತಿಪ್ಪಕ ಪ್ರಾಕ್ಟೀಸ್ ಇಲ್ಲ ತಿಪ್ಪಕ ಮುಂದೆ ಕಲ್ತಣ್ ಮೊರ್ಡಿನ ಅಕ್ಕ ಮಮ್ಮಿ ಡಾಡಿ ಎಂದ ನೀ ಮೊರ್ಡಿನ ಮಳೆ ಅಲ್ಲ ಅದನ್ನ ಪೋಪ ಕಾಯಿಲ್ಲ ಪರ್ಲೆ ಬುಡ ನೆಕ್ಸ್ಟ್ ಇಲ್ಲಿ ನಾಕ್ ಪೋಂಡು ಪೋಣ ನನ್ನ ಅಲ್ತಣ್ ಮೊರ್ಡಿನ ಅಚ್ಚಕ್. ನಾಕ್ ಐ ಲವ್ ಮೈ ಪ್ಯಾಷನ್ ವಾಟ್ ಐ ಆಮ್ ಡೂಯಿಂಗ್. ಅಚ್ಚಕ್ ನಾ ಖುಷಿ ಸ್ಪೋರ್ಟ್ಸ್
1: ಎನ್ನಂಗ್ ಓಡುಣ್ಣದ ಓಟತ್ಲ ಎನ್ನಂಗ್ ಅಚ್ಚಕೋರಿ ಇಂಟ್ರೆಸ್ಟ್ ಬಾತ್.
0: ಅದು ಗೊತ್ತಿಲ್ಲ ಅಣ್ಣನೇ ಬಾತ್. ನಾನು ಫುಟ್ಬಾಲ್, ಕಬಡ್ಡಿ, ವಾಲಿಬಾಲ್ ಎಲ್ಲ ಗೇಮ್ ಕಳ್ಪಿಂಜ ಸ್ಕೂಲ್ ಟೈಮ್ಸ್. ಅದನ್ನ ಅಥ್ಲೆಟಿಕ್ ಅಲ್ಲಿ ಕ್ಲಿಕ್ ಅನ ಕ್ಲಿಕ್ ಆಯ್ತು. ಅವ್ರ ಡೆಡಿಕೇಶನ್ ಅಚ್ಚಕ್ಕೆ ನಾಕ್ ತುಂಬಾ ಅದ ಡೆಡಿಕೇಟ್ ಆಚ್ ನಡ ಆ ಹಾರ್ಡ್ ವರ್ಕ್ ಇಂಜ ಆಯ್ತು. ಅಡಿಟರಿಮ್ ಮಾಡೋಂಡು ಅನ್ನಂಡ್ ಫಸ್ಟ್ ಏಷ್ಯನ್ ಗೇಮ್ಸ್ ಆಚಿ, ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಅಪ್ಪ ಬೈ ಒಲಿಂಪಿಕ್ಸ್ ಬೈ ಪುನಃ ಏಷ್ಯನ್ ಗೇಮ್ಸ್. ಅದನ್ನ ನನ್ನ ಆಯ್ತಾ ಆಯ್ತು ಇಚ್ಚಕ್ 22 ಇಯರ್ಸ್ ಆಚಿ. ವೆರಿ ವೆರಿ ಲಾಂಗ್ ಜರ್ನಿ.
1: ಓಡಿ ಓಡಿ ಓಡಿ ಕೊಡಗಿಂಜ
0: ಓಡಿ
1: ಶುರು
0: ಓಡಿ ಓಡಿ ತಿಲ್ಲಿ
1: ಜಪಾನ್
0: ಕೊಡಗಿಂಜ ಮಂಗಳೂರಿಂದ ಇಂಟರ್ನ್ಯಾಷನಲ್ ಕತನ ಹತ್ತಿ ಹತ್ತಿತ್ತ ಇಲ್ಲಿ ಇಲ್ಲಿ ಕೋಳು
1: ಈಗ ಜಪಾನಿಗೆ ಹತ್ತಿರ
0: ಜಪಾನ್ ಹತ್ತಿತ್ತಳು.
1: ಈಗ ಇನ್ನೇ ನಂಗವ್ರು ಜ್ಞಾನ ಮಾಡು ನಂಗವ್ಳು ಓದೋರು ಸ್ಪೋರ್ಟ್ಸ್ ಕೆಲಸ ಮಾಡು ಸಾಧನೆ ಮಾಡು ಒಂದೆಲ್ಲ ಆಚೆಂಗಿ ಅದಂಗೆ ಹೆಚ್ಚಕ್ಕೆ ಪ್ರಯತ್ನ ಪೋಂಡು.
0: ಫಸ್ಟ್ ಆಫ್ ಆಲ್ ನಂಗೆ ಈಗ ಮಾಡೇಂಡ್ ಇಪ್ಪಕ್ಕ ಅಕ್ಕಲೆ ಪರ್ಫಾರ್ಮೆನ್ಸ್ ಬರೋಣನಿಲ್ಲ. ನಾಕೀಗ ನಾನು ಅವ್ರು 4-5 ಇಯರ್ಸ್ ಆನ ಪಿಂದನೆ ನಾನು ಫಸ್ಟ್ ನಾನು ಇಂಟರ್ನ್ಯಾಷನಲ್ ಮಾಡಿ. ಸೊ ಚೆನ್ನ ಚೆನ್ನ ಮಕ್ಕಿಂದ ಇಪ್ಪ ಓ ನಾನಿಕ್ಕ ಮಾಡ್ನ ಬೋರೆಂಗ ಫಸ್ಟ್ ಬಂದನುಂಡು ನಾಕ ಬಪ್ಪಕ ಆಯಂಡಿಲ್ಲ. ಅದೆಲ್ಲ ಮೈಂಡ್ ಲಿ ಇಪ್ಪಕ್ಕೆ ಆಗ ನಂಗೆ ಹಾರ್ಡ್ ವರ್ಕ್ ಮಾಡೇಂಡೇ ಇರೋಂಡು. ಈಗ ಇಂಜುರೀಸ್ ಬಪ್ಪ ಬೋರೆ ಅಂತ ಹಚ್ಚಿಂಗ್ ಕಷ್ಟ ಕಷ್ಟ ಇಪ್ಪ ಅದೆಲ್ಲ ಫೇಸ್ ಮಾಡಿತ್ತು. ಏನಂಗಂಜಿ ಎಕ್ಕೂ ನಂಗೆ ಸಕ್ಸಸ್ ನ ನೋಟೆಂಡ್ ಇಪ್ಪಕ್ಕ ಆಪ್ಲೆ. ವಿ ಹ್ಯಾವ್ ಟು ಫೇಸ್ ಬೋತ್ ಸಕ್ಸಸ್ ಫೇಲಿಯರ್ ದಂಡ ನೋಡ್ಚಿಂಗೆ ಸಕ್ಸಸ್ ರ ಟೇಸ್ಟ್ ಗೊತ್ತಾಪು. ಮುಂದೆ ತೆಕ್ಕೋಲು ನಂಗ ವಿನ್ನಾಪೋ ವಿನ್ನಾಪ ಅಂಚಿಂಗೆ ನಂಗ ಲೂಟ್ ಮಾಡೋಕ್ ಎಂತ ನನಗೆ ಗೊತ್ತಾಪ್ಲಲ್ಲ. ಅದನ್ನ ಅದರ ಟೇಸ್ಟ್ ಗೊತ್ತಿರೋಂಡು ಅಕ್ಕಲ್ ನಂಗೆ ಕೋರ್ ಮೋಟಿವೇಶನ್ ಇಪ್ಪ. ಸರಿ ನಾಡ ಈ ಮಿಸ್ಟೇಕ್ ಆಯ್ತಿಕ್ಕು ನಾಡ ಆ ಮಿಸ್ಟೇಕ್ ಆಯ್ತು ಅದಗಿಂಜ ಆಯ್ತು ನಾನು ಇಂದ ಸೆಕೆಂಡ್ ಪ್ಲೇಸ್ ಬಂತಿಕ್ಕು ಥರ್ಡ್ ಪ್ಲೇಸ್ ಬಂತಿಕ್ಕು. ಸೊ ಹಾರ್ಡ್ ವರ್ಕ್ ಮಾಡ್ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ನಮ್ಮ ಮುಂದೆ ಹಾರ್ಡ್ ವರ್ಕ್ ಮಾಡ್ಚಿಂಗು ಆಪ್ಲೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಟೈಮ್ ಕುಂಬೋ, ಕರೆಕ್ಟ್ ಟೈಮ್ ಕೋವೋ, ಕರೆಕ್ಟ್ ಟೈಮ್ ಟ್ರೈನಿಂಗ್ ಮಾಡೋ. ಸೊ ನಾನೀಗ ಸ್ಕೂಲ್ ಟೈಮ್ ಸ್ಲಿಪ್ಪಕ ಪೋಲಕ ಪ್ರಾಕ್ಟೀಸ್ ಪೊಪ್ಪಿಂಜ ಬಂತ್ ಎಕ್ಸಾಮ್ಸ್ ಓದ್ವಿಂಜ ಸ್ಕೂಲ್ ಪೊಪ್ಪಿಂಜ ಕಾಲೇಜ್ ಪೊಪ್ಪಿಂಜ ಎವ್ರಿಥಿಂಗ್ ಐ ಹ್ಯಾವ್ ಗೋನ್ ಥ್ರೂ. ಡಿಗ್ರಿ ಆಡ್, ಕಾಲೇಜ್ ಆಡ್ ಎಲ್ಲ ಮಾಡೇಂಡೇ ಇಲ್ಲಿ ಕತನ ಹತ್ತಿ ಹತ್ತಿತ್ತಳು. ಚೆನ್ನ ಪೇರೆಂಟ್ಸ್ ಅಂದ್ರೆ ಇಪ್ಪ ಸ್ಪೋರ್ಟ್ಸ್ ಮೈಂಡ್ ಇಪ್ಪ ಎಜುಕೇಶನ್ ಮಾಡೋ ಕಷ್ಟ ಇಲ್ಲ ದಂಡನ ನಂಗ ಇಟ್ ಡಿಪೆಂಡ್ಸ್ ಆನ್ ಅಸ್ ನಂಗೆ ಎಂದ ಅದನ್ನ ಹ್ಯಾಂಡಲ್ ಮಾಡೋ ಅಂಡ್.
1: ನಿಂಗ ಅದನ್ನ ಏನನ್ನ ಮಾಡಿರ ಅಂದೋಣ ಚೆನ್ನ.
0: ನಾನು ನಾಕ್ ಓದಕ್ಕೂ ನಾಕೆಂತ ಗೊತ್ತಿಲ್ಲ. ನಾನು ಅವರು ಎಂತ ನನಕ್ ಇದು ಮಾಡೋಣ ಅಂಚಿಂಗಿ ಅದು ಮಾಡಿದ್ದೇ ಮಾಡೋಣ. ಸೊ ಇಫ್ ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಎಜುಕೇಶನ್ ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸಬ್ಜೆಕ್ಟ್ ಅಂದ್ರೆ ಅವ್ರ ಹಠ ಉಂಡ್ ಐ ಹ್ಯಾವ್ ದಟ್ ಚಲ ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಮೇ ಬಿ ದಟ್ ಈಸ್ ವಾಟ್ ಮೇಡ್ ಮೀ ರೀಚ್ ಟಿಲ್ ಇಯರ್. ನಾನು ಸ್ಕೂಲ್ ನಾನೀಗ ಮ್ಯಾಂಗ್ಳೂರ್ ಇಪ್ಪಕ ಮಮ್ಮಿ ನಂಗೆ ಪ್ರಾಕ್ಟೀಸ್ ಪೋಪಕ ನಂಗೆ ಸ್ಕೂಲ್ ಅನ್ನಪ್ಪಿಂಗ್ ನಂಗೆ ಡೈರೆಕ್ಟ್ ಸ್ಟೇಡಿಯಂ ಪೋಪಿಂಜತ್ ಅಕ್ಕ ಮಮ್ಮಿ ತಿಂಡಿ ಎಲ್ಲ ಮಾಡಿ ಅರ್ಥನ್ ಬಪ್ಪಿಂಜತ್ ಸ್ನಾಕ್ಸ್ ಆಯ್ತು. ಸೊ ಅಂದನೆ ಎಲ್ಲರೂ ನನ್ನ ನಂಗೆ ನನ್ನ ಸಪೋರ್ಟ್ ಮಾಡಿತ್ತು ಈ ಲೆವೆಲ್ ಕತ್ತೋಗಾಯ್ತು. ಇಟ್ ಈಸ್ ನಾಟ್ ಲೈಕ್ ನಾನು ಒಮ್ಮೆಕೆ ಇಂಟರ್ನ್ಯಾಷನಲ್ ಪೋಯೆ. ನಾನು ತಾಲೂಕು ಹೊಡಿತಳು, ಡಿಸ್ಟಿಕ್ ಹೊಡಿತಳು, ಸ್ಟೇಟ್ ಹೊಡಿತಳು, ನ್ಯಾಷನಲ್ ಅಂದನೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ I have reached from past 23 years. It is not very easy. It is not from 1-3 years my journey. It is from past 23 years support from everyone and my family members. I have reached there. It is not a hard work. Not a hard work.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:34.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಎಂಎನ್ ವ್ಯಾಸರಾವ್ ರಚನೆಯ ಗೀತೆ, ಚಿತ್ರ ಹೃದಯ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿನ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕೊಡಿಸ್ಬೇಕು.
3: RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಒಂಬತ್ತು ಗಂಟೆ 41:12 ಸಮಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
3: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ.

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಲ್ಲಿ ಖಾಲಿ ಇರುವ ಜೈಲರ್, ವಾರ್ಡರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಉಳಿಕೆ ಮೂಲ ವೃಂದದ 576 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 293 ಹುದ್ದೆಗಳು ಸೇರಿದಂತೆ ಒಟ್ಟು 869 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಕ್ಟೋಬರ್ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೈಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಪರಾಧ ಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ, ತಿದ್ದುಪಡಿ ಆಡಳಿತ ಅಥವಾ ಅದಕ್ಕೆ ಸಮಾನವಾದ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಾರ್ಪೊರೇಟರ್, ಟೈಲರಿಂಗ್ ಅಥವಾ ಟೆಕ್ಸ್ಟೈಲ್ ವೀವಿಂಗ್ ವಿಭಾಗದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿರಬೇಕು. ಉಳಿದಂತೆ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಅಥವಾ ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ವಾರ್ಡರ್ ವೀಕ್ಷಕರು ಹುದ್ದೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ್ಯ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಬೇರೆ ನೇಮಕಾತಿಗೆ ಹೊಂದಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳಿಗೆ ಕೆಇಎ ವೆಬ್ಸೈಟ್ CET online.karnataka.gov.in ಅನ್ನು ನೋಡಬಹುದು. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ 2027ನೇ ಸಾಲಿನ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಕೇಂದ್ರ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ, ರಕ್ಷಣಾ ಇಲಾಖೆ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುವುದು. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಪದವೀಧರರು ಈ ಪರೀಕ್ಷೆ ಬರೆಯಬಹುದು. ಈ ಬಾರಿ 480 ಹುದ್ದೆಗಳನ್ನು ಈ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವುದಾಗಿ ಆಯೋಗ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಅಕ್ಟೋಬರ್ 6 ಅರ್ಜಿ ಸಲ್ಲಿಸಲು ಕೊನೆಯ ದಿನ. 2027ರ ಜನವರಿ 31ರಂದು ಪೂರ್ವಭಾವಿ ಮತ್ತು 2027 ಜೂನ್ 18ರಂದು ಮುಖ್ಯ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 21ರಿಂದ 30 ವರ್ಷದೊಳಗಿನ ಎಂಜಿನಿಯರಿಂಗ್ ಪದವೀಧರರು ಎಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಂದರೆ ಅಭ್ಯರ್ಥಿಗಳು 1997ರ ಜನವರಿ 1 ಹಾಗೂ 2006ರ ಜನವರಿ 2ರ ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ ಅಕ್ಟೋಬರ್ 7ರ ಒಳಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿಯೂ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಟಿಆರ್ ಪದ್ಧತಿಯಡಿಯಲ್ಲಿ ತಮ್ಮ ಮುಖ್ಯ ಮಾಹಿತಿಯನ್ನು ದಾಖಲು ಮಾಡುವುದು ಕಡ್ಡಾಯ ಅಂತ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 6 ಕೊನೆಯ ದಿನ. ಪೂರ್ವಭಾವಿ ಪರೀಕ್ಷೆ 2027 ಜನವರಿ 31, ಮುಖ್ಯ ಪರೀಕ್ಷೆ 2027 ಜೂನ್ 18. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಮತ್ತು ಧಾರವಾಡ. ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ಇರಲಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 011-233-85-271 ಅಥವಾ 233-811-25 ಅಥವಾ 230-98-543 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.upscionline.nic.in

ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 7 ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2,536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18, ಗರಿಷ್ಠ 27. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಅಕ್ಟೋಬರ್ 14 ರಿಂದ 16 ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-309-3063. ವೆಬ್ಸೈಟ್ ವಿಳಾಸ ssc.nic.in.

ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಾಗಿರುವ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಐಟಿಬಿಪಿಐ ಇಲ್ಲಿ ಕ್ರೀಡಾಕೂಟದಡಿಯಲ್ಲಿ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿರುವ ಅಭ್ಯರ್ಥಿಗಳಿಂದ ಒಟ್ಟು 126 ಹುದ್ದೆಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಲಾಗುವುದು. ಈ ಹುದ್ದೆಗಳಲ್ಲಿ ಪುರುಷರಿಗೆ 72 ಹಾಗೂ ಮಹಿಳೆಯರಿಗೆ 54 ಸ್ಥಾನವನ್ನು ಮೀಸಲಿರಿಸಲಾಗಿದೆ. ನವೆಂಬರ್ 1ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಬಹುದು. ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಆರ್ಚರಿ, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್ಸ್, ಹಾಕಿ, ಜೂಡೋ, ಖೋಖೋ, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ವೇಟ್ ಲಿಫ್ಟಿಂಗ್, ಕುಸ್ತಿ, ಕಯನೋಯಿಂಗ್, ಕಯಾಕಿಂಗ್, ರೋಯಿಂಗ್, ಮೌಂಟೇನ್ ಬೈಕಿಂಗ್, ಸೈಕ್ಲಿಂಗ್ ಹಾಗೂ ಕರಾಟೆ ಸೇರಿದಂತೆ ಒಟ್ಟು 28 ಕ್ರೀಡಾ ವಿಭಾಗದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಆಯಾ ಕ್ರೀಡೆಯಲ್ಲಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಪ್ರತಿನಿಧಿಸಿದವರು ಅಥವಾ ವಿಜೇತರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರು. ಶೈಕ್ಷಣಿಕ ಅರ್ಹತೆ ಕನಿಷ್ಠ SSLC ತೇರ್ಗಡೆಯಾಗಿರಬೇಕು. ಸಾಮಾನ್ಯ ವಯೋಮಿತಿ 18-23 ವರ್ಷಗಳು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಹೆಚ್ಚಿನ ವಿವರಗಳಿಗೆ ಐಟಿಬಿಪಿ ವೆಬ್ಸೈಟ್ಗೆ ಭೇಟಿ ನೀಡಿ ಪಡೆದುಕೊಳ್ಳಬಹುದು. ವೆಬ್ಸೈಟ್ ವಿಳಾಸ itbpolice.nic.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ.

ಆಕಾಶದೀಪ ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:58:35. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ನಿಧನ ಸುದ್ದಿ. ಪೊಡಮಾಡ ಚಿನ್ನಪ್ಪ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 97 ವರ್ಷದ ಪೊಡಮಾಡ ಚಿನ್ನಪ್ಪ ಇವರ ಅಂತಿಮ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಗೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಬಿಟ್ಟಂಗಾಲ ನಾಂಗಾಲ ಗ್ರಾಮತರ ಆಲೆಂಗಡ ಗಣೇಶ ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತು. 68 ಬೈತರ ಆಲೆಂಗಡ ಗಣೇಶ ಅಯ್ಯಂಡ ಆಕಿರಿ ಕಾರ್ಯ ಇಂದು 4:00 ಗಂಟೆಗೆ ಅಯ್ಯಂಡ ಸ್ವಂತ ಮನೆ ನಡಪ.

0: ಶ್ರೋತೃಗಳ, ಈಗ ರೇಡಿಯೋ ಸಮಯ 10 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
2: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.

0: ಪ್ರೀತಿಯ ಪುಟಾಣಿಗಳೇ, ಇಂದಿನ ಚಿಣ್ಣರ ಲೋಕ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮತ್ತ್ಯಾಕೆ ತಡ, ಆರಂಭ ಮಾಡೋಣ ಅಲ್ಲ ನಮ್ಮ ಕಾರ್ಯಕ್ರಮನ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದಮ್ಮ?
1: ಅಜ್ಜಾವರದಿಂದ ಪೂರ್ವಿಕಾ.
0: ಪೂರ್ವಿಕಾ ಅಜ್ಜಾವರ, ಎಲ್ಲಿ ಬರುತ್ತಿದ್ದ ಅಜ್ಜಾವರ?
1: ಸುಳ್ಯ.
0: ಸುಳ್ಯ, ಏನ್ ಓದ್ತಾ ಇರೋದು ಪೂರ್ವಿಕಾ?
1: ಆರನೇ ತರಗತಿ.
0: ಆರನೇ ತರಗತಿ, ಈಗ ರಜೆ ಬಂದಿದೆ ಅಲ್ಲ?
1: ದಸರಾ ರಜೆ.
0: ಅಲ್ಲಿ ಯಾರ ಅಮ್ಮ ಹೇಳ್ಕೊಡ್ತಿರೋದ ದಸರಾ ರಜೆ ಅಂತ?
1: ಹೌದು.
0: ಎಷ್ಟನೇ ತಾರೀಕು ತನಕ ನಿಮಗೆ ರಜೆ ಇದೆ ಪುಟ್ಟ?
1: 22.
0: 22. ಏನೆಲ್ಲ ನೀನು ಪ್ರೋಗ್ರಾಮ್ ಅನ್ಕೊಂಡಿದ್ಯಾ? ಎಲ್ಲಿಗೆ ಹೋಗ್ಬೇಕು, ಅಮ್ಮನ ಜೊತೆ ಎಲ್ಲಿಗೆ ಹೋಗ್ಬೇಕು, ಆಟ ಆಡ್ಬೇಕು, ಹೇಗೆ?
1: ಚಿಕ್ಕಿ ಮನೆಗೆ.
0: ಚಿಕ್ಕಿ ಮನೆಗೆ? ಚಿಕ್ಕಿ ಮನೆ ಎಲ್ಲಿ?
1: ಅಡೂರು.
0: ಹಾ ಹಾ, ಅಮ್ಮನ ನಂತರ ಮಕ್ಕಳಿಗೆ ಇಷ್ಟ ಆಗೋದೇ ಚಿಕ್ಕಿ ಅಲ್ಲ?
1: ಹೌದು.
0: ಎಷ್ಟು ದಿನ ಇರ್ತೀಯ ಅಲ್ಲಿ ಚಿಕ್ಕಿ ಮನೆಯಲ್ಲಿ?
1: ಒಂದು ವಾರ.
0: ಒಂದು ವಾರ ಇರ್ತೀಯ. ನಿಮ್ಮನೇಲಿ ಪ್ರಾಣಿಗಳನ್ನ ಸಾಕಿದ್ದೀರಾ?
1: ಕೋಳಿ.
0: ಕೋಳಿ. ಆಗ ಕೋಳಿಗಳನ್ನ ಯಾರು ನೋಡ್ಕೊಳ್ತಾರೆ ಮನೇಲಿ ನೀವು ಹೋದ್ರೆ? ಅಮ್ಮ ನೀವಲ್ಲ?
1: ಅಮ್ಮ.
0: ಅಮ್ಮ ಇರ್ತಾರ? ನೀನ್ ಮಾತ್ರ ಹೋಗೋದಾಗ ಊರಿಗೆ?
1: ಹೌದು.
0: ನಿನ್ನನ್ನು ಯಾರು ಕರ್ಕೊಂಡು ಹೋಗೋದು?
1: ಅಪ್ಪ.
0: ಅಪ್ಪನಾ? ಸರಿ ಪುಟ್ಟ, ಜೋಪಾನಾಗಿ ಹೋಗಿ ಬಾ. ಇವಾಗ ಕಾರ್ಯಕ್ರಮಕ್ಕೆ ಏನನ್ನ ಹೇಳ್ತೀಯ?
1: ದೇಶಭಕ್ತಿ ಗೀತೆ.
0: ಹೇಳು ಪುಟ್ಟ.

ಮತಲೋ ಪುಣ್ಯವೂ ಧನ್ಯವೂ ಭಾರತ ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ

0: ಭಾರತ ಆಯ್ತು.
1: ತುಂಬಾ ಚೆನ್ನಾಗಿ ಹೇಳಿದೆ ಪುಟ. ವಿಶ್ವಕ್ಕೆಲ್ಲ ನಮ್ಮ ಭಾರತನೇ ಗುರು. ನಿಜವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಹಾಗೆ ಮುಂದುವರಿತಾ ಇದೆ ಅಲ್ವಾ, ಅಭಿವೃದ್ಧಿಯನ್ನ ಕಾಣ್ತಾ ಇದೆ.
0: ಹೌದು.
1: ಪುಟಾಣಿ, ನಿನಗೆ ಯಾರು ಪ್ರಾಕ್ಟೀಸ್ ಮಾಡಿಸಿದ್ವಿ ಹಾಡನ್ನ ಪೂರ್ವಿಕ?
0: ಇವತ್ತು ಮಾತ್ರ.
1: ಅದೇ ಯಾರು ನಿಮಗೆ ನೀನಾಗಿ ಕಲ್ತದ್ದ ಅಥವಾ ಯಾರಾದರೂ ಹೇಳಿಕೊಟ್ರ ಈ ರೀತಿ ಹಾಡಬೇಕು ಅಂತ ಹಾಗೆ ಕೇಳಿದ್ದು?
0: ಮೊಬೈಲ್ ಅಲ್ಲಿ ನೋಡಿ ಕಲ್ತದ್ದು.
1: ಹೌದಾ, ಮೊಬೈಲ್ ಅನ್ನ ಅಷ್ಟಕ್ಕೆ ಮಾತ್ರ ಸೀಮಿತ ಇಟ್ಕೋಪುಟ್ಟ,
0: ಆಯ್ತು.
1: ಗೇಮ್ ಎಲ್ಲ ಆಡಕ್ಕೆ ಯೂಸ್ ಮಾಡಬಾರ್ದಲ್ವಾ?
0: ಹೌದು.
1: ಅದೊಂದು ಕಿವಿ ಮಾತು ಅಷ್ಟೆ ಮಕ್ಕಳಿಗೆ.
0: ನನ್ನ ತಮ್ಮ ಇದ್ದಾನೆ.
1: ತಮ್ಮ ಇದ್ದಾನ? ತಮ್ಮನಿಗೆ ಎಷ್ಟು ವರ್ಷ?
0: UKG.
1: ತಮ್ಮ ಹಾಡ್ತಾನ?
0: ನಮಸ್ತೆ.
1: ನಮಸ್ತೆ. ತಮ್ಮನ ಹೆಸರೇನು?
0: ಮನೀಶ್.
1: ಅನೀಶ್.
0: UKG.
1: ಅಲ್ಲಪ್ಪ, ಅಕ್ಕ ಹೇಳ್ಕೊಡೋದು ಬೇಡ, ನೀನೇ ಮಾತಾಡು ನನ್ನ ಜೊತೆ. ನಿನ್ನ ಹೆಸರೇನು? ಅನೀಶಾ ಮನೀಷಾ?
0: ಮನೀಶ್.
1: ಮನೀಶ್ ಹೆಸರು ಚೆನ್ನಾಗಿದೆ ಅಲ್ಲ. ಮನೀಶ್, ನೀನು UKG ಅಲ್ಲ?
0: ಹೌದು.
1: ಏನನ್ನ ಹೇಳ್ತೀಯ ಇವತ್ತು ನೀನು? ಕತೆ ಹೇಳ್ತೀಯ, ಹಾಡು ಹೇಳ್ತೀಯ, ಏನು ಹೇಳ್ತೀಯ?
0: ಜಾನಿ ಜಾನಿ.
1: ಪೋಮ್ ಹೇಳ್ತೀಯ? ಸರಿ ಹೇಳಪ್ಪ.

0: Noah
1: ನಿನ್ನ ಪೋಮ್ ಹೇಳಿದೆಯಲ್ಲ, ಅದರಲ್ಲಿ ಏನು ಹೇಳಿದಾರೆ ಹೇಳು? ಟೆಲ್ಲಿಂಗ್ ಲೈಸ್. ಸುಳ್ಳನ್ನ ಹೇಳಬಾರ್ದು ಮಕ್ಕಳು ಅಲ್ಲ.
0: ಹೌದು.
1: ಹಾ ಸರಿ ಪುಟ್ಟ, ಹೀಗೆ
0: ನನ್ನ
1: ಕರೆ.
0: ಫ್ರೆಂಡ್ ಇದ್ದಾನೆ,
1: ಓ, ನಿನ್ನ ಫ್ರೆಂಡ್ ಸಹ ಅಲ್ಲಿದ್ದಾನಾ?
0: ಒಟ್ಟಿಗೆ ಶಾಲೆಗೆ ಹೋಗುದು, ಒಟ್ಟಿಗೆ ಶಾಲೆಗೆ ಹೋಗುದು.
1: ಯಾರ ಅಮ್ಮ ಹೇಳಿದ್ರು ಪ್ಲಾನ್ ಮಾಡಿದ ಇದು? ಅಕ್ಕ ತಮ್ಮಂದಿರೆಲ್ಲ ಸೇರಿ ಇವತ್ತು ಮಾತಾಡೋಣ ಅಂತ.
0: ಹೌದು.
1: ಆ ಸರಿ, ಅವನ ಹೆಸರೇನು, ಫ್ರೆಂಡ್ ಹೆಸರು?
0: ದೀಕ್ಷಿತ ಅಮ್ಮರ್.
1: ಅವನ ಹಾಡು ಹೇಳ್ತಾನ?
0: ಅವನಿಲ್ಲ.
1: ಓ, ನಿನ್ನ ಫ್ರೆಂಡ್ ಹೆಸರನ್ನ ರೇಡಿಯೋದಲ್ಲಿ ಅವನಿಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ಯಾ?
0: ಅವನ
1: ಸರಿ
0: ಮನೆಯಲ್ಲಿ ಇದ್ದಾನೆ.
1: ಸರಿ, ಅವನಿಗೂ ಫೋನ್ ಮಾಡಕ್ಕೆ ಹೇಳಿ ಇನ್ನೊಂದ್ಸಲ. ಹೀಗೆ ಕರೆ ಮಾಡ್ತಾ ಇರು. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಪುಟಾಣಿಗಳು ಕರೆಯನ್ನು ಮಾಡ್ತಾ ಇದ್ದಾರೆ, ಆದರೆ ನೋಡಿ, ರೇಡಿಯೋದಿಂದ ದೂರ ಬರಬೇಕು. ಪ್ರತಿಯೊಬ್ಬರಿಗೂ ಪುಟಾಣಿಗಳೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋನ, ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ಇಲ್ಲಾದರೆ ನಿಮ್ಮ ಧ್ವನಿ ನಿಮಗೆ ಕೇಳಿಸುತ್ತೆ. ಹಾಗಾಗಿ ರೇಡಿಯೋದಿಂದ ಆಚೆ ಬರಬೇಕು. ಇನ್ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ನೋಡೋಣ ಅಲ್ಲ. ಹಲೋ
0: ಹಲೋ
1: ಹಲೋ, ಯಾರು, ಎಲ್ಲಿಂದ?
0: ಹಲೋ. ಮಲಯಾಳದಿಂದ.
1: ಎಲ್ಲಿಂದ?
0: ಮಲಯಾಳದಿಂದ.
1: ಮಯಾಲ. ಯಾರು ಮಯಾಲದಿಂದ?
0: ಕಾರ್ತಿಕ್ ಸುವರ್ಣ.
1: ಇನ್ನೊಂದ್ಸಲ ಹೇಳ್ತೀಯ ಪುಟ್ಟ, ನಿನ್ನ ಹೆಸರು? ಹ್ಞೂ, ಏನು ಹೆಸರು?
0: ಕಾರ್ತಿಕ್ ಸುವರ್ಣ.
1: ಕಾರ್ತಿಕ್.
0: ಕಾರ್ತಿಕ್.
1: ಸ್ವಾತಿಕ್. ಸ್ವಾತಿಕ್ ಸುವರ್ಣ. ಹಾಂ ಹಾಂ ಹಾಂ, ಸ್ವಾತಿಕ್ ಸುವರ್ಣ. ಎಷ್ಟನೇ ಕ್ಲಾಸು ನೀನು?
0: ನಾಲ್ಕನೇ ಕ್ಲಾಸು.
1: 4ನೇ ಕ್ಲಾಸು. ಏನು ಹೇಳ್ತೀಯ ಇವತ್ತು?
0: ಕತೆ.
1: ಯಾವ ಕತೆ?
0: ಬೆಕ್ಕು ನೀಡಿದ ಊಟ.
1: ಯಾರು ಹೇಳ್ಕೊಟ್ಟಿದ್ದು?
0: ಅಮ್ಮ.
1: ಸರಿ ಪುಟ್ಟ, ಹೇಳಾಗಾದ್ರೆ.
0: ಒಂದು ದಿನ ಬೆಕ್ಕೊಂದು ತನ್ನ ಮನೆಗೆ ಊಟಕ್ಕೆ ಬರುವಂತೆ ಇಲಿಗಳನ್ನು ಕರೆ

0: ಇತ್ತು. ಇಲಿಗಳಿಗೂ ಬೆಕ್ಕುಗಳಿಗೂ ಜನರದಿಂದ ದ್ವೇಷ. ಆದರೆ ಇಂತಹ ದ್ವೇಷ ಎಂದಿಗೂ ಮರೆಯುವಂತೆ ಇರಲಿಲ್ಲ. ಇಲಿಗಳೇ, ಇಲ್ಲಿ ತನಕ ನಾವು ಶತ್ರುತ್ವವನ್ನು ಸಾಧಿಸಿದ್ದು ಸಾಕು. ಮುಂದಿನ ದಿನಗಳಿಂದ ನಾವು ಮಿತ್ರರಂತೆ ಇರೋಣ. ಬೆಕ್ಕಿನ ಮಾತುಗಳನ್ನು ಕೇಳಿ ಇಲಿಗಳಿಗೆ ಸಂತೋಷವಾಯಿತು. ಬಹುಶಃ ಬೆಕ್ಕು ತನ್ನನ್ನು ಮೋಸ ಮಾಡುತ್ತಿರಬಹುದು ಎಂದು ಅವಮಾನ ಇಲಿಗಳಿಗೆ ಬರಲಿಲ್ಲ. ಸಂಜೆಯಾಯಿತು. ಇಲಿಗಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಸುಂದರವಾಗಿ ಅಲಂಕಾರಕ್ಕಾಗಿ ಮಾಡಿಕೊಂಡು ಬೆಕ್ಕಿನ ಮನೆಗೆ ಔತಣಕ್ಕೆ ಬಂದವು. ಬೆಕ್ಕು ಅದರಿಂದ ಸ್ವಾಗತಿಸಿತ್ತು. ಇಲಿಗಳಿಗೆ ಬೆಕ್ಕಿನ ವರ್ತನೆಯನ್ನು ಕಂಡು ಅತೀವ ಸಂತೋಷ ಉಂಟಾಯಿತು. ಬೆಕ್ಕು ಮತ್ತು ಇಲಿಗಳು ಸೇರಿಕೊಂಡು ಭೋಜನ ಇಲಿಗಳಿಗೆ ತಿಳಿಸಿ ಭಾಷಣ ಮಾಡಿತು. ಇಷ್ಟೇ ಸಮಯ ಕಳೆದರೂ ಇಲಿಗಳಿಗೆ ಭೋಜನ ಬರಲಿಲ್ಲ. ಇಲಿಗಳಿಗೆ ತಾಳ್ಮೆ ಕಲೆಯಿತು. ಕೆಲವು ಇಲಿಗಳು ಕೋಪಗೊಂಡು, ಬೆಕ್ಕೆ, ನಮಗೆ ಹಸಿವಾಗುತ್ತಿದೆ. ನಾವು ಬಹಳ ಹೊತ್ತಿನಿಂದ ಊಟಕ್ಕಾಗಿ ಕಾಯುತ್ತಿದ್ದೇವೆ. ನಮಗೆ ಊಟ ಯಾವಾಗ ಬರುವುದು ಎಂದು ಕೇಳಿದವು. ಅದಕ್ಕೆ ಬೆಕ್ಕು, ನನ್ನ ಊಟವೇ ಆಗಲಿಲ್ಲ. ನಿಮಗೆಲ್ಲಿಂದ ತರಲಿ ಊಟ? ನನ್ನ ಹಿಂದಿನ ಊಟ ನೀವೇ ಎಂದು ಹೇಳಿ ಹಾಲು ಇಲಿಗಳನ್ನು ಹಿಡಿದುಕೊಂಡು ತಿನ್ನತೊಡಗಿತು. ಇಲಿಗಳು ಪ್ರಾಣ ಭಯದಿಂದ ಕಿರಿದರು. ಬೆಕ್ಕಿನ ಕೈಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಲಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡವು. ಜನ್ಮಾಂತರಗಳು ಇರುವ ದ್ವೇಷ ಹೋಗುವುದಿಲ್ಲ ಎಂಬುದಕ್ಕೆ ಈ ನಿದರ್ಶನ. ದಯಾದಿಗಳ ಕಲ ಸಹ ಅಂತಹುದೇ ಎಂಬುವುದು ನಿತ್ಯ ಸತ್ಯ. ಇದರ ಈ ಕಥೆಯ ನೀತಿ, ದುಷ್ಟರನ್ನು ನಂಬಬಾರದು.
1: ಹಾ, ಕತೆ ತುಂಬಾ ಚೆನ್ನಾಗಿತ್ತು. ನೀತಿಯೂ ಸಹ ದುಷ್ಟರನ್ನ ನಂಬಬಾರದು ಅಲ್ವಾ? ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಲ್ಲ ಪುಟ? ಯಾರು ಹೇಳ್ಕೊಟ್ಟಿದ್ ನಿನಗಿದು? ಅಮ್ಮ.
0: ಅಮ್ಮ
1: ಅಮ್ಮ ಇಲ್ಲಿ ಕಲ್ತಿದಂತೆ. ಗೊತ್ತಿಲ್ಲ,
0: ಕತೆ ಪುಸ್ತಕದಿಂದ.
1: ಕತೆ ಪುಸ್ತಕದಿಂದ? ಹಾಗಾದ್ರೆ ನೀನು ಸಹ ಕತೆ ಪುಸ್ತಕಗಳನ್ನ ಓದ್ತೀಯಲ್ಲ? ಓದುವ ಅಭ್ಯಾಸ ಒಳ್ಳೇದು ಪುಟ. ಹೀಗೆ ಈ ಅಭ್ಯಾಸವನ್ನ ಮುಂದುವರಿಸು. ಹೀಗೆ ಕರೆ ಮಾಡ್ತಾ ಇರು. ನಮಸ್ಕಾರ.
0: ಧನ್ಯವಾದ.
1: ನೋಡಿ, ಕತೆಗಳನ್ನು ಪುಟಾಣಿ ಎಷ್ಟು ಚೆನ್ನಾಗಿ ಹೇಳ್ತು. ಹಾಗೆ ಯಾವತ್ತೂ ಅಷ್ಟೇ, ಮಕ್ಕಳಿಗೆ ನಾವು ಕತೆ ಪುಸ್ತಕಗಳನ್ನಾಗಲಿ ಅಥವಾ ಪುಸ್ತಕಗಳನ್ನಾಗಲಿ ಓದುವ ಅಭ್ಯಾಸವನ್ನು ಮಾಡಿಸೋದು ಒಳ್ಳೇದಲ್ವಾ? ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಸಜಿತಾ.
1: ಏನು ಓದ್ತಾ ಇರೋದು ಸಜಿತಾ? ಅದ್ಯಾರು ಹಿಂದೆಯಿಂದ ಆರನೇ ಕ್ಲಾಸು? ಸಜಿತನಿಗೆ ಯಾವ ಕ್ಲಾಸ್ ಓದ್ತಿರೋದು ಗೊತ್ತಿಲ್ಲಪ್ಪ. ಸಜಿತನಿಗೆ ನೀನು ಓದುವ ಕ್ಲಾಸ್ ಗೊತ್ತಿಲ್ಲ. ರೇಡಿಯೋದಿಂದ ಸ್ವಲ್ಪ ದೂರ ಬಾಪ್ಪ. ನಿಮ್ಮ ಅಮ್ಮನಿಂದ ನೀನು ಸ್ವಲ್ಪ ದೂರ ಬಾ. ಯಾಕೆ ಗೊತ್ತಾ? ಅಲ್ಲಿ ರೇಡಿಯೋ ಕೇಳ್ಕೊಂಡು ನೀನು ಮಾತಾಡಿದ್ರೆ ನಿನ್ನ ಧ್ವನಿ ನಿನಗೆ ಕೇಳಿಸುತ್ತೆ. ಸ್ವಲ್ಪ ದೂರ ಬಾ. ಹ್ಮ್, ಸಜಿತಾ ಆರನೇ ಕ್ಲಾಸ್ ಅಲ್ಲ? ನಿಮಗೆ ರಜಾ ಸಿಕ್ಕಿದ್ಯಾ? ರಜದಲ್ಲಿ ಏನೆಲ್ಲ ಪ್ಲಾನ್ ಮಾಡಿದಿರ ಎಲ್ಲಿಗೆ ಹೋಗೋಕೆ?
2: ರಜದಲ್ಲಿ ಅತ್ತೆನ ಮನೆಗೆ.
1: ಎಲ್ಲಿಗೆ?
2: ಅತ್ತೆನ ಮನೆಗೆ.
1: ಅತ್ತೆಯ ಮನೆಗ? ಎಲ್ಲಿ ಅದು?
2: ಶಕ್ತಿಗಳು.
1: ಶಕ್ತಿ
2: ಶಕ್ತಿಗಳು
1: ಅದೆಲ್ಲಿ ಅದು?
2: ಉಪ್ಪಿನಂಗಡಿ.
1: ಉಪ್ಪಿನಂಗಡಿ ಅಲ್ವಾ? ನಿಮ್ಮ ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿದಿರಾ?
2: ಇಲ್ಲ.
1: ಹಾಗಾದ್ರೆ ನೀವು ಎಲ್ಲರೂ ಊರಿಗೆ ಹೋಗ್ತೀರಾ?
2: ಹೋಗ್ತೀವಿ.
1: ಓ, ಹಾಗಾದ್ರೆ ಅಪ್ಪ ಅಮ್ಮ ನೀವು ಎಲ್ಲರೂ ಊರಿಗೆ ಹೋಗ್ತೀರಲ್ಲ. ಊರಲ್ಲಿ ಎಷ್ಟು ದಿನ ಇರ್ತೀರಾ?
2: ಊರಲ್ಲಿ ಒಂದು 5.
1: ಹೌದು. ಯಾವುದ್ರಲ್ಲಿ ಹೋಗ್ತೀರಾ?
2: ಬಸ್ಸಲ್ಲಿ.
1: ಹಾ ಹಾ, ಬಸ್ಸಲ್ಲಿ ಹೋಗುವಾಗ ಏನೆಲ್ಲ ಎಚ್ಚರಿಕೆ ತಗೊಳ್ಬೇಕು ಪುಟ್ಟ?
2: ಬಸ್ಸಲ್ಲಿ
1: ಹ್ಮ್,

0: ನೀನು 6ನೇ ಕ್ಲಾಸಿನಿಂದ ನಿನಗೆ ಗೊತ್ತಿರ್ತದೆ ಏನೆಲ್ಲ ಜವಾಬ್ದಾರಿ ಇರುತ್ತೆ. ಅಲ್ಲಿ ಅಮ್ಮ ಹೇಳ್ಕೊಡ್ಬಾರ್ದು, ನಿನಗೆ ಗೊತ್ತಾಗಿದ್ದನ್ನು ಹೇಳು ಸರಿನಾ. ಏನ್ ಮಾಡಬಾರ್ದು ಈಗ ಬಸ್ಸು? ಆ ಸರಿ, ಬಸ್ಸು ಅಲ್ಲ ಪುಟ್ಟ ಸಜಿತ,
1: ಹಲೋ.
0: ಬಸ್ಸು ಓಡ್ತಾ ಇರುವಾಗನೆ ನಿಲ್ಸೋ ಮೊದಲೇ ಹತ್ತು ಬಿಡ್ಬೇಕಾ? ಹೌದಾ, ನಿಲ್ಸೋ ಮೊದಲು ಹತ್ತಬೇಕು.
1: ನಿಲ್ಲಿಸಿದಾಗ
0: ಹಾ, ಮೊದಲು ಬಸ್ಸು ನಿಲ್ಲಿಸಿದ ಮೇಲೆ ಆ ಕಡೆ ಈ
1: ಹತ್ತಬೇಕು.
0: ಕಡೆ ನೋಡ್ಕೊಂಡು ಬೇರೆ ವಾಹನಗಳು ಬರ್ತಾ ಇದೆಯಾ ಇಲ್ಲವಾ ನೋಡಿ ಮತ್ತೆ ದಾರಿಯನ್ನ ಕ್ರಾಸ್ ಮಾಡಿ ಬಸ್ಸನ್ನು ಹತ್ತಬೇಕು ಅಲ್ವಾ.
1: ಹೌದು.
0: ಬಸ್ಸಿನ ಒಳಗಡೆ ಹೋಗಬೇಕು, ಬಸ್ಸಿನ ಆ ಮೆಟ್ಟಿಲುಗಳಿರುತ್ತೆ ನೋಡು ಅಲ್ಲಿ ನಿಲ್ಲಬಾರ್ದು.
1: ಆಯಿತು.
0: ಅದೇ ನೀನು ಹೇಳಿದೆಯಲ್ಲ ಈಗ, ಕೈಯನ್ನು ತಲೆಯನ್ನು ಕಿಟಕಿಯಿಂದ ಹೊರಗಡೆ ಹಾಕಬಾರ್ದು.
1: ಆಯಿತು.
0: ಇನ್ನೊಂದು ಅದ್ರ ಜೊತೆಗೆ ಏನಿದೆ ಹೇಳು, ನಾವು ತಿಂದ ವಸ್ತುಗಳನ್ನು ಎಲ್ಲಿ ಹಾಕಬೇಕು?
1: ನಮ್ಮ ಬ್ಯಾಗಲ್ಲಿ
0: ಹೌದು,
1: ಹಾಕ್ಬೇಕು.
0: ಬ್ಯಾಗಲ್ಲಿ ಪ್ಲಾಸ್ಟಿಕ್ ಅಂತಲ್ಲ, ಬ್ಯಾಗಲ್ಲಿ ಯಾವುದಾದ್ರೂ ಕವರ್ ಇದ್ರೆ ಅದಕ್ಕೆ ನಾವು ತಿಂದದ್ದನ್ನು ಅಥವಾ ಕಸ ಏನನ್ನ ಎಸಿಬೇಕು ಅಂತ ಹೇಳ್ತೀವಿ, ಕಿಟಕಿಯಿಂದ ಎಸಿಬಾರ್ದು. ಅದನ್ನು ಒಂದು ಕವರ್ಗೋ ಅಥವಾ ನಮ್ಮ ಕೈಯಲ್ಲಿ ಒಂದು ಪೇಪರ್ಗೋ ಸುತ್ತಕೊಂಡು ಅದನ್ನು ಕಸದ ಬುಟ್ಟಿಯಲ್ಲೇ ನಾವು ಹಾಕಬೇಕು ಇಳಿದ ಮೇಲೆ ಅಲ್ವಾ. ಗುಡ್, ನಿನಗೆ ಚೆನ್ನಾಗಿ ಗೊತ್ತಿದೆ ಸಜಿತ. ಏನನ್ನು ಹೇಳ್ತೀಯ ಇವತ್ತು
1: ಹಾಡು.
0: ಹೇಳಮ್ಮ.
1: ಭುವನೆ ಪರಿಪದ ಪೂಜಿಸಿ ಹೇಳುವ ಸಿರಿಗನ್ನಡವರ ಚರಿತೆಯನು, ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳಿಗೆ ನಾಡಿನ ಸೊಬಗನ್ನು, ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ಬರವನ ವಾಸಿಯಲಿ, ತದನಂತರ ಚಾಲುಕ್ಯ ನಾಲ್ಕೆ ವೀರ

0: ಸಹಾರಗಳು ಮೊಳೆದ ಹಿರಿಯರ ಮಾರ್ಗದಲ್ಲಿ. ಆಯ್ತು.
1: ತುಂಬ ಚೆನ್ನಾಗಿ ಹೇಳ್ತೀಯಪ್ಪ. ನೀನು ಯಾವಾಗಲೂ ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಸಂಗೀತಕ್ಕೆ ಎಲ್ಲಿಯಾದರೂ ಹೋಗ್ತಾ ಇದೀಯಾ?
0: ಇಲ್ಲ,
1: ಹೌದಾ? ಯಾರು ಹೇಳ್ಕೊಡ್ತಾರೆ ನಿನಗೆ?
0: ನಾನು ಶಾಲೆಯಲ್ಲಿ ಎಲ್ಲ ಹೇಳ್ಕೊಡ್ತೇನೆ.
1: ಶಾಲೆಯಲ್ಲಿ ಹೇಳಿದ್ನ ಕಲಿತಿದೀಯ? ವೆರಿ ಗುಡ್, ಒಳ್ಳೆ ಪುಟಾಣಿ ನೀನು ಸಜಿತಾ ಅಲ್ಲ.
0: ತಮ್ಮ ಮಾತಾಡ್ತಾನಂತೆ.
1: ತಮ್ಮನ ಹೆಸರೇನು?
0: ಋತ್ವೀಶ್.
1: ಕೊಡು ಕೊಡು.
0: ಹಲೋ
1: ಹಲೋ, ತಮ್ಮನ ಹೆಸರೇನು?
0: ಋತ್ವೀಶ್.
1: ಋತ್ವೀಶ್.
0: ಹಾ
1: ಹಾ, ಋತ್ವೀಶ್ ಏನು ಓದ್ತಾ ಇರೋದಪ್ಪ?
0: ಐದನೇ.
1: ಮತ್ತೆ ನೋಡು, ಅಮ್ಮನಿಗೆ ನಾಲ್ಕು ಅಂತ ಹೇಳ್ಕೊಡ್ತಾರಲ್ಲ, ನೀನು 5ನೇ ಕ್ಲಾಸು ಅಲ್ಲ? ಹಾ, ನೋಡು, ಅವರಿಗೆ ಮರ್ತೋಯ್ತು ಅಷ್ಟು ಬೇಗ. ಏನನ್ನು ಹೇಳ್ತೀಯಾ ಇವತ್ತು?
0: ನಾನು ಹಾಡು ಮತ್ತು ಕತೆ.
1: ಅದೇನದು ಹಾಡು ಮತ್ತೆ ಕತೆ? ಎರಡರಲ್ಲಿ ಒಂದನ್ನು ಹೇಳು ನೋಡೋಣ, ಯಾವ್ದು ಹೇಳ್ತೀಯಾ?
0: ಕತೆ.
1: ನಿನಗೆ ಕತೆ ಇಷ್ಟನಾ? ಸರಿ ಹೇಳು ಪುಟ್ಟ.
0: ಒಂದು ಊರಿನಲ್ಲಿ ಒಂದು ಕೋಳಿ ಮತ್ತು ರೈತ ಇದ್ದನು. ಅವನು ಯಾವಾಗಲೂ ಕೋಳಿ ಸಾಕ್ತಾ ಇದ್ದ.
1: ನಾನು ಹೂ ಹೇಳ್ತಾ ಇರ್ಬೇಕಾ ಗಾಡಿ ಮುಂದೆ ಹೋಗ್ಬೇಕಾದ್ರೆ?
0: ಆಗ ಸಾಕ್ತಾ ಇದ್ದ. ಅವನಿಗೆ ಯಾವಾಗಲೂ ಚಿನ್ನದ ಮೊಟ್ಟೆ ಸಿಕ್ಕಿತ್ತು. ಅವನು ಮೊಟ್ಟೆಯನ್ನು ಕಡಿದು ಮಾಡಿ ತುಂಬಾ ಹಣ
1: ಹಣ ಸಂಪಾದನೆ ಮಾಡ್ತಾ ಇದ್ದ.
0: ಸಂಪಾದನೆ ಮಾಡ್ತಿದ್ದ. ಆಗ ಅವನಿಗೊಂದು ಕೆಟ್ಟ ಆಲೋಚನೆ ಬಂತು. ನಾನು ಈ ಕೋಳಿಯ ಮೊಟ್ಟೆಯನ್ನು ಕೊಯ್ದರೆ ನನಗೆ ತುಂಬಾ ಮೊಟ್ಟೆ ಸಿಕ್ತಾ ಇತ್ತು.
1: ಏನು ಮೊಟ್ಟೆ?
0: ಚಿನ್ನದ ಮೊಟ್ಟೆ.

0: ولا جوه سوري طالبة فوليا والتفايدة حاجة عادة اللي مطير لله إذا لن يكون في أشياء كتير
1: ಏನು ನೀತಿಕತೆ ಅತಿ ಆಸೆ
0: ಗತಿಕೇಡು.
1: ಹೌದು ಅತಿ ಆಸೆ ಒಳ್ಳೆಯದಲ್ಲ ಅಲ್ಲ. ಚೆನ್ನಾಗಿ ಹೇಳಿದೆಯಪ್ಪ ಪೃಥ್ವಿಶ್, ಹೀಗೆ ಕರೆ ಮಾಡ್ತಾಯಿರು. ಧನ್ಯವಾದ. ಇವತ್ತು ನೋಡಿ ಪುಟಾಣಿಗಳೆಲ್ಲ ಒಂದು ಮನೇಲಿ ಅಣ್ಣ ತಂಗಿ ಅಕ್ಕ ತಮ್ಮ ಈ ಥರ ಎಲ್ಲರಿಗೂ ಅಷ್ಟು ಇಂಟ್ರೆಸ್ಟ್ ಬಂದಿದೆ ನಾವು ಮಾತಾಡಬೇಕು ಅಂತ, ಹಾಗೆ ಮಾತಾಡ್ತಾ ಇರಿ. ಹಲೋ, ಹಾಗೆ ಮಾತಾಡ್ತಾ ಇರಿ, ನೋಡೋಣ. ಯಾಕಂದರೆ ಈಗಿನ ಮಕ್ಕಳಿಗೆ ಈ ಕಥೆಗಳನ್ನು ಹೇಳುವುದು, ಹಾಡುಗಳನ್ನು ಹೇಳುವುದು ಅಂದರೆ ಬಹಳ ಕಷ್ಟ. ಕಷ್ಟ ಅನ್ನೋದಕ್ಕಿಂತ ಅವರಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದರೆ ಆ ಆಸಕ್ತಿಯನ್ನು ಹುಟ್ಟು ಹಾಕಬೇಕಾಗಿರೋದು ಯಾರು?

ನೋಡೋಣ. ಯಾಕಂದರೆ ಈಗಿನ ಮಕ್ಕಳಿಗೆ ಈ ಕಥೆಗಳನ್ನು ಹೇಳುವುದು, ಹಾಡುಗಳನ್ನು ಹೇಳುವುದು ಅಂದರೆ ಬಹಳ ಕಷ್ಟ. ಕಷ್ಟ ಅನ್ನೋದಕ್ಕಿಂತ ಅವರಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದರೆ ಆ ಆಸಕ್ತಿಯನ್ನು ಹುಟ್ಟು ಹಾಕಬೇಕಾಗಿರೋದು ಯಾರು? ಪೋಷಕರು ಮತ್ತು ಶಿಕ್ಷಕರು. ಅದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ ಅಲ್ವಾ? ಒಂದು ಹಾಡನ್ನು ಕೇಳೋಣ.

0: ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿನ್ನರ ಲೋಕ ನೇರ ಫೋನಿನ ಕಾರ್ಯಕ್ರಮ. ಈಗ ನಮ್ಮ ಜೊತೆ ಯಾರು ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ನೋಡೋಣ ಅಲ್ಲ. ಹಲೋ,
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಿಶಿಕಾ.
0: ನಿಶಿಕಾ, ಎಲ್ಲಿಂದ ನಿಶಿಕಾ? ಯಾವ ಊರು?
1: ಕರ್ನಾಟಕ, ಕುಶಾಲ್ ನಗರ.
0: ಕುಶಾಲ್ ನಗರ? ಗೊತ್ತಾಯ್ತಪ್ಪ, ಕುಶಾಲ್ ನಗರ. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನಿಶಿಕಾ?
1: 4ನೇ ಕ್ಲಾಸ್,
0: ಫೋರ್ತ್ ಸ್ಟ್ಯಾಂಡರ್ಡ್. ರಜದಲ್ಲಿ ಈಗ ಹಾಡು ಕೇಳಿದಲ್ಲ, ರಜಾ ಬಂದಿದೆ ಮಜಾ ಬಂದಿದೆ ಅಂತ. ರಜದಲ್ಲಿ ಏನೆಲ್ಲ ಮಾಡ್ತೀಯ ಈಗ?
1: ರಜದಲ್ಲಿ ಸುಮ್ಮನೆ ಆಟ ಆಡೋದು, ನೋಡ್ತಾ ಇರ್ತೀನಿ.
0: ಯಾವ ತರ ಆಟಗಳನ್ನ ಆಡ್ತೀಯಪ್ಪ?
1: ಸುಮ್ಮನೆ ಆಟ ಸಾಮಾನಾಗಿ ಆಟ ಆಡೋದು.
0: ಹೌದಾ? ನಿನ್ನ ಜೊತೆ ಆಟ ಆಡಕ್ಕೆ ಯಾರು ಬರ್ತಾರೆ?
1: ಯಾರೇ ಇಲ್ಲ, ಒಬ್ಬ ಆಟ ಆಡ್ತೀನಿ.
0: ಒಬ್ಬರೇ ಆಟ ಆಡ್ತೀಯಾ? ಹೇಗೆ ಆಟ ಆಡ್ತೀಯಾ ನನಗೆ ಸ್ವಲ್ಪ ಹೇಳ್ಕೊಡು.
1: ಇದು ಮನೆಯಲ್ಲಿ ಟಾಯ್ಸ್ ಎಲ್ಲ ಆಟ ಆಡ್ತೀನಿ, ಹೊರಗಡೆ ಫ್ರೆಂಡ್ಸ್ ಬರ್ತಾರೆ ಆಟ ಆಡಕ್ಕೆ.
0: ಹೊರಗಡೆ ಬರ್ತಾರ ಫ್ರೆಂಡ್ಸ್?
1: ಬಂದಿದ್ದಂತೆ ಟಿವಿ ನೋಡ್ತಾ ಇರ್ತೀನಿ.
0: ಟಿವಿ ನೋಡ್ತೀಯಾ? ಎಷ್ಟೊತ್ತು ತನಕ ಟಿವಿ ನೋಡ್ತೀಯಾ?
1: ಸ್ವಲ್ಪ ಹೊತ್ತು ನೋಡ್ತೀನಿ.
0: ಸ್ವಲ್ಪ ಹೊತ್ತಾ? ಓಕೆ. ಇವತ್ತೇನು ಹೇಳ್ತೀಯಾ ನಿಶಿಕಾ?
1: ಇದು ದೇಶಭಕ್ತಿ ಗೀತೆ ಹಾಡು.
0: ಹಾಡು ಪುಟ್ಟ ಹಾಡು ಹಾಡು ಹಾಡು.
1: ತೇರಿ ಶಾಮಾ ಸೇತದ ತೇರಿ ಕೊಯ್ದನ ಹೇಳ ತೇರಿ ದೂರ ಸೆ ಬಡಕೆ ತೇರಿ ಧೂಪ ಸೆ ರೋಷನ್ ತೇರಿ ಹವಾ ಪಿದಿಂದ ತೂ ಬಾಜ ತೇರಾ ಮೇ ತೇರಾ ಪರಿಂದ ಹೇ ದೀವಾನಿ ಕಿ ಜಹನ್ ಬೋ ತುಫಾನಿ ದೇಖಿ ಏಕ ರೋಜ ವಹಿನ್ ತೇರಿ ಕದಿಯ ಕದೇ ಸಮಾನ ಟಿಕ್ಕೆ ಮರ.

0: दे या वो चाहत दे दे, मंजूर हमें जो भी तू छुने, रेशम का वो दुशाला या कपड़ा सिपाही वाला, उड़ेंगे हम जो भी तू छुने, ओ देख मेरे तेरी शान पे सदके, कोई तन है क्या तेरी धूप से बढ़के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा।
1: ಚೆನ್ನಾಗಿ ಹೇಳಿದೆ ಪುಟ್ಟ. ಪ್ರಾಕ್ಟೀಸ್ ಮಾಡ್ತಾ ಇರ್ತೀಯ ನೀನು ಮನೇಲಿ
0: ಹಾಂ, ಅಮ್ಮ
1: ಹಾಡು?
0: ಹಾಡ್ತಾ ಇರ್ತಾರೆ,
1: ಹಾ,
0: ಅಮ್ಮ ಹಾಡು ಕಲಿಸ್ತಾರೆ ಯಾವಾಗಲೂ.
1: ಅಮ್ಮ ಹಾಡು ಕೊಡ್ತಾ ಇರ್ತಾರಾ? ವೆರಿ ಗುಡ್ ಪುಟ್ಟ. ಆಗ ಹೀಗೆ ಆಡ್ತಾ ಇರ, ಆಯ್ತಾ? ಕರೆ
0: ಓಕೆ,
1: ಮಾಡಿದ್ಕೆ ಧನ್ಯವಾದ.
0: ಥ್ಯಾಂಕ್ ಯು.
1: ನೋಡಿ, ಕೆಲವು ಸಲ ಅನ್ನೋದಕ್ಕಿಂತ ಯಾವಾಗಲೂ ಮನೆಯಲ್ಲಿ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸೋದು ಯಾರು? ಮನೆಯಲ್ಲಿರುವಂತಹ ತಾಯಿ. ಅವರು ಹೊರಗಡೆ ಕೆಲಸಕ್ಕೆ ಹೋಗಲಿ ಅಥವಾ ಮನೆಯಲ್ಲಿ ಗೃಹಿಣಿಯಾಗಿರಲಿ, ಆದರೂ ಮಕ್ಕಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ. ಅವರಿಗೆ ಇಂಥ ಅಭ್ಯಾಸಗಳನ್ನು, ಕತೆ ಹೇಳಿಕೊಡುವುದು ಅಥವಾ ಪುಸ್ತಕಗಳನ್ನು ಓದುವಂಥದ್ದು, ಹೀಗೆ ಅನೇಕ ರೀತಿಯ ಸಹಾಯಗಳನ್ನು ಮಕ್ಕಳು ಬೆಳೆಯುವ ಬೆಳವಣಿಗೆಯಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ನಾವು ಏನನ್ನು ಮಾಡ್ತೀವಿ, ಮಕ್ಕಳು ನಮ್ಮನ್ನು ನೋಡ್ತಾ ಬೆಳೀತಾರೆ. ನಾವು ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾ ಇದ್ದರೆ ಅವ್ರಿಗೂ ಅದು ಅಭ್ಯಾಸ ಆಗುತ್ತೆ. ನಾವು ಮೊಬೈಲ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಇದ್ದರೆ ನಾವು ಹೇಳೋದೇ ಬೇಡ ಮಕ್ಕಳಿಗೆ ನೋಡಿ ಅಂತ. ಅವರು ಅದಕ್ಕೆ ನಮ್ಮನ್ನೇ ನೋಡಿ ಅನುಸರಿಸ್ತಾರೆ. ಹಾಗಾಗಿ ಆ ಅನುಸರಿಸ್ತಾರೆ ಅನ್ನೋದು ನಮಗೆ ಗೊತ್ತಿದ್ದರಿಂದ ನಾವು ಹೇಗಿರಬೇಕು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತಲ್ವಾ? ಏನು ಹೇಳ್ತೀರಾ ಪೋಷಕರೇ, ಇದರ ಬಗ್ಗೆ ಯೋಚನೆ ಮಾಡ್ತೀರಲ್ಲ? ಹೀಗೆ ಹೇಳ್ತಾ ಇಂದಿನ ಚಿಣ್ಣರ ಲೋಕ ನೇರ ಫೋನಿನ ಕಾರ್ಯಕ್ರಮವನ್ನು ಈ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾಯಿದ್ವಿ. ಪುಟಾಣಿಗಳೆಲ್ಲ ಬೇಜಾರಾಗಬೇಡಿ, ಪುನಃ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.

0: ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ಶ್ರೋತೃಗಳು, ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಇನ್ನೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ 2285558, ಮತ್ತೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ 08272. ಕಾರ್ಯಕ್ರಮ ನೆನಪಿದೆಯಲ್ಲ, 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 10:30:49. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಆರಂಭದಲ್ಲಿ ಸ್ವಾನಂದ್ ಕರ್ಕೆ ಅವರು ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿ ಹಾಡಿರುವ ಅಸ್ಸಿ ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳೋಣ ಅಪನಪನ್ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಹಾಡಿದ್ದಾರೆ ಅಖಿಲ್ ಸಚಿದೇವ್.

ಅಮಿತ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ಅಳವಡಿಸಿರುವ ಕಲಂಕ್ ಚಿತ್ರದ ಗೀತೆ, ಗಾಯಕರು ಅರ್ಜಿತ್ ಸಿಂಗ್.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನ ಬಜಾನ. ಈಗ ಸಮಯ 10:44:17. ಇನ್ನು ಮುಂದೆ ಆತಿಫ್ ಅಸ್ಲಾಂ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರದಲ್ಲಿ ರಾಮಯ್ಯ ವಸ್ತಾವಯ್ಯ ಚಿತ್ರದ ಗೀತೆ, ಸಾಹಿತ್ಯ ಪ್ರಿಯಾ ಪಾಂಚಾಲ್, ಸಂಗೀತ ಸಚಿತ್ ಜಿಗರ್.

ಜಾವಿದ್ ಅಲಿ ಮತ್ತು ರೋಶ್ನಿ ಪಾಠಕ್ ಅವರ ಯುಗಳ ಸ್ವರದಲ್ಲಿ ಬಿಹು ಅಟ್ಯಾಕ್ ಚಿತ್ರದ ಗೀತೆ, ಸಾಹಿತ್ಯ ಸಂಜೀವ್ ಶ್ರೀವಾತ್ಸವ್, ಸಂಗೀತ ಬಿಸ್ವಜಿತ್ ಭಟ್ಟಾಚಾರ್ಯ.

ಕುಮಾರ್ ಅವರ ಸಾಹಿತ್ಯಕ್ಕೆ ಉಸ್ಮಾನ್ ಖಾನ್ ಸಂಗೀತ ಅಳವಡಿಸಿರುವ ಜೀನಿ ವಿಡ್ಸನ್ನಿ 2 ಚಿತ್ರದ ಗೀತೆ ಗಾಯಕರು ಸುಶಾಂತ್ ರಿನ್ಕೋ.

ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2281219 ಮತ್ತೊಂದು ಸಂಖ್ಯೆ 2285588 ಎಸ್ಟಿಡಿ ಕೋಡ್ 08272. ಗಾನ ಭಜನ ಹಾಡುಗಾರಿಕೆಯಲ್ಲಿ ಈ ಕಾರ್ಯಕ್ರಮದ ಕೊನೆಯ ಗೀತೆ ಧುರಂಧರ್ ದ ರಿವೆಂಜ್ ಚಿತ್ರದ ಗೀತೆ, ಹಾಡಿದ್ದಾರೆ ಅರ್ಜಿತ್ ಸಿಂಗ್, ಸಾಹಿತ್ಯ ಇರ್ಷಾದ್ ಕಮಲಿ, ಸಂಗೀತ ಶಾಶ್ವತ್ ಸಚಿದೇವ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ. ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

0: ಶ್ರೋತೃಗಳೇ, ಈಗ ಸಮಯ 11:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
0: ಎಲ್ಲ ಶ್ರೋತೃಗಳಿಗೂ ಈ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ ಹಾಗೂ
2: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿಶಾಲಾಕ್ಷಿಯವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ?
0: ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಅಂತಿಲ್ಲ, ಪರವಾಗಿಲ್ಲ.
2: ಮಕ್ಕಳ ಕಾರ್ಯಕ್ರಮವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ನೆರವೇರಿಸ್ಕೊಟ್ರಿ. ಪೋಷಕರು ಪುಸ್ತಕವನ್ನ ಹಿಡಿದ್ರೆ ಮಕ್ಕಳು ಕೂಡ ಪುಸ್ತಕ ಹಿಡಿತಾರೆ.
0: ಅದು ಯಾವಾಗ್ಲೂ ಹಾಗೆ ಅಲ್ವಾ? ನಾವು ಏನನ್ನ ಮಾಡ್ತೀವಿ ಅನ್ನೋದು ಮಕ್ಕಳು ನಮ್ಮನ್ನ ನೋಡ್ತಾ ಇರ್ತಾರೆ. ನಾವೇ ಆಗ್ಲಿ, ಒಂದು ಜಾಗದಲ್ಲಿ 4 ಜನ ಇರುವಾಗ 3 ಜನ ಯಾವ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಹೋಗ್ಕೊಳ್ತೇವೆ.
2: ಹೌದು, ಹೇಗೋ ಅಂದ್ರೆ ವಾತಾವರಣ ಅನ್ನೋದು ಅಷ್ಟು ಪರಿಣಾಮಕಾರಿ ಅಂತ ಹೇಳಬಹುದು. ಆ ನಂತರ ಈಗ ಅಂದರೆ 11 ಗಂಟೆಗೆ ನೀವು ಒಂದು ಸೊಗಸಾದ ಕಾರ್ಯಕ್ರಮದ ಪ್ರೋಮೋಸನ್ನು ಹಾಕಿದ್ರಿ.
0: ಹೊಸ ಹೊಸ ಕಾರ್ಯಕ್ರಮಗಳು ನಮ್ಮ ಆಕಾಶವಾಣಿಯಿಂದ ಪ್ರಸಾರವಾಗುವಂಥದ್ದು.
2: ಯಾವೆಲ್ಲ ಇರಬಹುದು ಅಂತ ಈಗ ಆರಂಭದಲ್ಲಿ ಮಾಹಿತಿಯನ್ನು ಕೊಡೋಣ ಅಲ್ವಾ?
0: ಯಾಕಂದ್ರೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ, ಹೊಸ ಹೊಸದ ಆಗ್ತಾ ಇದ್ದಾರೆ, ಯಾವಾಗ ಪ್ರಾರಂಭ ಅಂತ. ಅದು ನಿಮ್ಮಿಂದಲೇ ಪ್ರಾರಂಭ ಆಗ್ಲಿ, ಹೇಳ್ಬಿಡಿ.
2: ಏನು ಅಂದ್ರೆ ನಾಳೆ ಅಂದ್ರೆ ಯಾವ ದಿನಾಂಕ?
0: ನಾಳೆ 5, ಸೋಮವಾರ,
2: ಅಕ್ಟೋಬರ್ 5 ಅಂತ ಹೇಳ್ಬೇಕು ಪೂರ್ಣವಾಗಿ ಅಲ್ವಾ? ಅಕ್ಟೋಬರ್ 5 ಬೆಳಗ್ಗೆ 6:10 ದೀಪಾಮೃತ ಅನ್ನುವಂತಹ ಒಂದು ನುಡಿಮುತ್ತು ಆಧಾರಿತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಎಷ್ಟು ನಿಮಿಷಗಳು ಅಂತ ಶ್ರೋತೃಗಳಿಗೆ ಕುತೂಹಲ ಇರಬಹುದು. 1 ನಿಮಿಷ.
0: 1 ನಿಮಿಷದಲ್ಲಿ ಹೇಗೆ?
2: ಸ್ಟುಡಿಯೋದಲ್ಲಿ ಸಮಯಕ್ಕೆ ಆದ್ಯತೆ ಇದೆ, ಜೊತೆಗೆ ನೀವು ಎಷ್ಟು ಕಷ್ಟಪಡ್ತೀರಲ್ಲ ಯಾವ್ದಾದ್ರೂ ಒಂದು ಕಾರ್ಯಕ್ರಮ ನಡೆಸ್ಕೊಡುವಾಗ ಕಾರ್ಯಕ್ರಮಗಳದ್ದು 1 ನಿಮಿಷ ಅಂತ.
0: ಹೌದು,
2: ತುಂಬಾ
0: ಪ್ರತಿ ಸೆಕೆಂಡಿಗೂ ಬೆಲೆ ಇದೆ.
2: ಆದ್ರೆ ನಾವು ಟ್ರಾಫಿಕ್ ನಲ್ಲಿ ನಿಂತಾಗ ಅಯ್ಯೋ ಏನಪ್ಪ 1 ನಿಮಿಷ ಕಾಯ್ಬೇಕಲ್ಲಪ್ಪ ಅಂತೀವಿ. 1 ನಿಮಿಷದ ಮಹತ್ವ ಎಷ್ಟಿರುತ್ತೆ ಅಂತ ಅನುಭವದ ಪಾಕವನ್ನ ಉಣಿಸಿದಂತಹ ಚಿಂತಕರಿಗೆ ಅದರ ಬೆಲೆ ಗೊತ್ತಿರುತ್ತೆ. ಸಮಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಅನುಭವದ ಪಾಕ,
0: ನಮಗೆ
2: ಜೀವನಕ್ಕೆ ಪಾಠ, ಅದುವೇ
0: ಅರಿವಿನ ಹಂತ
2: ಅಂತ. ಅರಿವಿಗೊಂದು ಹಂತ ದೀಪಾಮೃತ ಅಂತ ಅಲ್ವಾ? ದೀಪ ಅಂದರೆ ಬೆಳಕು, ಅಮೃತ ಅಂದರೆ ಅತಿಯಾದರೆ ವಿಷ ಆಗಬಾರ್ದು, ಹಾಗೆ ಇತಿ ಮಿತಿಯಲ್ಲಿ ಇರಬೇಕು. ಅಮೃತ ಅನ್ನುವಂತಹ ಹೆಸರೇ ಒಂದು ಸೌಂದರ್ಯವನ್ನ ಅಂದರೆ ಸುವಾಸನೆಯ ಅಮೃತವನ್ನು ಮತ್ತು ಜೀವನಕ್ಕೆ ಅರ್ಥವನ್ನು ಕೊಡುವಂತಹ ಅಪರೂಪದ ಹೆಸರು. ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ದೀಪಾಮೃತ ಅಂತ ಇಟ್ಬಿಟ್ಟಿದ್ವಿ. ಬೆಳಕನ್ನು ಕೊಡುವಂತಹದ್ದು ದೀಪ ಅಲ್ವಾ? ಇನ್ನು 6:40 ಒಂದು ಹಾಡಿದೆ ಗೊತ್ತಾ, ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆವ ಬೆಳಕನ್ನೆ ತಂದ,
0: ಬೆಳಕು
2: ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ. ನೀವು ನವೆಂಬರ್ ಅಂತ ನೆನಪಿಸ್ತೀರಾ ಅಂತ ನಾನು ನೆನಪಿಸ್ಕೊಂಡ್ರೆ ಅಂದ್ರೆ ನನ್ನ ನಿರೀಕ್ಷೆ ಇತ್ತು.
0: ನವೆಂಬರ್
2: ಅಂದ್ರೆ ತಲೆ ದೂಗ್ತಾ ಇದ್ದೀರಲ್ಲ.
0: ಅಲ್ಲ, ನಿಮ್ಮ ಹಾಡನ್ನ ಕೇಳ್ತಾ ತಲೆ ದೂಗ್ತಾ ಇದ್ದೆ. ನವೆಂಬರ್ ಯಾಕೆ ನೆನಪಿಸ್ಲಿಲ್ಲ ಅಂದ್ರೆ ಇನ್ನೂ 1 ತಿಂಗಳಿದೆ, ಕಾರ್ಯಕ್ರಮ ಈಗನೇ ಅಲ್ವಾ?
2: ಹಾಗಾಗಿ 1 ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ. ಆದಾಗ್ಯೂ ಪ್ರತಿದಿನವೂ ಕೂಡ ನಮ್ಮ ಕನ್ನಡವನ್ನು, ಕನ್ನಡ ಭಾಷೆಯನ್ನು ಉಳಿಸುವತ್ತ ಸತತವಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ನುಡಿಯ ಬೆಡಗು ಅನ್ನುವಂತಹ ವಿನೂತನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರಗಳಂದು. ಭಾಷೆಯ ಪ್ರಾಮುಖ್ಯತೆಯನ್ನು ತಿಳಿಸುವಂಥ

0: ಒಂದು ಪ್ರಯತ್ನ ಶ್ರೋತೃಗಳ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇರ್ತಕ್ಕಂಥ ವಿನೂತನ ಕಾರ್ಯಕ್ರಮ ಇದೊಂದು. ಮತ್ತು ಭಾವಲಹರಿ ಕೂಡ ಪ್ರಸಾರ ಆಗ್ತಾ ಇದೆ. ಮಂಗಳವಾರ ಗುರುವಾರ ಶನಿವಾರಗಳಂದು ಪ್ರಸಾರ ಆಗುತ್ತೆ. ಯಾವ ಸಮಯ ಅಂತ ಕೇಳ್ತಾನೆ ಇಲ್ಲ ನೀವು,
1: ಸಮಯಗಳನ್ನ ನೀವೇ ಹೇಳ್ತಾ ಇದ್ದೀರಾ.
0: ಕರೆ ಮಾಡ್ತಾ ಇರೋ ಕಡೆ ಗಮನ ಇದೆ ನಿಮಗೆ ಅಲ್ವಾ?
1: ಕಾಯ್ತಾ ಇದ್ದಾರೆ ಇವ್ರು, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ನಾವು ಹಾಡೋಣ ಅಂತ
0: ಅಲ್ವಾ? ಆಯ್ತು, ನಾವು ಪ್ರೋಮೋದಲ್ಲಿ ಮುಖಾಂತರ ನಾವು ಕಾರ್ಯಕ್ರಮಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡೋಣ. ಒಂದು ಕಾಡುವ ಹಾಡುಗಳು ಅಂತ ಪ್ರಸಾರ ಆಗುತ್ತೆ.
1: ಯಾಕೆ ಆ ಹೆಸರು?
0: ಯಾವಾಗ್ಲೂ ಕಾಡ್ತಾ ಇರುತ್ತೆ, ಕಾಡುವ ಹಾಡುಗಳು ಪ್ರತಿಯೊಬ್ಬರಿಗೂ ಇರುತ್ತಲ್ವಾ?
1: ಹೌದೌದು, ಇದೆ.
0: ಹಾಗಾಗಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಕೂಡ ಪ್ರಸಾರ ಆಗುತ್ತೆ. ಹಾಗೆ ನಾವು ಮಧ್ಯ ನೆನಪಿಸ್ತಾ ಇದ್ದೀವಿ, ಚಿನ್ನದುಂಗುರ ಅಂತ ಒಂದು ಕಾರ್ಯಕ್ರಮ, ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. ದಾಂಪತ್ಯದಲ್ಲಿ ಕ್ಷುಲ್ಲಕ ಕಾರಣಕ್ಕೆ, ಅಂದರೆ ಸಣ್ಣ ಕಾರಣಕ್ಕೆ ಒಂದು ಬಿರುಕು ಮೂಡುವಂತಹ ಘಟನೆಗಳು ನಮ್ಮ ಕಣ್ಮುಂದೆ ಸಾಗ್ತಾ ಇದೆ. ಹಾಗಾಗಿ ಈ ಒಂದು ಬಾಳ ಪಯಣದಲ್ಲಿ ಏಳು ಬೀಳುಗಳನ್ನು ದಾಟಿ ಜೀವನಕ್ಕೆ ಅರ್ಥ ಕೊಟ್ಟಿರುವಂತಹ ಹಲವು ದಂಪತಿ ಇದ್ದಾರೆ ಅಲ್ವಾ, ಅವರು ಕಿವಿ ಮಾತುಗಳನ್ನು ಹೇಳಬಹುದು. ಅಲ್ಲಿ ಹಾಡುಗಳು, ಚಂದದ ಹಾಡುಗಳು ಪ್ರಸಾರ ಆಗುತ್ತೆ. ಇನ್ನು ಪ್ರತಿ ಭಾನುವಾರ ಬೆಳಗ್ಗೆ 8:35 ಬಂಗಾರದ ಹಾಡುಗಳು ಅಂತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದನ್ನು ಕೂಡ ಕೇಳಿ ನಮ್ಮ ಶ್ರೋತೃಗಳು. ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಅಲ್ವಾ?
1: ಹೌದು, ಹಾಗೆ ಆಕಾಶ ದೀಪ ಅಂತ ಒಂದು ಪ್ರಮೋ,
0: ಆಕಾಶ ದೀಪ ಅಂತ ಅಲ್ವಾ, ಅದು ಕೂಡ ಸಂದರ್ಶನವನ್ನು ಆಧರಿಸಿದ ಕಾರ್ಯಕ್ರಮ. ಬೆಳಕು ಚೆಲ್ಲಿದವರು, ಬಾಳಿಗೆ ಬೆಳಕಾದವರು ಅನ್ನುವಂತಹ ಸಂದರ್ಶನವನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಯಾವುದು ಹೇಳಿ? ಆಕಾಶ ದೀಪ ಅಂತ. ಇನ್ನು ಗಾದೆ ಘಮ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಗಾದೆಗಳನ್ನು ಆಧರಿಸಿದ, ಗಾದೆಗಳ ಅಂತರಂಗ ಅರಿಯುವಂತಹ ಸಮಯ, ಅದರಲ್ಲಿ ಶ್ರೋತೃಗಳು ಪತ್ರವನ್ನು ಬರೆದು, ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಗಾದೆ ಮಾತು ಪ್ರಿಯವಾಗುತ್ತೆ
1: ಪ್ರಿಯವಾಗುತ್ತೆ. ಹಾಗೆ ಇದು ವಿದ್ಯಾರ್ಥಿಗಳಿಗೂ ಸಹ ಅವರ ಪರೀಕ್ಷೆಯಲ್ಲಿ ಬರೆಯಕ್ಕೆ ಸಹಾಯ ಆಗುತ್ತೆ. ವಿಸ್ತರಿಸಿ ಬರೀಬೇಕಾದ್ರೆ ಇದು
0: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಮತ್ತೆ ಇನ್ನೊಂದು ಮಾತಲ್ಲಿ ವಾರದ ಚರ್ಚೆ, ಬಿಸಿ ಬಿಸಿ ಚರ್ಚೆ ಅಂತ ಶ್ರೋತೃಗಳು ಅಂದ್ಕೊಂಡಿರಬಹುದು. ಖಂಡಿತ ಚರ್ಚೆ, ವಾರದ ಚರ್ಚೆ ಅಂತ ಪ್ರಸಾರ ಆಗುತ್ತೆ ಮಾತಲ್ಲಿ ಅಂತ. ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಲ್ವಾ?
1: ಖಂಡಿತ.
0: ಆಯ್ತಾ ಇದ್ದಾರೆ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಈ ಕಾರ್ಯಕ್ರಮದ ನಿಯಮಗಳನ್ನ ನೀವು ಹೇಳಿಲ್ವಲ್ಲ.
1: ಹೌದು, ಯಾಕಂದ್ರೆ ನೀವು ಕಾರ್ಯಕ್ರಮದ ಯಾವ ಕಾರ್ಯಕ್ರಮ ಅದರಲ್ಲಿ ನಾವು ಮುಳುಗಿ ಹೋಗ್ಬಿಟ್ವಿ. ಇದು ಹಾಡಿದ ಹಾಡನ್ನೇ ಹಾಡುವಂತಿಲ್ಲ, ರಿಪೀಟ್, ಒಬ್ಬರು ಹಾಡಿದ ಹಾಡನ್ನೇ ಮತ್ತೊಬ್ರು ಹಾಡುವಂತಿಲ್ಲ. ಹಾಗೆ ಯಾವ ಅಕ್ಷರಗಳನ್ನು
0: ಆರಂಭದಲ್ಲಿ ನಮ್ಮ ಆಕಾಶವಾಣಿ ಒಂದು ಹಾಡನ್ನ ಪ್ರಸಾರ ಮಾಡುತ್ತೆ. ಆ ಎರಡು ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ. ಮತ್ತೆ ಶ್ರೋತೃಗಳು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆನಂದವಾಗಿ ಹಾಡಲಿ ಅಲ್ವಾ? ಕರೆ ಮಾಡಲಿ, ಕರೆ ಸಂಖ್ಯೆ ಹೇಳಬೇಕಲ್ಲ,
1: ಕರೆ ಸಂಖ್ಯೆ ಹೇಳೋಣ. ನಮ್ಮ ಶ್ರೋತೃಗಳು ಹೇಳುವಷ್ಟು ಅಷ್ಟು ಏನು ಹೇಳ್ತಾರೆ ಅದರೊಳಗೆ ಮುಳುಗಿ ಹೋಗಿದ್ದಾರೆ. 2281 ಮತ್ತೊಂದು ಸಂಖ್ಯೆ 2285588 ಎಸ್ಟಿಡಿ ಕೋಡ್ 08272 ಪ್ರಾರಂಭ ಮಾಡೋಣ.
0: ಆರಂಭ ಮಾಡೋಣ. ಒಂದು ಗೀತೆಯನ್ನು ಪ್ರಸಾರ ಮಾಡುತ್ತೆ ಆಕಾಶವಾಣಿ

0: ಈಗ ಯಾವ ಅಕ್ಷರವನ್ನ ಆಕಾಶವಾಣಿ ಕೊಟ್ಟಿದೆ ಶ್ರೋತೃಗಳಿಗೆ?
1: ಮನಸ್ಸೇ
0: ಸಾ
1: ಅಂತ
0: ಸು.
1: ಯಾವುದನ್ನ ಅಕ್ಷರ ಕೊಟ್ಟಿದೀವಿ ಅಂತ ಹೇಳಿದ್ರೆ ಸಾ. ಹಾಗಾದ್ರೆ ಈಗ ಯಾರು ನಮಗೋಸ್ಕರ ಸಾಗಿ ಅಕ್ಷರದಲ್ಲಿ ಗೀತೆಯನ್ನ ಹಾಡ್ತಾರೆ ನೋಡೋಣ ಅಲ್ಲ. ಹಲೋ,
0: ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ಯಾರು ಇಲ್ಲಿಂದ ಕಾರ್ಯಕ್ರಮಕ್ಕೆ ಸ್ವಾಗತ? ಹಲೋ,
1: ಪ್ರಮೀಳಾ.
0: ಪ್ರಮೀಳಾ ಅವರೇ, ಯಾವ ಅಕ್ಷರ ಅಂತ ಗೊತ್ತಾಯ್ತಾ? ಹೌದು,
2: ಸಾವಿರಕ್ಕೆ ಒಬ್ಬ ಕಲಾವಿದ.
1: ನೀವು ಮೋಸ್ಟ್ಲಿ ಮೇಡಮ್ ಹತ್ರ ಹಾಡಿಸ್ಬೇಕಂತ ಹಠ ಹಿಡಿದಿದ್ದೀರಾ?
0: ಹಾಡ್ತಾರೆ ಹಾಡ್ತಾರೆ ಹಾಡ್ತಾರೆ. ಮತ್ತೆ ಹಾಡಿ. ಹಲೋ,
1: ಪ್ರಯತ್ನ ಪಡಿ, ಪ್ರಯತ್ನ ಪಡಿ. ಇನ್ನೊಬ್ರು ಕಾಯ್ತಾ ಇರ್ತಾರೆ ನೋಡಿ ನಿಮ್ಮ ಹಿಂದೆನೆ.
0: ಸಾವಿರಕ್ಕೆ ಒಬ್ಬ ಕಲಾವಿದ, ಹೂ ಮನದ ಚಿತ್ರ ಕಲಾವಿದ. ಚೈತ್ರ ಮಾಸದ ಹಾಡ್ತೀರಾ?
2: ಚೂರ್ ಚೂರ್ ಬಂತಂತೆ.
0: ಅವೆರಡು ಸಾಲ ಹಾಡಿದ್ದಾರೆ. ಹೂ ಮನದ ಚಿತ್ರ ಕಲಾವಿದ, ದಾ ಚಿತ್ರ
2: ಚಿತ್ರ ಮಾಡಿದ
0: ಅಭಿಮಾನ ಹೊಳೆ ಮಾಡಿದ ಹೊಳೆ ಮಾಡಿದ ಸಾವಿರಕ್ಕೆ. ಅದಕ್ಕೆ ಮರ್ತು ಬಿಟ್ರಾ?
1: ಖುಷಿಗೆ
0: ಈಗ ಅವ್ರು ಹಾಡಿದ್ದ ಎರಡು ಸಾಲುಗಳಲ್ಲಿ ದಾ ಅಕ್ಷರವನ್ನ
1: ಕೊಟ್ಟಿದ್ದಾರೆ
0: ಪ್ರಮೀಳಾ ಅವರಲ್ವಾ. ಧನ್ಯವಾದಗಳು ಪ್ರಮೀಳಾ ಅವರೇ.
2: ಧನ್ಯವಾದಗಳು ಮೇಡಮ್.
0: ಖುಷಿ ಆಯ್ತಾ? ಕರೆಯಲ್ಲಿ ಕಡಿತ ಆಗಿದೆ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೋಡೋಣ.
1: ಹಲೋ, ನಮಸ್ತೆ. ಯಾರು?
3: ಹಲೋ, ನಮಸ್ಕಾರ.
0: ನಮಸ್ತೆ. ಯಾರು ಎಲ್ಲಿಂದ? ಮಾಧವನ್ ಅವರು. ದ ಅಕ್ಷರ ಸಿಕ್ಕಿದೆ ನಿಮ್ಗೆ? ದಿ ದೇ
4: ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕನ್ನಡ ದೇಶದಲ್ಲಿರುವ ಕಾಣಿಂಜನೆಂಬ ಕಲ್ಲನ ಕರಿಯದಾಗೆಂದು ಕೇಳುವೆನು.
0: ನೋ ಸಾಕು,
4: ಮಾವಿನ ಮರದ
0: ನಾ ಸಾಕು. ಮಾಧವನವರೇ,
1: ಪೇಳ್ವೇನು?
0: ಪೇಳ್ವೇನು. ಹಲೋ, ನಾ ಅಕ್ಷರ ಕೊಟ್ಟಿದ್ದೀರಿ.
1: ನಾ ನೀನು ಯಾವ್ದಾದ್ರು ಆಗ್ತದೆ.
0: ಧನ್ಯವಾದ ಮಾಧವನವರೇ.
1: ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರು?
5: ನಮಸ್ತೆ ಮೇಡಮ್, ನಾನು ರೇಣುಕಾ ಅಂತ, ನೀರ್ಕೊಲ್ಲಿಯಿಂದ.
1: ನೀರ್ಕೊಲ್ಲಿ

0: ರೇಣುಕ ಅವರು, ಇದು ಪ್ರಥಮ ಬಾರಿ ನೀವು ಕರೆ ಮಾಡಿದೀರಾ ಅಂತಲ್ಲ?
1: ಮಾಡಿದ್ದಾರೆ, ಕರೆ ಮಾಡಿದ್ದಾರೆ.
2: ನೀರ್ಕುಲಿ
1: ಕರೆ ಮಾಡಿದ್ದಾರೆ. ಸೀರಿಯಸ್ ಆಗಿರ್ತಾರೆ ಅವರು.
0: ಓ ಹಾಗೆ. ನಿಮಗೆ ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
1: ಕೇಳ್ತಾ ಇದ್ದೀರಲ್ವ ಆಕಾಶವಾಣಿ?
2: ಕೇಳ್ತಾ ಇದ್ದೀನಿ
1: ಮೇಡಮ್. ಈಗ ಸ್ವಲ್ಪ ಖುಷಿ ಆದ್ರೆ. ಹೌದಾ, ತುಂಬಾ ಖುಷಿ ಆಯ್ತು.
2: ನನ್ನ ಜೊತೆ ನಿನ್ನ ಜೊತೆ ಒಂದೇರೊಂದು ಸಾಲು ಸೃಷ್ಟಿಸಿದೆ. ನೀನಾದೆನಾ ನಿನ್ನೊಂದಿಗೆ ನನ್ನ ಜೀವನ.

0: ನಾದಿಂದ ನನ್ನ ಜೊತೆ ನಿನ್ನ ಜೊತೆ ಒಂದೇರೊಂದು ಸಾಲು ಸೃಷ್ಟಿಸಿದೆ. ನೀನದೇನಾ ನಿನ್ನೊಂದಿಗೆ ನನ್ನ ಜೀವನ.
1: ನಾ ಅಕ್ಷರ ಕೊಟ್ರಲ್ಲ,
0: ಹೌದು ಮೇಡಮ್.
1: ಹಾ ನೀವು
0: ಹೌದು
1: ಮತ್ತೆ ಹಾಡಿ ಅದನ್ನ, ತಪ್ಪು ಹೇಳಿದ್ರ ಒಂದು ಸ್ವಲ್ಪ?
0: ಸ್ವಲ್ಪ ಲಿರಿಕ್ಸ್ ಮಿಸ್ಟೇಕ್ ಆಗಿರೋದು.
1: ಹಾ ಅದೇನು, ಯಾಕೆ?
0: ಅದು ಕರೆಕ್ಟ್ ಆಗಿ ಯೋಚನೆ ಬರ್ತಾ ಇಲ್ಲ ಮೇಡಮ್. ಕಾಲ್ ಸಿಕ್ತಲ್ವಾ,
1: ಅದಕ್ಕೆ ಖುಷಿ.
0: ಖುಷಿಯಲ್ಲಿ ಇವೆಲ್ಲ ಯೋಚನೆ ಇರೋದೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀನಿ.
1: ಅದು ನಿನ್ನ ಜೊತೆ ನನ್ನ ಕಥೆ ಅಂತ.
0: ನನ್ನ ಕತೆ. ಹೌದು ಹೌದು
1: ಈಗ ನಾ ಅಕ್ಷರ ಕೊಟ್ಟಿದ್ದೀರಿ ಅಲ್ವಾ?
0: ಹೌದು ಮೇಡಮ್.
1: ಹಾ ಧನ್ಯವಾದ ರೇಣುಕಾ ಅವರೇ, ನಮಸ್ಕಾರ.
0: ಧನ್ಯವಾದ.
2: ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮ್ಯಾಮ್. ಯಾರು
2: ನಮಸ್ತೆ. ಯಾರು,
3: ಮಾತಾಡ್ತಾ ಇರೋದು?
2: ಎಲ್ಲಿಂದ? ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಈ ಮಾಲಿಕೆಯಲ್ಲಿ ಪ್ರಸಾರವಾಗ್ತಾ ಇರ್ತಕ್ಕಂಥ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾರು? ಸೌಮ್ಯ ಅವರೇ. ನನಗೆ ಸೌಂಡ್ ಕೇಳುವಾಗ ಯಾವುದೋ ಚಿಣ್ಣರ ಲೋಕಕ್ಕೆ ಫೋನ್ ಮಾಡಿದಾಗೆ ಅನ್ನಿಸ್ತಾ ಉಂಟು.
1: ಹೌದಾ? ಅವರು ವಿದ್ಯಾರ್ಥಿ ಇರಬಹುದು, ಪ್ರತಿ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ವಿದ್ಯಾರ್ಥಿನ ನೀವು? ಎಷ್ಟನೇ ಕ್ಲಾಸು? ಟೆಂತ್ ಪಾಸ್ ಆಯ್ತಾ? ಪಿ ಯು ಸಿ? ಯಾಕೆ?
2: ಇಷ್ಟ ಇಲ್ಲ ಅಂತನಾ?
1: ಹೌದಾ? ವಿದ್ಯಾಭ್ಯಾಸವನ್ನ ಯಾವತ್ತೂ ಕೂಡ ಕಡಿತಗೊಳಿಸಬಾರದು ಅನ್ನೋದು ಹಿರಿಯರ ಅಭಿಪ್ರಾಯ. ನಿಮ್ಮ ಹೆಸರೇನು ಹೇಳಿದ್ರಿ? ಸೌಮ್ಯ ಅವರೇ. ನಿಮಗೆ ಸಿಕ್ಕಿರುವಂತಹ ಅಕ್ಷರ ನಾ.
3: ಹಾಡು ಪ್ರದೀಕ್ಷಣ ಹಾಡು ಪ್ರದೀಕ್ಷಣ ಬಾಳು ಪ್ರದೀಕ್ಷಣ ಸುಗಂಧ
1: ನಾ ಅಕ್ಷರ.
2: ದೇ
1: ನಾ ಒಂದೇನೆ ಅವ್ರು ಹಾಡಿದ್ ನೋಡಿ, ನನ್ನ ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣವು ಒಂದೇನೆ. ನಾ ಅಕ್ಷರ. ಧನ್ಯವಾದ. ಸೌಮ್ಯ ಅವರಲ್ವಾ ಅವರು?
2: ಸೌಮ್ಯ ಅವರು. ಈ ನಮ್ಮ ಶ್ರೋತೃಗಳು ಒಂದು ಕಿವಿ ಮಾತು ಹೇಳಿದ್ರೆ ಒಳ್ಳೇದು, ಸ್ವಲ್ಪ ರೇಡಿಯೋದಿಂದ ದೂರ ಬಂದ್ರೆ ಒಳ್ಳೆಯದಲ್ವಾ? ಸೊ ಶಬ್ದ ಅವರಿಗೆ ಗೊತ್ತಾಗಲ್ಲ.
1: ಸಮಯ ಅಂತೂ ತೆಕ್ಕೊಳ್ತಾ ಇದ್ದಾರೆ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ.
2: ಹೌದು
1: ಅಲ್ವಾ? ಆಕಾಶವಾಣಿ ಕೋಪ ಮಾಡ್ಕೊಳ್ತಾ ಇಲ್ಲ.
2: ಆಕಾಶವಾಣಿ ಯಾರ ಮೇಲೂ ಯಾವಾಗ್ಲೂ ಕೋಪ ಮಾಡ್ಕೊಳ್ಳೋದಿಲ್ಲ.
1: ಎಲ್ಲ ಶ್ರೋತೃಗಳು ಕೂಡ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ವಹಿಸ್ತಾ ಇದ್ದಾರೆ ಕೂಡ.
2: ಎಲ್ಲರ ಗೆಳತಿ ಆಕಾಶವಾಣಿ.
1: ಈಗ ನಾ ಅಕ್ಷರ ಇದೆ.
2: ಹಲೋ ನಮಸ್ತೆ. ಯಾರು?
4: ಹಲೋ ನಮಸ್ತೆ ಮೇಡಮ್.
1: ಯಾರು? ನಮಸ್ತೆ.
4: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಾ.
1: ತಿಮ್ಮಪ್ಪ ಅವರೇ, ನಿಮಗೆ ಅಕ್ಷರ ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
4: ನಾ ಅಕ್ಷರ.
1: ನಾ? ಆ
4: ನಿನಗಾಗಿ ಓಡೋಡಿ ತಂದೆ ನಾನು.

0: ಟ್ರೈ ಮಾಡ್ತಿದ್ದೆ ಮೇಡಮ್.
1: ದಾಸ. ದ ದಾಕ್ಷರ
0: ದ ಅಲ್ವಾ?
1: ಹಾ.
0: ದೇವರು ವರವನ್ನು ಕೊಟ್ಟೆ ನಾ ನಿನ್ನೆ ಕೋರುವೆ ತೆಲುವೆ, ನಿದಿರೆಯ ಒಲಗು ನಿನ್ನ ನೆರಳನ್ನೇ ಸೇರುವೆ ತೆಲುವೆ.
1: ವಾ,
0: ಹೌದು
1: ಪಟ್ ಅಂತ ಹೇಳ್ಬಿಟ್ರಪ್ಪ. ಹಾ, ಎಲ್ಲ ಬರ್ದಿಟ್ಕೊಂಡ್ಬಿಟ್ಟಿದ್ದೀರಾ?
0: ಇಲ್ಲ, ಹಾಗೇನಿಲ್ಲ.
1: ಹರಡು ವಾರ ಸಮಯ ಇತ್ತಲ್ಲ, ಕಳೆದ ಬಾರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇತ್ತು, ಮನ್ ಕಿ ಬಾತ್ ಕಾರ್ಯಕ್ರಮ. ಸಮಯ ಸಿಕ್ಕಿದೆ ನಮ್ಮ ಶ್ರೋತೃಗಳಿಗೆ, ಅದಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ನೋಡಿ, ಪಟ್ ಅಂತ ಹೇಳ್ತಾರೆ. ಹೌದಲ್ವಾ? ಏನು ಖುಷಿನೋ ಖುಷಿ, ಒಬ್ಬೊಬ್ಬಪ್ಪ.
0: ಮಾತಾಡಿದ್ರೆ ತುಂಬಾನೇ ಖುಷಿ.
1: ಹೌದಾ?
2: ನಮಗೂ ಸಹ
1: ಖುಷಿ ಶ್ರೋತೃಗಳ ಜೊತೆ ಮಾತನಾಡ್ಲಿಕ್ಕೆ.
0: ಕೊಟ್ಟೆ ಫೋನ್ ಮಾಡಿ. ಅವಾಗ ಇಬ್ರು ಮಕ್ಕಳು ಮಾತಾಡಿದ್ರು, ಒಬ್ನು ಕತೆ ಹೇಳಿದ ಮತ್ತೊಬ್ಳು ಹಾಡು ಹೇಳಿದ್ಲು.
1: ಓಹೋ, ಅಕ್ಕ ತಮ್ಮ ನೋಡಿ, ತಂದೆ ಅಲ್ಲ, ತಂದೆ ತಾಯಿಗಳು ಪ್ರೋತ್ಸಾಹ ಕೊಟ್ರೆ ನಿಜವಾಗಿ ಮಕ್ಕಳು ಪ್ರತಿಭೆಯಿಂದ ಅಂದ್ರೆ ಪ್ರತಿಭೆಯನ್ನ ಹೊರಸೂಸೋದಕ್ಕೆ ಸಾಧ್ಯ ಆಗತ್ತೆ. ಹಾ, ಧನ್ಯವಾದ, ನಮಸ್ಕಾರ.
2: ಹಲೋ, ಪಾಪ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಹಲೋ, ನಮಸ್ತೆ. ಯಾರು?
1: ಚಂದ್ರಾವತಿ ಅವರೇ. ಸ್ವಲ್ಪ ಜೋರಾಗಿ ಮಾತನಾಡಬಹುದಾ?
0: ನಾನು ಜೋರ್ ಮಾತಾಡ್ತಿದ್ದೇನೆ.
1: ಇಲ್ಲಿ ಕೇಳಿಸ್ತಾ ಇಲ್ವಲ್ಲ?
2: ನೀವು ತುಂಬಾ ಜೋರ್ ಮಾತಾಡಿ, ಯಾರು ಏನು ಬೈಯೋದಿಲ್ಲ, ತೊಂದರೆ ಇಲ್ಲ.
1: ಅಲ್ಲ, ಇವಾಗ ಹಾಡು ಹೇಳ್ಬೇಕು ಅವರು, ಚಂದ್ರಾವತಿ ಅವರು.
2: ಯಾವ ಹಾಡು?
1: ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
0: ಇಲ್ಲ.
1: ವಾ ಚೆಲುವೆ.
2: ವಾ.

0: ಹೌದು.
1: ದ ಅಕ್ಷರ
2: ತುಂಬಾ ಹಳೆಯದಿದೆ. ಸನಾದಿ ಅಪ್ಪಣ್ಣ ಬಿಸ್ಮಿಲ್ಲಾ ಖಾನ್ ಅವರದು ಶಹನಾಯಿ ವಾದಕ್ಕೆ ಫೇಮಸ್ ಆಗಿದೆ.
1: ಈಗ ದ ಅಕ್ಷರ ಕೊಟ್ಟಿದ್ದಾರೆ. ಧನ್ಯವಾದ, ನಮಸ್ಕಾರ. ತಿಮ್ಮಪ್ಪ ಅವರು ದ ಅಕ್ಷರ ಕೊಟ್ಟಿದ್ದಾರೆ.
2: ನೋಡೋಣ ಈಗ ಯಾರು ಅದನ್ನ ತಗೊಳ್ತಾರೆ ಅಂತ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
2: ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
3: ನಾನು ರೇವತಿ ಅಂತಿದ್ದೆ, ಅರ್ಲಪದಿಂದ.
1: ರೇವತಿ, ಹೊಸ ಶ್ರೋತೃ.
3: ಇಲ್ಲ, ಫೋನ್ ಮಾಡ್ತಾ ಇರ್ತೀನಿ ಮೇಡಮ್.
1: ಮಾಡ್ತಾ ಇರ್ತೀರಾ? ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
3: ಚಿತ್ರಕಾವೇರಿ, ಚಿಂತನ, ಉದಯರಾಗ, ರಂಗ.
1: ಬೆಳಗಿನಿಂದ ಸಂಜೆಯ ತನಕ ಅಲ್ವಾ? ಈಗ ನಿಮಗೆ ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
3: ಇಲ್ಲ, ನಾನು ರೇ ಕೇಳ.

0: ವರಹ.
1: ಹಾ ಅಕ್ಷರ.
0: ಹೌದು,
1: ಖುಷಿಯಾಯ್ತು ಚಂದ್ರವತಿ ಅವರೇ, ಧನ್ಯವಾದ, ನಮಸ್ಕಾರ.
0: ಧನ್ಯವಾದ.
1: ಚಂದ್ರವತಿಯವರು ಯಾವ ಅಕ್ಷರ ಕೊಟ್ಟರು? ಹಾ
2: ಹಾ. ಹಲೋ, ನಮಸ್ತೆ.
3: ಹಲೋ, ಹಾ ನಮಸ್ತೆ ಮೇಡಮ್.
2: ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
3: ನಾನು ಕಾರ್ಕಳ ವರಾಂಗದಿಂದ ರಾಮಣ್ಣ ಅಂತ ಮಾತಾಡ.
1: ಹಾ ರಾಮಣ್ಣ ಅವರೇ, ಹಾ ಅಕ್ಷರ ಸಿಕ್ಕಿದೆ.
3: ಯಾವುದು ಮೇಡಮ್?
1: ಹಾ
3: ಹಾ ನನಗೆ
2: ಹಕ್ಕಿ ಹಾ.
3: ಮೊದಲು ನಮ್ಗೆ ನಿಮ್ಗಿಬ್ಬರಿಗೂ ಮತ್ತು ನಮ್ಮ ಆಕಾಶವಾಣಿ ಎಲ್ಲರಿಗೂ ಧನ್ಯವಾದಗಳು ಮೇಡಮ್.
1: ನಮಸ್ಕಾರ,
2: ನಮ್ಮ ಕಡೆಯಿಂದನೂ ನಿಮಗೆ ಧನ್ಯವಾದಗಳು
3: ಮೇಡಮ್. ನೀವು ಟ್ರಾಫಿಕ್ ಕೊಟ್ಟಿದ್ದಕ್ಕೆ ನಮ್ಮ ತುಂಬಾ ತುಂಬಾ ಧನ್ಯವಾದಗಳು.
1: ಅಲ್ಲ ಈಗ ಹೇಳ್ಬೇಕಲ್ಲ, ಸಮಯ ಆಗೋಯ್ತಲ್ಲ, ನೆನ್ಪಿಸ್ಕೊಳ್ತಾ ಇದೀರಾ ಮನ್ಸಲ್ಲಿ?
3: ಹೇಳ್ತೇನೆ ಮೇಡಮ್ ಒಂದ್.
1: ಹಾ ಹಾ.

0: Da. ದಾ ಅಕ್ಷರ ರಾಮಣ್ಣವ್ರು ಕೊಟ್ಟಿರೋದು. ಹಾಂ, ಧನ್ಯವಾದ ರಾಮಣ್ಣವರೇ. ಸೋಲಲಿಲ್ಲ ನೀವು. ಹಾಂ, ಗೆದ್ಬಿಟ್ರೆ ಗೆದ್ರು. ಅಯ್ಯೋ, ಗೊತ್ತಾಗ್ತಾ ಇಲ್ವೇನೋ ಅಂತ ಅನ್ಕೊಳ್ತಾರೆ ಅಂತ ನಾವು ಸ್ವಲ್ಪ ಸಹಾಯ ಮಾಡೋಣ ಅಂದ್ರೆ ಅವ್ರು ಸಹಾಯ ತಗೊಳ್ಳೇ ಇಲ್ಲ. ಧನ್ಯವಾದ ರಾಮಣ್ಣವರೇ, ನಮಸ್ಕಾರ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ತೆ. ಚಂದ ದಾಕ್ಷರ ಕೊಟ್ಟಿದ್ದಾರೆ.
1: ಹಲೋ, ನಮಸ್ತೆ. ಯಾರು? ಹಲೋ ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್ ಅವ್ರ.
1: ಆ, ಯಾರ್ರಿ ಇದು? ಗಂಗಾವತಿ ಇಂದೇನ್ರಿ?
2: ವಿಜಯಪುರದಿಂದ ರೀ ಮೇಡಮ್. ರಮೇಶ್ ಶರಣರತ್ ಮಾತಾಡ್ತಿದ್ದೀನಿ.
1: ರಮೇಶ್ ಅವರು? ಇದು
2: ಹೌದ್ರಿ ಮೇಡಮ್.
1: ಮೊದಲೆಲ್ಲ ಕರೆ ಮಾಡ್ತಿದ್ರ?
2: ಒಂದು ಎರಡು ಬಾರಿ ಮಾಡಿನ್ರಿ ಮೇಡಮ್. ಅಂತ್ಯಾಕ್ಷರಿಗೆ
0: ಅವ್ರು ಲೆಕ್ಕ ಹಾಕೊಳ್ತಾ ಇದ್ದಾರೆ. ಎರಡು ಬಾರಿ, ಇದು ಮೂರನೇ ಬಾರಿ.
1: ಯಾವ ಅಕ್ಷರ
0: ಅಂತ ಗೊತ್ತಾಯ್ತಾ?
2: ಇಲ್ರಿ ಮೇಡಮ್, ಆಪ್ ಒಳಗೆ ನಿಧಾನ ಕೇಳ್ತೈತಿ. ಹರಿನಾಮವೇ
1: ಚಂದ ಅಂತ ಹೇಳಿದ್ರಲ್ಲ ನೋಡ್ರಿ.
2: ಹೌದ್ರಿ ಮೇಡಮ್,
0: ಖುಷಿಯಾಗಿದ್ದಾರೆ.
1: ದಾ ಅಕ್ಷರ ಬಂದಿದೆ ನಿಮಗೆ?
2: ದಾ ಬಂದೈತ್ರಿ ಮೇಡಮ್.
1: ದಾ ದೀದು ಪುನಃ ಆಪಿಗೆ ಹೋದ್ರ ಹುಡುಕಕ್ಕೆ?
0: ಭಕ್ತಿ ಗೀತೆ ಯಾವುದು?
1: ಚಿತ್ರಗೀತೆಗಳಲ್ಲಿ ಬರುವ ಭಕ್ತಿ ಗೀತೆ ಹಾಡ್ಬೋದು.
0: ಭಕ್ತಿ ಪ್ರಧಾನ ಚಿತ್ರಗೀತೆ ಅಲ್ವಾ? ಹಲೋ.
2: ದರೆಗೆ ಬಂದಂತ ದೇವಿಯೇ, ಇಟಿಗಿ ಪೂರಲಿ ನೆಲೆಸಿರುವ

0: ಭಕ್ತಿಗೀತೆ.
1: ಧರೆಗೆ ಬಂದಂತ ದೇವಿಯೇ, ಅದು ಧರ್ಮ ದೇವತೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಾಗ ಭೀಮಾಂಬಿಕೆ ಚಿತ್ರ ಆಧರಿಸಿದ ಗೀತೆ ಮೇಡಮ್. ಚಿತ್ರದೊಳಗ ಅಳವಡಿಸ್ಕೊಂಡಾರ, ಆರ ಅದು ಹಾಡ್ ಅಷ್ಟು ನೆನಪ್ ಬರಾಕತ್ತಿಲ್ರಿ
0: ಈಗ.
1: ಮೇಡಮ್
0: ಒಂದ್ ಎರಡು
1: ನೀವು
0: ಸಾಲ ಹಾಡಿದ್ರಲ್ಲ, ಮತ್ತೆ ಹಾಡಿ
1: ಪೂರ್ವದೊಳ
0: ಮತ್ತೆ ಹಾಡಿ.
1: ಪೂರ್ವದೊಳ ಹೇಳಿದ್ರಲ್ಲ.
0: ಆಯ್ತಾಯ್ತು, ಈಗ ನೀವು ಹಾಡಿದ್ದೇನೆ ಮತ್ತೆ ಹಾಡ್ಬೋದ?
1: ಅದೇ ಚಿತ್ರ ಆ ಹಾಡನ್ನಾರಿ ಮೇಡಮ್?
0: ಅಲ್ಲ, ಈಗ ನೀವು
2: ನೀವು
0: ಹಾಡಿದ್ರಲ್ಲ
2: ಸಾಲು,
1: ಹ್ಮ್,
2: ಅದನ್ನ ಮತ್ತೆ ಹಾಡಿ ಎಂದೆ.
1: ಧರೆಗೆ ಬಂದಂತ ದೇವಿಯೇ, ಇಟಿಗಿ ಪೂರಲಿ ನೆಲೆಸಿರುವ ಭೀಮಾಂಬಿಕೆ ನೀನು.
2: ನಾ ಅಕ್ಷರ ನೀವು
1: ಧರೆಗೆ ದೊಳಗೆ ಎರಡ್ ಹಾಡದವ್ರಿ ಮೇಡಮ್.
2: ಅಲ್ಲ ಅಲ್ಲ, ನೀವು ಧರೆಗೆ ಅನ್ಬಿಟ್ರಲ್ಲ, ಹಾಗಾಗಿ ಮತ್ತೆ ಹಾಡಿಸಿದ್ದು ಧರೆ ಅಲ್ವಾ?
1: ಹೌದ್ರಿ ಮೇಡಮ್.
0: ಭೂಮಿಗೆ
2: ತುಂಬಾ ಒಂದು ವಿಶೇಷವಾದ ಹಾಡನ್ನ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪಡಿಸಿದ್ದೀರಿ, ನಿಮಗೆ ಧನ್ಯವಾದಗಳು.
1: ಮೇಡಮ್ ಬರೇ ಪಲ್ಲವಿ ಮಾತ್ರ ಬಂತ್ರಿ?
2: ಅಷ್ಟೇ ಹಾಡ್ಬೇಕು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ.
0: ಇನ್ನೊಂದ್ಸಲ ಪ್ರಯತ್ನ ಪಡಿ.
1: ಹಾಡಿದ ಗೀತೆ ರೀ ಮೇಡಮ್.
2: ಹಾ, ತುಂಬಾ ಖುಷಿ ಆಯ್ತು. ಈಗ ಅವರು ಕೊಟ್ಟಂತ ಅಕ್ಷರ
0: ನಾ
2: ನಾ.
0: ಧನ್ಯವಾದಗಳು.
2: ನಾ ನಮಸ್ಕಾರ.
0: ನಾ ನಮಸ್ಕಾರ ಕೋಯ್ತು. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ದಿನೇಶ್ ಅವರೇ, ಸೋಮವಾರಪೇಟೆಯಿಂದ.
0: ಸೋಮವಾರಪೇಟೆಯಿಂದ ದಿನೇಶ್ ಅವರು. ನಿಮಗೆ ಯಾವ ಅಕ್ಷರ ಗೊತ್ತಾಯ್ತ ದಿನೇಶ್ ಅವರೇ?
3: ಗೊತ್ತಾಯ್ತು ಮೇಡಮ್, ನಾ ಅಕ್ಷರ ಸಿಕ್ಕಿದೆ, ನಾ ಹಿಂದೆ ಹಾಡ್ಬೇಕು.
2: ಹೌದೌದು. ನಾ ನೀ ನೇ ನೋ
3: ಹೇಳ್ತೀನಿ ಮೇಡಮ್.
2: ಹಾಡಿ.
3: ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿದಿ ನ್ಯಾಯವಾಗಿದ್ದೆ, ಚಾಚಿಯ ನೆಲೆಸಲು ಕಿಶೋರ ರಾಜ್ಕುಮಾರ್.
2: ರಾಜ್ಕುಮಾರ್ ರಾಕ್ಷರ ಕೊಟ್ಟಿತ್ತು.
3: ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿದಿ ನ್ಯಾಯವಾಗಿದ್ದೆ, ನ್ಯಾಯ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್.
2: ಅಲ್ಲ, ರಾಜ್ಕುಮಾರ್ ಅನ್ನೋದನ್ನಾದ್ರೂ ಸ್ವಲ್ಪ ಜೋರಾಗಿ ಹಾಡಬಹುದಾಗಿತ್ತು. ತುಂಬಾ ಖುಷಿ ಆಯ್ತು. ರಾಜ್ಕುಮಾರ್ ರಾ ಅಕ್ಷರ ಕೊಟ್ಟಿದ್ದೀರಿ.
0: ಧನ್ಯವಾದಗಳು.
3: ಧನ್ಯವಾದಗಳು.
2: ಹಾಡೋಕ್ ಪ್ರಯತ್ನ ಪಟ್ಟಿದ್ದಾರೆ. ಈಗ ಯಾರಿರಬಹುದು ದೂರವಾಣಿ ಸಂಪರ್ಕದಲ್ಲಿ? ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ.
4: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ.

0: ನೀವು ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆಗಳು 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಬನ್ನಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಶ್ರೋತೃಗಳೇ, ಈಗ ಸಮಯ 11:32:37.
0: ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೋಡೋಣ. ಶ್ರೋತೃಗಳೇ ಬನ್ನಿ.
1: ಹಲೋ, ನಮಸ್ತೆ.
2: ಹಲೋ, ನಮಸ್ಕಾರಗಳು.
0: ಯಾರು?
2: ಸತೀಶ್ ಕುಮಾರ್ ಮೇಡಮ್.
0: ಸತೀಶ್ ಕುಮಾರ್, ಯಾವ ಊರಿ?
2: ಉಡುಪಿ.
0: ಉಡುಪಿ, ಸಾಲಿಗ್ರಾಮ. ಸಾಲಿಗ್ರಾಮ, ನಿಮಗೆ ಸಿಕ್ಕಿರುವ ಅಕ್ಷರ ಗೊತ್ತಾ?
2: ಇಲ್ಲ ರೀ, ನಾವು ಕಾಲ್ ಮಾಡ್ತೇವೆ.
0: ಹಾ ನೋಡಿ, ಇಲ್ಲ ರೀ ಅಂದ್ರೆ ಅದೇ ರಾ. ಸಾಂಗ್ ಬಂದಿಲ್ಲ, ಅದು ನಾವು ಸಮಯವನ್ನ ನಮ್ಮ ಅಂತ್ಯಾಕ್ಷರಿಯ ಬಗ್ಗೆ ಇರುವಂತ ಪ್ರೋಮೋವನ್ನ ಹಾಕಿದ್ರು. ಈಗ ರಾ ಅಕ್ಷರ.
2: ಜೀವನ ಅನುರಾಗದ ವೀಣ ನುಡಿಸಿದ ಗಾನ ಕ್ಷಣ ಕ್ಷಣ ಒಲವಿನ ಕಣ ರೋಮಾಂಚನ ನಲ್ಮೆ ಜೀವನ
0: ಅನುರಾಗದ
2: ನುಡಿಸಿದ ಗಾನ ಕ್ಷಣ ಒಲವಿನ ಧ್ಯಾನ ರೋಮಾಂಚನ ನಲ್ಮೆ ಜೀವನ
0: ನಾ ಅಕ್ಷರ. ಧನ್ಯವಾದ.
1: ನೋಡಿ ಎಷ್ಟು ಇಂಟ್ರೆಸ್ಟ್ ಅಲ್ಲ.

0: ಹಾಡ್ತಾ ಇದ್ದಾರೆ ಅಂದ್ರೆ ನೀವು ನಾನಾ ಅಂತ ಹೇಳ್ತಾ ಇದ್ರು ಸಹ ನಾವು ಇನ್ನು ಮುಂದೆ ಹಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಉತ್ಸಾಹ ಇರ್ಬೇಕಲ್ವಾ?
1: ಹೌದು.
0: ಹಲೋ, ನಮಸ್ತೆ.
2: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಹೆಸರು ಅವರೇ ಹೇಳ್ಬಿಡ್ಬೇಕು.
2: ಅಯ್ಯಪ್ಪ ವಿರಾಜಪೇಟೆಯಿಂದ.
1: ಮನು.
2: ಹೌದು.
1: ಹಾ ಮನು ಅವರೇ, ನಿಮಗೆ ಸಿಕ್ಕಿರುವಂತಹ ಅಕ್ಷರ
2: ನನ್ನ ಜೀವ.
0: ರೇಡಿಯೋದಿಂದ ಸ್ವಲ್ಪ ಈ ಕಡೆ ಬರ್ತೀರಾ ಪ್ಲೀಸ್?

0: ನೀನು ನ ಅಕ್ಷರ ಮನು ಅಯ್ಯಪ್ಪ ಅವರು
1: ನಾ ಅಕ್ಷರವನ್ನು ಕೊಟ್ಟಿದ್ದಾರೆ.
0: ಕಷ್ಟವಾದ ಹಾಡುಗಳನ್ನೇ
1: ಧನ್ಯವಾದಗಳು
0: ನೋಡಿ ಅವರು.
1: ಅಲ್ಲ ತುಂಬ ಚೆನ್ನಾಗಿ
0: ಅಲ್ಲ, ನಮ್ಮ ಶ್ರೋತೃಗಳು ಸ್ವಲ್ಪ ಕಷ್ಟ ಇರುತ್ತೆ, ಎಲ್ಲಿ ತಪ್ಪು ಮಾಡ್ತಾರೋ ಅಂತ ತಪ್ಪಿಲ್ಲದೆ ಹಾಡ್ತಾರೆ.
1: ಅವ್ರಿಗೆ ಅಷ್ಟು ಆ ಕಾರ್ಯಕ್ರಮದ ಮೇಲೆ ಪ್ರೀತಿ ಇದೆ.
0: ವೆರಿ ಗುಡ್ ಅಂತ ಅನ್ಬಿಡೋಣ ಅಲ್ವಾ.
1: ಗುಡ್ ಗುಡ್.
0: ನಮ್ಮ ಶ್ರೋತೃಗಳಿಗೆಲ್ಲ
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ಸರಸ್ವತಿ ಅವರು
1: ಅವ್ರು ಹೇಳ್ಕೊಳ್ಳಿ ಮೇಡಮ್, ಅದು ಎಲ್ಲರೂ ಕೇಳ್ತಾ ಇರ್ತಾರೆ, ಅವ್ರು ಹೇಳ್ಕೊಳ್ತಾರೆ. ನಾವು ಹಲೋ ಅಂದ್ಕೊಳ್ಳೆ ನಮಸ್ತೆ, ನಾನು ಇಂಥವ್ರು ಅಂತ ಅವರೇ ಪ್ರಾರಂಭ ಮಾಡಲಿ. ಹೇಳಿ. ಆಚೆ ಹೊರಗಿದ್ರಾ? ಆಗ ಈಗ ಒಳಗಡೆ ಕೊಡ್ತೀನಿ ಅಕ್ಷರವನ್ನ. ನಾ ನೋಡಿ ಮೇಡಮ್ ಹಾಡ್ತಾ ಇದ್ದಾರೆ.
3: ನನ್ನ ಬಾಳ ಜ್ಯೋತಿ ನೀನು.
0: ನಾ ಅಕ್ಷರ.
2: ನೂರೊಂದು ನೆನಪು ಹೆಜ್ಜೆಯಾಳದಿಂದ ಆನಂದದಿಂದ.
0: ದ ಅಕ್ಷರ.
2: ಹೌದು ಮೇಡಮ್.
0: ಆನಂದದಿಂದ ದ. ಸರಸ್ವತಿ ಅವರೇ ಧನ್ಯವಾದ.
2: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
1: ನಮಸ್ತೆ ನಮಸ್ತೆ. ಹಲೋ ನಮಸ್ತೆ.
0: ಆನಂದದಿಂದ.
1: ನಮಸ್ತೆ.
0: ನಮಸ್ತೆ. ಯಾರು, ಎಲ್ಲಿಂದ, ಹೆಸರು?
1: ಈಶ್ವರಿ ಮೇಕೇರಿ.
0: ಈಶ್ವರಿ ಅವರೇ, ಯಾವ ಅಕ್ಷರ ಅಂತ ಗೊತ್ತಾಯ್ತಾ?
1: ಸರಿ ಬಿಡಿ, ನಾವೇ ಕೊಡ್ತೀವಿ.
0: ಆನಂದದಿಂದ ದ ಅಕ್ಷರ.
2: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ
0: ರಾಘವೇಂದ್ರನೇ. ನಾ ಅಕ್ಷರ. ಧನ್ಯವಾದ ಈಶ್ವರಿ ಅವರೇ.
1: ಅವರು ಕೆಲವು ಶ್ರೋತೃಗಳು ಏನ್ ಮಾಡ್ತಾರೆ ಅಂದ್ರೆ, ಹಾಡಿದ ತಕ್ಷಣ ಮುಗೀತು ನಂದು ಕಾರ್ಯಕ್ರಮ, ಫೋನ್ ಇಟ್ಟು ಬಿಡೋಣ ಅಂತ. ಅಂದ್ರೆ ಒಂದು ಸಲಕ್ಕೆ ಮುಗಿಸ್ಬಿಡ್ಬೇಕು.
0: ಕೆಲವೊಂದು ಶ್ರೋತೃಗಳು ಏನ್ ಮಾಡ್ತಾರೆ ಗೊತ್ತಾ, ಯಾವ ರೀತಿ ಭಾವಿಸ್ತಾರೆ ಅಂದ್ರೆ, ನಮ್ಮ ಹಾಡನ್ನ ಬೇಗ ಮುಕ್ತಾಯಗೊಳಿಸಿದ್ರು, ಇವರಿಗೆ ಹಾಡಲು ಅವಕಾಶ ಇದೆ ಅಂತ ಒಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಅವರ ಆಯ್ಕೆಯ ಹಾಡುಗಳಲ್ಲಿ ಆ ಸಾಲುಗಳಿದ್ದಾಗ ಖಂಡಿತ ಹಾಡ್ತಾರೆ.
1: ಹೌದು
0: ಅಲ್ವಾ? ಈಗ ಮುಂದಿನ ಕರೆ ಯಾರು ಅಂತ ನೋಡೋಣ.
1: ಹಲೋ ನಮಸ್ತೆ.
4: ಸೋಮಾರ್ಪೇಟೆಯಿಂದ
1: ಸ್ವಲ್ಪ ಜೋರಾಗಿ ಹೇಳ್ತೀರಾ?
4: ನಾಗರಾಜ್
0: ರಾಜ್ ಅವರು. ರಾಘವೇಂದ್ರನೇ. ನಾ ಅಕ್ಷರ ನಿಮಗೆ. ಹಲೋ.
4: ಕಲಿಯುತ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ. ಕಲಿಯುತ ಹೃದಯ ಹಾಡನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ.
0: ದ ಅಕ್ಷರ ಹೇಳಿ ಹೇಳಿದೆ. ನೋಡಿ ಎರಡೇ ಸಾಲಿದೆ, ಅವರು ಎರಡು ಸಾರಿ ಹಾಡಿದ್ರು. ದ ಅಕ್ಷರ. ಚರಣ ಹಾಡಕ್ಕಾಗತ್ತಾ ಬೇರೆ ಶ್ರೋತೃಗಳು? ನಾಗರಾಜ್ ಅವರೇ ಧನ್ಯವಾದ, ನಿಮ್ಮ ಪ್ರಯತ್ನಕ್ಕೆ ನಮಸ್ಕಾರ.
1: ಹಲೋ ನಮಸ್ತೆ.
5: ಹಲೋ
1: ನಮಸ್ತೆ. ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
0: ಅಮ್ಮಣ್ಣಿಯವರು. ದ ಅಕ್ಷರ ನಿಮಗೆ ನಾಗರಾಜ್ ಅವ್ರು ಕೊಟ್ಟಿರುವಂತದ್ದು. ದ.
5: ಹ್ಮ್
0: ಹ್ಮ್ ಹಾಡಿ.

0: ನ ನ ಅಕ್ಷರ. ಧನ್ಯವಾದ ಅಮ್ಮಣ್ಣಿಯವರೇ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತಲ್ಲ, ರೇಡಿಯೋ ಪಕ್ಕ ಏನಾದ್ರು ಹಾಡಿದ್ರ?
1: ಶ್ರೋತೃಗಳು ಇನ್ನೊಮ್ಮೆ ಹೇಳೋಣ, ಅವ್ರಿಗೆ ಏನನ್ಸುತ್ತೆ ಅಂತ, ರೇಡಿಯೋದ ನನ್ನ ಧ್ವನಿ ಹೇಗೆ ಕೇಳುತ್ತೆ ಅಂತ ಕೇಳ್ಕೊಳ್ಬೇಕು ಆಸೆ. ಅದನ್ನ ನೀವು ಮನೇಲಿ ಇದ್ದವ್ರಿಗೆ ರೆಕಾರ್ಡ್ ಮಾಡಕ್ ಹೇಳಿ, ಯಾಕಂದ್ರೆ ನೀವು ಆಡುವಾಗ ಆ ಹಾಡು ಎಕ್ಕು ಬರುತ್ತೆ, ಪ್ರತಿಧ್ವನಿ ಬಂದಾಗ ಅದು ಕೇಳುಗರಿಗೆ ಚೆನ್ನಾಗಿ ಇರೋಲ್ಲ ಅಲ್ವಾ. ಹಲೋ, ನಮಸ್ತೆ. ಹಲೋ
2: ಹಲೋ ಮೇಡಮ್,
1: ಎಲ್ಲಿ ದೂರಕ್ಕೆ ಹೋಗ್ಬಿಟ್ಟಿದೀರ ಫೋನ್ ಇಟ್ಟು? ನಮಸ್ತೆ, ಯಾರು?
2: ಮಾಯಿಮುಡಿಯಿಂದ ರೋಹಿಣಿ ಅವರು. ಚೆನ್ನಾಗಿದ್ದೀರಾ
0: ರೋಹಿಣಿ ಅವರೇ? ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚೆನ್ನಾಗಿದ್ದೇವೆ. ನಿಮಗೆ ಅಕ್ಷರ ನ ರಮಣ ಅಂತ. ಹಲೋ,
2: ನೆಲದ ಮೇಲೆ
1: ನೀರ ಬಿಟ್ಟು ನೆಲದ ಮೇಲೆ.
0: ಹಾ ಹಾ, ಹಾಡಿ ಹಾಡಿ.
2: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂದಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ, ಜೀವನ ಸಾಗದು,
0: ಜೀವನ
2: ಸಾಗದು,
0: ಸಾಗದು. ಅಕ್ಷರ. ಧನ್ಯವಾದ ರೋಹಿಣಿ ಅವರೇ, ನಮಸ್ಕಾರ.
1: ಹಲೋ ನಮಸ್ತೆ.
3: ಹಲೋ ನಮಸ್ತೆ,
0: ವಾಣಿಯವರು.
3: ಹೌದು,
0: ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮಗೆ ದ ಅಕ್ಷರ ಸಿಕ್ಕಿದೆ.
3: ದೂರದ ಊರಿಂದ ಅಮ್ಮಿರ ಬಂದ, ಜರದಾರಿ ಸೀರೆ ತಂದ, ಅದರಲ್ಲಿ ಇಟ್ಟಿಣಿ ಈ ನನ್ನ ಜರಪ್ಪನ ಜಾಣ. ತಪ್ಪೋಯ್ತು ನಂಗೆಲ್ಲ ಅರ್ಥ ಆಯ್ತು, ಒಂದು ಕ್ಷಣ ಎಲ್ಲ ನಿನ್ನ ಮನ ಎಂದು ತೇಲೋಯ್ತು.
1: ಅವರು ಆಡುವ ಅರ್ಜೆಂಟ್ ಅಲ್ಲಿ
0: ಅಕ್ಷರಗಳು ತಪ್ಪೋಗಿದೆ ಅಲ್ವಾ
1: ಲಿರಿಕ್ಸ್. ಅವರಿಗೆ ಫೋನ್ ಸಿಕ್ಕಿದೆ ಅನ್ನೋ ಖುಷಿ.
0: ದೂರದ ಊರಿಂದ ಹಮ್ಮೀರ ಬಂದ, ಜರ್ದಾರಿ ಸೀರೆ ತಂದ, ಅದರಲ್ಲಿ ಇಟ್ಟಿನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ ಅಲ್ವಾ.
1: ಹೌದು
0: ವಾಣಿಯವರೇ, ಉಳಿದ ಎರಡು ಸಾಲ ಹಾಡಿ. ಹುಟ್ಟಾಗ ನನಗಂತೂ ಮೈಯೆಲ್ಲ ಜೊಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ದೂರದ ಊರಿಂದ ಹಮ್ಮೀರ ಬಂದ, ಜರ್ದಾರಿ ಸೀರೆ ತಂದ, ದ ಅಕ್ಷರ ಕೊಟ್ಟಿದ್ದಾರೆ ವಾಣಿಯವರೇ. ವಾಣಿಯವರೇ, ಯಾಕೆ ಅರ್ಜೆಂಟ್ ಮಾಡ್ಕೊಂಡ್ಬಿಟ್ರಲ್ಲ?
1: ಟೈಮ್ ನಾವು ಕೊಡ್ತೀವಿ
0: ಅಲ್ಲ. ಈಗ ಹಾಡಿ, ನಿಮ್ಗೆ ಅವಕಾಶ ಕೊಡ್ತಾ ಇದೆ ಆಕಾಶವಾಣಿ. ನಿಧಾನಕ್ಕೆ ಹಾಡಿ.
3: ದೂರದ ಊರಿಂದ ಅಮ್ಮೀರ ಬಂದ, ಜರತಾರಿ ಸೀರೆ ತಂದ, ಅದರಲ್ಲಿ ಇಚ್ಚಿವಿನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ. ಎದೆ ತಾಳ ತಪ್ಪೋಯ್ತು ನಂಗೆಲ್ಲ ಅರ್ಥ ಆಯ್ತು, ಒಂದು ಕ್ಷಣ ನನ್ನ ಮನ ಎಲ್ಲೂ ತೇಲೋಯ್ತು.
1: ಮರ್ತೋಯ್ತು ಬದಲು ಅರ್ಥ ಆಯ್ತು ಅಂದ್ಬಿಟ್ರಿ ಅಷ್ಟೇ, ಬಾಕಿ ಎಲ್ಲ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಲ್ಲ.
0: ಅದು ಹೇಗೆ ತಪ್ಪಾಯ್ತು ಅಂದ್ರೆ, ದೂರದ ಊರಿಂದ ಅಮ್ಮೀರ ಬಂದ ಅಂತ ಕೇಳಿಸ್ತು, ಆದ್ರೆ ಅದಿರೋದು ದೂರದ ಊರಿಂದ ಹಮ್ಮೀರ ಬಂದ ಅಂತ. ವಾಣಿಯವರೇ, ಬೇಜಾರಾಯ್ತಾ?
1: ಅವ್ರು ಯಾಕೋ ಓ ಅಂತ ಹೇಳುವಾಗ ಸೌಂಡ್ ಎಲ್ಲಿಯೋ ಬಂದಾಗ ಕೇಳ್ತಾ ಉಂಟು. ಇಲ್ಲ ಇಲ್ಲ, ಇನ್ನು ಟೈಮ್ ಇದೆ. ಈಗ ಇನ್ನು 11:43:09 ಅಷ್ಟೇ.
0: ವಾಣಿಯವರೇ, ಅಲ್ಲ ಖುಷಿ ಪಡೋ ಬದ್ಲು ಯಾಕೆ ಬೇಸರ?
3: ಬಿಸಿ ಇರ್ತದಲ್ಲ ಅದಕ್ಕೆ ನಮ್ ಬೇಗ.
0: ಇಲ್ಲ ಬೇಸರ ಮಾಡ್ಕೊಳ್ಬೇಡಿ, ಮತ್ತೆ ಹಾಡುವಾಗ ನಾನ್ ಬೇಗ ಹಾಡ್ಬೇಕು. ಈಗ ಸಮಯ ಇಲ್ಲ ಅಂದ್ರೆ ಆಕಾಶವಾಣಿನೇ ಹೇಳತ್ತಲ್ವಾ? ಸಮಯ ಇತ್ತು, ಜೊತೆಗೆ ನೀವು ಹಾಡಿದ್ದೀರಿ ಕೂಡ.
1: ಹೌದು,
0: ಮತ್ತೆ ಅವಕಾಶ ಕೊಟ್ಟಿದೆ ಆಕಾಶವಾಣಿ ಅಲ್ವಾ. ಧನ್ಯವಾದ ವಾಣಿಯವರೇ, ನಮಸ್ಕಾರ, ಪ್ರೀತಿಯಿಂದ ನಮಸ್ಕಾರ.
1: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಪೂರ್ಣಿಮಾ, ಎಲ್ಲಿಂದ?
0: ಹಾಸನ ಜಿಲ್ಲೆ. ಯಾವ ಊರು? ಈಗ ವಾಣಿಯವರು

0: ತೇಲ್
1: ನಿಮಿಷ ಲೈನಲ್ಲೇ ಇರಿ.
0: ತೇಲ ಹೋಯ್ತು ಅಂತ ಕೊಟ್ಟಿದ್ದಾರೆ, ತಾ ಅಕ್ಷರ ಕೊಟ್ಟಿದ್ದಾರೆ ವಾಣಿಯವರು. ಪೂರ್ಣಿಮಾ ಅವರೇ
1: ಈಗ ಮಾತಾಡಿ. ಪೂರ್ಣಿಮಾ ಅವರೇ, ಅದೇ ಹಾಸನದಲ್ಲಿ ಯಾವ ಊರು ನಿಮ್ದು? ಹೊಳೆ ನರಸೀಪುರ.
0: ದೂರದ ಊರಿಂದ ಅಂತ ಹಾಡು ಹಾಡ್ತಾ
1: ಇದ್ದ
0: ಕರೆ ಬಂದ್ಬಿಟ್ಟಿದೆ ಅಪ್ಪ.
1: ನೀವು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಯಾವ್ದೆಲ್ಲ ಕಾರ್ಯಕ್ರಮ?
0: ಅವರು ಹಾಡ್ ನೆನ್ಪಿಸ್ಕೊಳ್ತಾ ಇದ್ದಾರೆ.
1: ಯಾವ್ದು ಕೊಡೋಣ ಅಂತ? ಅಕ್ಷರ ಗೊತ್ತಾಯ್ತಾ?
0: ತಾ ಅಕ್ಷರ,
1: ತಾ ತಾ
0: ತಾ ತಕ್ಕಡಿ. ಅಕ್ಷರ ಕೊಟ್ಟಿದ್ದಾರೆ. ಪೂರ್ಣಿಮಾ ಅವರೇ ಧನ್ಯವಾದ, ನಮಸ್ಕಾರ. ಯೋಚನೆ ಮಾಡೋದ್ರಲ್ಲಿ ಕ್ಷಣಗಳು ಉಳಿದು ಹೋಗುತ್ತೆ ಅಲ್ವಾ?
2: ಶ್ರೋತೃಗಳಿಗೆ ಅಂದ್ರೆ ಕರೆ ಸಿಕ್ಕಿದ ತಕ್ಷಣ ಖುಷಿ ಆಗುತ್ತೆ.
0: ಹೌದು,
2: ಆ ಖುಷಿಲಿ ಮಾತು ಮರ್ತೋಗುತ್ತೆ, ಲಿರಿಕ್ಸ್ ಮರ್ತೋಗುತ್ತೆ.
0: ಹಾಗಾದ್ರೆ ನಾವೇನ್ ಮಾಡೋದು?
2: ನಾವು ಅವ್ರ ಖುಷಿಯಲ್ಲಿ ಹೇಳ್ಕೊಡ್ತಾ ಇದ್ದೀರಲ್ಲ ಈಗ,
0: ಸಹಾಯಕಲ್ವಾ ಆಕಾಶವಾಣಿಗೆ ಅವರು.
2: ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
0: ಯಾರು?
3: ಮಂಗಳೂರಿಂದ.
0: ಇಸ್ಮಾಯಿಲ್ ಅವರೇ, ನಿಮ್ಗೆ ಸಿಕ್ಕಿರುವಂತಹ ಅಕ್ಷರ ನಾ ತೋರಣ. ನಾ ಅಲ್ಲ, ನಾ ನೀ ನೇ
2: ತೋರಣ ಇದೆ, ಅದ್ರ ನಾಲಿ ಯಾವ ಹಾಡುಗಳು ಇಲ್ಲದೆ ಇರೋದ್ರಿಂದ ನಾ ಆಗೇ ಅದು.
0: ಹೌದು ಹೌದು,
2: ಬೇಕಾದಷ್ಟು ಹಾಡುಗಳಿರುತ್ತೆ. ನಾ ನಾ ನೀ ನೀನು
3: ಇಲ್ಲ ಇಲ್ಲ, ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಲೆವೆ, ಕುನಿಸಲು ನೀನು ಕುನಿಯುವೆ ನಾನು ಮರೆಯುವೆ ಜಗವನ್ನೇ. ನಗು
2: ನಗುತ್ತಾರೆ
3: ನೀ ಬರುವೆ, ನಗುವಿನಲೇ ಮನಸೆಲೆವೆ.
0: ವಾ ಅಕ್ಷರ ಕೊಟ್ಟಿದ್ದಾರೆ.
2: ಅಂದ್ರೆ ಇಸ್ಮಾಯಿಲ್ ಅವರು ಫೋನಿಗೆ ಓಡಿ ಬಂದು ಫೋನ್ ಮಾಡಿದ್ರು, ರೇಡಿಯೋವನ್ನ ಕೇಳಲಿಲ್ಲ.
3: ಯಾವ್ದಂದ್ರೆ ಮಂಗಳೂರಲ್ಲಿ ಸತಿ ಸಾಕು ಇದಾಗ್ತಿತ್ತು ಹರಿಕತೆ, ಅದನ್ನು ಕೇಳ್ಬೇಕು. ನಾನು ಟಿವಿ ನೋಡಿದ್ದೆ, ಅದರಲ್ಲಿ ವಿಷಯ ನಿಮ್ಮ ಹೇಳ್ಬಿಟ್ಲ ಹೇಳ್ತೀನಿ.
0: ಸಮಯದ ಅಭಾವ ಇದೆ, ದಯವಿಟ್ಟು.
3: ಅದಕ್ಕೆ ಆಯ್ತು ಮೇಡಮ್,
0: ಮತ್ತೆ ಮಾತಾಡೋಣ.
2: ಧನ್ಯವಾದಗಳು.
0: ಧನ್ಯವಾದ. ಗಿರಿಕನ್ಯೆ ಚಿತ್ರದ ಹಾಡಿದಾರವರು.
2: ಚೆನ್ನಾಗಿದೆ ಅದು ಕೇಳಕ್ಕೆ ಅಲ್ಲ. ಅವ್ರು ಕೊಟ್ಟಿರುವಂತ ಅಕ್ಷರ
0: ವಾ.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ನಮಸ್ತೆ, ಯಾರು, ಎಲ್ಲಿಂದ?
2: ಕಾಸರಗೋಡಿಂದ ಸತೀಶ್ ಅವರು.
0: ಸತೀಶ್ ಅವರೇ, ನಾ ಅಕ್ಷರ ಮರೆಯುವೆ ಜಗವನ್ನೇ, ನಾ ಅಕ್ಷರ ಕೊಟ್ಟಿದ್ದಾರೆ ಅಲ್ಲ? ವಾ ಅಲ್ವಾ,
2: ಜಗವನ್ನೇ ವಾ ಕೊಟ್ಟಿದ್ದವರು.
0: ವಾ ಅಕ್ಷರ ನೀ ಬರುವೆ.
4: ವಸಂತ ಮಾತಾ ಯಾರ ಮಾತಾ ಬಂದಿದೆ, ಒಂದಿ ಬಾಲ ಸಾಕು ಜೋಡಿ ಒಂದು ಬೇಕು ಬೇಕು ಎಂದಿದೆ ಯೌವನ, ನೀನೇನು ಹೇಳುವೆ? ವಸಂತ ಮಾತಾ ಯಾರ ಮಾತಾ ಬಂದಿದೆ.
0: ಇವರು ದಾ ಅಕ್ಷರ ಕೊಟ್ಬಿಟ್ರ, ಬಂದಿದೆ
2: ದಾ.
0: ಆದ್ರೂ ಅಕ್ಷರ ಕೊಟ್ಟ ತಕ್ಷಣ ಹಾಡ್ತಾರೆ ನೋಡಿ ಇವರು,
2: ತುಂಬಾ ಚೆನ್ನಾಗಿ ಅಲ್ಲ.
0: ಧನ್ಯವಾದ ನಿಮಗೆ. ನಮಸ್ಕಾರ. ಈಗ ಯಾವ ಅಕ್ಷರ ಕೊಟ್ಟಿದ್ದಾರೆ ಅವರು?
2: ದಾ
0: ದಾ. ದಾ ದಿ ದೇ.
2: ಹಲೋ, ನಮಸ್ತೆ.
5: ನಮಸ್ತೆ ಮೇಡಮ್.
2: ಯಾರು ಮಾತಾಡ್ತಾ ಇರೋದು?
0: ಖುಷಿಯಿಂದನೇ ನಮಸ್ತೆ ಮೇಡಮ್ ಅಂತಿದ್ದಾರೆ. ಯಾರು
2: ಇದ್ದಾರೆ ಅವರು?
0: ಸುಶೀಲ್ ಅವರು. ನಿಮ್ಗೆ ಯಾವ ಅಕ್ಷರ ಅಂತ ಗೊತ್ತಾಯ್ತಾ? ರೇಡಿಯೋ ಕೇಳ್ತಾ ಇದ್ದೀರಾ?
2: ಹೌದು.
5: ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ.
0: ಲಾ ಲಾ ಅಕ್ಷರ ಕೊಟ್ಟಿದ್ದಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ, ನಮಸ್ಕಾರ.
2: ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇದ್ದೀರಾ?
6: ನಾನು ಆದರ್ಶ್ ಅಂತ, ಪೆರ್ಲದಿಂದ.

0: ಕಾಸರಗೋಡು ಡಿಸ್ಟ್ರಿಕ್ಟ್.
1: ಆದರ್ಶ ಅವರೇ, ನಿಮಗೆ ಸಿಕ್ಕಿರುವಂತ ಅಕ್ಷರ ಲಾ.
0: ಲಾಲಿ ಲಾಲಿ ಲಾಲಿ ಲಾಲಿ ಶ್ರೀಚಕ್ರದ

0: ಕೃಷ್ಣನಿಗೆ.
1: ಎನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ, ಅಷ್ಟೇ ಗೊತ್ತಿರೋದು ಮೇಡಮ್
0: ಸ್ವರ.
2: ಅದನ್ನು ನೀವು ಮುಂದುವರಿಸಿ.
0: ಇಲ್ಲ, ಅವ್ರು ಕೊಟ್ಟಿರೋ ಅಕ್ಷರವನ್ನೇ ತೆಗೆದುಕೊಂಡ್ಬಿಡೋಣ ಅಲ್ವಾ?
2: ಯಾವ ಅಕ್ಷರ ಕೊಟ್ರಿ ನೀವು?
0: ಹಲೋ,
1: ಹೇಳಿ.
0: ಯಾವ ಅಕ್ಷರ ಕೊಟ್ರಿ ಅಂತ ಕೇಳ್ತಾ ಇದ್ದಾರೆ.
2: ಧನ್ಯವಾದಗಳು. ಕೆಲವೊಂದು ಹಾಡುಗಳನ್ನ ಕೇಳುವಾಗ ನಮಗೆ ಎರಡು ಸಾಲಲ್ಲದೆ ಕೆಲವೊಂದು ಕಂಠಗಳಲ್ಲಿ ಕೇಳುವಾಗ ಇನ್ನೊಮ್ಮೆ ಕೇಳೋಣ ಅಂತ ಅನ್ಸುತ್ತೆ.
0: ಹೌದು,
2: ಹಾಗಾಗಿ ಅದನ್ನ ಮುಳುಗೋಗ್ಬಿಡ್ತೀವಲ್ಲ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ನಮಸ್ತೆ, ಯಾರು, ಎಲ್ಲಿಂದ?
2: ಪುಷ್ಪ. ನಿಮಗೆ ಅಕ್ಷರ ಗೊತ್ತಾ ಯಾವುದು ಅಂತ ಪುಷ್ಪ ಅವರೇ? ಹಾ, ಮತ್ತೆ ಶುರು ಮಾಡ್ಕೊಳ್ಳಿ.
3: ಲೋಕವೇ ಹೇಳಿದ ವೇದದ ಸಾರ ಬಲಿನ ಮಾಡಬರ
0: ಮಾಡಿದರೆ ಜಗಕ್ಕೆ ಹೆದರಬಾರದು. ಹಾಡ್ಲೇ ಇಲ್ಲ, ನಾನ್ ಹಾಡಕ್ ಶುರು ಮಾಡಿದ ತಕ್ಷಣ ನಿಲ್ಸೇ ಬಿಟ್ರಲ್ಲ.
2: ಅದ ನೀವು ಕಂಟಿನ್ಯೂ ಮಾಡಿ ಮೇಡಮ್ ಅಂತ.
0: ಹಲೋ,
3: ಹಲೋ,
0: ಯಾಕೆ ನಿಲ್ಸ್ಬಿಟ್ರಿ? ಅಷ್ಟ, ಧನ್ಯವಾದ.
2: ಹಲೋ, ನಮಸ್ತೆ.
4: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದು?
4: ಅಬೂಬಕರ್ ಫರಾಜಿ.
0: ಅಬೂಬಕರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಅವರಿಗೆ ಸಿಕ್ಕಿರುವಂತ ಅಕ್ಷರ
2: ಅವ್ರು ಕೇಳ್ತಾ ಇರ್ತಾರೆ ರೇಡಿಯೋನ. ನಿಮಗೆ ಸಿಕ್ಕಿರುವಂತ ಅಕ್ಷರ ಯಾವುದು? ಮೊಬೈಲ್ ಅಲ್ಲಿ ಕೇಳೋದ ನೀವು?
0: ದಾಕ್ಷರ ಅಲ್ವಾ, ಲೋಕವೇ ಹೇಳಿದ ಮಾತಿದು ಆ ಹಾಡು ಹಾಡಿದ್ರು ಅಲ್ವಾ. ದಾಕ್ಷರ,
2: ದಾಕ್ಷರ ನಿಮಗೆ
0: ಅಷ್ಟೇ.
4: ಪ್ರೊಫೆಸರ್ ಉಕ್ಕಿರಾಯ.
0: ಹಲೋ,
2: ಅಲ್ಲಲ್ಲ, ಅದೇ
4: ಪ್ರೊಫೆಸರ್ ಉಕ್ಕಿರಾಯ ಪಿ ಬಿ ಸಿ ಹಾಡಿದ್ದಾರೆ
2: ಅಲ್ಲ, ಹಾಡನ್ನ ಕೇಳ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಹಾಡ್ಬೋದಾ?
4: ಅದೇ ದೂರ ದೂರ ಅಲ್ಲೇ ನನ್ನ ದೇವರಿದೆ.
0: ರಾಕ್ಷರ
2: ತಗೊಂಡಿರಾ?
4: ಹೌದು.
2: ಧನ್ಯವಾದಗಳು. ಸಮಯ ಈಗ 11:52:28. ನಮಗೋಸ್ಕರ ಯಾರು ಕಾಯ್ತಾ ಇದ್ದಾರೆ ನೋಡೋಣ ಅಲ್ಲ. ಹಲೋ, ಹಲೋ, ನಮಸ್ತೆ.
5: ಹಲೋ,
2: ಹೇಳಿ, ಯಾರು?
0: ಹಲೋ, ನಮಸ್ತೆ.
5: ಹಲೋ,
2: ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ? ರೇವತಿ ಅವರು, ಬೆಳ್ತಂಗಡಿಯಿಂದ. ನಿಮಗೆ ಕೊಟ್ಟ ಅಕ್ಷರ ಯಾವ್ದು ಗೊತ್ತಾಯ್ತಾ? ರಾ.
0: ಹಾಡುವ. ಹಾಡಿ ಹಾಡಿ.
3: ಕೇಳವ ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನೆ ಭೂಮಿಗೆ, ಉಸಿರು ಹೊತ್ತ ತಾಯಿಗೆ,
2: ಗೊತ್ತಾಗ್ತಿಲ್ಲಪ್ಪ
0: ಯಾಕೆ ಮರ್ತ್ ಬಿಟ್ವಲ್ಲ.
2: ಭಯ ನಮ್ಗೆ ನಿಮ್ಮೆಲ್ಲೇ
0: ಭಯ ಅಂತೆ.
2: ಆ ಶ್ರೋತೃಗಳು ಒಂದು ಗಮನಿಸಿ, ಏನ್ ಗೊತ್ತಾ, ನೀವು ಹಾಡುವಾಗ ನಮಗೆ ಕಾಣಲ್ಲ, ನೀವು ಯಾವ ತರ ಹಾಡು ಹೇಳ್ತಿದ್ದೀರಾ,
0: ಬರೀ
2: ಸ್ವರ ಮಾತ್ರ
0: ಅವ್ರು ನೋಡಿ ಬೆಳಕು ಅಲ್ಲ ರೇವತಿ.

0: ದೇವ್ರೆ.
1: ಮೊದ್ಲು ಧೈರ್ಯ ಇಟ್ಕೊಂಡು ಫೋನ್ ಮಾಡುದಾ? ಆಮೇಲೆ ಲೈನ್ ಸಿಕ್ತಾಗ ದೃಢ ಬಿಡವ ಶುರು ಆಗ.
0: ಅಲ್ಲ ಬರ್ದಿಟ್ಕೊಂಡಿರ್ತೀರಲ್ವಾ?
1: ಇಲ್ಲ ಇಲ್ಲ ಇಲ್ಲ
0: ಇಲ್ವಾ?
1: ಇಲ್ಲ.
0: ಪರವಾಗಿಲ್ಲ ಹಾಕಿದ್ರೆ. ಅಷ್ಟಾದ್ರೂ ಹಾಡ್ತಾರಲ್ಲ ನೋಡಿ, ಅವರು ಮೂರು ಸಾಲ ಹಾಡಿದ್ದಾರೆ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ಹಾಡಿ, ಅಲ್ಲ ಹಾಡಿ ಜೊತೆಯಲ್ಲಿ ಆಕಾಶವಾಣಿ ನೀವು ಹಾಡಿ ಅವ್ರ ಜೊತೆಗೆ. ರಾಮ

0: ವಾ ಅವರು ಒಂದು ಸಂತೋಷ ಆಗಿದೆ. ಏನು ಗೊತ್ತಾ, ಹೆತ್ತ ತಾಯಿ ಅಂದರು.
1: ಹೌದು
2: ಹೌದು,
0: ಊಸಿರು ಹೆತ್ತ ತಾಯಿಗೆ ಅಂತ ನೋಡಿ, ಅವ್ರು ಮರೀಲಿಲ್ಲ, ತಪ್ಪಾಗ್ಲಿಲ್ಲ.
2: ಅದು ಇವಾಗ್ಲೂ ನನಗೆ ನೆನಪು ಮಾಡುವಾಗ ತುಂಬಾ ಬೇಜಾರಾಗುತ್ತೆ ಮೇಡಮ್. ಅಮ್ಮನ ನೆನಪು ಯಾವತ್ತು ನನಗೆ ಶಾಶ್ವತ ಅಲ್ವಾ?
1: ತಾಯಿನ ಯಾವತ್ತು ನಾವು ಮರೆಯಕ್ ಆಗೋದೇ ಇಲ್ಲ.
2: ಹೌದು,
1: ಬೇಜಾರ್ ಮಾಡಬೇಡಿ.
2: ನಾಲ್ಕು ಜನ ಹೆಣ್ಮಕ್ಳೆ, ನಾಲ್ಕು ಕಡೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಎಲ್ಲರ ಮನೆಯಲ್ಲೂ ರೇಡಿಯೋ ಉಂಟು
0: ನಮ್ದು. ಕೇಳ್ತಾ ಇರ್ತಾರೆ ಅಮ್ಮನ ನೆನಪಿಸ್ಕೊಂಡಿರ್ತಾರೆ.
1: ಕೊನೆಯ ಅಕ್ಷರ ನೀವಿಬ್ರು ಕೊಟ್ಟಲ್ಲವಾ ಅಂತ, ನಿಮ್ಮಿಬ್ಬರಿಗೆ ವಾ ವಾ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳ್ಬೇಕಾ ಅಥವಾ ವಾ ಅಕ್ಷರವನ್ನ ಕೊಡ್ಬೇಕಾ?
0: ನೋಡಿ, ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಯಾಕೆ ಅಂದ್ರೆ ಅವರು ಎಲ್ಲಿವರೆಗೆ ಹೇಳದಂದ್ರೆ, ನಗುವೆ ನಿನ್ನ ಭಾಷೆಯು ಅಳುವೆ ಅಂತ ಬಿಟ್ಬಿಟ್ರು. ಅಳು ಬಂತು ಅಂತ.
2: ಅಮ್ಮ ಇದ್ದಾರೆ ನಮಗೆ ಇವಾಗ್ಲೂ
0: ಅಲ್ಲ, ಕೇಳ್ತಾರೆ ಅಳು ಬರುತ್ತೆ ಹಲವರಿಗೆ ಅಲ್ವಾ? ಹ್ಮ್, ಚೆನ್ನಾಗಿರ್ಲಿ ಅಂತ ನಾವು ಆಶಿಸೋಣ. ಧನ್ಯವಾದ ರೇವತಿ ಅವರೇ, ನಮಸ್ಕಾರ.
1: ಇವರು ಕೊಟ್ಟಂತ ಅಕ್ಷರ ವಾ
0: ನೋಡಿ, ನಕ್ತಾ ಇದ್ರು, ತುಂಬಾ ಖುಷಿಯಿಂದ ನಕ್ಕಿದ್ರು. ಹೆತ್ತ ತಾಯಿಗೆ ಅಂದ ತಕ್ಷಣ ತುಂಬಾ
1: ಅದು
0: ಭಾವುಕರಾಗ್ಬಿಟ್ರಲ್ಲ
1: ಹಾಗೆ. ಹಲೋ, ನಮಸ್ತೆ.
3: ನಮಸ್ತೆ,
1: ಯಾರು ಮಾತಾಡ್ತಾ ಇರೋದು?
3: ನಾನು ಆದರ್ಶ ಅಂತ.
0: ಮಾಡಿದ್ರಲ್ಲ ನೀವು ಕರೆ ಮಾಡಿದ್ರಲ್ವಾ?
3: ಅವಾಗ ಮಾತಾಡಿದ ಕೇಳಿಸ್ತಾ ಇರ್ಲಿಲ್ಲ ಹಾಗೆ.
0: ಅಲ್ಲ, ಹಾಡಿದ್ರಲ್ಲ ನೀವು.
3: ಹಾ ಹಾಡಿದೆ, ಒಂದು ಸಾಂಗ್ ಹಾಡಿದೆ,
0: ಲಾಲಿ ಹಾ. ಯಾವ್ದು ಹೇಳಿಯೋದು? ಶ್ರೀಚಕ್ರ ಧಾರೆಗೆ.
3: ಹೌದು, ಶ್ರೀಚಕ್ರ ಧಾರೆಗೆ.
0: ಮತ್ತೆ ಕರೆ ಮಾಡಿದ ಉದ್ದೇಶ?
3: ಅದೇ ಇನ್ನೊಂದು ಹಾಡು ಪ್ರಯತ್ನ ಪಡೋಣ.
0: ಇಲ್ಲ ಇಲ್ಲ, ಎಲ್ಲರಿಗೆ ಒಂದೇ ಅವಕಾಶ,
1: ಬಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ನೊಮ್ಮೆ ಕರೆ ಮಾಡಿ. ಧನ್ಯವಾದ. ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಎಲ್ಲಿಂದ? ಹೆಸರೇನು?
1: ಜೋರಾಗಿ ಮಾತಾಡಿ. ಪ್ರೇಮ.
0: ಹಾ ಪ್ರೇಮ ಅವರೇ, ಬಹುಶಃ ಕಡೆಯ ಕರೆ ಇದು.
1: ಹೌದು,
0: ಸಮಯ ಇಲ್ಲ,
1: ಸಮಯ ಆಗಿದೆ. ಹಾಗಾಗಿ ವಾ ಸಿಕ್ಕಿದೆ, ಯಾವ ಹಾಡನ್ನ ಹಾಡ್ತೀರ? ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ವಸಂತ ಬರ
4: ಪ್ರೇಮಿಗೆ ಓರ್ವಳೆ ನಲ್ಲೇ, ಓರ್ವಳೆ ನಲ್ಲೇ.
0: ಲಾ ಅಕ್ಷರ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಾರ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಲಾ ಅಕ್ಷರದಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈಗ ಸಮಯ ಆಯ್ತಲ್ವಾ?
1: ಹೌದು, ಸಮಯ ಆಗ್ತಾ ಇದೆ.
0: ಸಾಕಷ್ಟು ಶ್ರೋತೃಗಳು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸಿದ್ದಾರೆ. ಮನರಂಜನೆಗೆ ಇರುವಂತಹ ಒಂದು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಅಲ್ವಾ? ಅದರಲ್ಲಿ ಬೇಸರ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಇನ್ನೊಬ್ಬರಿಗೆ ಅಯ್ಯೋ ನೋವನ್ನುಂಟು ಮಾಡೋದಾಗ್ಲಿ, ಅದು ಬೇಡ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸೋಣ. ಹಲವು ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಮತ್ತೆ ಕರೆ ಸಿಕ್ಕದವರು ಸಿಕ್ಲಿಲ್ವಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ ಅಲ್ವಾ? ನನ್ನದೇ ಹಾಡು ಕಾರ್ಯಕ್ರಮವೂ ಕೂಡ ಇರುತ್ತೆ, ಅದರಲ್ಲಿ ಅಭಿಪ್ರಾಯಗಳನ್ನು ಕೂಡ ಹೇಳಬಹುದು, ಮಾತನಾಡಬಹುದು. ಮತ್ತೆ ಹೊಚ್ಚ ಹೊಸ ಕಾರ್ಯಕ್ರಮಗಳು ಆರಂಭ ಆಗ್ತಾ ಇದೆ, ಅಲ್ಲೂ ಕೂಡ ಅವರು ಕುತೂಹಲದಿಂದ ಕಾಯ್ತಾ ಇರಲಿ, ಕಾರ್ಯಕ್ರಮಗಳನ್ನ ಆಲಿಸ್ಲಿ ಅಂತ ಹೇಳ್ತಾ, ಇವತ್ತಿನ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ನೀಡಿದಂತಹ ಅವರು ಸಿ ಮುರುಗೇಶನ್ ಅವರು. ಇನ್ನು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದಂತಹ ವಿರು ವಿಶಾಲಾಕ್ಷಿ ಅವರಿಗೂ ಕೂಡ ಧನ್ಯವಾದ. ಹಾಗೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ

0: ಧನ್ಯವಾದ, ನಮಸ್ಕಾರವನ್ನ ಹೇಳ್ತಾ,
1: ಹಾಗೂ ನಿಮಗೂ ಸಹ, ಯಾಕಂದ್ರೆ ಶಕುಂತಲಾ ಅವ್ರಿಗೂ ಸಹ ನಮಸ್ಕಾರವನ್ನ ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ.
0: ನಮಸ್ಕಾರ, ಶುಭ ಸಮಯ.
2: ಇದುವರೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ವಿದ್ಯುತ್ ಮೂಲಸೌಕರ್ಯ ಹಾಗೂ ಸರಬರಾಜು ಜಾಲವನ್ನು ಬಲಪಡಿಸಲು ಮುಂದಿನ 4 ವರ್ಷಗಳಲ್ಲಿ 400 ಹೊಸ ಸಬ್ಸ್ಟೇಷನ್ಗಳನ್ನು ನಿರ್ಮಿಸಲು ಯೋಜಿಸಲಾಗಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲದಿದ್ದರೂ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಮೂಲ ಸೌಕರ್ಯಗಳ ಕೊರತೆ ಇದೆ. ಇದನ್ನು ಸರಿಪಡಿಸಲು ಈಗಾಗಲೇ 100ಕ್ಕೂ ಹೆಚ್ಚು ಸಬ್ಸ್ಟೇಷನ್ ಕಾಮಗಾರಿ ನಡೆಸಲಾಗಿದೆ ಎಂದರು. ದಾವಣಗೆರೆಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುವಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ಸರ್ಕಾರದ ಭರವಸೆಗಳ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಮುಂಬರುವ 10 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯ ಹಿನ್ನೆಲೆ ದಾವಣಗೆರೆಗೆ ಆದ್ಯತೆ ನೀಡಲು ಕೋರಿದರು. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡಿವೆ. ಜುಲೈ 1ಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ, ಒಂದು ರಾಷ್ಟ್ರ ಮಟ್ಟದ ಏಕೀಕೃತ ತೆರಿಗೆ ವ್ಯವಸ್ಥೆಯ ಕುರಿತು ಬರೋಬ್ಬರಿ 17 ವರ್ಷಗಳ ಕಾಲ ಚರ್ಚೆ ನಡೆಯುತ್ತಲೇ ಬಂದಿತ್ತು. ಅದನ್ನು ಜಾರಿಗೆ ತರಲು ಪ್ರಯತ್ನಿಸಿದ ಪ್ರತಿಯೊಂದು ಸರ್ಕಾರವು ಹಲವು ಅಡೆತಡೆಗಳನ್ನು ಎದುರಿಸಿತ್ತು. ಆಗ ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯವನ್ನು ಪ್ರವೇಶಿಸಿದಾಗ ಮತ್ತೊಮ್ಮೆ ತೆರಿಗೆ, ಕೆಲವೊಮ್ಮೆ ತೆರಿಗೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯಗಳು ತಮ್ಮ ತೆರಿಗೆ ವಿಧಿಸುವ ಅಧಿಕಾರವನ್ನು ಬಿಟ್ಟುಕೊಡಬೇಕಾಗಿತ್ತು. ಅದರ ಪರಿಣಾಮವಾಗಿ ಉಂಟಾಗಬಹುದಾದ ಆದಾಯ ನಷ್ಟವನ್ನು ಕೇಂದ್ರ ಸರ್ಕಾರ ಭರ್ತಿ ಮಾಡುತ್ತದೆ ಎಂಬ ಭರವಸೆಯ ಮೇಲೂ ರಾಜ್ಯಗಳಿಗೆ ಸಂಪೂರ್ಣ ವಿಶ್ವಾಸವಿರಲಿಲ್ಲ. ಹಿಂದಿನ ಪ್ರಯತ್ನಗಳು ಸಹ ಇದೇ ಕಾರಣಕ್ಕೆ ವಿಫಲವಾಗಿದ್ದವು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ, ಜನಸೇವೆಯಿಂದ ದೇಶಸೇವೆ ಮಾಸಿಕ ಆಂದೋಲನದ ಅಂಗವಾಗಿ ಬಾಗಲಕೋಟೆಯ ಓಂಕಾರ್ ಮಾನೆ ಫೌಂಡೇಶನ್ ರೈಲ್ವೆ ನಿಲ್ದಾಣದ ಬಳಿ ಉಚಿತ ಹೆಲ್ಮೆಟ್ ವಿತರಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಗಳ ಅನುಷ್ಠಾನ ಪ್ರಗತಿಯನ್ನು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 5,25,904 ರೈತರಿದ್ದು, ಈ ಪೈಕಿ 2,96,097 ರೈತರು ಫಾರ್ಮರ್ಸ್ ಐಡಿ ಎಫ್ಐಡಿ ಹೊಂದಿದ್ದಾರೆ. ಇನ್ನು 2,29,807 ರೈತರು ಎಫ್ಐಡಿ ಮಾಡಿಸಿಕೊಳ್ಳಬೇಕಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡದ ಕವಿ, ನಾಟಕಕಾರ, ಧಾರವಾಡದ ಹುಯಿಲಗೋಳ ನಾರಾಯಣ ರಾವ್ ಅವರ ಜನ್ಮದಿನ. ಅವರು ರಚಿಸಿದ

0: ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡನ್ನು 1924ರಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ ಕರ್ನಾಟಕ ಏಕೀಕರಣ ಸಮಾವೇಶದಲ್ಲಿ ಹಾಡಲಾಗಿತ್ತು. ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಹಿನ್ನೆಲೆ ಇಂದು ಧಾರವಾಡ ಜಿಲ್ಲೆ ಕುಂದಗೋಳದ ಸವಾಯಿ ಗಂಧರ್ವ ಸ್ಮಾರಕ ಭವನದಲ್ಲಿ ಅಹೋರಾತ್ರಿ ಸಂಗೀತ ಮಹೋತ್ಸವ ಆಯೋಜಿತವಾಗಿದೆ. ಸಂಜೆ 7 ಗಂಟೆಗೆ ಜರುಗುವ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಎಸ್ ಗುರವ್ ಅವರಿಗೆ ಸವಾಯಿ ಗಂಧರ್ವ ರಾಷ್ಟ್ರೀಯ ಸಂಗೀತ ಪುರಸ್ಕಾರ ಪ್ರದಾನಿಸಲಾಗುತ್ತಿದೆ. ಮೈಸೂರು ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಎಲ್ಇ ಟೇಪ್ ಸೈಕ್ಲಿಂಗ್ ರೇಸ್ ಸ್ಪರ್ಧೆಗೆ ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಜಂಟಿಯಾಗಿ ಚಾಲನೆ ನೀಡಿದರು. ವಿಶ್ವದ 5 ದೇಶಗಳ ಸೈಕ್ಲಿಸ್ಟ್ಗಳು ಸೇರಿದಂತೆ ಒಟ್ಟು 1,500 ಜನ ಸ್ಪರ್ಧಿಗಳು ಪಾಲ್ಗೊಂಡರು. ಕೊಪ್ಪಳ ನಗರದ ಅಶೋಕ ವೃತ್ತದಲ್ಲಿ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಆಯೋಜಿತ ಜನಜಾಗೃತಿ ವಾಕಥಾನ್ಗೆ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ತೇರದಾಳ ಬಳಿಯ ಚಿಮ್ಮಡ ಗ್ರಾಮದಲ್ಲಿ ಜನಸೇವೆಯಿಂದ ದೇಶಸೇವೆ ಅಭಿಯಾನದಡಿ ಸಸಿ ನೆಡಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ವನಿತಾ ವಿಹಾರ. ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಚ್ಛತೆ ಎಂದ್ರೆ ಕೇವಲ ನಮ್ಮ ಸುತ್ತಮುತ್ತಲಿನ ಕಸವನ್ನು ತೆಗೆಯೋದಷ್ಟೇ ಅಲ್ಲ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಹಸಿರು, ನಮ್ಮ ಸಾರ್ವಜನಿಕ ಸ್ಥಳಗಳು ಎಲ್ಲವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಸ್ವಚ್ಛತಾ ಹೀ ಸೇವಾ ಎಂಬ ಆಶಯವು ಇದೇ ಸಂದೇಶವನ್ನ ಸಾರುತ್ತೆ. ಸ್ವಚ್ಛತೆ ಒಂದು ದಿನದ ಅಭಿಯಾನ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ನಿರಂತರ ಹೊಣೆಗಾರಿಕೆನೂ ಹೌದು. ಬೆಂಗಳೂರಿನ ಕಸದ ನಿರ್ವಹಣೆಯಿಂದ ಹಿಡಿದು ಕೆರೆಗಳ ಸಂರಕ್ಷಣೆ, ಹಸಿರು ಪ್ರದೇಶಗಳ ರಕ್ಷಣೆ, ಸ್ಥಳೀಯ ಜಾಗಗಳಲ್ಲಿ ಸಸಿ ನೆಡುವುದು, ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ, ಹೀಗೆ ಸಮಾಜದ ಮತ್ತು ಪರಿಸರದ ಒಳಿತಿಗಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವವರು ಚೈತನ್ಯ ಸುಬ್ರಹ್ಮಣ್ಯ ಅವರು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ. ನಮಸ್ತೆ ಚೈತನ್ಯ ಅವರೇ.
2: ನಮಸ್ತೆ.
1: ಮೊದಲನೆಯ ಪ್ರಶ್ನೆ ಏನು ಅಂದ್ರೆ, ಈಗ ನೀವು 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಪರಿಸರ ಸಂರಕ್ಷಣೆ, ಜಾಗೃತಿ ಮೂಡಿಸುವಲ್ಲಿ ಅಂತ ನಿಮ್ಮ ಬಯೋಡೇಟಾ ಹೇಳುತ್ತೆ. ಬಯೋಡೇಟಾಗಿಂತ ಜಾಸ್ತಿ ನೀವು ವೈಯಕ್ತಿಕವಾಗಿನೂ ಅದರಲ್ಲಿ ಸಾಕಷ್ಟು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ. ನಿಮ್ಮನ್ನ ಪರಿಸರ ಮತ್ತು ಸಮಾಜಮುಖಿ ಕಾರ್ಯಗಳತ್ತ ಸೆಳೆದ ಮೂಲ ಪ್ರೇರಣೆ ಏನು ಅಂತ ಕೇಳಬಹುದಾ ಚೈತನ್ಯ ಅವರೇ?
2: ನಾವು ಬೆಂಗಳೂರಿಗೆ ಬಂದು ಕೆಲವೊಂದು ರಸ್ತೆಗಳಲ್ಲಿ ಕಸದ ಗುಡ್ಡೆಗಳು ಬಿದ್ದಿರುವಾಗ ಅದು ತುಂಬಾ ಮನಸ್ಸಿಗೆ ನೋವಾಗ್ತಾ ಇತ್ತು. ಯಾಕೆ ಹೀಗಾಗ್ತಾ ಇದೆ, ಏನ್ ಮಾಡ್ಬೋದು ಅನ್ನೋ ಯೋಚನೆ ಬಂತು. ಆ ಯೋಚನೆಯಲ್ಲಿ ಇದ್ದಾಗಲೇ ಪ್ರಧಾನಿ ಮೋದಿ ಅವರು ಸ್ವಚ್ಛ ಭಾರತದ ಕರೆಯನ್ನು ಕೊಟ್ರು. ಆಗ ನಮಗೆ ಒಂದು ದಾರಿ ಕಂಡಾಗ ಆಯ್ತು. ಹಾಗಾಗಿ ನಾವು ಅದನ್ನ ಆ ದಾರಿ ಹಿಡ್ಕೊಂಡು ಆಗಿನಿಂದ ಶುರು ಮಾಡಿದ್ದು. ನಮ್ಮ ಸಂಸಾರ ಸಮೇತ ನಾವು 4 ಜನ ಸೇರಿ ನಾವು ಶುರು ಮಾಡಿದ್ವಿ. ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇದ್ವಿ. ಪ್ರತಿ ಭಾನುವಾರ 2 ಗಂಟೆ ಕಾಲ ಮಾಡ್ತಾ ಇದ್ವಿ ಸುತ್ತಮುತ್ತ ಕಾಡಲ್ಲಿ. ಅಲ್ಲಿ ತುರಹಳ್ಳಿ ಫಾರೆಸ್ಟ್ ನಮ್ಮ ಪಕ್ಕದಲ್ಲೇ ಇದ್ದಿದ್ರೆ ಮೊದಲು ಅಲ್ಲಿಗೆ ಶುರು ಮಾಡಿದ್ವಿ. ಆದ್ರೆ ಅಲ್ಲಿ ತುಂಬಾ ಗಾಜಿನ ಚೂರುಗಳು ಇತ್ತು, ಹಾಗಾಗಿ ಮಕ್ಕಳಿಗೆ ಅದು ತುಂಬಾ ಅಪಾಯಕಾರಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ಇರೋ ಜಾಗಗಳನ್ನೇ ಪ್ರತಿ ಭಾನುವಾರ ಮಾಡ್ತಾ ಇದ್ವಿ. ಕೆಲವರೆಲ್ಲ ನೋಡಿ ಬಂದು ಸೇರ್ಕೊಂಡ್ರು, ಕೆಲವರು ಹಾಗೆ ನೋಡ್ಕೊಂಡು ಹೋದ್ರು. ನಮಗೆ ಹೇಗೂ ನಮ್ಮಷ್ಟಕ್ಕೆ ನಾವು ಮಾಡೋದು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಶುರುವಾದದ್ದು ಹಾಗೆ
1: ಶುರುವಾದದ್ದು ಒಬ್ಬರಿಂದ, ನಿಮ್ಮ ಒಬ್ಬರಿಂದ ಅಲ್ವಾ?
2: ಅಂದ್ರೆ ನಮ್ಮ ಫ್ಯಾಮಿಲಿ. ಹೌದು.
1: ಸೊ ಆಮೇಲೆ ಈಗ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಿಮ್ಮ ಸಂಸ್ಥೆಗೆ?
2: ಓ, ಸಂಸ್ಥೆ ಅನ್ನೋದಕ್ಕಿಂತ ನಮ್ದೊಂದು ಸಂಘ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ದು ತುಂಬಾ ಜನ ಇದ್ದಾರೆ. ಅಂದ್ರೆ ಎಲ್ರು ಅಷ್ಟೇ ಎಲ್ಲಾ ದಿನ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಅವರಿಗೆ ಪುರ್ಸೋತ್ ಆದಾಗ ಬರ್ತಾರೆ, ಕೆಲವರು ನಿರಂತರವಾಗಿ ಬರೋರು ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ನಾವು ಕೇಳೋದಿಲ್ಲ ಯಾಕೆ ಬಂದ್ರಿ ಯಾಕೆ ಬಂದಿಲ್ಲ ಅಂತ ನಾವು ಕೇಳೋದು. ಅವ್ರಿಗೆ ಹೇಳ್ತೇವೆ, ನೀವು ಯಾವಾಗ ಆಗುತ್ತೆ ಬನ್ನಿ, ಯಾಕೆಂದ್ರೆ ಅದು ಅವ್ರ ಪರಿಸರಕ್ಕಾಗಿ ಮಾಡ್ತಿರೋ ಸೇವೆ. ನಾವು ಅಲ್ಲಿ ಅಟೆಂಡೆನ್ಸ್ ತಗೊಳ್ಳೋರು ಅಲ್ಲ. ಹಾಗಾಗಿ ಅವ್ರು ಬರ್ತಾರೆ, ಅವ್ರು ಬಂದಾಗ ಅವ್ರು ಸೇವೆ ಮಾಡ್ತಾರೆ, ಹೋಗ್ತಾರೆ. ಹಾಗಾಗಿ 5 ಜನದಿಂದ ಹಿಡಿದು 50-60 ಜನವರೆಗೂ ಆದದ್ದು ಇದೆ. ಕೆಲವೊಮ್ಮೆ ತುಂಬಾ ದೊಡ್ಡ ನಾವು ಚಳುವಳಿಗಳು ಮಾಡಿದಾಗ ತುಂಬಾ ಜನಗಳು ಸೇರಿದ್ದು ಇದೆ.
1: ಸೊ ಹೀಗೆ ನೀವು ಒಂದು ಪ್ಲೇಸ್ ಇಂದ ಶುರು ಮಾಡಿದ ಆಂದೋಲನ ಇವಾಗ ಬೆಂಗಳೂರಲ್ಲಿ ನೀವು ಎಷ್ಟು ಪ್ಲೇಸ್

0: ನ ಕವರ್ ಮಾಡಿದ್ದೀರಾ? ಒಂದು ಕಸದ ರಾಶಿ ಇರಬಹುದು ಅಥವಾ ಒಂದು ದೊಡ್ಡ ಜಾಗನೇ ಇರಬಹುದು. ಸೊ ಈ ತರ ಬೆಂಗಳೂರಲ್ಲಿ ಸುಮಾರು ಜಾಗಗಳನ್ನ ನೀವು ಈ ಕಸ ಮುಕ್ತ ಬೆಂಗಳೂರು ಮಾಡೋದಿಕ್ಕೆ ಎಷ್ಟು ಜಾಗಗಳನ್ನ ಕವರ್ ಮಾಡಿರಬಹುದು ಚೈತನ್ಯ ಅವರೇ?
1: ಹಾಗೆ ನೋಡಿದ್ರೆ ನಾವು ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆ ಅಂತ ಹೋಗ್ಲಿಲ್ಲ, ಸ್ವಲ್ಪ ಸೀಮಿತವಾಗಿ ನಮ್ಮ ವಾರ್ಡ್ ಮತ್ತೆ ಸುತ್ತಮುತ್ತಲಿನ ವಾರ್ಡ್ ಅನ್ನ ಅಷ್ಟು ನೋಡ್ಕೊಳ್ತಾ ಇದ್ದೇವೆ. ಅಂದ್ರೆ ಬೇರೆ ಕಡೆ ಇದ್ದಾಗ ಹೋಗಿದ್ದೇವೆ, ಆದ್ರೆ ನಮ್ದೇ ಇನಿಷಿಯೇಟಿವ್ ಅಂತ ಹೋಗಿ ನಾವು ಹೊರಗಡೆ ಮಾಡಿದ್ದು ಕಡಿಮೆ, ಸುತ್ತಮುತ್ತದಲ್ಲಿ ಜಾಸ್ತಿ ಮಾಡ್ತಾ ಇದ್ದೇವೆ. ನಮ್ಮ ತಲಗಟ್ಟುಪುರ, ಆರ್ ಆರ್ ನಗರ ಆ ಕಡೆ ತುಂಬಾ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ ಕೂಡ. ಯಾಕೆಂದ್ರೆ ಒಂದು ಅಂತ ಹೇಳಿದ್ರೆ ನಮಗೆ ಅಲ್ಲಿಯ ಅಧಿಕಾರಿಗಳು ಬಿಬಿಎಂಪಿ ಅವರು ನಮಗೆ ಪರಿಚಯ ಇದ್ದಾರೆ, ಹಾಗಾಗಿ ನಮಗೆ ಅವರ ಸಂಪರ್ಕ ಇರೋದ್ರಿಂದ ಅವರಿಗೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಗೊತ್ತು. ನಾವು ಮಾಡಿದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಆ ಕಸನ ತೆಗಿಬೇಕು ಅನ್ನೋದು, ಇಲ್ಲಾಂದ್ರೆ ಬರೀ ಇದು ಸ್ವಚ್ಛತೆ ಮಾಡಿದ್ರೆ ಸಾಲದಲ್ವಾ, ಅದನ್ನ ತಗೊಂಡು ಹೋಗ್ಬೇಕು ಮತ್ತೆ ಅಲ್ಲೇ ಬಿಟ್ರೆ ಪ್ರಯೋಜನ ಇಲ್ಲ. ನೀವು ಬಿಫೋರ್ ಆಫ್ಟರ್ ಅಂತ ನಾನು ಹೇಳಿದಾಗ, ನೀವು ಹೇಳಿದಾಗ ಅದರಲ್ಲಿ ಅಲ್ಲಿ ಕಸ ಇರಬಾರ್ದು, ಮಾಡಿದ್ಮೇಲೆ ಆ ಕಸ ಇರಬಾರ್ದು. ಹಾಗಾಗಿ ಅದಕ್ಕೋಸ್ಕರ ನಾವು ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಸೀಮಿತವಾಗಿ ಇಟ್ಕೊಂಡಿದ್ದೇವೆ, ಪೂರ್ತಿ ಬೆಂಗಳೂರು ಅಂತ ನಾವು ಹೋಗ್ಲಿಲ್ಲ.
0: ಸೊ ಹೇಗೆ ಚೈತನ್ಯ ಅವರೇ, ವಾರದಲ್ಲಿ 7 ದಿನ ಸಿಗತ್ತೆ, ನಿಮ್ದು ಮನೆ ಕೆಲಸಗಳಿರ್ತವೆ, ನೀವು ವರ್ಕಿಂಗ್ ವಿಮೆನ್ ಆದ್ರೆ ಅಲ್ಲಿ ಕೆಲಸನ ನೋಡ್ಕೋಬೇಕು, ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ?
1: ನಾನು ಆಯ್ಕೆ ಮಾಡ್ಕೊಂಡದ್ದು, ನಾನು ಗೃಹಿಣಿಯ, ಐ ಆಮ್ ಹೋಮ್ ಮೇಕರ್ ಬೈ ಚಾಯ್ಸ್. ಹಾಗಾಗಿ ನಾನು ಮನೆಯನ್ನ ನೋಡ್ಕೊಳ್ತಿದ್ದೆ, ಆದ್ರೆ ಮನೆ ಜೊತೆ ನನಗೆ ಸಮಾಜಕ್ಕೂ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇತ್ತು. ಹಾಗಾಗಿ ಅದು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ನೋಡಿ, ಹಾಗಾಗಿ ನಾನು ಈಗ ಮಕ್ಕಳು ಶಾಲೆಗೆ ಹೋಗೋದಿದ್ರೆ ಅವರಿಗೆಲ್ಲ ತಯಾರು ಮಾಡಿನೇ ಬೆಳಿಗ್ಗೆ 7 ಗಂಟೆ ಅಲ್ಲಿ ಹೋಗ್ತಾ ಇದ್ದಿದ್ದು. ಅದು ಈಗ ಅದೊಂಥರ ಅಭ್ಯಾಸ ಆಗೋಗಿ ಹೋಗಿದೆ. ಸೊ ಹಾಗಾಗಿ ಎರಡನ್ನೂ ಸುಧಾರಣೆ ಮಾಡಿಕೊಂಡು ಹೋಗೋದು ಈಗ ಅಭ್ಯಾಸ ಆಗೋಗಿದೆ, ಆಗದು ಅಂತ ಯಾವುದೂ ಇಲ್ಲ.
0: ಚೈತನ್ಯ ಅವರೇ, ಇವಾಗ ಸ್ವಚ್ಛತೆ ಅಂದ್ರೆ ಬರೀ ಕಸ ತೆಗೆಯೋದು, ಕಸವನ್ನ ಖಾಲಿ ಮಾಡೋದು ಅನ್ನೋದಲ್ಲ, ಕಸ ಹಾಕಬಾರ್ದು ಅನ್ನೋದಲ್ಲ, ಅದರ ಜೊತೆ ಪರಿಸರ ಸಂರಕ್ಷಣೆ ಇರಬಹುದು, ಕೆರೆಗಳ ಕ್ಲೀನ್ಲಿನೆಸ್ ಇರ್ಬೋದು, ಗಿಡ ನೆಡೋದಿರ್ಬೋದು. ಸೊ ನೀವು ಇದ್ರ ಬಗ್ಗೆನೂ ಫೋಕಸ್ ಮಾಡ್ತಿದ್ದೀರಾ, ಸಮಾಜವನ್ನೇ ನಿಮ್ಮ ಕೇಂದ್ರೀಕರಣಗೊಳಿಸಿಕೊಂಡು ಮಾಡ್ತಾ ಇರೋ ಈ ಕೆಲಸಗಳಲ್ಲಿ ಇಷ್ಟೆಲ್ಲ ವಿಭಿನ್ನ ವಿಷಯಗಳಿದಾವಲ್ವಾ, ಅದರಲ್ಲಿ ನಿಮ್ಮ ಮುಖ್ಯ ಉದ್ದೇಶ ಯಾವುದು, ಮೇಜರ್ ಕನ್ಸರ್ನ್ ಯಾವುದು?
1: ಹಾಗ್ ನೋಡಿದ್ರೆ ಪರಿಸರ ಅಂತಾನೆ ಹೇಳ್ಬೇಕು.
0: ಓಕೆ,
1: ಒಟ್ಟು ನಮ್ಮ ಪಂಚಭೂತಗಳಲ್ಲಿ ಈಗ ಭೂಮಿ, ಆಕಾಶ, ವಾಯು, ಜಲ, ಇದು ಎಲ್ಲವೂ ನಮ್ಮ ಪರಿಸರಕ್ಕೆ ತುಂಬಾ ಹತ್ತಿರವಾದದ್ದು. ಎಲ್ಲ ಸಮತೋಲನವಾಗಿದ್ರೇನೆ ಪರಿಸರ ಸರಿಯಾಗಿ ಇರೋದು. ಹಾಗಾಗಿ ನಮ್ಮ ಪರಿಸರನ ಉಳಿಸೋದು, ನಾನು ಉಳಿಸೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪರಿಸರ ಸೇವೆ ಮೊದಲ ಆದ್ಯತೆ ಅಂತ ಹೇಳ್ತೇನೆ. ಅಂದ್ರೆ ನಾನು ಸಮಾಜ ಅಂತ ಹೇಳಿದ್ರು ಕೂಡ ನಾನು ಬರೋದು ಪರಿಸರಕ್ಕೆ, ಯಾಕೆಂದ್ರೆ ಜನರಿಗಾಗಿ ಮಾಡೋ ಬದಲು ಪರಿಸರಕ್ಕಾಗಿ ಮಾಡಿದ್ರೆ ಅದು ಜನರಿಗೆ ತಲುಪುತ್ತೆ.
0: ಹೌದು, ಈಗ ಸಮಾಜಕ್ಕಾಗಿ ಕೆಲಸ ಮಾಡೋದಿಕ್ಕೆ ಆರಂಭದ ದಿನಗಳ ಯಾವ್ದಾದ್ರು ಅನುಭವ ನಿನ್ಗೆ ನೆನಪಾಗತ್ತಾ?
1: ಆರಂಭದ ದಿನಗಳು ಅದು ನಾವು ಮಾಡ್ಬೇಕು ಅಂತ ಹೇಳಿದಾಗ ನಮಗಿಂತ ಮಕ್ಕಳು ತುಂಬಾ ಉತ್ಸಾಹಿಗಳಾಗಿದ್ರು, ಹಾಗಾಗಿ ಅವ್ರು ಬಂದು ಸೇರ್ಕೊಂಡ್ರು. ಹಾಗಾಗಿ ನಮ್ದೇನಾಯ್ತು, ನಮ್ಮ ಕುಟುಂಬವೇ ಸೇರ್ಕೊಂಡಿದ್ದಿದ್ರಿಂದ ಎಲ್ರೂ ಬರೋ ಒಂದು ಉತ್ಸಾಹ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅಡೆತಡೆಗಳು ಕಮ್ಮಿ ಆಯ್ತು ಅಂತ ಹೇಳ್ಬಹುದು. ಎಲ್ರಿಗೂ ಉತ್ಸಾಹ ಇರೋದ್ರಿಂದ ನಾವು ಕೆಲವೊಮ್ಮೆ, ಆಮೇಲೆ ಅದು ಸ್ವಚ್ಛತಾ ಮಾಡ್ತಿರುವಾಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದು ಸ್ವಚ್ಛತೆ, ಇದು ವಿಂಗಡೀಕರಣದ ಬಗ್ಗೆ, ಕಸ ವಿಂಗ್ರಹಣೆ ಬಗ್ಗೆ ಹೇಳಿದ್ರು, ತುಂಬಾ ತೊಂದರೆ ಆಗ್ತಾ ಇದೆ, ಬಂದು ಅದಕ್ಕೆ ಸಹಕರಿಸಿ ಅಂತ. ಹಾಗಾಗಿ ಅದಕ್ಕೆ ಹೋಗ್ತಿರುವಾಗ ಬ್ರೈನ್ ಸ್ಟಾಮಿಂಗ್ ಅಂತ ಹೇಳಿ ವಿಚಾರ ವಿನಿಮಯ ಮಾಡ್ಕೊಳ್ಲಿಕ್ಕೆ ಹೋಗಿ ಬರುವಾಗೆಲ್ಲ ತುಂಬಾ ತಡ ಆಗ್ತಿತ್ತು. ಆಗ ಮಕ್ಳು ಇನ್ನೂ ತುಂಬಾ ಚಿಕ್ಕವರು ಇದ್ರು, ಆದ್ರೂ ಏನೋ ಮಾಡ್ಕೊಂಡು ತಿನ್ಕೊಂಡು ಅವರವರೇ ಓದಿಸ್ಕೊಂಡು ಇದ್ರು. ಹಾಗಾಗಿ ಅವರ ಸಹಕಾರ ಕೂಡ ತುಂಬಾ ಮುಖ್ಯ. ನಾನು ಅದೇ ಹೇಳಿದ್ದು, ಅವರ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಈಗ್ಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಏನು ಅಂತ, ಯಾಕೆಂದ್ರೆ ಇಲ್ಲಾಂದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ.
0: ಸೊ ನಿಮ್ಮ ಅನಿಸಿಕೆ ಏನು, ಈಗಿನ ಮಕ್ಕಳಲ್ಲಿ ಆ ಪರಿಸರದ ಕಾಳಜಿ ಮನೆಯಿಂದಲೇ ಆರಂಭ ಆದ್ರೆ ಉತ್ತಮ ಅಂತ?
1: ಖಂಡಿತ, ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಏನಿದ್ರು ಮನೆಯಿಂದಾನೆ ಶುರು ಆಗ್ಬೇಕು.
0: ನಿಮ್ಮ ಮಕ್ಕಳ ಉದಾಹರಣೆಯನ್ನು ಕೊಡಬಹುದಾ? ನಿಮ್ಮ ಉದಾಹರಣೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳಲ್ಲಿ ಯಾವ ಬದಲಾವಣೆಯನ್ನ ಗಮನಿಸಿದ್ದೀರಾ ನೀವು?
1: ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಒಂದು 50 ವಾರಗಳಾದ್ಮೇಲೆ, ಒಂದು ನಾನು ಹೇಳಿದ್ನಲ್ಲ ಬಿಬಿಎಂಪಿ ಜೊತೆ ನಾವು ಇದು ಕಾರ್ಯಕ್ರಮ ಮಾಡ್ತಿದ್ವಿ, 50 ವಾರಗಳಾಯ್ತು. ಆಗ ಪೇಪರ್ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನನ್ನ ಮಗಳ ಹತ್ರ ಕೇಳಿದೆ, ಇಷ್ಟು ವರ್ಷದಿಂದ ಮಾಡ್ತಿದ್ಯಲ್ಲ ಏನ್ ಅನ್ಸುತ್ತೆ ಈಗ ನೀನು ಇದು ಕೊಡ್ಬೇಕು ಹೇಳ್ಬೇಕಂದ್ರೆ ಏನ್ ಅನ್ಸುತ್ತೆ ಅಂತ, ಏನು ಅನ್ಸೋದಿಲ್ಲ, ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಹಾಗಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಅದೊಂದು
0: ಮನೆ ಅಂತ.
1: ಹೌದು, ಅದೊಂದು ಜವಾಬ್ದಾರಿ ಅಂದ್ರೆ ದಿನ ಮಾಡ್ತಿರೋದ್ರೆ ಅದು ಒಂದು ಕೆಲಸ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಅದೊಂದು ಬೇರೆ ಒಂದು ಯೋಚನೆ ಮಾಡಿ ಮಾಡ್ಬೇಕು ಅನ್ನೋ

0: ಅಂತದ್ದು ಅವರಿಗೆ ಸಪರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ಲ, ಪಾರ್ಟ್ ಆಫ್ ದಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಪಾರ್ಟ್ ಆಫ್ ದಿ ಡೈಲಿ ಲೈಫ್ ಡೈಲಿ ಅಂತಲ್ಲ, ಅದು ವಾರಕ್ಕೊಂದಿನ ಮಾಡ್ತಾ ಇದ್ವಿ, ಆದ್ರೂ ಕೂಡ ಬರ್ತಾ ಇದ್ರು. ಕೆಲವೊಮ್ಮೆ ಅನ್ಸ್ತಾ ಇತ್ತು ಏನು ಪ್ರಯೋಜನ ಮಾಡಿ ಅಂತ, ಆಮೇಲೆ ಈಗ ಮತ್ತೆ ಅವರಿಗೆ ಬರ್ತಾ ಇದೆ, ಹಾ ಮಾಡ್ಬೇಕು, ತಿಳುವಳಿಕೆ ತಿಳಿಸ್ಬೇಕು, ಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋದು, ಯಾಕಂದ್ರೆ ಮಧ್ಯದಲ್ಲಿ ಅವರಿಗೆ ಇದು ಬಂತು.
1: ಹಾಗ್ ನೋಡಕ್ ಹೋದ್ರೆ ಚೈತನ್ಯ ಅವರೇ, ನಾವು ಚಿಕ್ಕವರಿರುವಾಗ ಶಾಲೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಶ್ರಮದಾನ ಅಂತ ಮಾಡಿಸ್ತಾ ಇದ್ರು. ವಾರಕ್ಕೊಂದ್ಸಲ ಶ್ರಮದಾನ ಇದ್ದೇ ಇರೋದು. ಎಲ್ಲಾ ಶಾಲೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುಚಿ ಮಾಡೋದು, ಕಸ ವಿಂಗಡಣೆ ಮಾಡೋದು, ಸೊ ಅದೆಲ್ಲ ಪಾಠಗಳನ್ನ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ನಮ್ಗೆ. ಸೊ ಬಹುಶಃ ಈಗಿನ ಜೀವನದ ಜಂಜಾಟದಲ್ಲಿ ಅದನ್ನೆಲ್ಲ ನಾವು ಮರ್ತೇ ಬಿಟ್ಟಿದೀವಿ. ಸ್ವಚ್ಛತೆ ಅಂದ್ರೆ ನಮ್ಮ ಮನೆಗೆ ಮಾತ್ರ ಸೀಮಿತ ಆಗಿದೆ ನಮ್ಮೆಲ್ಲರ ಜೀವನದಲ್ಲಿ. ನೀವು ಅದರ ಹೊರತಾಗಿ ನಿಮ್ಮ ಕೈಲಾದ ಸಹಾಯವನ್ನ ನಮ್ಮ ಪರಿಸರಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ಚೈತನ್ಯ ಅವರೇ. ನಾವು ಸಾಮಾನ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತೀವಿ ಆಫೀಸ್ ಹೋಗುವಾಗ ಬರುವಾಗ. ನಾನು ತುಂಬಾ ನನ್ಗೆ ಕಾಡೋ ವಿಷಯ ಏನಂದ್ರೆ, ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಏನೋ ತಿಂಡಿ ತಿಂತಾರೆ, ಅದ ರ್ಯಾಪರ್ ಅಥವಾ ಅದು ಕಡಲೆ ಬೀಜ ತಿಂತಿರ್ತಾರೆ, ಅದ್ರದ್ದು ಸಿಪ್ಪೆನೋ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ, ಅಥವಾ ಟಿಕೆಟ್ ಹಳೆ ಟಿಕೆಟ್ಗಳನ್ನ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ. ಹೇಳಬೇಕಾ ಇವರಿಗೆ? ಹೇಳಿದ್ರೆ ಮತ್ತೆ ಆ ಜಗಳಗಳಾಗತ್ತಲ್ವಾ? ಸೊ ಕೆಲವೊಂದ್ಸಲ ನಾವು ಬಾಯಿ ಮುಚ್ಚಿಕೊಂಡಿರೋ ಪರಿಸ್ಥಿತಿನೂ ನೋಡಿದೀವಿ.
0: ಒಂದು ನೋಡಿ, ತಿಳುವಳಿಕೆ ಇಲ್ಲದವರು ಅವರಿಗೆ ನೀವು ತಿಳಿ ಹೇಳ್ಬೇಕು. ಕೆಲವೊಮ್ಮೆ ಅವರಿಗೆ ತಪ್ಪು ಅಂತ ಅನ್ಸೋದಿಲ್ಲ, ನೀವಾಗ ತಿಳಿ ಹೇಳ್ಬೇಕು, ಇದ್ರೆ ಈ ತರ ಹಾಕಬಾರ್ದು, ನಿಮಗೆ ಏನ್ ಅನ್ಸುತ್ತೆ ಎಲ್ರಿಗೂ ಗೊತ್ತಿದೆ ಅಂತ. ಅದು ಗೊತ್ತಿಲ್ಲದೆ ಇರೋರು ಇದಾರೆ ಇನ್ನು, ಆಯ್ತಾ? ಅಂತವರಿಗೆ ನೀವು ತಿಳಿ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಹಾಗಂತ ಅನ್ಕೊಂಡೆ ನಾವು ಹೇಳ್ಬೇಕು. ಇನ್ನು ಕೆಲವರು ಇರ್ತಾರೆ ಈಗೋ, ಆಯ್ತಾ, ಅಹಮ್ಮಿಂದ ನಾನ್ ಮಾಡೋದಿಲ್ಲ ಅಂತ ಹೇಳುದು, ಅಷ್ಟಾದ್ರೂ ಅವರಿಗೆ ತಲೆ ಒಳಗೆ ಹೋಗಿರುತ್ತೆ. ಇನ್ನೊಂದು, ಎಷ್ಟು ಹೇಳಿದ್ರು ಮಾಡದವರು, ಅಂತವ್ರಿಗೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ನೀವು ಹೇಳಲಿಲ್ಲ ಅಂದ್ರೆ, ಈಗ ನೀವು ಮಕ್ಕಳು ತಪ್ಪು ಮಾಡಿದಾಗ ನೀವು ಹೇಳಲಿಲ್ಲ ಅಂದ್ರೆ ಅವ್ರು ಮತ್ತೆ ತಪ್ಪು ಮಾಡ್ತಾರಲ್ಲ, ಹಾಗಾಗಿ ಹೇಳೋ. ಇವತ್ತು ಕೂಡ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಲಡ್ಡು ಕೊಟ್ಟಿದ್ರು, ಅದರ ಪೇಪರ್ ಅನ್ನ ಕೆಳಗೆ ಬಿಸಾಕಿದ್ರು, ರೋಡ್ ಅಲ್ಲಿ ರಸ್ತೆಯಲ್ಲಿ ಬಿಸಾಕಿದ್ರು. ನಾನು ಹೇಳಿದೆ, ಅನ್ನ ಎತ್ತಿ ಅಂತ, ಎತ್ತಿ ಇದು ಜೇಬ್ನಲ್ಲಿ ಹಾಕೊಂಡ್ರು. ನೀವಾಗ್ಲೇ ಕೇಳಿದ್ರಿ, ಮಕ್ಳು ಇದ್ರ ಬಗ್ಗೆ ಕೇಳಿದಾಗ ನಾನೊಂದು ವಿಚಾರ ಹೇಳಲೇಬೇಕು. ಈಗ ಬೇರೆ ಯಾವುದೇ ಅಲ್ಲದಿದ್ರು ಕೂಡ ಮನೆಯಲ್ಲಿ ಕಸ ವಿಂಗಡಣೆ ಮಾಡುವಂತದ್ದನ್ನ ತಂದೆ ತಾಯಿಗಳು ಮಾಡಬೇಕು, ಅದನ್ನ ಮಕ್ಳಿಗೆ ಕಲ್ಸ್ಬೇಕು. ಹೊರಗಡೆ ಸ್ವಚ್ಛತೆ ಇಟ್ಟುಕೊಳ್ಳೋದನ್ನು ಕೂಡ ಅವರಿಗೆ ತಿಳಿ ಹೇಳ್ಬೇಕು. ಅದು ಅವರಲ್ಲಿ, ಯಾಕೆಂದ್ರೆ ಅದೊಂದು ಸಂಸ್ಕೃತಿಯಾಗಿ ಸಂಸ್ಕಾರವಾಗಿ ಬರಬೇಕು.
1: ಚೈತನ್ಯ ಅವರು, ನೀವು 4 ವರ್ಷಗಳಿಂದ ಬಿಬಿಎಂಪಿ ಜೊತೆನು ಸ್ವಚ್ಛತಾ ಅಭಿಯಾನ ನಡೆಸ್ತಾ ಇದ್ದೀರಿ. ಸೊ ಈ ಅಭಿಯಾನದಲ್ಲಿ ನಿಮ್ಗೆ ಎದುರಾದ ಪ್ರಮುಖ ಸವಾಲುಗಳ ಬಗ್ಗೆ ನಮ್ ಜೊತೆ ಮಾತಾಡಬಹುದಾ?
0: ಈಗ ನೋಡಿ, ನಾವು ಬರೀ ಸ್ವಚ್ಛತೆ ಅಂತ ಮಾಡ್ತಿಲ್ಲ. ಒಂದು ಕಡೆ ಹೆಚ್ಚಾಗಿ ಹೋಗಿ ಬ್ಲಾಕ್ ಸ್ಪಾಟ್ಸ್ ಅಂದ್ರೆ ಕಸದ ಗುಡ್ಡೆ ಹಾಕಿರ್ತಾರೆ, ಅದನ್ನು ತೆಗೆಯೋದು. ಅದು ಬಿದ್ದ ಕಡೆ ಮನೆಗಳು ಇದ್ರೆ ನಾವು ಹೋಗಿ ಅವರಿಗೆ ತಿಳಿ ಹೇಳ್ತೀವಿ. ಅವ್ರು ಹೇಳ್ತಾರೆ ಆಟೋದವ್ರು ತೆಗೆಯೋದಿಲ್ಲ, ಆಟೋದವ್ರನ್ನು ಕರೆಸ್ತೇವೆ. ಯಾಕೆ ತೆಗೆಯೋದಿಲ್ಲ, ಅವರ ತೊಂದರೆಗಳೇನಿದೆ ಅದನ್ನ ನಿವಾರಿಸ್ಲಿಕ್ಕೆ, ಆಮೇಲೆ ಮೂಲದಲ್ಲೇ ಕಸ ವಿಂಗಡಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಆಯ್ತಾ, ಅದಾದ ನಂತರ ಅವರು ಅಲ್ಲಿ ಅಂತಹ ಕಡೆಗಳಲ್ಲಿ ಕಸಗಳು ಕಡಿಮೆ ಆಗಿದೆ. ತೊಂದರೆ ತುಂಬಾ ಆಗೋದು ಎಲ್ಲಿ, ಗಾಡಿಯಲ್ಲಿ ಇದು ಕಟ್ಟಿಕೊಂಡು ಬಂದು ಬಿಸಾಕಿ ಹೋಗ್ತಾರಲ್ಲ, ಅದು ತುಂಬಾ ತೊಂದರೆ ಆಗೋದು. ಯಾಕಂದ್ರೆ ಎಲ್ಲಿಂದ ಬರ್ತಾರೆ, ಅವ್ರನ್ನ ಎಲ್ಲಿ ಹಿಡಿದು ಹೇಳೋದು? ಹಾಗಂತ ಹೇಳಿ ಕೆಲವೊಮ್ಮೆ ನಾವು ರಾತ್ರಿ ಪ್ಯಾಟ್ರೋಲಿಂಗ್ ಕೂಡ ಮಾಡಿದ್ದೇವೆ. 12 ಗಂಟೆವರೆಗೂ ಅಡಗ್ಕೊಂಡಿದ್ದು, 4 ಜನ 4 ಕಡೆ ಕೂತು ಅವ್ರು ಬಂದಾಗ ಹಿಡಿದು ಅವರಿಗೆ ಪೆನಾಲ್ಟಿ ಹಾಕಿ ಅವರಿಗೆ ತಿಳಿ ಹೇಳಿದ್ದು ಇದೆ.
1: ಜನರಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಆಗ್ಬೇಕು ಅಲ್ವಾ? ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ತಾರಲ್ಲ, ಅದ ಆಗ್ಬೇಕು ಫಸ್ಟ್. ಓ, ನಾನೊಬ್ಳೇ ಬಿಸಾಕ್ತಿದ್ದೀನಿ, ನಾನೊಬ್ನೇ ಬಿಸಾಕ್ತಿದ್ದೀನಿ, ನಮ್ ತರ 100 ಜನ ಆತರ ಯೋಚನೆ ಮಾಡಿದ್ರೆ ಎಷ್ಟು ಕಸ ಒಟ್ಟಾಗತ್ತೆ ಅಲ್ವಾ?
0: ಖಂಡಿತ.
1: ಅಂಡ್ ಮನೆಯಲ್ಲೂ ನಿಮ್ ಪ್ರಕಾರ, ಈಗ ನಾವು ಕಸ ವಿಂಗಡಣೆ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ಲೈಕ್ ನಾವು ಪಾಲಿಸ್ತೀವಿ ಅದನ್ನ, ಸೊ ಮೋಸ್ಟ್ ಆಫ್ ದಿ ಪೀಪಲ್ ನೀವು ನೋಡಿದ ಪ್ರಕಾರ ಯಾವ ಮಿಸ್ಟೇಕ್ಸ್ ನ ಮಾಡ್ತಾರೆ ಕಸ ವಿಂಗಡಣೆಯಲ್ಲಿ?
0: ಮೊದಲನೇದಾಗಿ ಕಸ ವಿಂಗಡಣೆ ಮಾಡೋದೇ ಇಲ್ಲ, ಆಯ್ತಾ, ಉದಾಸೀನ. ಎಲ್ಲವನ್ನು ಒಟ್ಟಿಗೆ ನನ್ನದೇ ಶಾಲೆಗಳಲ್ಲೆಲ್ಲ ಹೋದಾಗ ಹೇಳ್ತೇನೆ, ಎಲ್ಲ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ಗಿಫ್ಟ್ ರ್ಯಾಪ್ ತರ ಮಾಡಿ ಹೋಗಿ ಬಿಸಾಕೋದು ಅಂತ. ಅದ್ ಮೊದಲನೇದಾಗಿ 4 ಡಸ್ಟ್ಬಿನ್ ಇಡ್ಬೇಕು. ಈ ಮುಂಚೆ 3 ಇತ್ತು, ಈಗ 4 ಅಂತ ಇದೆ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ, ಇನ್ನೊಂದು ಈಗ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಬಂದಿದೆ. ಆಯ್ತಾ, ಅದನ್ನು ಇಟ್ಟು ಎಲ್ಲರೂ ಅದನ್ನು ಪಾಲಿಸ್ಲೇಬೇಕು, ರೂಲ್ ಅಂತ ಫಾಲೋ ಮಾಡ್ಲೇಬೇಕು. ಅಲ್ಲೇ ಮೂಲದಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ಹೊರಗೆ ಹೋದ್ರೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕೆಂದ್ರೆ ಹಸಿ ಕಸದಲ್ಲಿ ಗೊಬ್ಬರ ಮಾಡ್ಬೋದು, ಒಣ ಕಸನ ಸ್ವಚ್ಛವಾಗಿ ಈಗ ಡಬ್ಬಗಳನ್ನೆಲ್ಲ ಅಂಗಡಿಯಿಂದ ತಂದ್ರೆ ಅಥವಾ ಹೋಟೆಲಿಂದ ತಂದ್ರೆ ತೊಳೆದು ಕೊಟ್ರೆ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ಈಗ ಹಸಿ ಕಸ, ಒಣ ಕಸ, ಆಯ್ತಾ, ಹಸಿ ಕಸದಲ್ಲಿ ನೀವು ಅಡುಗೆ ಮಾಡೋ ಪದಾರ್ಥಗಳು ಎಲ್ಲಾನು ಹಾಕ್ತೀವಿ, ಒಣ ಕಸದಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ, ಪ್ಲಾಸ್ಟಿಕ್ ಮತ್ತೆ ಪೇಪರ್.

0: ಸೊ ಪ್ಲಾಸ್ಟಿಕ್ ಅನ್ನು ಸಪರೇಟ್ ಆಗಿ ಹಾಕ್ಬೇಕು.
1: ಇಲ್ಲ, ಪ್ಲಾಸ್ಟಿಕ್ ಪೇಪರ್ ಎಲ್ಲ ಹಾಕ್ಬೋದು, ಆದ್ರೆ ಒದ್ದೆ ಆಗಿರಬಾರ್ದು ಅಥವಾ ಆಹಾರದ ಪದಾರ್ಥ ಇರಬಾರ್ದು. ಇನ್ನೊಂದು, ಹಸಿ ಕಸಕ್ಕೆ ಪ್ಲಾಸ್ಟಿಕ್ ಅನ್ನು ಹಾಕ್ಬೇಡಿ, ಹಾಗೆ ಡಸ್ಟ್ಬಿನ್ ಅಲ್ಲೇ ಡೈರೆಕ್ಟ್ ಆಗಿ ಹಾಕಿ ಆಯ್ತಾ. ಒಣ ಕಸ ಎಲ್ಲ ಒಣವಾಗಿರ್ಲಿ, ಅಂದ್ರೆ ಸ್ವಚ್ಛವಾಗಿರ್ಲಿ, ಯಾವುದೇ ಡಬ್ಬಿ ಅಥವಾ ಯಾವುದೇ ಪ್ಯಾಕೆಟ್ ಅಲ್ಲಿ ಏನಾದ್ರೂ ಇದ್ರೆ ಅದನ್ನ ತೊಳೆದು ಒಣಗಿಸಿ ಹಾಕಿ, ಅದು ಒಣ ಕಸ. ಅದನ್ನ ಅವರು DWCC ಡ್ರೈವರ್ ಸೆಂಟರ್ ಗೆ ತಗೊಂಡು ಹೋಗಿ ಎಷ್ಟನ್ನ ಸಾಧ್ಯ ಆಗುತ್ತೆ ಅಷ್ಟನ್ನ ರೀಸೈಕ್ಲಿಂಗ್ ಮಾಡ್ತಾರೆ ಅಥವಾ ಬೇರೆ ಯಾವುದೋ ಪ್ರೊಸೆಸ್ ಯೂಸ್ ಮಾಡ್ತಾರೆ.
2: ಇನ್ನೊಂದು, ಅದ್ರ ಜೊತೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂಡ್ ಮಕ್ಕಳಿಗೆ ಉಪಯೋಗಿಸುವಂತ ಪ್ಯಾಡ್ಸ್, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಹಾ, ಅದು ಮೂರನೇದು, ಅದು ಸ್ಯಾನಿಟರಿ ವೇಸ್ಟ್.
2: ಓಕೆ,
0: ರಿಜೆಕ್ಟ್ ವೇಸ್ಟ್ ಅಂತ ಮುಂಚೆ ಹೇಳ್ತಾ ಇದ್ರು, ಅದನ್ನ ಖಂಡಿತವಾಗ್ಲೂ ಬೇರೆ ಹಾಕ್ಬೇಕು. ಹೆಚ್ಚಾಗಿ ಹೇಳೋದು ವಿಂಗಡಣೆ ಮಾಡ್ತೀನಿ ಅಂದ್ರೆ ಹಸಿ ಕಸ ಒಣ ಕಸ ಮಾತ್ರ. ನಾನು ಅದೇ ಕೇಳ್ತೀನಿ, ಸ್ಯಾನಿಟರಿ ಕಸ ಎಲ್ಲೋಗುತ್ತೆ? ಗೊಬ್ಬರ ಆಗೋದಿಲ್ಲ, ರಿಸೈಕಲ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಅದಕ್ಕೆ ಹಾಕಿದ್ರೆ ಕಂಟಾಮಿನೇಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಶರೀರದಿಂದ ಹೋಗುವಂತಹ ನೈರ್ಮಲ್ಯ ಅಲ್ವಾ.

0: ಯಾವಾಗ್ಲೂ ಬೇರೆ ಹಾಕ್ಬೇಕು. ಹೆಚ್ಚಾಗಿ ಹೇಳೋದು ವಿಂಗಡಣೆ ಮಾಡ್ತೀನಿ ಅಂದ್ರೆ ಹಸಿ ಕಸ ಒಣ ಕಸ ಮಾತ್ರ. ನಾನು ಅದೇ ಕೇಳ್ತೀನಿ, ಸ್ಯಾನಿಟರಿ ಕಸ ಎಲ್ಲೋಗುತ್ತೆ? ಗೊಬ್ಬರ ಆಗೋದಿಲ್ಲ, ರಿಸೈಕಲ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಅದಕ್ಕೆ ಹಾಕಿದ್ರೆ ಕಂಟಾಮಿನೇಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಶರೀರದಿಂದ ಹೋಗುವಂತಹ ನೈರ್ಮಲ್ಯ ಅಲ್ವಾ. ಹಾಗಾಗಿ ಅದು ಮಾತ್ರ ಅಲ್ಲ, ನಾವು ಬ್ಯಾಂಡೇಜ್ ಆಗಿರ್ಲಿ ಮೆಡಿಕಲ್ ಇದು ಅದೆಲ್ಲವನ್ನು ನಾವು ಸಪರೇಟ್ ಆಗಿ ಹಾಕ್ಬೇಕು. ಗಾಜು ಹೊಡೆದೋಗಿದ್ರೆ ಎಲ್ಲಿ ಹಾಕ್ತೀರಾ?
1: ಕಸ ವಿಂಗಡಣೆ ಮಾಡುವಾಗ ಅಥವಾ ಕಸ ಹೆಕ್ಕುವವರಿಗೆ ವರ್ಕರ್ಸ್ ಇರ್ತಾರಲ್ಲ, ಅವರಿಗೆ ಈ ಗಾಜಿನ ತುಂಡು ಹಾಕ್ತಿವಿ, ಆಮೇಲೆ ನೀಡಲ್ಸ್ ಏನಾದ್ರು ಇದ್ರೆ ಶಾರ್ಪ್ ಇರೋ ಆಬ್ಜೆಕ್ಟ್ಸ್ ಹಾಕ್ತಿವಿ, ಅದನ್ನೊಂದು ಪೇಪರ್ ಅಲ್ಲಿ ಸುತ್ತಬಿಟ್ಟು ಹಾಕಿದ್ರೆ ಅವರಿಗೆ ಆಗೋ ಇಂಜುರಿಗಳನ್ನ ತಪ್ಪಿಸಬಹುದು.
0: ಖಂಡಿತ, ಖಂಡಿತವಾಗ್ಲೂ ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಇದನ್ನ ನಾವು ಒಂದು ಡ್ರೈವೇ ಸೆಂಟರ್ ಗೆ ಹೋದಾಗ ಒಬ್ರು ಅವರು ಹೆಬ್ಬೆರಳನ್ನೇ ಕಳ್ಕೊಂಡಿದ್ರು ಈ ಒಂದು ಅಪಘಾತದಿಂದಾಗಿ. ಹಾಗಾಗಿ ನಮಗನ್ಸುತ್ತೆ ನೀವು ಹೇಳ್ದಾಗೆ ನಾನೊಬ್ರು ತಾನೇ ಒಬ್ರು ತಾನೇ ಹಾಕೋದು, ಆದ್ರೆ ಒಬ್ಬೊಬ್ರು ಜವಾಬ್ದಾರಿನೂ ಅದನ್ನು ಸಂಗ್ರಹ ಇದು ವಿಂಗಡಣೆ ಮಾಡೋದು, ಅದನ್ನ ಸರಿಯಾಗಿ ಅವರು ಕೂಡ ಮನುಷ್ಯರಲ್ವಾ, ನಮ್ ಕಸ ಅವ್ರು ಮುಟ್ಬೇಕು, ಅವರು ವಿಂಗಡಣೆ ಮಾಡ್ಬೇಕು ಅಂದ್ರೆ ತಪ್ಪಲ್ವಾ? ಅದು ನಾವು ಅದಕ್ಕೆ ಹೇಳ್ತೀವಿ ಯಾವಾಗ್ಲೂ ಮೂಲದಲ್ಲೇ ವಿಂಗಡಣೆ ಮಾಡ್ಲಿಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು.
1: ಚೈತನ್ಯ ಅವರೇ, ಸ್ವಚ್ಛತೆಯ ಜೊತೆಗೆ ಕೆರೆಗಳ ಸಂರಕ್ಷಣೆಯಲ್ಲೂ ನೀವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ನನ್ನ ಎರಡು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಇಲ್ಲಿ. ಒಂದು, ಕೆರೆಗಳ ಪರಿಸ್ಥಿತಿಯನ್ನ ನೋಡಿದಾಗ ನಿಮ್ಗೆ ನಿಮ್ಮನ್ನ ಅತ್ಯಂತವಾಗಿ ಕಾಡಿದ ಪರಿಸ್ಥಿತಿ ಯಾವುದು, ಮತ್ತೆ ಕೆರೆಗಳನ್ನ ಉಳಿಸೋದ್ರಿಂದ ನಮ್ಮ ನಗರದ ಪರಿಸರ ವ್ಯವಸ್ಥೆಗೆ ಆಗುವ ಪ್ರಯೋಜನಗಳನ್ನ ನೀವು ನಮ್ಮ ಜನರಿಗೆ ಸಿಂಪಲ್ ಆಗಿ ಹೇಳಿ.
0: ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಕೆರೆಗಳ ನಗರ ಆಗಿತ್ತು. ಮೊದಲನೇದಾಗಿ ಸೀವೇಜ್ ಕೊಂಚೆ ನೀರೇನಿದೆ ಅದು ನೀರಿಗೆ ಬಿಡ್ತಿರೋದ್ರಿಂದ ಕೆರೆಗೆ ಬಿಡ್ತಿರೋದ್ರಿಂದ ತುಂಬಾ ಹಾಳಾಗ್ತಾ ಇದೆ. ಅದಲ್ದೆ ಡೆಬ್ರಿ ತಂದು ಹಾಕ್ತಾರೆ, ಕಸ ಇದು ಬಿಲ್ಡಿಂಗ್ ವೇಸ್ಟ್ ಎಲ್ಲ ತಂದು ಹಾಕ್ತಾರೆ. ಕೆಲವೊಂದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಕೆರೆಗಳೇ ಮುಚ್ಚಿ ಹೋಗಿದೆ. ಕೆರೆಗಳು ಕುಡಿಯೋ ನೀರಿನ ಪರಿಸ್ಥಿತಿ ಅಂತೂ ಯಾವ ಕೆರೆಯಲ್ಲೂ ಇಲ್ಲ. ನೋಡ್ಲಿಕ್ಕೆ ಚೆನ್ನಾಗಾದ್ರೂ ಇರ್ಬೇಕು ತಾನೇ, ಅದಕ್ಕೆ ಒಳ್ಳೆ ಶುದ್ಧ ನೀರು ಬರುವ ಹಾಗೆ ಇರ್ಬೇಕು. ನಮಗೆ ಒಳ್ಳೆ ನೀರು ಕೆರೆಯಲ್ಲಿ ಇರ್ಬೇಕು, ಅದು ಇಂಗ್ಬೇಕು, ನಮಗೆ ಅದರಿಂದ ನೀರು ಸಿಗ್ಬೇಕು. ಬರೀ ಮಳೆಯ ನೀರು ಮಾತ್ರ ಕೆರೆಗೆ ಬಂದು ಆ ನೀರಿನಲ್ಲಿ ಇರುವ ಜಲಚರಗಳು ವಿಶೇಷವಾದ ಕೆರೆಗಳನ್ನು ನೋಡೋದು ಕನಸು. ಹೇಗಿರ್ಬೇಕಂದ್ರೆ ನಮ್ಮ ನೀರನ್ನು ನಾವೇ ಸುಧಾರಣೆ ಮಾಡ್ಕೊಳ್ಳೋ ಹಾಗೆ ಇರ್ಬೇಕು. ಎಲ್ಲದಕ್ಕೂ ನಾವು ಕಾವೇರಿ ಅಥವಾ ಇನ್ನೊಂದು ನದಿಯನ್ನು ಅವಲಂಬಿತರಾಗ್ಬೇಕಾಗಿಲ್ಲ, ಸಾಧ್ಯ ಇದೆ. ಅದಕ್ಕೆ ನಾವೆಲ್ಲ ಮನಸ್ಸು ಮಾಡ್ಬೇಕು ಅಷ್ಟೇ. ತುಂಬಾ ಬೇಗ ಆಗ್ಲಿಕ್ಕಿಲ್ಲ, ಆದ್ರೂ ಈಗ ಶುರು ಮಾಡಿದ್ರೆ ಖಂಡಿತ ಮುಂದಕ್ಕೆ ಸಾಧ್ಯ. ಅದು ತುಂಬಾ ಮುಖ್ಯ ಕೂಡ.
1: ಬೆಂಗಳೂರು ಕಳೆದ 10 ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಗ್ರೋತ್ ಆಗಿದೆ, ಬೆಂಗಳೂರು ನಗರ ಎಷ್ಟು ಬೆಳೆದಿದೆ ಅಂತ ನಾವು ನೀವೆಲ್ಲ ಕಣ್ಣಾರೆ ನೋಡಿದೀವಿ. ವೇಗವಾಗಿ ಬೆಳೀತಾ ಇರೋ ಬೆಂಗಳೂರು ನಗರ ಮುಂದಿನ ಪೀಳಿಗೆಗೂ ಹಸಿರಾಗಿನೇ ಕಾಣಬೇಕು ಅನ್ನೋದಾದ್ರೆ ನಾವು ಈಗಲೇ ಯಾವ ಕಾರ್ಯವನ್ನ ಮಾಡಬೇಕಾಗಿದೆ ಚೈತನ್ಯ ಅವರೇ?
0: ಮೊದಲನೇದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಗಿಡ ಮರಗಳನ್ನ ನೆಡಿ, ಆಯ್ತಾ? ಆದಷ್ಟು ಮರಗಳನ್ನ ಕಡಿಯೋದನ್ನ ತಡೆಯಿರಿ. ಯಾಕೆಂದ್ರೆ ಒಂದು ಮನೆ ಕಟ್ತಿದೀರಾ ಅಂದ್ರೆ ಆ ಮನೆಯಲ್ಲಿ ಮುಂದೆ ಇರೋ ಮರನ ಕಡಿಯೋದು, ಅಥವಾ ಒಂದು ಜಾಹೀರಾತ್ ಇದೆ ಅದಕ್ಕೆ ಅಡ್ಡ ಆಗ್ತಿದೆ ಅಂತ ಹೇಳಿ ಮರನ ಕಡಿಯೋದು. ನಾವು ರಕ್ಷಣೆ ಮಾಡುವುದು ಕೂಡ ತುಂಬಾ ಮುಖ್ಯ, ಮರಗಳನ್ನ ರಕ್ಷಣೆ. ಯಾಕೆಂದ್ರೆ ಇವತ್ತು ನೆಟ್ರೆ ನಮಗೆ 10 ವರ್ಷದ ಮೇಲೆ ಆ ಮರ ಬರೋದು, ಆ 10 ವರ್ಷದ ಮರನ ಸಂರಕ್ಷಣೆ ಮಾಡುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಕಾಡುಗಳು ಏನಿದೆ ಅದನ್ನ ಸಂರಕ್ಷಿಸ್ಕೊಳ್ಬೇಕು.
1: ಇವತ್ತಿನ ಯೂತ್ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಕಿಸ್ಕೊಳ್ಬೇಕು ಅನ್ನೋದಾದ್ರೆ ಅವರಿಗೆ ನಿಮ್ಮ ಸಂದೇಶ ಏನು?
0: ಯಾವ್ದಕ್ಕೂ ಮನಸ್ಸಿದ್ರೆ ಮಾರ್ಗ. ಇನ್ನೊಂದು, ನಾವು ಬರೀ ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೋಸ್ಕರನೂ ನಾವು ಬಾಳ್ಬೇಕಾಗುತ್ತೆ. ಎಲ್ಲ ನಮಗೆ ನಂದು ಅಂತ ಹೇಳೋ ಬದಲು ಸಮಾಜವೂ ನಂದು, ಅದಕ್ಕೋಸ್ಕರ ಸ್ವಲ್ಪ ಕೊಡ್ಬೇಕು ಅಂತ ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಸದೃಢ ಹಾಗೂ ಸಶಕ್ತ ಯುವಕರು ಆರೋಗ್ಯಕರವಾಗಿರ್ಬೇಕಾದ್ರೆ ನಮಗೆ ಆರೋಗ್ಯಕರವಾದ ಪರಿಸರನೂ ಮುಖ್ಯ. ಹಾಗಾಗಿ ಮುಂದಕ್ಕೆ ನಾವು ತಂದೆ ತಾಯಿಗಳು ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ ಕೊಡ್ಬೋದು, ಆಸ್ತಿ ಮಾಡಿ ಕೊಡ್ಬೋದು, ಅವರಿಗೆ ಗಾಳಿನ ಅಥವಾ ಒಳ್ಳೆಯ ನೀರನ್ನು ಒಳ್ಳೆಯ ನೆಲವನ್ನು ನಾವು ಸಂರಕ್ಷಿಸಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಯುವಕರಿಗೂ ಇದೆ, ಯಾಕೆಂದ್ರೆ ನಾವು ಆದಷ್ಟು ಹಾಳು ಮಾಡಿದ್ದೇವೆ. ಅವರು ಬಿಟ್ರೆ ಅವ್ರಿಗೆ ಏನು ಉಳಿದಿಲ್ಲ, ಅವರು ಸಿಲಿಂಡರ್ ಓಡಾಡ್ಕೊಂಡೆ.
1: ಗಾಂಧೀಜಿ ಅವರ ಮಾತು ಹೇಳ್ತಾರೆ, ದ ಅರ್ತ್ ಪ್ರೊವೈಡ್ಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ.
0: ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್.
1: ಸೊ ನಾವೆಲ್ಲವನ್ನು ಪಡ್ಕೊಳ್ತಿರೋದು ಈ ನೆಲ ಇರ್ಬೋದು, ಈ ಜಲ ಇರ್ಬೋದು, ಗಾಳಿ ಇರ್ಬೋದು, ಎಲ್ಲಾನು ಸರ್ಕಾರ ಮಾಡುತ್ತೆ ಅಂತ ಅನ್ಕೋತೀವಿ. ಆದ್ರೆ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು ತುಂಬಾ ಇವೆ. ಸಿಂಪಲ್ ಥಿಂಗ್ಸ್ ಅಲ್ಲಿ ಲೈಕ್ ಕಸ ಹಾಕಬಾರ್ದು, ಕಸ ಎರಡು ಗಿಡ ನೆಡಿ. ಸೊ ಈ ತರ ಸಿಂಪಲ್ ಸಿಂಪಲ್ಸ್ ಅಲ್ಲಿ ನಮ್ಮ

0: ಒಂದು ಹಾವು ಆಯ್ತಾ, ಅದನ್ನ ಶೂನ್ಯಾವಕಾಶವಾಗಿ ಮಾಡಿ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಾಧ್ಯ ಇದೆ. ಈಗ ನಿಮ್ಮ ತಟ್ಟೆ, ಪೇಪರ್ ತಟ್ಟೆ ಬದಲು, ಪೇಪರ್ ಲೋಟ ಬದಲು ಸ್ಟೀಲ್ ತಟ್ಟೆನೆ ಉಪಯೋಗಿಸಿ. ನಿಮ್ಮ ಅಲ್ಲಿ ಅಷ್ಟು ತಟ್ಟೆ ಇಲ್ಲ ಅಂದ್ರೆ ಸಿಗುತ್ತೆ. ನಮ್ಮ ಹಿರಿಯರು ಹೇಗ್ ಮಾಡಿದ್ರು ಹಾಗ್ ಮಾಡಿ, ಆಗ ನಮ್ಮ ಪರಿಸರನು ಉಳಿಯುತ್ತೆ, ನಮ್ಮ ದೇಶಕ್ಕೂ ಉಳಿತು ಅಂತ. ಇನ್ನೊಂದು ಮೂರನೇದು, ನೀವು ಹೇಳಿದಾಗೆ ಪರಿಸರ ಅನ್ನೋದು ನಮ್ ಎಲ್ಲರ ಕಾಳಜಿ. ಬೇರೆಯವ್ರು ಬಂದು ಮಾಡ್ಬೇಕು ಅಂತ ನಾವು ಅದ್ ಮಾಡಬಾರ್ದು. ಅದು ನೀರೇ ಇರ್ಲಿ, ಕಾಡೇ ಇರ್ಲಿ, ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮೊಳೆ ಹೊಡೆಯೋದೇ ಇರ್ಲಿ ಮರಕ್ಕೆ, ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಿ ಮಾಡ್ಬೇಕು. ಯಾವುದೇ ಕಸ ಎಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾಡ್ಬೇಕು, ಜವಾಬ್ದಾರಿಯುತವಾಗಿ ನಾವು ಮಾಡ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮನಸ್ಫೂರ್ತಿಯಾಗಿ ಮಾಡ್ಬೇಕು.
1: ಚೈತನ್ಯ ಅವರೇ, ಕೊನೆಯದಾಗಿ ನಮ್ಮ ಊರು ನಮ್ಮ ಜವಾಬ್ದಾರಿ, ಈ ಸಂದೇಶವನ್ನ ನಮ್ಮ ಜನರಿಗೆ ಹೇಗೆ ತಿಳಿಸಲು ಬಯಸ್ತೀರಿ?
0: ನಮ್ಮ ಮನೆ ನಮ್ಮ ಜವಾಬ್ದಾರಿ ಆದ್ರೆ ನಮ್ಮ ಊರು ಕೂಡ ನಮ್ಮ ಜವಾಬ್ದಾರಿನೆ. ಅದರಲ್ಲಿ ಇರೋ ಪ್ರತಿ ಒಂದು ರಸ್ತೆ ಆಗ್ಲಿ, ಮರ ಆಗ್ಲಿ, ಗಿಡ ಆಗ್ಲಿ, ಕಸ ಆಗ್ಲಿ, ಕಸ ಕೂಡ ನಮ್ಮ ಜವಾಬ್ದಾರಿನೆ. ಹಾಗಾಗಿ ಎಲ್ಲವನ್ನು ಅಷ್ಟೇ, ನೆಲ ಜಲ ಎಲ್ಲವನ್ನು ಅಷ್ಟೇ, ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರೆ, ಅದನ್ನ ಕಾಳಜಿಯಿಂದ ನೋಡ್ಕೊಂಡು, ಅದು ಸರಿಯಾದ ರೀತಿಯಲ್ಲಿ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಕೊಂಡು ಅಥವಾ ಕೈ ಜೋಡಿಸದೇ ಇದ್ದಾಗ ಅವರಿಗೆ ತಿಳಿಸೋದು ಅಂತ ಒಂದು ನಾವು ಪ್ರತಿಯೊಬ್ರು ಇಟ್ರೆ ಅವರಿಗೆ ಒಂದು ಯೋಚನೆ ಬರುತ್ತೆ, ಓ ಇಲ್ಲಿ ಹಾಕಿದ್ರೆ ಅವ್ರು ಬೈತಾರೆ ಅಂತ. ಸಾಮಾಜಿಕ ಪರಿಸರ ಬಗ್ಗೆ ಅಥವಾ ನಮ್ಮ ಊರಿನ ಬಗ್ಗೆ ಒಂದು ಕಾಳಜಿ ಇದ್ದ ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ, ತಿಳಿವಳಿಕೆ ಇಲ್ಲದವರು ಕೂಡ ಎಚ್ಚೆತ್ಕೊಳ್ತಾರೆ.
1: ಕರೆಕ್ಟ್. ಚೈತನ್ಯ ಅವರೇ, ನಿಮ್ಮೊಂದಿಗೆ ನಡೆದ ಈ ಸಂವಾದದಲ್ಲಿ ಒಬ್ಬ ನಾಗರಿಕನ ಕಾಳಜಿ ಹೇಗೆ ಒಂದು ಅಭಿಯಾನವಾಗಿ, ಒಂದು ಸಮುದಾಯದ ಚಳುವಳಿಯಾಗಿ ರೂಪುಗೊಳ್ಬಹುದು ಅನ್ನೋದನ್ನ ನಮ್ಮ ಕೇಳುಗರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸ್ವಚ್ಛತಾ ಹಿ ಸೇವಾ ಈಗ ನಡೀತಾ ಇದೆ ಅಭಿಯಾನ, ಇದು ಕೇವಲ ಒಂದು ಅಭಿಯಾನ ಮಾತ್ರ ಅಲ್ಲ, ಅದು ನಮ್ಮ ಮನೆಯಿಂದಲೇ ಆರಂಭವಾಗಬೇಕಂತ ಒಂದು ಜವಾಬ್ದಾರಿ. ನಮ್ಮಿಂದ ಆರಂಭವಾಗುವ ಒಂದು ಸಣ್ಣ ಹೆಜ್ಜೆ ನಮ್ಮ ನಗರದ, ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿಟ್ಕೊಳ್ಳೋಣ, ನಮ್ಮ ಕೆರೆಗಳನ್ನ, ಕಾಡುಗಳನ್ನ, ಹಸಿರನ್ನ ಉಳಿಸೋಣ. ಇಷ್ಟೊತ್ತು ನಿಮ್ಮ ಅನುಭವಗಳನ್ನ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಾರ್ಯ ಜೊತೆ ಇನ್ನೂ ಜಾಸ್ತಿ ಜನ ಸೇರ್ಕೊಳ್ಳಿ ಅನ್ನೋದು ನಮ್ಮ ಆಶಯ.
0: ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನನ್ನ ತಂಡವನ್ನು ಕೂಡ ನಾನು ಸ್ಮರಿಸಿಕೊಳ್ಳೇಬೇಕು, ಯಾಕಂದ್ರೆ ನಾನು ಹೇಳಿದ್ದಲ್ಲಿ ಎಲ್ಲವೂ ನನ್ನದು ಮಾತ್ರ ಅಲ್ಲ, ನನ್ನ ತಂಡವೂ ಕೂಡ ಇದೆ, ನಮ್ಮ ಮನೆಯ ಸದಸ್ಯರು ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಸ್ಮರಿಸುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲರಲ್ಲೂ ಒಂದು ಬದಲಾವಣೆ ಬರಲಿ, ಒಂದು ಸುಸ್ಥಿರವಾದ ಒಂದು ಪಾಸಿಟಿವ್ ಚೇಂಜ್ ಬರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.
1: ಚೈತನ್ಯ ಅವರೇ, ನಿಮಗೂ ನಿಮ್ಮ ತಂಡಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ, ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
3: ಅಮ್ಮ ಅಮ್ಮ,
4: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರುವೆನು

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ.
2: ಆಕಾಶವಾಣಿ ಬೆಂಗಳೂರು, ಈಗ ಕೆಲವು ಪ್ರಕಟಣೆಗಳು.
3: ತಗೊಳ್ಳಿ ಅಣ್ಣ, ಟೀ ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
4: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
3: ಅದೇ ಹಾಗೆ
4: ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವ್ರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
3: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
4: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:31.
6: ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
4: ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆ ರೋಟರಿ ಶಾಲೆಯ ಕಲಾ ಶಿಕ್ಷಕರಾದ ಇರ್ಫಾನ್ ಅವರೊಂದಿಗೆ ಸಂದರ್ಶನ. ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಜನರಿಗೆ ಕಿವಿ ಮಾತಾಗಿರುವ ನೀತಿ ಕಥೆಗಳು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಈ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಅತ್ತಾವರ ವಿಭಾಗದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
1: ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ವಿಶ್ವ ಮಾನಸಿಕ ಆರೋಗ್ಯ ದಿನದ ಆಚರಣೆಯ ಸಲುವಾಗಿ ನಮ್ಮ ಜೊತೆಗಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಅತ್ತಾವರ ವಿಭಾಗದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ ನಿಮಗೆ.
2: ಎಲ್ಲ ಶ್ರೋತೃಗಳಿಗೂ ನನ್ನ ಪ್ರೀತಿಯ ನಮಸ್ಕಾರ.
1: ಹಾಗೆ ಈ ವರ್ಷದ ವಿಶ್ವ ಮಾನಸಿಕ ಆರೋಗ್ಯ ದಿನದ ಮಹತ್ವ ಏನು ಡಾಕ್ಟರ್?
2: ವಿಶ್ವ ಮಾನಸಿಕ ಆರೋಗ್ಯ ದಿನ ನೀವು ಹೇಳಿದಾಗ ಅಕ್ಟೋಬರ್ 10ರಂದು WHO ಹೇಳಿದ ಪ್ರಕಾರ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೇವೆ, ಅಬ್ಸರ್ವ್ ಮಾಡ್ತೇವೆ. ಪ್ರತಿ ವರ್ಷವೂ ಅದಕ್ಕೆ ಒಂದೊಂದು ಅವರು ಥೀಮ್ ಅನ್ನ ಕೊಡ್ತಾರೆ, ವರ್ಷದ ಒಂದು ಸಾಂಕೇತಿಕ ಸೂಕ್ತಿ ಅಂತ ಹೇಳ್ಬೋದು. ಈ ವರ್ಷದ ಶ್ಲೋಗನ್ ಏನಂದ್ರೆ ಮಾನಸಿಕ ಆರೋಗ್ಯ ಬೇಗ ಗುರುತಿಸಿ ಬೇಗ ನೆರವು ಪಡೆಯಿರಿ, ಅಂದ್ರೆ ಅರ್ಲಿ ಡಿಟೆಕ್ಷನ್, ರಿಕಗ್ನೈಸ್ ಅರ್ಲಿ ಅಂಡ್ ಸೀಕ್ ಹೆಲ್ಪ್ ಅರ್ಲಿ ಅಂತ. ಅಂದ್ರೆ ಈ ಮಾನಸಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವು ಇಲ್ಲ, ಹಾಗಾಗಿ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗಿರುವುದು ಈ ದಿನದಿಂದ ನಾವು ಹೆಚ್ಚು ಒತ್ತು ಕೊಡ್ತೇವೆ ಅದಕ್ಕೋಸ್ಕರ.
1: ಮತ್ತೆ ಇಂದಿನ ಯುವಜನರಲ್ಲಿ ನಾವು ನೋಡಿದ್ರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಇದಕ್ಕೇನಾದ್ರೂ ಕಾರಣಗಳೇನಾದ್ರೂ ಉಂಟಾ?
2: ಖಂಡಿತವಾಗಿಯೂ ಮಾನಸಿಕ ಆರೋಗ್ಯ ಅನ್ನೋದು ಅಥವಾ ಸಮಸ್ಯೆಗಳು ನೀವು ಹೇಳಿದ ಪ್ರಕಾರ ಎಲ್ಲಾ ಪ್ರಾಯದ ಮಕ್ಕಳಲ್ಲಿಯೂ ಕಾಣುತ್ತದೆ. ಈಗ ನಮ್ಮ ಹದಿಹರೆಯದ ಮಕ್ಕಳಿಂದ ಪ್ರಾಯಸ್ಥರಿಂದ ಮುದುಕರ ತನಕವು ಕಾಣಿಸ್ಕೊಳ್ಬಹುದು. ನೀವು ಹೇಳಿದಾಗೆ ಹದಿಹರೆಯದರಲ್ಲಿ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಉಂಟು. ಅದಕ್ಕೆ ನಾವು ಇತ್ತೀಚಿನ ನಡೆಯುವಂತಹ ವಿದ್ಯಮಾನಗಳು, ಕಾಂಪ್ಲೀಟ್ ವರ್ಲ್ಡ್ ಅಂತ ಹೇಳ್ಬೋದು, ಕಾಂಪಿಟಿಷನ್ ಇರ್ಬೋದು, ಅಥವಾ ಒಂದು ಅತಿಯಾದ ಒಂದು ಡಿಜಿಟಲ್ ವರ್ಲ್ಡ್ ಅಂತ ಹೇಳ್ತೇವೆ, ತುಂಬಾ ರೀತಿಯ ಸಮಸ್ಯೆಗಳನ್ನು ನಾವು ಯುವಕರಲ್ಲಿ ಹದಿಹರೆಯದ ಪ್ರಾಯಸ್ಥರಲ್ಲಿ ನೋಡ್ತಾ ಇದ್ದೇವೆ.
1: ಹಾಗೇನೆ ಅಂದ್ರೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಕೆಲವೊಂದು ಸಾಮಾನ್ಯ ತಪ್ಪು ಕಲ್ಪನೆಗಳಿರ್ತದೆ. ಸೊ ನೀವು ನಿಮ್ಮಲ್ಲಿ ಬಂದ ರೋಗಿಗಳಲ್ಲಿ ಯಾವುದೆಲ್ಲ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನ ಗಮನಿಸಿದ್ದೀರಿ?
2: ಮುಖ್ಯವಾಗಿ ಇಲ್ಲಿ ಮಾನಸಿಕ ಆರೋಗ್ಯ ಅನ್ನೋದ್ರ ಬಗ್ಗೆ ಜನರಿಗೆ ಹೆಚ್ಚು ಮಾಹಿತಿ ಇಲ್ಲ. ನಾವು ಹೇಗೀಗ ಮಧುಮೇಹ, ರಕ್ತದೊತ್ತಡ, ಹಾರ್ಟಿದು ಸಂಬಂಧಿಸಿದ ಕಾಯಿಲೆಗಳು ಬಂದಾಗ ಜನರಿಗೆ ಒಂದು ಅರಿವಿರ್ತದೆ, ಎಲ್ಲಿ ಹೋಗ್ಬೇಕು, ಯಾವ ಡಾಕ್ಟರ್ ಅನ್ನು ಕಾಣ್ಬೇಕು ಅನ್ನೋದು. ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಏನಾಗಿದೆ ಅಂದ್ರೆ ಈ ಸಮಸ್ಯೆಗಳು ನಿಜನ, ಇಂತರ ಒಂದು ಕಾಯಿಲೆಗಳು ಉಂಟಾ ಇಲ್ಲವ ಅನ್ನೋ ಒಂದು ಪರಿಜ್ಞಾನ ಕೂಡ ಅಷ್ಟೊಂದು ಇರುವುದಿಲ್ಲ. ಸಿಟಿಯಲ್ಲಿ ಹೆಚ್ಚಿನವರಲ್ಲಿ ಇರ್ಬೋದು ಅಥವಾ ತುಂಬಾ ವಿದ್ಯಾವಂತರಲ್ಲಿ ಕೂಡ ಇದರಲ್ಲಿ ಅರಿವು ಇರ್ಬೋದು. ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಇದರ ಬಗ್ಗೆ ಅರಿವು ಕೂಡ ತುಂಬಾ ಕಡಿಮೆ ಆಗ್ತದೆ. ಮುಖ್ಯವಾಗಿ ಇಲ್ಲಿ ಏನಂದ್ರೆ ಜನರಿಗೆ ಮಾನಸಿಕ ಆರೋಗ್ಯ ಅಂದ್ರೆ ಏನು, ಸಮಸ್ಯೆಗಳಂದೇನಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನಸಿಕ ಆರೋಗ್ಯ ಅಂದ್ರೆ ನಾವು ಹೇಗೆ ಶಾರೀರಿಕ ಆರೋಗ್ಯದ ಬಗ್ಗೆ ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಮನಸ್ಸು ಏನು ನಮ್ಮ ಮೆದುಳಲ್ಲಿ ಉಂಟು ಅದು ಮಾನಸಿಕ ಆರೋಗ್ಯ. ಅದು ಸರಿಯಾಗಿರುವಾಗ ಮಾತ್ರ ವ್ಯಕ್ತಿ ವ್ಯಕ್ತಿಯಾಗಿ ಇರ್ತಾನೆ, ಅದು ಆರೋಗ್ಯವಾಗಿರುವಂತದ್ದು ಅಂತ ಹೇಳಿದ್ರೆ ಈ ಶರೀರಕ್ಕೂ ಮನಸ್ಸಿಗೂ ಒಂದು ಬಂಧವನ್ನು ನಾವು ಕಲ್ಪಿಸಿಕೊಡ್ತೇವೆ. ಇದರಲ್ಲಿ ಏನಾದ್ರೂ ಏರಿಳಿತ ಆದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಕಾಣ್ಕೊಳ್ತವೆ. ಹಾಗಾಗಿ ನಾವು ಆರೋಗ್ಯವಾಗಿರುವಾಗ ನಮ್ಮ ಪ್ರತಿಯೊಂದು ಯೋಚನೆಗಳು, ನಾವು ಮಾಡುವ ಕಾರ್ಯಗಳು, ನಮ್ಮ ಮನಸ್ಸಿನ ಸ್ಥಿತಿ, ಭಾವನೆಗಳು ಎಲ್ಲ ಒಂದು ಹದದಲ್ಲಿ ಇರುತ್ತವೆ. ಇದು ಉತ್ತಮ ಮಾನಸಿಕ ಆರೋಗ್ಯ ಅಂತ ಹೇಳ್ಬೋದು. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರದೆ ನಾನಾ ತರನಾದ ನಮ್ಮಲ್ಲಿ ಒಂದು ಭಾವನಾ ಲೋಕ ಒಂದು ಉದ್ಭವ ಆಗ್ಬೋದು, ಏರಿಳಿತ ಆಗ್ಬಹುದು, ಇನ್ನೊಬ್ಬರ ಜೊತೆಗೆ ನಾವು ಹೇಗೆ ವರ್ತಿಸ್ತೇವೆ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಪರಿಜ್ಞಾನ ಇಲ್ಲದೆ ಇರಬಹುದು. ಇವೆಲ್ಲ ಮಾನಸಿಕ ಆರೋಗ್ಯ ಹದಗೆಡುತ್ತಿರುವ ಸ್ಟಾರ್ಟಿಂಗ್ ಆಫ್ ಎ ಪ್ರಾಬ್ಲಮ್ ಅಂತ. ಆದ್ರೆ ಜನರಿಗೆ ಏನಾಗಿದೆ ಅಂದ್ರೆ ಈ ತರ ಆಗುವಾಗ ಇದು ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ, ಆರೋಗ್ಯ ಮಾನಸಿಕವಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ ಅನ್ನೋ ಒಂದು ನಾಲೆಜ್ ಇಲ್ಲದೆ ಇರೋದ್ರಿಂದ ಅವರು ಅದನ್ನು ಕಡೆಗಣಿಸ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಜನರಿಗೆ ಇದು ಒಂದು ಕಾಯಿಲೆಯಾಗಿ ಮಾರ್ಪಡಬಹುದು, ಇದರಿಂದ ಅವರ ವ್ಯಕ್ತಿತ್ವವನ್ನು ಅವರು ಕಳ್ಕೊಳ್ಬಹುದು, ಮಾಡೋ ಉದ್ಯೋಗದಲ್ಲಿಯೂ

0: ಕೂಡ ಅವರಿಗೆ ಒಂದು ಹಿಂದೇಟ್ ಆಗ್ಬಹುದು, ಅಥವಾ ವ್ಯಾವಹಾರಿಕ ಜೀವನದಲ್ಲಿ ಅವರಿಗೆ ಅದರಿಂದ ಒಂದು ನಷ್ಟ ಪಡಬಹುದು. ಸಾಮಾಜಿಕ ಅಥವಾ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಕೂಡ ಒಂದು ಅವರಿಗೆ ಇದರಿಂದ ಆಘಾತ ಆಗ್ಬಹುದು. ಹಾಗಾಗಿ ಅದನ್ನು ಪತ್ತೆ ಹಚ್ಚುವುದು ಅತಿ ಮುಖ್ಯ. ಆದಷ್ಟು ಬೇಗ ಗುರುತಿಸಬೇಕು, ಬೇಗ ನೆರವನ್ನು ಪಡೆದುಕೊಳ್ಬೇಕು.
1: ಹಾಗೆ ಡಾಕ್ಟರ್, ಈಗ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಈಗ ನೀವು ಮಾತಾಡಿದ ಹಾಗೆ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಆರೋಗ್ಯದ ಒತ್ತಡಗಳು ಕಾಣಿಸಿಕೊಂಡಾಗ ಅದರ ಆರಂಭಿಕ ಲಕ್ಷಣಗಳು ಹೇಗಿರ್ತವೆ, ಹೇಗೆ ಅದನ್ನು ನಾವು ಗುರುತಿಸಬಹುದು?
0: ಇಲ್ಲಿ ಹೇಳ್ಬೇಕಾದ್ರೆ ಒತ್ತಡ ಹೇಳೋದು ಪ್ರತಿಯೊಬ್ಬರಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಈಗ ಉದಾಹರಣೆ ಕೊಡ್ಬೇಕಾದ್ರೆ ನಾವೊಂದು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೋದು, ಕಾಲೇಜ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ನೀವು ಡಾಕ್ಟರ್ ಆಗಿ ಮಾಡ್ಬೋದು. ನಿಮ್ಮದೇ ಒಂದು ಒಂದು ವರ್ಕ್ ನಿಮ್ಗೆ ಇರುತ್ತೆ, ಯಾವ ತರ ನೀವು ಡ್ಯೂಟಿಗೆ ಬಂದ ಮೇಲೆ ಮಾಡ್ಬೇಕು ಅಂತ. ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ ನಾವು ಈ ಒತ್ತಡಗಳನ್ನು ನಾವೇ ಕಲ್ಪಿಸಿಕೊಳ್ತೇವೆ. ಅಂದ್ರೆ ನಮ್ಮ ಮನಸ್ಸಿಗೆ ಇದು ಅತಿಯಾಗಿ ಕಾಣಿಸ್ಕೊಳ್ತದೆ. ಮಾಡುವ ಶಕ್ತಿ ಇದ್ರೂ ಕೂಡ ಮನಸ್ಸಲ್ಲಿ ಒಂದು ಅವರಿಗೆ ಕೀಳರಿಮೆ ಬರ್ತದೆ, ನನಗೆ ಮಾಡ್ಲಿಕ್ಕೆ ಆಗ್ತದೆ ಇಲ್ವೋ, ಅಥವಾ ನನ್ನ ಬಾಸ್ ನನ್ಗೆ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಹೇಳ್ತಾರೋ. ಆತರ ನಮ್ಮ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆದಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ತೇವೆ. ನಮ್ಗೆ ಸ್ವಂತ ಬುದ್ಧಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ತಾ ಇರುವ ಕೆಲಸ, ಈಗ ನೀವು ಸಾಧಾರಣವಾಗಿ ದುಡಿಮೆಯಲ್ಲಿ ಇದ್ರೆ ಅಥವಾ ಪ್ರಾಧ್ಯಾಪಕರ ಮಾಡ್ತಿರುವ ಕೆಲಸ ನಿಮ್ಗೆ ಒಂಥರ ಹೊರೆಯಾಗಿ ಕಾಣ್ತದೆ. ಬೇಡ ಅಂತ ಆಗ್ತದೆ. ಅದು ಅವರ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಒತ್ತಡ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒತ್ತಡ ಬಂದಾಗ ನಾವು ಮಾಡುವ ಕ್ರಿಯೆಯಲ್ಲಿ ಏರಿಳಿತ ಕಾಣ್ತದೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಈ ಒತ್ತಡ ಬಂದ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಆಲಸ್ಯ ತೋರಿಸ್ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ಕೆಲಸದ ಬಗ್ಗೆ ಯೋಚನೆ ಶುರು ಆಗ್ತದೆ. ಇಷ್ಟು ವರ್ಷ ಮಾಡಿದ ಕೆಲಸ ನಾನು ಮಾಡಬಹುದು ಅನ್ನೋ ಒಂದು ಪರಿವೆ ಅವರಿಗೆ ಇರುವುದಿಲ್ಲ. ಈಗ ನನಗೆ ಆಗುದಿಲ್ಲ, ನಾನು ಯಾಕೆ ಮಾಡಬೇಕು, ಅಥವಾ ನಾನೊಂದು ಭಾರ ಆಗಿದ್ದೇನೆ, ನನಗೆ ಕೆಲಸಕ್ಕೆ ಹೋಗುದೇ ಒಂದು ಬೇಡ, ಈ ತರ ಒಂದು ಋಣಾತ್ಮಕ ಯೋಚನೆಗಳು ಬಂದು ಆತಂಕ ಕೂಡ ಬರುತ್ತೆ. ಅದರಲ್ಲಿ ಆತಂಕ ಮತ್ತೆ ಋಣಾತ್ಮಕ ಎರಡು ತರದ್ದು ಬೇರೆ ಬೇರೆ ಮುಖಗಳು. ಆಕ್ಚುಲಿ ಋಣಾತ್ಮಕ ಅಂದ್ರೆ ನನ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಳ್ಳುದು. ಆತಂಕ ನಾನು ಹೋಗುವಾಗ್ಲೇ ನನ್ಗೆ ಚಡಪಡಿಕೆ ಶುರು ಆಗುದು ಆಗ್ತದೆ, ಅಥವಾ ಅವ್ರೇನಾದ್ರು ಬೈತಾರೇನು, ವರ್ಕ್ ಲೋಡ್ ನನ್ಗೆ ಅವರು ಜಾಸ್ತಿ ಕೊಡ್ತಾರಂತ ಇವನು ತಿಳಿದುಕೊಳ್ಳುವ ರೀತಿಯಲ್ಲಿ ಕೂಡ ಏರಿಳಿತ ಆಗ್ತದೆ. ವರ್ಕ್ ಲೋಡ್ ಅನ್ನು ನಿಭಾಯಿಸುವುದು ಮುಖ್ಯ. ಒತ್ತಡಗಳನ್ನು ನಾವು ಪಡ್ಕೊಳ್ಬಾರ್ದು, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಕಲೆಯನ್ನು ಕೂಡ ನಾವು ಕರಗತ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಒತ್ತಡಗಳನ್ನು ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೇಕಾದ್ರೆ ಅವ್ರ ಮಾನಸಿಕ ಸ್ಥಿತಿಯಲ್ಲೇ ನಮ್ಗೆ ಗೊತ್ತಾಗುತ್ತೆ. ಒಂದು ಪಾಸಿಟಿವ್ ಆಗಿರುವುದಿಲ್ಲ, ಯಾವಾಗ್ಲೂ ಋಣಾತ್ಮಕವಾಗಿರುವುದು, ಅಥವಾ ವಿಚಾರಗಳನ್ನು ಪದೇ ಪದೇ ಯಾವಾಗ ಯೋಚನೆ ಮಾಡ್ತಾನೆ ಇರುವುದು. ಈಗ 10 ಗಂಟೆಗೆ ವರ್ಕ್ ಮಾಡ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಯಿಂದಲೇ ಅವರಿಗೆ ಎಚ್ಚರ ಆದವಾಗ್ಲೇ ಒತ್ತಡ ಶುರು ಆಗುತ್ತೆ. ಇವತ್ತಿನ ದಿನ ಹೇಗಿರ್ತದೋ, ನನ್ನ ಕೆಲಸದಲ್ಲಿ ಯಶಸ್ಸು ಪಡ್ಕೊಳ್ತೇನೋ ಇಲ್ವೋ, ಈ ತರ ಒಂದು ಅವರಿಗೆ ಆವಾಗ ನಿದ್ರಾಹೀನತೆ ಕೂಡ ಬರಬಹುದು. ರಾತ್ರಿ ಅವರು ನಿದ್ದೆ ಮಾಡದೇ ಇರಬಹುದು. ಈಗ ವಿದ್ಯಾರ್ಥಿ ಆದ್ರೆ ಎಕ್ಸಾಮ್ ಒತ್ತಡ ಇರುವಾಗ ಪ್ರೀವಿಯಸ್ ಡೇ ಅವರಿಗೆ ನಿದ್ದೆ ಬಾರದೆ ನಿದ್ದೆ ಇಲ್ಲದೆ ಪರೀಕ್ಷೆ ಹೋಗುವ ಪರಿಸ್ಥಿತಿ ಬರಬಹುದು. ಆವಾಗ ಪರ್ಫಾರ್ಮೆನ್ಸ್ ಕೂಡ ಅದರಿಂದ ಹಾಳಾಗುವ ಚಾನ್ಸಸ್ ಇರ್ತದೆ.
1: ಹಾಗೆ ಡಾಕ್ಟರ್, ಈಗ ಅಂದ್ರೆ ನೀವು ಆಗ ಕಾರಣಗಳು ಹೇಳುವಾಗ ಹೇಳಿದ್ರಿ ಸಾಮಾಜಿಕ ಜಾಲತಾಣಗಳು ಕೂಡ ಒಂದು ಕಾರಣ ಅಂತ ಹೇಳಿ. ಈ ಸಾಮಾಜಿಕ ಜಾಲತಾಣಗಳು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರ್ತದೆ?
0: ಸಾಮಾಜಿಕ ಜಾಲತಾಣ ಅನ್ನೋದು ಒಂದು ಇತ್ತೀಚಿನ ಒಂದು ಅನ್ವೇಷಣೆ ಅಂತ ಹೇಳ್ಬೇಕು. ಮುಂಚಿನ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ. ಇದೆಲ್ಲ ನಾವೀಗ ಡಿಜಿಟಲ್ ವರ್ಲ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಅಥವಾ ಮೊಬೈಲ್ ಎಲ್ಲವೂ AI ಎಲ್ಲ ಬಂದಿದೆ. ಇವಾಗ ಪ್ರತಿಯೊಬ್ಬರಲ್ಲಿ ಒಂದು ಸ್ಮಾರ್ಟ್ ಫೋನ್ ಇರುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಅಗತ್ಯಕ್ಕಿಂತ ಅಥವಾ ಬೇಕು ಬೇಡಿಕೆಗಳಿಗಿಂತ ಜಾಸ್ತಿಯಾಗಿ ಅದನ್ನು ಅವಲಂಬಿಸ್ತೇವೆ. ಉದಾಹರಣೆಗೆ ನಿಮ್ಗೆ ಏನಾದ್ರೂ ಇದ್ದಾಗ ಕಂಪ್ಯೂಟರ್ ಅಲ್ಲಿ ಇದ್ರೆ ಇಂಟರ್ನೆಟ್ ಅಲ್ಲಿ ಇಮೇಲ್ ಮಾಡ್ಲಿಕ್ಕೆ ಇರ್ಬೋದು, ಆಫೀಸ್ ವರ್ಕ್ ಮಾಡ್ಲಿಕ್ಕೆ ಇರ್ಬೋದು. ಅದು ಬಿಟ್ಟು ನಾವು ಪ್ರಸ್ತುತ ಕಾರ್ಯವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಸೈಟಿಗೆ ಹೋಗಿ ಇಂಟರ್ನೆಟ್ ಅಲ್ಲಿ ಹುಡುಕ್ತಾ ಇರೋದು, ಅದು ಆರೋಗ್ಯದ ಬಗ್ಗೆ ಅತಿಯಾಗಿ ಓದೋದು ಇರ್ಬೋದು, ವಿಡಿಯೋ ಗೇಮಿಂಗ್ ಇರ್ಬೋದು ಆನ್ಲೈನ್ ಅಲ್ಲಿ ಮಾಡೋದು, ಅಥವಾ ನಾವೀಗ ಸೋಷಿಯಲ್ ಮೀಡಿಯಾ ಇದೆ, ನೀವು ಹೇಳಿದ ಪ್ರಕಾರ ತಾಣಗಳುಂಟು, ಅದರಲ್ಲಿ ಅತಿಯಾಗಿ ಒಂದು ರೀಲ್ಸ್ ನೋಡ್ತಾ ಇರೋದು. ಇದರಿಂದ ಮನಸ್ಸಿಗೆ ಸಾಂತ್ವನ ಸಿಗುತ್ತೆ. ಒಂದು 5-10 ನಿಮಿಷದ ಕೆಲಸವನ್ನು ನಾವು 5-6 ಗಂಟೆ ತನಕವೂ ಮಾಡ್ತಾ ಇರ್ತೇವೆ ಅಂದ್ರೆ ಅಷ್ಟೊಂದು ನಾವು ಅದರಲ್ಲಿ ಡೀಪ್ ಆಗಿ
1: ತಲ್ಲೀನರಾಗ್ತೇವೆ.
0: ಅದರಿಂದ ಆಗುವ ಪರಿಣಾಮ ಏನಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದ್ರೆ ಪರೀಕ್ಷೆ ಬಗ್ಗೆ ಓದೋದ್ರ ಬಗ್ಗೆ ಗಮನ ಇರೋದಿಲ್ಲ, ಆಲ್ರೆಡಿ ಮೈಂಡ್ ಡೈವರ್ಟ್ ಆಗಿರುತ್ತೆ. ಸೊ ಅವರಿಗೆ ಫೋಕಸ್ ಇರುವುದಿಲ್ಲ, ಮಾಡುವ ಕೆಲಸದಲ್ಲಿ ತನ್ಮಯತೆನೂ ಇರುವುದಿಲ್ಲ, ಆಸಕ್ತಿನೂ ಇರುವುದಿಲ್ಲ. ಸೊ ಅವ್ರ ಅಂತವ್ರು ನಮ್ಮ ಹತ್ರ ಬರುವಾಗ ಹೇಳೋದು, ನನಗೆ ಶಾಲೆಯ ವಿದ್ಯಾಭ್ಯಾಸದಲ್ಲಿ ಫೋಕಸ್ ಇಲ್ಲ ಅಂತ ಹೇಳ್ತಾರೆ ಮುಖ್ಯವಾಗಿ ಅವ್ರು ಹೇಳೋದು. ಇದು ಹೇಗೆ ಆಗಿದೆ ಅಂದ್ರೆ ಸೈಡ್ ಎಫೆಕ್ಟ್ ಆಫ್ ಟೂ ಮಚ್ ಆಫ್ ಯೂಸ್ ಆಫ್ ಮೊಬೈಲ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ವಾಟ್ ಎವರ್. ಅಲ್ಲಿ ಅದಕ್ಕೆ

0: ಉಂಟ ಇಲ್ಲ, ಅದರಲ್ಲಿ ನೋಡೋದೇನು ಬೇರೆಯವರ ಒಂದು ವ್ಯವಹಾರದ ಬಗ್ಗೆ ಒಂದು ಮಾಡಿರುವಂತ ರೀಲ್ಗಳು, ಅದು ಯಾವುದೇ ತರನಾದ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ತರ ಮಾಹಿತಿ ಅದನ್ನು ಪಡ್ಕೊಳ್ಬೇಕು. ಅತಿಯಾಗಿ ಯಾವುದನ್ನು ಮಾಡಿ ಯಾವ ಒಂದು ಇನ್ನೊಬ್ಬರ ಪ್ರತಿಭೆಯನ್ನು ನೋಡಿ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ನಿಮ್ಗೆ ಅದು ಉತ್ತೇಜನ ಕೊಡ್ಬೋದು. ಅದು ಬಿಟ್ಟು ನಾವು ನಮ್ಮಲ್ಲಿ ಕೀಳರಿಮೆ ಇದ್ರೆ, ನಮ್ಗೆ ನಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇಲ್ಲಾದ್ರೆ, ಓ ಅವರಿಗೆ ಅಷ್ಟು ಅಚೀವ್ಮೆಂಟ್ ಮಾಡ್ಲಿಕ್ಕಾಯ್ತು ನನ್ಗೆ ಯಾಕೆ ಆಗುದಿಲ್ಲ, ಈ ತರ ಒಂದು ಡಿಪ್ರೆಷನ್ ಇಗೂ ಕೂಡ ಅವರಿಗೆ ಹೋಗುವ ಸಾಧ್ಯತೆಗಳು ಕೂಡ ಉಂಟು. ನಿದ್ರಾಹೀನತೆ, ವಿದ್ಯಾರ್ಥಿಗಳಲ್ಲಿ ಲ್ಯಾಕ್ ಆಫ್ ಫೋಕಸ್ ಅಟೆನ್ಷನ್ ಮತ್ತೆ ಡಿಪ್ರೆಷನ್, ಈ ತರ ಕೆಲವು ಕಾಯಿಲೆಗಳು ಕೂಡ ಕಾರಣ ಆಗ್ತದೆ. ಇದೊಂದು ಅಡಿಕ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹಾಗೇನೆ, ಈಗ ಅಂದ್ರೆ ಅವರಿಗೆ ಆರಂಭಿಕ ಲಕ್ಷಣಗಳನ್ನ ಗುರುತಿಸಿದ ನಂತರ, ಸೊ ಈ ರೀತಿ ಅಂದ್ರೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಗೊತ್ತಾದ ನಂತರ ಅವರ ಮನೆಯ ಕುಟುಂಬದವರು ಅವರಿಗೆ ಹೇಗೆ ಸಹಕರಿಸಬೇಕಾಗ್ತದೆ, ಅವರ ಪಾತ್ರ ಏನಿರ್ತದೆ?
0: ಹೌದು, ಇದೊಂದು ಮುಖ್ಯವಾದ ಸಮಸ್ಯೆ ನಾವು ನೋಡ್ತಾ ಇರೋದು. ನೀವು ಹೇಳಿದ ಪ್ರಕಾರ ಮನೆಯವರ ಪಾತ್ರ ಅತಿ ಮುಖ್ಯ ಈ ವಿಷಯದಲ್ಲಿ. ಈಗ ಯಾವುದೇ ವಿದ್ಯಾರ್ಥಿಗೆ ತಂದೆ ತಾಯಿಯಂದ್ರು ಮಗನಿಗಾಗಿರ್ಲಿ ಮಗಳಿಗಾಗಿರ್ಲಿ ಒಂದು ಸ್ಮಾರ್ಟ್ ಫೋನ್ ಕೊಟ್ಟಿರ್ತೇವೆ. ಅದರ ಉದ್ದೇಶ ಏನಿತ್ತು, ಈ ಕೊರೋನಾ ಟೈಮಲ್ಲಿ ನಮ್ಗೆ ಎಲ್ಲ ಕ್ಲಾಸಸ್ಗಳು ಎಲ್ಲ ಹೊರಗಡೆ ಕ್ಲಾಸ್ ಇಲ್ಲ ಜರುಗೋ ಮೊಬೈಲ್ ಅಲ್ಲೇ ಬಂದಿದ್ದು. ಈಗ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಪ್ರತಿಯೊಬ್ಬರು ಮೊಬೈಲ್ ಅಲ್ಲೇ ಟೈಮ್ ವೇಸ್ಟ್ ಮಾಡಿ ಪೇರೆಂಟ್ಸ್ ಕೇಳಿದಾಗ ನಾವದು PDF ನೋಡ್ತಾ ಇದ್ದೇವೆ, ತರಗತಿಯ ಕ್ಲಾಸ್ಗೆ ಸಂಬಂಧಿಸಿದ ಪಾಠಗಳು ಬಂದಿದೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಅಥವಾ ಫ್ರೆಂಡ್ಸ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಅಂತ ಒಂದು ಸುಳ್ಳು ಹೇಳುವ ಒಂದು ಪ್ರಕ್ರಿಯೆಯನ್ನು ಕೂಡ ಅವರು ಆರಂಭಿಸಿರ್ತಾರೆ. ಅಂದ್ರೆ ಅವರಿಗೆ ಅದರಿಂದ ಅಡಿಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇರೋದಿಲ್ಲ. ಆಗ ಪೇರೆಂಟ್ಸ್ಗೆ ಏನಾಗುತ್ತಂದ್ರೆ ಅವ್ರು ಓದ್ತಾ ಇದ್ದಾರೋ ಬೇರೇನು ಮಾಡ್ತಾರ ಅಂತ ಹೇಳುವ ಒಂದು ಪರಿಜ್ಞಾನ ಇರುವುದಿಲ್ಲ. ಕೇಳಿದಾಗ ಮಕ್ಕಳು ಈಗ ಹದಿಹರೆಯದವರು ಅಥವಾ ಯಂಗ್ಸ್ಟರ್ಸ್ ಏನ್ ಮಾಡ್ತಾರಂದ್ರೆ ಅದಕ್ಕೆ ಅವರು ಸ್ಕೋಪ್ ಕೊಡೋದಿಲ್ಲ. ಅವರಿಗೆ ನನ್ನ ಸ್ಪೇಸು, ಮೀ ಟೈಮ್ ಅಥವಾ ಪ್ರೈವೇಟ್ ಟೈಮ್ ಅಂತ ಹೇಳೋದು, ರೂಮಲ್ಲಿ ಒಬ್ಬನೇ ಹಾಕಿ ಬಾಗಿಲು ಹಾಕಿ ಕೂತ್ಕೊಳ್ಳೋದು, ರಾತ್ರಿ ಇಡೀ ದಿನ ಅವರು ಮೊಬೈಲ್ ಅಲ್ಲೇ ಇರ್ತಾರೆ. ಆಕ್ಚುಲಿ 12 ಗಂಟೆ ಆಗಿರ್ಬೋದು, 2 ಗಂಟೆ 3 ಗಂಟೆ ಅದರಲ್ಲಿ ಅವರು ನೋಡ್ತಾ ಇರೋದು ಮೇ ಬಿ ಸೀರಿಯಲ್ಸ್ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಮೂವೀಸ್ ಇರ್ಬೋದು ಅಥವಾ ರೀಲ್ಸ್ ಇರ್ಬೋದು. ಹೀಗೆ ಆದಾಗ ಮಕ್ಕಳಿಗೆ ಬೆಳಿಗ್ಗೆ ಏಳ್ಲಿಕ್ಕೆ ಆಗುದಿಲ್ಲ. ಪೇರೆಂಟ್ಸ್ ಇದರಲ್ಲಿ ನೋಟಿಸ್ ಮಾಡ್ಬೇಕಾಗಿರೋದು ಏನಂದ್ರೆ ಮಕ್ಕಳು ಸರಿಯಾದ ಸಮಯದಲ್ಲಿ ಮಲಗುತ್ತಾರ ಇಲ್ವಾ, ಮೊಬೈಲ್ ಅನ್ನು ಸರಿಯಾದ ಅವಶ್ಯಕ್ಕೆ ಇದ್ದಂತೆ ಯೂಸ್ ಮಾಡ್ತಾರ ಇಲ್ಲ ಅನ್ನೋ ಒಂದು ಶಿಸ್ತನ್ನು ನಾವು ಅವರಿಗೆ ಹೇಳಿಕೊಡ್ಬೇಕಾಗುತ್ತೆ. ಹೆಚ್ಚಿನ ಪೇರೆಂಟ್ಸ್ ನಾನು ನೋಡಿದ ಪ್ರಕಾರ ಅವರಿಗೆ ಮಕ್ಕಳ ಮೇಲೆ ಹತೋಟಿ ಇರುವುದಿಲ್ಲ. ಮೊಬೈಲ್ ಅನ್ನೇನು ಒಳ್ಳೇದಕ್ಕಂತ ನಾವು ತಂದು ಕೊಟ್ಟಿರ್ತೇವೆ, ಎಷ್ಟು ರೇಟ್ ಇದ್ರು ಕೂಡ ಅದಕ್ಕೆ ಎಷ್ಟು ಕೂಡ ಹಣ ಖರ್ಚಾದ್ರು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿರಬಹುದು. ಆದರೆ ಈ ಗ್ಯಾಜೆಟ್ಗಳಿಗೆ ನಾವು ಬಲಿಪಶು ಆಗಿರೋದ್ರಿಂದ ನಮ್ಗೆ ಇದು ಮಾರಕ ಅಂತ ಹೇಳುದು ನಮ್ಗೆ ಜ್ಞಾನ ಕೂಡ ಇರುವುದಿಲ್ಲ, ಪರಿಜ್ಞಾನ ಇರುವುದಿಲ್ಲ ಅದ್ರಲ್ಲಿ ಅಡಿಕ್ಟ್ ಆದವರಿಗೆ. ಪೇರೆಂಟ್ಸ್ಗಳಿಗೆ ನಾನು ಹೇಳುವ ಮುಖ್ಯ ಸಂದೇಶ ಏನಂದ್ರೆ, ಇಂತಹ ಮಕ್ಕಳಲ್ಲಿ ನೀವು ಅವರ ವರ್ತನೆಯಲ್ಲಿ ಯಾವಾಗ ಬದಲಾವಣೆಯನ್ನು ನೋಡುತ್ತೇವೋ ಆವಾಗಲೇ ನಿಮ್ಗೆ ಒಂದು ಕ್ವಶನ್ ಬರಬೇಕು, ಇದು ಅತಿಯಾಗಿದೆಯಾ ಇದು ಅಡಿಕ್ಷನ್ ಆಗಿದೆ ಅನ್ನೋ ಒಂದು ಡೌಟ್ ನಿಮ್ಗೆ ಬರಬೇಕು. ಆವಾಗ ನೀವು ಏನ್ ಮಾಡ್ಬೇಕಂದ್ರೆ ಅವರಿಗೆ ಲಿಮಿಟೆಡ್ ಟೈಮ್ ಅಲ್ಲಿ ಮಾತ್ರ ಮೊಬೈಲ್ ಕೊಡುವ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಆ ಲೀಜರ್ ಟೈಮ್ ಅಲ್ಲಿ ಮಾತ್ರ ಅವರು ಅದಕ್ಕೆ ಯೂಸ್ ಮಾಡ್ಬೇಕು. ಮತ್ತೆ ಅವ್ರು ಯಾವ ಸೈಟಿಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಆದ್ರೂ ಗಮನ ಇರೋದು ಒಳ್ಳೇದು. ಹಣವನ್ನು ಕಳೆದುಕೊಂಡ ಮಕ್ಕಳು ಕೂಡ ತುಂಬಾ ಇದ್ದಾರೆ. ಅವ್ರ ಹಣವನ್ನು ತಂದೆ ತಾಯಿ ಕೊಟ್ಟದ್ದನ್ನ ಸದುಪಯೋಗ ಪಡಿಸದೆ ಸೇವ್ ಮಾಡಿಕೊಂಡು ದುರುಪಯೋಗ ಮಾಡಿ ಅದರಲ್ಲಿ ಲಾಸ್ ಆಗಿ ಬಂದ ಮಕ್ಕಳು ಕೂಡ ನಾವು ನೋಡಿದ್ದೇವೆ. ಅವ್ರು ಆಕ್ಚುಲಿ ಬಿಸ್ನೆಸ್ ಮಾಡ್ತಾ ಇಲ್ಲ, ಅವ್ರ ಅಡಿಕ್ಷನ್ ಆಗಿ ಹಣವನ್ನು ಕೂಡ ಕಳೆದುಕೊಂಡ ಒಂದು ಪ್ರಮೇಯಗಳು ಕೂಡ ಉಂಟು. ಇಂತಹ ಪೇರೆಂಟ್ಸ್ ಮಕ್ಕಳನ್ನು ನೋಡುವಾಗ ಪೇರೆಂಟ್ಸ್ಗೆ ಒಂದು ಜಾಗೃತಿ ಆಗ್ಬೇಕೇನೆಂದ್ರೆ ತನ್ನ ಅಥವಾ ಮಗಳ ಮುಖದಲ್ಲಿ ಒಂದು ಗೆಲುವು ಉಂಟ ಇಲ್ವಾ, ಎದ್ದಾಗ ಅವರು ಫ್ರೆಶ್ ಆಗಿದ್ದಾರ ಇಲ್ವಾ, ನಿದ್ರೆ ಅವರಿಗೆ ಸಾಕಾಗಿದೆ ಇಲ್ವಾ, ಬೆಳಿಗ್ಗೆ ಅವರು ಕ್ಲಪ್ತವಾಗಿ ಏಳೋ ಸಮಯದಲ್ಲಿ ಏನಾದ್ರೂ ಏರಿಳಿತ ಆಗಿದೆ, ರಾತ್ರಿ ಇಡೀ ಎಚ್ಚರಿದ್ದು ಬೆಳಿಗ್ಗೆ ಮಲಗೋದಿದ್ರೆ ಅಡಿಕ್ಷನ್ ಆಗಿದೆ ಅಂತ ಖಂಡಿತವಾಗಿ ನಾವು ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂತವರಿಗೆ ನೀವು ಒಂದು ಬೇಗ ನೆರವು ಪಡೆಯಲಿಕ್ಕೆ ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಬೇಕಾಗತ್ತೆ. ನೀವು ಏನ್ ಹೇಳಿದ್ರು ಅವ್ರು ನಿಮ್ಮ ವಿರುದ್ಧವೇ ಮಾತಾಡ್ತಾರೆ, ನಿಮಗೆ ಅವರು ಪೂರಕವಾಗಿ ಮಾತಾಡೋದಿಲ್ಲ. ಇದು ಅವರ ಇನಿಷಿಯಲ್ ಡಿಫೆನ್ಸ್ ಅಂತ ಹೇಳ್ಬಹುದು. ಬಟ್ ಇದು ನಾವು ಡಾಕ್ಟರ್ ಆಗಿ ನಾವು ಕೂಲಂಕುಷವಾಗಿ ನೋಡಿದಾಗ ಅವರು ಅದನ್ನು ಒಪ್ಕೊಳ್ತಾರೆ. ಹಾಗಾಗಿ ಒಂದು ತಜ್ಞ ವೈದ್ಯರ ಒಂದು ಇವ್ಯಾಲ್ಯೂಯೇಷನ್ ಬೇಕಾಗತ್ತೆ, ಮೌಲ್ಯಮಾಪನ ಮಾಡಲೇಬೇಕಾಗತ್ತೆ. ಇಂಥ ಮಕ್ಕಳದ್ದ ಪ್ರಾಬ್ಲಮ್ ನೋಡುವಾಗ ನಿಮ್ಗೆ ಹೇಗೆ ಗೊತ್ತಾಗ್ಬೇಕಂದ್ರೆ ಅವರ ಅಂಕಗಳು ಕಡಿಮೆ ಆಗ್ತವೆ, ಶಾಲೆಯಲ್ಲಿ ಅಟೆಂಡೆನ್ಸ್ ಕಡಿಮೆ ಆಗುತ್ತೆ, ನಿಮ್ಗೆ PTM ಹೋದಾಗ ಟೀಚರ್ಸ್ ಅಥವಾ ಸ್ಕೂಲಲ್ಲಿ ಮಾರ್ಕ್ಸ್ಗಳಲ್ಲಿ ಗೊತ್ತಾಗುತ್ತೆ, ಕ್ಲಾಸಿಗೆ ಬ್ರಿಲಿಯಂಟ್ ಅಥವಾ ಟಾಪ್ ಇದ್ದ ಹುಡುಗನು ಕೂಡ ಫೇಲ್ ಆಗುವ ಸಂದರ್ಭಗಳು ಇರುತ್ತೆ. ಕೇಳಿದ ಅದು ಕರೆಕ್ಷನ್ ಸರ್ ಎಲ್ಲ ಹೇಳ್ಬೋದು, ಅಥವಾ ನನಗೆ ಆ ದಿನ ಹೊಟ್ಟೆ ನೋವಿದೆ ಅಂತ ಹೇಳ್ಬೋದು. ಈ ತರ ನೆವನಗಳು ಕೂಡ ಮಕ್ಕಳು ಕೊಡ್ಲಿಕ್ಕೆ ಶುರು ಮಾಡುದು.
1: ಈಗ ನೀವು ಹೇಳಿದ ಹಾಗೆ ಕೆಲವರಂದ್ರೆ ಈಗ ಕೌನ್ಸೆಲಿಂಗ್ ಮಾಡಬೇಕಾದ ಸನ್ನಿವೇಶಗಳು ಅಥವಾ ಮನೋವೈದ್ಯರನ್ನ ಸಂಪರ್ಕಿಸಬೇಕಾಗ

0: ಸೊ ಆದ್ರೆ ಅವರು ಜನರ ಏನ್ ಮಾಡ್ತಾರೆ, ಸಂಪರ್ಕಿಸಲು ಹಿಂಜರಿತಾರೆ. ಸೊ ಇದಕ್ಕೆ ಕಾರಣಗಳೇನು ಡಾಕ್ಟರ್?
1: ಸಾಮಾನ್ಯವಾಗಿ ಹಿಂಜರಿಕೆಗೆ ಕಾರಣ ಏನಂದ್ರೆ, ನಮ್ಮ ಜನರಲ್ಲಿ ಒಂದು ಕಳಂಕ ಭಾವನೆ ಉಂಟು. ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ಸ್ಟಿಗ್ಮಾ ಅಂತ ಹೇಳ್ತೇವೆ. ಅಂದ್ರೆ ನಾನು ಅಥವಾ ನನ್ನವರು, ನನ್ನ ಮಗ ಇರ್ಬೋದು, ಮಡದೆ ಇರ್ಬೋದು, ತಂದೆ ಇರ್ಬೋದು, ಅವರೊಬ್ರು ಹುಚ್ಚರು ಅಂತ ಒಂದು ಜನರು ಇದನ್ನು ಪರಿಗಣಿಸಿದ್ರೆ ಹೇಗಾಗ್ಬೋದು ಅನ್ನೋ ಒಂದು ಭಯ. ಆಕ್ಚುಲಿ ಇದು ಹುಚ್ಚರು ಅಂತ ಹೇಳುವ ಅಗತ್ಯನೇ ಇಲ್ಲ. ಮಾನಸಿಕ ಆರೋಗ್ಯ ಕೂಡ ನಮ್ಮ ನರಮಂಡಲದಲ್ಲಿ ಆಗುವಂತಹ ಒಂದು ಕೆಮಿಕಲ್ಸ್ ಇಂದ ಬರುವಂತದ್ದು. ಯಾವುದೇ ನಾವು ಡಿಪ್ರೆಷನ್ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಂಬಂಧಿಸಿದ ಸೆರೆಟೋನಿನ್ ಅಂತ ಅಂತ ಹೇಳ್ತೇವೆ, ಆ ಕೆಮಿಕಲ್ ಇಂದ ಏರಿಳಿತ ಆಗೋದ್ರಿಂದ ಡಿಪ್ರೆಷನ್ ಆಗೋದು. ಈಗ ನಿಮ್ಗೆ ಸ್ಕಿಜೋಫ್ರಿನ್ ಅನ್ನೋ ಒಂದು ಕಾಯಿಲೆ ಕೇಳಬಹುದು, ಅತಿಯಾದ ಒಂದು ಘನತರವಾದ ಮಾನಸಿಕ ಆರೋಗ್ಯ, ಅದರಲ್ಲಿ ಆಗುವಂತಹ ಕೆಮಿಕಲ್ಸ್ ಡೋಪಮಿನ್, ಅದು ತುಂಬಾ ಸಿಕ್ರೆಟ್ ಆಗ್ತಾ ಇರುತ್ತೆ. ಅದು ವ್ಯಕ್ತಿತ್ವ ದೋಷ ಅಲ್ಲ, ಅಲ್ಲಿ ವ್ಯಕ್ತಿಯ ಒಂದು ಘನತೆ ಅಥವಾ ಅವನ ಕುಗ್ಗಿನ ವರ್ತನೆಯಿಂದ ಕಾಯಿಲೆ ಬರೋದಿಲ್ಲ. ಕೆಮಿಕಲ್ಸ್ ಆತರ ಅವನಿಗೆ ಆತರ ಕಾಯಿಲೆ ಬರಿಸುವಂತಹ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಈ ಜನರಿಗೆ ಪರಿಜ್ಞಾನ ಏನಂದ್ರೆ, ಕಾಯಿಲೆ ಅತಿಯಾದ ಒಂದು ಘನವಾದ ಕಾಯಿಲೆ ಬಗ್ಗೆ ಅರಿವು ಇಲ್ಲದೆ ಇರೋದ್ರಿಂದ ಕೂಡ ಅವರು ಟ್ರೀಟ್ಮೆಂಟ್ಗೆ ಬರೋದಿಲ್ಲ. ಇನ್ನೊಂದು ಹೇಳಿದ್ರೆ, ಜನರಲ್ಲಿ ಮೂಢನಂಬಿಕೆ ಏನಂದ್ರೆ, ಒಮ್ಮೆ ಅವರಿಗೆ ಮಾನಸಿಕ ಆದರೆ ಅವರು ಪರ್ಮನೆಂಟ್ ಆಗಿ ಮಾನಸಿಕ ರೋಗಿಗಳಾಗ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಉಂಟು. ಇದರಿಂದ ಏನಾಗ್ತದಂದ್ರೆ, ಈಗ ನಾವು ಡಾಕ್ಟರ್ ಹತ್ರ ಹೋದ್ರು ಕೂಡ ಅವರಿಗೆ ಹೆದರಿಕೆ ಏನಂದ್ರೆ, ಮುಂದೆ ನಮ್ಮ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗ್ಬೇಕಾದ್ರೆ ಅಥವಾ ಈ ವಿಷಯನ್ನು ಶಾಲೆಯಲ್ಲಿ ಬೇರೆ ಮಕ್ಕಳಿಗೆ ಅಥವಾ ಬೇರೆ ಪ್ರಾಧ್ಯಾಪಕರಿಗೆ ಗೊತ್ತಾದ್ರೆ, ಅವರಿಗೆ ಕೆಲಸದಲ್ಲಿ ಏನಾದರೂ ಹಿಂದೇಟಾದ್ರೆ ಅನ್ನೋ ಒಂದು ಭಯದಿಂದ ಕೂಡ ಟ್ರೀಟ್ಮೆಂಟ್ಗೆ ಅವರು ಬರೋದಿಲ್ಲ. ಸೊ ಈಗ ನಾನು ಹೇಳಿದ ಪ್ರಕಾರ ಕಳಂಕ ಉಂಟು, ಅದರ ಬಗ್ಗೆ ಅಪನಂಬಿಕೆ ಉಂಟು, ಮತ್ತೆ ಪರ್ಮನೆಂಟ್ ಆಗಿ ಅವರಿಗೆ ಒಂದು ರೋಗ ಆಗಿ ಅದು ಅಡಿಕ್ಷನ್ ಆಗ್ತದೆ ಅನ್ನೋ ಒಂದು ಕೂಡ ಒಂದು ಭ್ರಮೆ ಉಂಟು. ನಮ್ಮ ಒಂದು ಪರಿಧಿಯಲ್ಲಿ ಬರುವಂತಹ ಒಂದು ಒತ್ತಡಗಳಿದ್ರೆ ಅದನ್ನು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಸಲಹೆ ಕೊಡ್ತೇವೆ. ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ಈಗ ಡಿಪ್ರೆಷನ್ ಒಬ್ಬ ವ್ಯಕ್ತಿಗೆ ಬಂದಿರೋದು, ಅತಿಯಾದ ಒತ್ತಡ ಇದ್ರೆ ವಿ ಟೀಚ್ ದೆಮ್ ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅದಕ್ಕೆ ಆಂಟಿಡಿಪ್ರೆಸೆಂಟೇ ಬೇಕಂತಿಲ್ಲ. ಸ್ಟ್ರೆಸ್ ಬಗ್ಗೆ ನೀವು ಕಲ್ತ್ಕೊಂಡು ಹೇಗೆ ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡ್ಬೇಕು ಅನ್ನೋದು ಕೂಡ ಕಲಿಬಹುದು. ಅಥವಾ ನಮ್ಮ ಆರೋಗ್ಯ ಪದ್ಧತಿಯಲ್ಲಿ ಏರಿಳಿತ ಆದ್ರೆ, ನಾವು ಅತಿಯಾದ ಒಂದು ಬೊಜ್ಜು ಪಡೆದುಕೊಂಡು ನಮ್ಮ BMI ಜಾಸ್ತಿ ಆದ್ರೆ, ಈ ತರದಿಂದ ಕೂಡ ಅವರಿಗೆ ಒಂದು ಮಾನಸಿಕ ಆರೋಗ್ಯ ಡಿಪ್ರೆಷನ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಟೆಲಿ ಮಾನಸಿಕ ಅಂತ ಉಂಟು, ಟೆಲಿಸೈಕಿಯಾಟ್ರಿ ಅಂತ ಉಂಟು. ಅಲ್ಲಿ ಕೂಡ ತಜ್ಞ ವೈದ್ಯರು ನಿಮ್ಗೆ ಫೋನಿನ ಮುಖಾಂತರ ಕೂಡ ಕನ್ಸಲ್ಟ್ ಮಾಡುವಂತ ಫೆಸಿಲಿಟಿ ಕೂಡ ಉಂಟು. ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ.
0: ಹಾಗೇನೆ ಈಗ ಅಂದ್ರೆ ಮಾನಸಿಕ ಆರೋಗ್ಯವನ್ನ ನಾವು ಉತ್ತಮವಾಗಿಟ್ಕೊಳ್ಬೇಕು ಅಂತಾದ್ರೆ ಪ್ರತಿದಿನ ನಾವು ಯಾವುದೆಲ್ಲ ಸರಳ ಕ್ರಮಗಳನ್ನ ಅನುಸರಿಸಬಹುದು?
1: ಓಕೆ, ಇದೊಂದು ಅತಿ ಮುಖ್ಯವಾದ ಅಂಶ, ಪ್ರತಿಯೊಬ್ಬರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವಂತಹ ಕೆಲವು ಪ್ರಕ್ರಿಯೆಗಳು ಈ ತರ ಇದೆ. ಒಂದು ಮುಖ್ಯವಾಗಿ ಏನಂದ್ರೆ, ಆರೋಗ್ಯವಾಗಿ ನಾವು ಇರಬೇಕು. ಆರೋಗ್ಯವಾಗಿರ್ಬೇಕಾದ್ರೆ ಆರೋಗ್ಯಯುತ ಆಹಾರವನ್ನು ಕೂಡ ನಾವು ತಿನ್ಬೇಕು. ಹೆಚ್ಚಿನವರು ನಮ್ಮ ಹತ್ರ ಬರುವವರು ಟೆನ್ಷನ್ ಅತಿಯಾದಾಗ ಆಹಾರವನ್ನು ತಗೊಳ್ಳೋದೇ ಇಲ್ಲ, ಕೆಲಸದ ಒತ್ತಡ ಹೇಳಿ ಊಟ ಮಿಸ್ ಮಾಡೋದು, ಬ್ರೇಕ್ಫಾಸ್ಟ್ ಮಿಸ್ ಮಾಡೋದು. ಹಾಗಾಗಿ ಅತಿಯಾದ ಒಂದು ಒಂದು ಸ್ಟಾರ್ವೇಷನ್ ಅಥವಾ ಫುಡ್ ತಗೊಳ್ಳದೆ, ಟೈಮಿಗೆ ತಗೊಳ್ಳದೆ ಇರೋದ್ರಿಂದ ಕೂಡ ಮಾನಸಿಕ ಆರೋಗ್ಯ ಖಂಡಿತವಾಗಿಯೂ ಹಾಳಾಗದೆ, ಅಥವಾ ಮಾನಸಿಕವಾಗಿ ಅವರಿಗೆ ಖಿನ್ನತೆ ಇದ್ರೆ ಆರೋಗ್ಯದ ಬಗ್ಗೆ ಅವರಿಗೆ ತಿನ್ಬೇಕು ಅನ್ನೋ ಕೂಡ ಒಂದು ಪ್ರಮೇಯ ಕೂಡ ಇರೋದಿಲ್ಲ. ಹಾಗಾಗಿ ಟೈಮ್ಲಿ ಪ್ರತಿಯೊಬ್ಬರು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಆಹಾರ ಕ್ರಿಯೆ ಮತ್ತು ವ್ಯಾಯಾಮ ಕ್ರಿಯೆ, ವ್ಯಾಯಾಮ ಕೂಡ ಅತಿ ಮುಖ್ಯ. ವ್ಯಾಯಾಮ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಕೆಲವು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಅವು ನಮ್ಮನ್ನು ಸಹಜವಾಗಿ ನಮ್ಮನ್ನು ಖುಷಿಯಾಗಿಡುವಂತ ಹಾರ್ಮೋನ್ಗಳು, ಅವುಗಳನ್ನು ನಾವು ಫೀಲ್ ಗುಡ್ ಫ್ಯಾಕ್ಟರ್ಸ್ ಹೇಳ್ಬೋದು, ಬ್ರೈನ್ ಡಿರೈಡ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು, ಅಥವಾ ನಮ್ಗೆ ಎಂಡೋರ್ಫಿನ್ಸ್ ಅಂತ ಕೂಡ ಹೇಳ್ಬೋದು. ಅವೆಲ್ಲ ಕೆಮಿಕಲ್ಸ್ ನಮ್ಮನ್ನು ಮಾಡಿದಾಗ ಮಾತ್ರ. ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಶರೀರಕ್ಕೆ ಒಂದು ಅತಿಯಾದ ಬೊಜ್ಜು ಬರೋದಿಲ್ಲ, ಶರೀರ ಒಂದು ಫಿಟ್ನೆಸ್ ಅಂತ ಒಂದು ನಾವು ಕೂಡ ಮುತುವರ್ಜಿ ಇರ್ತದೆ. ಇಲ್ಲಾದ್ರೆ ಅತಿಯಾದ ಒಂದು ತೂಕ ಜಾಸ್ತಿ ಆಗಿ ಬೊಜ್ಜು ಬರೋದ್ರಿಂದ ಕೂಡ ಮನುಷ್ಯನಿಗೆ ಒಂದು ಆಲಸ್ಯ ಉದಾಸೀನ ಕೂಡ ಬರ್ಬೋದು. ಮೂರನೇದು, ನಾವು ಪ್ರತಿಯೊಬ್ಬರು ಒಂದು ಸಾಮಾಜಿಕ ತಾಣದಲ್ಲಿರುವಾಗ ಪ್ರತಿಯೊಬ್ಬರ ಜೊತೆ ಒಂದು ಸೌಜನ್ಯದಿಂದ ಮಾತನಾಡುವ ಕಲೆ, ಹಂಚಿಕೊಳ್ಳುವ ಕ್ರಿಯೆಯನ್ನು ಕೂಡ ಮಾಡ್ಕೊಳ್ಬೇಕು. ಅದೇ ತರ ಕೆಲವರು ಈಗ ಏನ್ ಮಾಡ್ತಾರೆ, ಸಾಮಾಜಿಕ ಜಾಲದಲ್ಲಿ ಇದ್ದು ಹಾಗಾಗಿ ನಾವು ನಮ್ಮ ರಿಯಲ್ ಫ್ರೆಂಡ್ಸ್ ಅನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕು, ಸಂಬಂಧವನ್ನು ಇಟ್ಕೊಳ್ಬೇಕು, ಪ್ರತಿಯೊಬ್ಬರು ಅನ್ಯೋನ್ಯತೆಯಿಂದ ಇರಬೇಕು, ಮತ್ತೆ ಸಮತೋಲನವಾದ ಆಹಾರವನ್ನು ಕೂಡ ನಾವು ಸೇವಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅಮಲು ಪದಾರ್ಥಗಳಿಂದ ದೂರ ಇರಬೇಕು. ಹೆಚ್ಚಿನ ಮಾನಸಿಕ ಆರೋಗ್ಯ ಹದಗೆಡುವ

0: ಮಾಡಿದ್ದು ಈ ಆಲ್ಕೋಹಾಲ್ ಮತ್ತು ತಂಬಾಕಿನ ಅತಿಯಾದ ಒಂದು ಸ್ಮೋಕ್ ಮಾಡೋದು ಅಥವಾ ಆಲ್ಕೋಹಾಲ್ ಕುಡಿಯೋದು, ಮನೆಯಲ್ಲಿ ಬಂದು ಗಲಾಟೆ ಮಾಡೋದು, ಮಕ್ಕಳಿಗೆ ಹೊಡೆಯೋದು, ಹೆಂಡಂದರಿಗೆ ಅವರ ಬಗ್ಗೆ ಒಂದು ಅತಿಯಾದ ಪ್ರೀತಿ ಇಲ್ಲದಿರೋದು, ಅವರನ್ನು ಸಂಶಯ ದೃಷ್ಟಿಯಿಂದ ನೋಡೋದು, ಇದೆಲ್ಲವೂ ಆಗುವಂಥದ್ದು ಈ ಅಮಲು ಪದಾರ್ಥಗಳ ಸೇವನೆಯಿಂದ. ಸೊ ಅತಿಯಾದ ಒಂದು ನಾವು ನಂಬಿಕೆಯಲ್ಲೇ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಯಾವುದೇ ರೀತಿಯ ಮನಸ್ಸನ್ನು ವಿಕಾರಗೊಳಿಸುವಂತಹ ಒಂದು ಅಮಲು ಪದಾರ್ಥಗಳ ಸೇವನೆಯಿಂದ ಕೂಡ ದೂರ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹಾಗೆ ಅಂದ್ರೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ನಾವಂದ್ರೆ ಮಾತಾಡುವಾಗ ಶಾಲಾ ಕಾಲೇಜುಗಳಲ್ಲೇನೆ ಒಂದು ಜಾಗೃತಿ ಕಾರ್ಯಕ್ರಮಗಳು ಮಾಡಿದ್ರೆ ಒಳ್ಳೇದು. ಸೊ ಯಾವ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡಿದ್ರೆ ಉಳಿತು?
0: ಅತಿ ಮುಖ್ಯವಾದ ಪ್ರಶ್ನೆ ಇದು. ಈಗಿನ ಕಾಲದಲ್ಲಿ ನಾವು, ನೀವು ಆರಂಭದಲ್ಲಿ ಕೇಳಿದಾಗೆ, ಹದಿಹರೆಯದಲ್ಲಿ ಯುವಕರಲ್ಲಿ ಮಾನಸಿಕ ಆರೋಗ್ಯಗಳು ಅತಿಯಾಗಿ ಏರಿಳಿತ ಆಗ್ತಿರ್ತವೆ. ನಾವು ಎಲ್ಲ ಕಡೆ ಕೇಳ್ತಾ ಇರ್ತೇವೆ, ವಿದ್ಯಾರ್ಥಿಗಳಲ್ಲಿ ಒಂದು ಫೈಟ್ ಆಗೋದು, ಆಕ್ಸಿಡೆಂಟ್ ತರ ಒಂದು ಅವರು ದೈಹಿಕವಾಗಿ ಒಂದು ಆಘಾತ ಮಾಡಿಕೊಳ್ಳೋದು, ಕೆಲವೊಮ್ಮೆ ಅವರು ಕಾಲೇಜಲ್ಲೇ ಇರುವಾಗ ಅತಿಯಾದ ಒತ್ತಡದಿಂದ ಪರೀಕ್ಷಾ ಒತ್ತಡ ಇರಬಹುದು, ಅಥವಾ ಒಂದು ಸಂಬಂಧ ಬ್ರೇಕಪ್ ಆಗಿ ಸೂಸೈಡ್ ಮಾಡಿಕೊಳ್ಳುವಂಥದ್ದು, ಈ ಥರ ಒಂದು, ಅಥವಾ ರಿಸಲ್ಟ್ ಸರಿ ಬರಲಿಲ್ಲ, ನೀಟಲ್ಲಿ ಮಾರ್ಕ್ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ವಿಚಾರಗಳನ್ನು ಕೂಡ ನಾವು ಕೇಳ್ತೇವೆ. ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯ. ಇಲ್ಲಾದರೂ ಕೂಡ ಮಕ್ಕಳಿಗೆ ಅತಿಯಾದ ಒಂದು ಒತ್ತಡ ತಂದೆ ತಾಯಿಂದ ಬರ್ಬೋದು. ನೀನು ರ್ಯಾಂಕ್ ಪಡಿಲೇಬೇಕು, ನಿನಗೆ ಮೆರಿಟ್ ಸೀಟ್ ಸಿಗಲೇಬೇಕು, ನೀನು ಮೆಡಿಕಲ್ ಓದಲೇಬೇಕು, ಹಾಗೇನಿಲ್ಲ. ಜೀವನದಲ್ಲಿ ಯಾವುದೇ ವೃತ್ತಿಯನ್ನು ನಾವು ಪಡ್ಕೊಳ್ಬಹುದು. ಆ ತರ ಒತ್ತಡ ಇರುವ ಮಕ್ಕಳಲ್ಲಿ ಶಾಲೆಯಲ್ಲಿ ಟೀಚರ್ಸ್ನವರಿಗೆ ಅದು ಮುಖ್ಯವಾಗಿ ಪತ್ತೆ ಹಚ್ಚುವ ಸಾಧ್ಯತೆ ಉಂಟು. ಇಂಥ ಮಕ್ಕಳು ಶಾಲೆಗೆ ಬರುವವರು ಕ್ರಮೇಣವಾಗಿ ಶಾಲೆಯಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ, ಮನೆಯಿಂದ ಹೊರಟಿರ್ತಾರೆ, ಶಾಲೆಗೆ ರೀಚ್ ಆಗಿರುವುದಿಲ್ಲ, ಎಲ್ಲಿಯೋ ಪಾರ್ಕಲ್ಲಿ ಅಥವಾ ಯಾವುದೋ ಮಕ್ಕಳ ಜೊತೆ ಒಂದು ಹರಟೆ ಹೊಡೆದುಕೊಂಡು ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ. ಅವರ ವ್ಯಕ್ತಿತ್ವದಲ್ಲಿ ಒಂದು ಅತಿಯಾದ ಒಂದು ಕೋಪ, ದುರುದ್ದೇಶಪೂರಿತವಾದ ಮಾತು, ಅಥವಾ ಟೀಚರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು, ಎದುರಾಟ ಮಾತಾಡೋದು, ಅಥವಾ ಅವ್ರು ಬರುವಾಗಲೇ ಅವರ ಮುಖದಲ್ಲೇ ಒಂದು ಗೆಲುವು ಇರುವುದಿಲ್ಲ, ಸ್ನಾನ ಮಾಡದೇ ಇರಬಹುದು, ಅತಿಯಾದ ಒಂದು ಪರ್ಸನಲ್ ಕೇರ್ ಕೂಡ ಅವರು ನೆಗ್ಲೆಕ್ಟ್ ಮಾಡಿರಬಹುದು, ಅಥವಾ ಯಾವುದೇ ಒಂದು ಸ್ಟೂಡೆಂಟ್ ತುಂಬ ಆಸಕ್ತಿ ಇದ್ದ ವ್ಯಕ್ತಿ ಸಡನ್ ಆಗಿ ಡಲ್ ಆಗಿ ಕಾಣೋದು, ಕೂಗ್ತಾನೆ ಇರೋದು, ಕಾರಣ ಇಲ್ಲದೆ ಕೂಗೋದು, ಅಥವಾ ಕೆಲವೊಮ್ಮೆ ಮೈ ಮೇಲೆ ಅವರು ಬರೆಯನ್ನು ಮಾಡ್ಕೊಂಡು ಹಾಕಿರೋದು, ಕೈಯಲ್ಲಿ ಸಾಯುವ ರೀತಿಯ ಒಂದು ಪ್ರಯತ್ನವನ್ನು ಮಾಡಿರಬಹುದು, ಅಂತ ಲಕ್ಷಣ ಕಂಡ್ರೆ ಆ ಟೀಚರ್ಗಳು ಮುಖ್ಯವಾಗಿ ಶಾಲೆಯ ಕೌನ್ಸಿಲರ್ ಅಂತ ಒಬ್ರು ಇರ್ತಾರೆ. ಪ್ರತಿಯೊಂದು ಸ್ಕೂಲಲ್ಲಿ ಕೂಡ ಇದು ಎಸೆನ್ಷಿಯಲ್ ಸರ್ವಿಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಶಾಲೆಯಲ್ಲಿ ಈ ತರ ಕೌನ್ಸಿಲಿಂಗ್ ಸರ್ವಿಸಸ್ ಇಲ್ವೋ ದಯವಿಟ್ಟು ಒಂದು ಕೌನ್ಸಿಲರ್ ಅನ್ನು ಅಪಾಯಿಂಟ್ ಮಾಡಬೇಕು. ಅವರ ಕೆಲಸದಿಂದ ಮಕ್ಕಳಿಗೆ ಮಾನಸಿಕವಾಗಿ ಒಂದು ಸಮಾಲೋಚನೆ ಮಾಡುವಂತ ಫ್ರೀ ಸರ್ವಿಸ್ ಅದು. ಯಾವ ಮಕ್ಕಳಿಗೆ ಕೂಡ ಮನೋರೋಗ ಉಂಟು ಅಥವಾ ಮನೋವೈದ್ಯಕೀಯ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂತ ರೆಫರ್ ಮಾಡಿದ್ರೆ ಯಾವ ಮಕ್ಕಳು ಬರೋದಿಲ್ಲ, ಮತ್ತೆ ಬರುವಾಗ ಕಾಲ ಮೀರಿರುತ್ತೆ. ನಮಗೆ ಹೆಚ್ಚಿನ ಶಾಲಾ ಕಾಲೇಜು ಮಕ್ಕಳಲ್ಲಿ ನೋಡುವಂತಹ ಆತ್ಮಹತ್ಯೆ ವಿಚಾರಗಳು ತಡೆಗಟ್ಟಬೇಕಾದ್ರೆ ಮುಖ್ಯ ಇದಕ್ಕೆ ಮಾರ್ಗದರ್ಶಕರಾಗಿರ್ಬೇಕಾದವರು ಟೀಚರ್ಸ್ಗಳು ಸ್ಕೂಲ್. ಸೊ ಟೀಚರ್ಸ್ ಕೂಡ ಇದರ ಬಗ್ಗೆ ಅವೇರ್ನೆಸ್ ನಾವು ಆವಾಗವಾಗ ಕಂಡಕ್ಟ್ ಮಾಡ್ತಾ ಇರ್ತೇವೆ. ಪ್ರತಿಯೊಂದು ಶಾಲೆಗೆ ಹೋಗಿ ನಾವು ಇದರ ಬಗ್ಗೆ, ಮಾದಕ ಪದಾರ್ಥದ ಬಗ್ಗೆ, ಸೂಸೈಡ್ ಬಗ್ಗೆ, ಡಿಪ್ರೆಷನ್ ಬಗ್ಗೆ, ಹದಿಹರೆಯದ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಸಾಧ್ಯವಾದಷ್ಟು ನಾವು ಕಾರ್ಯಕ್ರಮಗಳನ್ನು ಹಂಚಿಕೊಳ್ತೇವೆ.
1: ಕಡೆಯದಾಗಿ ಡಾಕ್ಟರ್, ಈಗ ಮಾನಸಿಕ ಆರೋಗ್ಯವು ಕೂಡ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಅಂತ ನೀವು ಹೇಳುವ ಮಾತುಗಳಲ್ಲಿ ಅರ್ಥ ಆಯಿತು. ವಿಶ್ವ ಮಾನಸಿಕ ಆರೋಗ್ಯ ದಿನದಂದು ನೀವು ಕೇಳುಗರಿಗೆ ಯಾವ ಒಂದು ಮುಖ್ಯ ಸಂದೇಶವನ್ನು ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ಖಂಡಿತವಾಗಿಯೂ, ಮುಖ್ಯವಾಗಿ ನಿಮ್ಮ ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯದಷ್ಟು ಪ್ರಾಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೋಚಿಕಿತ್ಸೆಯನ್ನು ಪಡೆದುಕೊಳ್ಳಿಕ್ಕೆ ಹಿಂದೇಟು ಹಾಕಬೇಡಿ. ಇದರಲ್ಲಿ ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ಸೈಕೋಥೆರಪಿ ಮಾಡ್ತೇವೆ, ಔಷಧಿಗಳು ಇಲ್ಲದೇನು ಕೂಡ ಕೆಲವು ಕಾಯಿಲೆಗಳನ್ನು, ಸಣ್ಣ ಪ್ರಮಾಣದ ಕಾಯಿಲೆಗಳನ್ನು ಗುಣಪಡಿಸ್ತೇವೆ. ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಿ, ಕುಟುಂಬದ ಸಹಕಾರವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ನಿಮ್ಮ ಒಂದು ಅಮೂಲ್ಯ ಸಮಯವನ್ನ ನಮ್ಮ ಶ್ರೋತೃಗಳಿಗಾಗಿ ಕೊಟ್ಟು ವಿಶ್ವ ಮಾನಸಿಕ ಆರೋಗ್ಯ ದಿನದ ಒಂದು ಮಹತ್ವ, ಅದರಿಂದ ಯಾವುದೆಲ್ಲ ಪ್ರಯೋಜನಗಳು ಉಂಟು, ಚಿಕಿತ್ಸೆ ಇಲ್ಲದೆ ಕೂಡ ನಾವು ಸರಿಪಡಿಸಬಹುದು, ಮತ್ತೆ ಯಾವ ಸಮಯದಲ್ಲಿ ನಾವು ಸಮಾಲೋಚನೆಯನ್ನ ಮಾಡಬೇಕು, ಮನೋವೈದ್ಯರನ್ನ ಸಂಪರ್ಕಿಸಬೇಕು, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನ ನೀಡಿದಿರಿ. ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಈ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಅತ್ತಾವರ ವಿಭಾಗದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವ್ ಪೈ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಅಗ್ರಿ ಕ್ಲಿನಿಕ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ನಮ್ಮ ದೇಶದ ಅರ್ಧಕ್ಕಿಂತಲೂ ಹೆಚ್ಚಿನ ಜನ ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಆದರೆ ಬದಲಾಗ್ತಾ ಇರುವಂತಹ ವಾತಾವರಣ, ಹೊಸ ಹೊಸ ತಂತ್ರಜ್ಞಾನಗಳು ಬಂದರೂ ಅವುಗಳ ಬಳಕೆಯ ಕುರಿತಾಗಿ ಇರುವಂತಹ ಜ್ಞಾನದ ಕೊರತೆ ಮತ್ತು ಸಮಯಕ್ಕೆ ಸರಿಯಾಗಿ ತಜ್ಞರ ಉಚಿತವಾದಂತಹ ಸಲಹೆ ಸಿಗದೇ ಇರುವಂತದ್ದು ಇವತ್ತಿನ ರೈತರು ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲುಗಳು. ಒಂದೆಡೆ ರೈತರಿಗೆ ಇಂಥದ್ದೆಲ್ಲ ಸಮಸ್ಯೆಗಳು ಸವಾಲುಗಳು ಎದುರಾಗ್ತಾ ಇದ್ರೆ, ಮತ್ತೊಂದೆಡೆ ಪ್ರತಿ ವರ್ಷ ಸಾವಿರಾರು ಯುವಕ ಯುವತಿಯರು ಕೃಷಿ ಶಿಕ್ಷಣವನ್ನ ಪೂರೈಸಿ ಸೂಕ್ತ ಉದ್ಯೋಗಾವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ತಮ್ಮ ಶಿಕ್ಷಣಕ್ಕೆ ಸೂಕ್ತವಾದಂತಹ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಈ ಎರಡೂ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಮುಖ ಯೋಜನೆ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಸೆಂಟರ್ಸ್ ಯೋಜನೆ. ಈ ಯೋಜನೆ ಕೃಷಿ ಪದವೀಧರರ ಜ್ಞಾನ ಮತ್ತು ಶಕ್ತಿಯನ್ನ ಗ್ರಾಮೀಣ ಭಾರತದ ಪ್ರಗತಿಗೆ ಬಳಸಿಕೊಳ್ಳುವ ಮೂಲಕ ಕೃಷಿ ಕ್ಷೇತ್ರದಲ್ಲಿ ನವೋದ್ಯಮ ಸಂಸ್ಕೃತಿಯನ್ನ ಬೆಳೆಸಲು ಮತ್ತು ರೈತರ ಆದಾಯವನ್ನ ದ್ವಿಗುಣಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ನಬಾರ್ಡ್ ಮತ್ತು ಮ್ಯಾನೇಜ್ ಸಂಸ್ಥೆಗಳ ಜಂಟಿ ಸಹಯೋಗದಿಂದ ಎರಡು ಮುಖ್ಯ ಭಾಗಗಳ ಮೂಲಕ ಕೆಲಸವನ್ನ ಮಾಡ್ತಾ ಇದೆ. ಒಂದು ಅಗ್ರಿ ಕ್ಲಿನಿಕ್ ಅನ್ನುವಂತಹ ಭಾಗ, ಇನ್ನೊಂದು ಅಗ್ರಿ ಬಿಸಿನೆಸ್ ಸೆಂಟರ್ಸ್. ಮೊದಲನೆಯದಾಗಿ ಅಗ್ರಿ ಕ್ಲಿನಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ರೈತರಿಗೆ ಕೃಷಿಗೆ ಸಂಬಂಧಿಸಿದಂತಹ ತಜ್ಞರ ಉಚಿತವಾದ ಸಲಹೆಯನ್ನು ನೀಡುವಂತಹ ಕೇಂದ್ರ. ಇಲ್ಲಿ ರೈತರಿಗೆ ಮಣ್ಣಿನ ಆರೋಗ್ಯ ತಪಾಸಣೆ ಅಂದ್ರೆ ಮಣ್ಣಿನ ಪರೀಕ್ಷೆ, ಬೆಳೆಗಳ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಕ್ರಿಮಿನಾಶಕಗಳ ಸರಿಯಾದ ಸೂಕ್ತವಾದ ಬಳಕೆ, ಬೆಳೆ ವಿಮೆ, ಪಶುಸಂಗೋಪನೆ, ಮೇವಿನ ನಿರ್ವಹಣೆ, ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿ ಹಾಗೂ ಮಾರುಕಟ್ಟೆ ಹಾಗೂ ಅಲ್ಲಿನ ಬೆಳೆಗಳ ಕುರಿತು ರೈತರಿಗೆ ಅಗತ್ಯ ಮಾಹಿತಿಗಳನ್ನ ಈ ಒಂದು ಅಗ್ರಿ ಕ್ಲಿನಿಕ್ಗಳಲ್ಲಿ ತಜ್ಞರು ನೀಡುತ್ತಾರೆ. ಹೀಗಾಗಿ ರೈತರಿಗೆ ಕೃಷಿಯಲ್ಲಿ ಮುಂದುವರೆಯಲಿಕ್ಕೆ ಯಾವೆಲ್ಲ ಅಗತ್ಯ ಮಾಹಿತಿಗಳು, ತಿಳುವಳಿಕೆಗಳು ಬೇಕೋ ಅವನ್ನ ಈ ಅಗ್ರಿ ಕ್ಲಿನಿಕ್ಗಳು ಒದಗಿಸಿಕೊಡ್ತವೆ. ಬೆಳೆಗಳನ್ನ ಕೊಯ್ದ ನಂತರ ಅವುಗಳನ್ನ ಸಂಸ್ಕರಣೆ ಮಾಡೋದು ಹೇಗೆ ಹಾಗೂ ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆಯನ್ನ ಕಲ್ಪಿಸೋದು ಹೇಗೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತ ಉದ್ಯಮಗಳು ಈ ಅಗ್ರಿ ಬಿಸಿನೆಸ್ ಸೆಂಟರ್ಸ್ ನಲ್ಲಿ ರೈತರಿಗೆ ಲಭ್ಯ ಆಗ್ತವೆ. ಈ ಒಂದು ಯೋಜನೆಯ ಅಡಿಯಲ್ಲಿ ರೈತರು ತರಬೇತಿಯನ್ನ ಪಡಿಬೇಕು, ಸಾಲ ಸೌಲಭ್ಯವನ್ನ ಪಡಿಬೇಕು ಅಂದ್ರೆ ಅವರಿಗೆ ಕೆಲವೊಂದು ಅರ್ಹತೆಗಳು ಇರಬೇಕಾಗತ್ತೆ. ಕೇಂದ್ರ ಸರ್ಕಾರ ಕೆಲವು ಅರ್ಹತೆಯ ಮಾನದಂಡಗಳನ್ನ ನಿಗದಿ ಮಾಡಿದೆ. ಅವುಗಳಲ್ಲಿ ಪ್ರಮುಖವಾಗಿ ರೈತರು ಅಥವಾ ಅಭ್ಯರ್ಥಿಗಳು 18-60 ವರ್ಷದ ಒಳಗಿನವರಾಗಿರಬೇಕು. 18 ವರ್ಷಕ್ಕಿಂತ ಕೆಳಗಿನವರು ಅಥವಾ 60 ವರ್ಷ ದಾಟಿದವರಿಗೆ ಈ ಯೋಜನೆಯ ಲಾಭವನ್ನು ಪಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಶೈಕ್ಷಣಿಕ ಅರ್ಹತೆ ಏನು ಬೇಕು ಹಾಗಾದ್ರೆ, ಅಂದ್ರೆ ಕೃಷಿ ಹಾಗೂ ಕೃಷಿ ಸಂಬಂಧಿತವಾದಂತಹ ವಿಷಯಗಳಲ್ಲಿ ಅವರು ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಅದು ತೋಟಗಾರಿಕೆ ಇರಬಹುದು, ರೇಷ್ಮೆ ಕೃಷಿ ಇರಬಹುದು, ಪಶು ವೈದ್ಯಕೀಯ ಇರಬಹುದು, ಅರಣ್ಯ ವಿಜ್ಞಾನ ಇರಬಹುದು, ಡೈರಿ, ಮೀನುಗಾರಿಕೆ, ಹೀಗೆ ಯಾವುದೇ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಅವರು ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಾಸಂಗವನ್ನ ಮಾಡಿರಬೇಕು. ಇನ್ನು ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಕನಿಷ್ಠ 50% ಅಂಕದೊಂದಿಗೆ ಡಿಪ್ಲೊಮಾ ಪೂರ್ಣಗೊಳಿಸಿದವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ತರಬೇತಿಯನ್ನ ಪಡಿಬಹುದು. ಪಿಯುಸಿ ಅಥವಾ ನಂತರದ ಹಂತದಲ್ಲಿ ಕನಿಷ್ಠ 55% ಅಂಕವನ್ನ ಪಡೆದು ಕೃಷಿ ಆಧಾರಿತವಾದಂತಹ ಕೋರ್ಸ್ ಮಾಡಿದವರಿಗೂ ಕೂಡ ಅವಕಾಶ ಇದೆ. 60%ಕ್ಕಿಂತ ಹೆಚ್ಚು ಕೃಷಿ ಆಧಾರಿತ ಪಠ್ಯಕ್ರಮ ಇರುವಂತಹ, ಯುಜಿಸಿ ಮಾನ್ಯತೆ ಇರುವಂತಹ ಇತರೆ ಸೈನ್ಸ್ ಗ್ರಾಜ್ಯುಯೇಟ್ಸ್ ಕೂಡ ಈ ಒಂದು ಯೋಜನೆಯಡಿ ಲಾಭವನ್ನ ಪಡೆದುಕೊಳ್ಬಹುದು. ಹೀಗೆ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಪದವಿಯನ್ನ ಪಡೆದು ಹೊರಗೆ ಬಂದಿರುವಂತಹ ಅಭ್ಯರ್ಥಿಗಳಿಗೆ ಮ್ಯಾನೇಜ್ ಸಂಸ್ಥೆಯ ಉಸ್ತುವಾರಿಯಲ್ಲಿ ಅವರಿಗೆ ನೋಡಲ್ ತರಬೇತಿ ಸಂಸ್ಥೆಗಳ ಮೂಲಕ ಉಚಿತ ತರಬೇತಿಯನ್ನು ನೀಡುತ್ತಾರೆ.

ಈ ತರಬೇತಿ 45 ದಿನಗಳ ಅವಧಿಯದ್ದಾಗಿರುತ್ತೆ. ಇಲ್ಲಿ ಕೃಷಿಯಲ್ಲಿ ಉದ್ಯಮಶೀಲತೆಯನ್ನ ಹೇಗೆ ಬೆಳೆಸೋದು ಅನ್ನುವ ಬಗ್ಗೆ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡ್ತಾರೆ. ಈ ಒಂದು 45 ದಿನಗಳ ಕೋರ್ಸ್ ನಲ್ಲಿ ಉದ್ಯಮವನ್ನ ಸ್ಥಾಪನೆ ಮಾಡೋದು ಹೇಗೆ, DPR ಅಂದ್ರೆ ಯೋಜನಾ ವರದಿಯನ್ನ ತಯಾರಿಸೋದು ಹೇಗೆ, ಬ್ಯಾಂಕ್ ವ್ಯವಹಾರ ಹಾಗೂ ಮಾರುಕಟ್ಟೆಯನ್ನ ನಿರ್ವಹಣೆ ಮಾಡುವ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡ್ತಾರೆ. ಈ 45 ದಿನಗಳ ತರಬೇತಿಯನ್ನ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ಸರ್ಕಾರದಿಂದ ಸಬ್ಸಿಡಿ ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು ಮಹಿಳೆಯರು, SC ST ಹಾಗೂ ಈಶಾನ್ಯ ರಾಜ್ಯಗಳ ಅಭ್ಯರ್ಥಿಗಳಿಗೆ ಒಟ್ಟು ಯೋಜನಾ ವೆಚ್ಚದ 44% ಸಬ್ಸಿಡಿ ಸಿಗುತ್ತೆ. ವಿಶೇಷ ಅಂದ್ರೆ 5 ಲಕ್ಷದವರೆಗೆ ಈ ಸಾಲಕ್ಕೆ ಯಾವುದೇ ಭದ್ರತೆ ಅಥವಾ ಮಾರ್ಜಿನ್ ಮನಿಯ ಅಗತ್ಯ ಇರೋದಿಲ್ಲ. ಸಾಲವನ್ನ ಮರುಪಾವತಿ ಮಾಡೋದಕ್ಕೆ 2 ವರ್ಷಗಳ ಮೊರಟೋರಿಯಂ ಅವಧಿ ಸೇರಿದಂತೆ 5 ರಿಂದ 10 ವರ್ಷಗಳ ಸಮಯಾವಕಾಶವನ್ನ ನೀಡುತ್ತಾರೆ. ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ಪಡೆಯೋದು ಹೇಗೆ, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ಅರ್ಹ ಅಭ್ಯರ್ಥಿಗಳು ಯೋಜನೆಯ ಅಧಿಕೃತ ವೆಬ್ಸೈಟ್ ಅಥವಾ ಜನಸಮರ್ಥ್ ಪೋರ್ಟಲ್ ಮೂಲಕ ಆನ್ಲೈನ್ ಅಲ್ಲಿ ಉಚಿತ ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಅರ್ಜಿ ಸಲ್ಲಿಸೋದಿಕ್ಕೆ ಕೆಲವು ದಾಖಲೆಗಳ ಅಗತ್ಯ ಇರುತ್ತೆ. ಉದಾಹರಣೆಗೆ ಆಧಾರ್ ಕಾರ್ಡ್, ನಿಮ್ಮ ಕೃಷಿ ಸಂಬಂಧಿತ ಶಿಕ್ಷಣವನ್ನ ಪೂರೈಸಿದ ಬಗ್ಗೆ ಪ್ರಮಾಣ ಪತ್ರ, ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಹಾಗೂ ಫೋಟೋ, ಇಷ್ಟು ಅಗತ್ಯ ಇರುತ್ತೆ. ಇನ್ನು ಸಾಲದ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, 45 ದಿನಗಳ ತರಬೇತಿ ಮುಗಿದ ನಂತರ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಆ ಪ್ರಮಾಣ ಪತ್ರ ಹಾಗೂ ನೀವು ಯಾವ ಉದ್ಯಮವನ್ನ ಮಾಡ್ತಾ ಇದ್ದೀರೋ ಅದರ ಬಗ್ಗೆ ಯೋಜನಾ ವರದಿಯ ಜೊತೆಗೆ ಜನಸಮರ್ಥ್ ಪೋರ್ಟಲ್ ಮೂಲಕ ಬ್ಯಾಂಕ್ ಸಾಲಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ವಿಶೇಷವಾದ ಯೋಜನೆ ಕೃಷಿ ಪದವೀಧರರಿಗೆ, ಅವರಿನ್ನೂ ಉದ್ಯೋಗವನ್ನ ಅರಿಸ್ತಾ ಇರ್ತಾರೆ, ನಮ್ಮ ಶಿಕ್ಷಣ ಮುಗೀತು ಎಲ್ಲಿ ಉದ್ಯೋಗ ಮಾಡ್ಬೇಕಪ್ಪ ಅಂತ ಇನ್ನು ಹುಡುಕಾಟದಲ್ಲಿರ್ತಾರೆ, ಅಂತವರು ಉದ್ಯೋಗಿಗಳಾಗುವ ಬದಲಿಗೆ ಮತ್ತೊಬ್ಬರಿಗೆ ಉದ್ಯೋಗವನ್ನು ನೀಡುವ ಸಾಹಸಿ ಉದ್ಯಮಿಗಳಾಗೋದಿಕ್ಕೆ ಈ ಒಂದು ಯೋಜನೆ ಬಹಳ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ. ಹಾಗೆಯೇ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಹಾಗೂ ತಜ್ಞರ ಉಪಯುಕ್ತವಾದಂತಹ ಸಲಹೆಯನ್ನ ಸ್ಥಳೀಯವಾಗಿ

0: ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ. ಈ ಯೋಜನೆ ದೇಶದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ತಲುಪಿಸುವ ಜೊತೆ ಜೊತೆಗೆ ಕೃಷಿ ಪದವೀಧರರ ಸಾಮರ್ಥ್ಯವನ್ನ ಸದುಪಯೋಗ ಪಡಿಸಿಕೊಳ್ಳೋದಕ್ಕೂ ಒಂದು ವಿಶೇಷವಾದ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಹಾಗೆಯೇ ಹಳ್ಳಿಗಳು ಭಾರತದ ಬೆನ್ನೆಲುಬು ಅಂತ ನಾವು ಕರೀತೇವೆ. ಹಳ್ಳಿಗಳಿಂದಲೇ ನಮ್ಮ ಕೃಷಿಗಳು ನಿಂತಿರೋದು, ಕೃಷಿಯೇ ಭಾರತದ ಆರ್ಥಿಕತೆ ಇರಬಹುದು, ಎಲ್ಲ ರೀತಿಯಲ್ಲೂ ಭಾರತವನ್ನ ಸಲಹತಾ ಇರುವಂತಹ ಕ್ಷೇತ್ರ ಅಂದ್ರೆ ಕೃಷಿ. ಇಂತಹ ಒಂದು ಅಗತ್ಯವಾದ ಯೋಜನೆಯ ಲಾಭವನ್ನ ಪಡೆದುಕೊಂಡ್ರೆ ಗ್ರಾಮೀಣ ಆರ್ಥಿಕತೆಗೂ ಹೊಸ ಚೈತನ್ಯವನ್ನ ನೀಡಿದ ಹಾಗಾಗತ್ತೆ. ಹಾಗಾಗಿ ಕೃಷಿಯ ಪದವಿಗಳನ್ನ ಪೂರೈಸಿ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸ್ತಾ ಇರುವಂತವರು ಹಾಗೂ ಕೃಷಿಯಲ್ಲಿ ನಾವು ವಿಶೇಷವಾದಂತಹ ಹೆಜ್ಜೆ ಗುರುತನ್ನ ಮೂಡಿಸಬೇಕು, ಅಲ್ಲೊಂದು ಮೈಲುಗಲ್ಲನ್ನ ಸ್ಥಾಪಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇಟ್ಟುಕೊಂಡ ರೈತರು ಇಬ್ಬರೂ ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಗ್ರಿ ಕ್ಲಿನಿಕ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಈಗ ಸಮಯ 1:10 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಪಿಎಂ ಸೇತು ಯೋಜನೆಗೆ ಇಂದಿಗೆ ಒಂದು ವರ್ಷ ಪೂರ್ಣ. ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತುಗೆ ಇಂದು ಒಂದು ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಯೋಜನೆಯ ಉದ್ದೇಶವಾಗಿದೆ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ನ ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿದ್ಯುಕ್ತ ಜ್ಯೋತಿಯನ್ನು ಬೆಳಗಿಸಲು ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಅವರೊಂದಿಗಿನ ದೂರವಾಣಿ ಸಂಭಾಷಣೆಯಲ್ಲಿ ನೆತನ್ಯಾಹು ಭಾರತೀಯ ಪೈಲಟ್ ಅವರನ್ನು ಭಾರತ, ಇಸ್ರೇಲ್ ಮತ್ತು ವಿಶ್ವದ ಹೀರೋ ಎಂದು ಶ್ಲಾಘಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಶೀಘ್ರ ಮತ್ತು ಸಂಪೂರ್ಣ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದು ಪೈಲಟ್ ಕುಟುಂಬಕ್ಕೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಮರ ಹುತಾತ್ಮ ಸುಬ್ರಹ್ಮಣ್ಯ ಶಿವ ಅವರ ಜಯಂತಿಯಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ, ಸುಬ್ರಹ್ಮಣ್ಯ ಶಿವ ಅವರು ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ವಂದೇ ಮಾತರಂ ಎಂಬ ಸ್ವಾತಂತ್ರ್ಯದ ಜಯಘೋಷವನ್ನು ಪ್ರತಿಧ್ವನಿಸುವಂತೆ ಮಾಡಿದರು ಹಾಗೂ ಜನರ ಮನಸ್ಸಿನಲ್ಲಿ ದೇಶಪ್ರೇಮ ಮತ್ತು ಸ್ವಾತಂತ್ರ್ಯದ ಹಂಬಲವನ್ನು ಜಾಗೃತಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸ್ವಾತಂತ್ರ್ಯ ಹೋರಾಟಗಾರ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಜಯಂತಿಯಂದು ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಅಚಲ ಬದ್ದತೆ, ನಿರ್ಭೀತ ಮನೋಭಾವ ಹಾಗೂ ವಿದೇಶಗಳಲ್ಲಿದ್ದ ಭಾರತೀಯರಲ್ಲಿ ಕ್ರಾಂತಿಕಾರಿ ರಾಷ್ಟೀಯತೆಯನ್ನು ಪ್ರೇರೇಪಿಸುವ ಮತ್ತು ಬೆಳೆಸುವಲ್ಲಿ ಅವರ

0: ಪ್ರವರ್ತಕ ಪ್ರಯತ್ನಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಶಾಶ್ವತ ಭಾಗವಾಗಿ ಉಳಿದಿವೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಮಾತೃಭೂಮಿಯ ಗೌರವವನ್ನು ರಕ್ಷಿಸುವಲ್ಲಿ ಅವರ ಧೈರ್ಯ ಮತ್ತು ಭಕ್ತಿಯನ್ನು ದೇಶವು ಎಂದಿಗೂ ನೆನಪಿಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ನೀತಿ ಆಯೋಗದ ಸದಸ್ಯ ರಾಜೀವ್ ಗೌಬಾ ವೇಗವಾಗಿ ಬದಲಾಗುತ್ತಿರುವ ಭೌಗೋಳಿಕ ರಾಜಕೀಯ ತಾಂತ್ರಿಕ ಮತ್ತು ಆರ್ಥಿಕ ಪರಿಸರದ ಜೊತೆಗೆ ನಿಯಂತ್ರಕ ಚೌಕಟ್ಟುಗಳು ವಿಕಸನಗೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ನೀತಿ ನಿರೂಪಕರ ಮುಂದಿರುವ ಸವಾಲು ನಿಯಂತ್ರಣ ಮತ್ತು ಬೆಳವಣಿಗೆಯ ನಡುವೆ ಆಯ್ಕೆ ಮಾಡುವುದಲ್ಲ, ಬದಲಿಗೆ ನಾವೀನ್ಯತೆ ಸ್ಪರ್ಧೆ ಮತ್ತು ಹೂಡಿಕೆಯನ್ನು ಬೆಂಬಲಿಸುವಾಗ ಅಪಾಯಗಳನ್ನು ನಿರ್ವಹಿಸುವ ನಿಯಮಗಳನ್ನು ಅಭಿವೃದ್ಧಿಪಡಿಸುವುದು ಎಂದು ಅವರು ಒತ್ತಿ ಹೇಳಿದರು. ಜಪಾನ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತೀಯ ಮಹಿಳಾ ಹಾಕಿ ತಂಡದ ಸದಸ್ಯರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಜೃಂಭಣೆಯ ಹಾಗೂ ಭಾವಪೂರ್ಣ ಸ್ವಾಗತ ಕೋರಲಾಯಿತು. ಭಾರತೀಯ ಮಹಿಳಾ ಹಾಕಿ ತಂಡವು ಬರೋಬ್ಬರಿ 44 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಏಷ್ಯನ್ ಗೇಮ್ಸ್ನಲ್ಲಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟು ಹೊಸ ಇತಿಹಾಸ ಬರೆದಿದೆ. ತಂಡದ ಆಟಗಾರ್ತಿಯರು ಸಾಯಿ ಬೆಂಗಳೂರು ಕೇಂದ್ರದಲ್ಲಿಯೇ ಸುದೀರ್ಘ ತರಬೇತಿ ಪಡೆದಿದ್ದರು. ಏಷ್ಯನ್ ಗೇಮ್ಸ್ನ ಯಶಸ್ವಿ ಅಭಿಯಾನದ ನಂತರ ಆಟಗಾರ್ತಿಯರು ಕೆಲ ದಿನಗಳ ಮಟ್ಟಿಗೆ ತಮ್ಮ ಸ್ವಂತ ರಾಜ್ಯಗಳಿಗೆ ತೆರಳಿ ಕುಟುಂಬಸ್ಥರನ್ನು ಭೇಟಿ ಮಾಡಲಿದ್ದಾರೆ. ಮುಂದಿನ ಅಂತಾರಾಷ್ಟೀಯ ಪಂದ್ಯಾವಳಿಗಳಿಗೆ ಆಟಗಾರ್ತಿಯರನ್ನು ಸಜ್ಜುಗೊಳಿಸುವ ನಿಟ್ಟನಲ್ಲಿ ಸಣ್ಣ ವಿರಾಮದ ಬಳಿಕ ಸಾಯಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟೀಯ ತರಬೇತಿ ಶಿಬಿರವನ್ನು ಪುನಾರಂಭಿಸಲಾಗುವುದು ಎಂದು ಪ್ರಾಧಿಕಾರ

0: ತಿಳಿಸಿದೆ. 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು, ಎರಡು ವಾರಗಳಿಂದ ಹೆಚ್ಚು ರೋಮಾಂಚಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭವು ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು, 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ಧಂಡ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯಾದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ ಪೂರ್ಣ. ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:18 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ

ಕನ್ನಡ ಭಾವಶಿಲ್ಪಿ. ಶ್ರೋತೃಗಳೇ ನಮಸ್ಕಾರ, ಚಿತ್ರರಂಜನೆಗೆ ಸ್ವಾಗತ. ಕನ್ನಡ ಬೆಳ್ಳಿತೆರೆಯ ಜನಪ್ರಿಯ ಜೋಡಿ ಮಾಲಿಕೆಯಲ್ಲಿ ಇಂದಿನ ಜೋಡಿ ಅನಂತನಾಗ್ ಲಕ್ಷ್ಮಿ. 80ರ ದಶಕದಲ್ಲಿ ತಮ್ಮ ಅತ್ಯುತ್ತಮ ಅಭಿನಯದಿಂದ ಹಿಟ್ ಚಿತ್ರಗಳಿಗೆ ಕಾರಣರಾದ ಈ ಜೋಡಿಯೊಂದಿಗೆ ಮೂಡಿಬಂದ ಹಾಡುಗಳು ಕೂಡ ಹಿಟ್ಟೆನಿಸಿದವು. ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ನೋಡುವಂತಹ ಚಿತ್ರ ಎಂಬ ಮಾತಿಗೆ ಅನ್ವರ್ಥಕವಾಗುವಂತಹ ಚಿತ್ರಗಳನ್ನು ಅನಂತ ಲಕ್ಷ್ಮಿ ಜೋಡಿ ನೀಡಿತು. ಮಧ್ಯಮ ವರ್ಗದ ಪ್ರೀತಿ ಪ್ರೇಮ ಸಾಂಸಾರಿಕ ಕಥಾಹಂದರವನ್ನು ಹೊಂದಿದ ಈ ಜೋಡಿಯ ಹಲವಾರು ಚಿತ್ರಗಳು ಸಿನಿಮಾ ಪ್ರಿಯರಿಗೆ ಮನರಂಜನೆ ಒದಗಿಸಿದವು.

0: ಅನಂತನಾಗ್ ಲಕ್ಷ್ಮಿ ಪ್ರಪ್ರಥಮ ಬಾರಿ ಒಂದಾಗಿ ನಟಿಸಿದ ಚಿತ್ರ ನಾನಿನ್ನ ಬಿಡಲಾರೆ. ವಿಜಯ್ ನಿರ್ದೇಶನದ ಈ ಚಿತ್ರ 1979 ತೆರೆ ಕಂಡಿತು. ಭಯಾನಕ ಕಥಾವಸ್ತು ಹೊಂದಿದ್ದ ನಾನಿನ್ನ ಬಿಡಲಾರೆ ಚಿತ್ರದಲ್ಲಿ ಅನಂತನಾಗ್ ದ್ವಿಪಾತ್ರಗಳಲ್ಲಿ ನಟಿಸಿದರು. ರಾಜನ್ ನಾಗೇಂದ್ರ ಜೋಡಿಯ ಸಂಗೀತದಲ್ಲಿ ಈ ಚಿತ್ರದ ಎಲ್ಲ ಹಾಡುಗಳು ಜನಪ್ರಿಯವಾದವು. ಮೊದಲ ಚಿತ್ರದಲ್ಲೇ ಅನಂತ ಲಕ್ಷ್ಮಿ ಜೋಡಿ ಪ್ರೇಕ್ಷಕರ ಮನಸೆಳೆಯಿತು.
1: ಮೋಸ ಅನ್ಯಾಯ ಮಾಡಿದ್ದು ನಿನ್ನ ಕಂಡ
2: ಮುಚ್ಚು ಬಾಯಿ. ಸುಳ್ಳು ಬಗಳಿದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ.
1: ನನಗೆ ಶಾಸ್ತಿ ಮಾಡೋ ಧೈರ್ಯ ಯಾರಿಗೆ ಇದೆ?
2: ನನಗಿದೆ.
1: ನಿನ್ನ ಕೈಲಿ ಏನಾಗುತ್ತೆ?
2: ಸ್ವಂತ ದೇಹ, ಸ್ವಂತ ಬುದ್ಧಿ, ಸ್ವಂತ ಆಕಾರ ಇಲ್ದಿರೋ ನಿನಗೆ ಇಷ್ಟೆಲ್ಲ ಆಗೋವಾಗ ನಾನು ಸ್ವಂತ ದೇಹ ಇರೋಳು, ಬುದ್ಧಿ ಇರೋಳು, ಧೈರ್ಯ ಇರೋಳು, ಎಲ್ಲಕ್ಕಿಂತ ಹೆಚ್ಚಾಗಿ ಆ ದೇವರನ್ನೇ ನಂಬಿಕೊಂಡಿರೋಳು.
1: ಏನಿದ್ರಿ ಏನೇ, ನೀನು ಹೆಣ್ಣು,

0: ನಾನಿನ್ನ ಬಿಡಲಾರೆ ಚಿತ್ರದ ಮೂಲಕ ಒಂದಾದ ಅನಂತ್ ಲಕ್ಷ್ಮಿ ಜೋಡಿ ಅದೇ ವರ್ಷ ಬಿಡುಗಡೆಯಾದ ಚಂದನದ ಗೊಂಬೆ ಚಿತ್ರದಲ್ಲೂ ಮತ್ತೆ ಮೋಡಿ ಮಾಡಿತು. ತರಾಸು ಅವರ ಕಾದಂಬರಿಯನ್ನ ಆಧರಿಸಿದ ಚಂದನದ ಗೊಂಬೆ ಅನಂತ್ ಲಕ್ಷ್ಮಿಯವರ ಅಭಿನಯದಲ್ಲಿ ಅತ್ಯುತ್ತಮ ಚಿತ್ರವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಚಂದನದ ಗೊಂಬೆ ಚಿತ್ರದಲ್ಲೂ ರಾಜನ್ ನಾಗೇಂದ್ರ ಜೋಡಿ ಮತ್ತೊಮ್ಮೆ ಸೊಗಸಾದ ಸಂಗೀತಕ್ಕೆ ಕಾರಣರಾದರು. ನಿರ್ದೇಶಕ ಜೋಡಿ ದೊರೈ ಭಗವಾನ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದರು.
1: ಮದುವೆ ಆಗ್ತಿದ್ದ ಹಾಗೆ ಮೊದಲು ನಿನ್ನ ಬೃಂದಾವನ ಕರ್ಕೊಂಡು ಬಂದಿದ್ದೆ, ಯಾತಕ್ಕೆ ಹೇಳು?
2: ನಾನು ನಮ್ಮೂರು ಬಿಟ್ಟು ಬೇರೆ ಯಾವ ಊರನ್ನು ನೋಡಿಲ್ವಲ್ಲ, ಅದಕ್ಕೆ.
1: ಅಲ್ಲ, ನಮ್ಮತ್ತೆ ಒಂದು ಕರಿಮರದ ವಿಗ್ರಹ ತಂದು ಗಂಟು ಹಾಕ್ತೀನಿ ಅಂತ ಹೇಳಿ ನಿನ್ನಂತ ದಂತದ ಗೊಂಬೆ ಅಂತ ಅಂದ್ಕೊಟ್ಲಲ್ಲ, ಅದಕ್ಕೆ.
2: ಅದಕ್ಕೂ ಇಲ್ಲಿ ಬರೋದಕ್ಕೆ ಏನ್ ಸಂಬಂಧ?
1: ಈ ಬೃಂದಾವನದಲ್ಲಿ ನೀನು ರಾಧೆಯಾಗಿ, ನಾನು ಕೃಷ್ಣನಾಗಿ, ಈ ಕಾವೇರಿಯ ಮಡಿಲೆ ಯಮುನಾ ತೀರವಾಗಿ ನಮ್ಮ ಜೀವನವೆಲ್ಲ ಮಧುರವಾಗಿರ್ಲಿ.
2: ಸ್ವಾಮಿ ಸ್ವಾಮಿ ಸ್ವಾಮಿ, ನೀವೇನು ಶಾನ್ ಭೋಗರು ಇಲ್ಲ ಕವಿಗಳು?
1: ನಿನ್ನಂತ ರೊಂಬೆ ನೋಡಿದ್ರೆ ಎಂತ ಮುಟ್ಟಾನು ಮಹಾಕವಿ ಆಗ್ಬಿಡ್ತಾನೆ.
2: ಯಾರಾದ್ರೂ ನೋಡ್ತಾರೆ.
1: ಈ ಬಸವನ್ ನೋಡಿದ್ರೆ ನನ್ಗೇನ್ ಅನ್ಸುತ್ತೆ?
2: ಏನನ್ಸುತ್ತೆ?
1: ನಾನು ಹೀಗೆ ಈ ಬಸವನ್ ಹಾಗೆ ನಿನ್ ಮುಂದೆ ಕೂತ್ಕೊಂಡು ಬಿಡ್ಬೇಕು.
2: ಹಾಗ್ ಮಾಡಿದ್ರೆ ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೋಬೇಕಾಗುತ್ತೆ.
1: ಕಣ್ ತುಂಬಾ ನಿನ್ ಅಂದಾನೆ ತುಂಬಿಕೊಂಡಿರುವಾಗ ಬಟ್ಟೆ ಬಟ್ಟೆ ವಿಚಾರ ಜ್ಞಾಪಕಕ್ಕೆ ಬರುತ್ತಾ?
2: ಬನ್ನಿ ಹೋಗೋಣ.

0: ಅತ್ಯಧಿಕ ಚಿತ್ರಗಳು ತಯಾರಾಗಿದ್ದು 1983ರಲ್ಲಿ. ಬೆಂಕಿಯ ಬಲೆ, ಇಬ್ಬನಿ ಕರಗಿತು, ಮಕ್ಕಳೇ ದೇವರು, ಮುದುಡಿದ ತಾವರೆ ಅರಳಿತು, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಹೀಗೆ ಒಟ್ಟು 5 ಚಿತ್ರಗಳು ಅನಂತ ಲಕ್ಷ್ಮಿ ಜೋಡಿಯೊಂದಿಗೆ ಆ ವರ್ಷ ತೆರೆ ಕಂಡವು. ಮಕ್ಕಳೇ ದೇವರು ಚಿತ್ರವನ್ನ ಖ್ಯಾತ ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರು ನಿರ್ದೇಶನ ಮಾಡಿದರೆ, ಇಬ್ಬನಿ ಕರಗಿತು ಕೆವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ತೆರೆ ಕಂಡಿತು. ಬೆಂಕಿಯ ಬಲೆ ದೊರೈ ಭಗವಾನ್ ಜೋಡಿಯ ನಿರ್ದೇಶನದಲ್ಲಿ ಅನಂತನಾಗ್ ಲಕ್ಷ್ಮಿ ಜೋಡಿ ಅಭಿನಯಿಸಿದ ಮತ್ತೊಂದು ಸೂಪರ್ ಹಿಟ್ ಚಿತ್ರ. ತರಾಸು ಅವರ ಕಾದಂಬರಿಯನ್ನ ಆಧರಿಸಿ ತಯಾರಾದ ಬೆಂಕಿಯ ಬಲೆ ಚಿತ್ರದಲ್ಲೂ ಅನಂತ ಲಕ್ಷ್ಮಿ ಜೋಡಿಯ ಮನ ಕಲಕುವಂತಹ ಅಭಿನಯ ಮರೆಯಲಾಗದ್ದು.
1: ದೇವರ ಪಟ ಹೊಡೆದೈತಲ್ರಿ,
2: ಕೈ ಜಾರಿ ಬೀಳೋದಕ್ಕೆ ಶುಕ್ರವಾರ ಏನು ಶನಿವಾರ ಏನು? ಮೊದಲು ಈ ಗಾಜಿನ ಚೂರೆಲ್ಲ ಗುಡ್ಸಾಕ್ಬಿಡು, ನಾಳೆ ಹೋಗಿ ಬೇರೆ ಗಾಜು ಹಾಕೊಂಡು ಬರ್ತೀನಿ.
1: ನಂಗೆ ಯಾಕೋ ಹೆದರಿಕೆ ಆಗ್ತಾ ಇದ್ದೀರಿ.
2: ಯಾಕ್ರಕ್ಕು
1: ದೇವ್ರ ಪಟ ಹೊಡಿ?
2: ಬೇಕು ಅಂತ ಬೀಳಿಸಿದ್ರೆ ತಪ್ಪು, ಕೈ ಜಾರಿ ಬಿದ್ದ್ಬಿಟ್ರೆ ತಪ್ಪೇನು ಇಲ್ಲ. ಅದು ಅಲ್ಲದೆ ರುಕ್ಕು, ರಾಮ್ ದೇವರ ವಿಗ್ರಹ ಕೆತ್ತಬೇಕಾದ್ರೆ ಶಿಲ್ಪಿ ಎಷ್ಟು ಉಳಿಯೇಟ್ ಹಾಕ್ಬೇಕಾಗತ್ತೆ ಗೊತ್ತಾ? ಅಯ್ಯೋ ಪಾಪ ಅಂತ ಅವನು ಸುಮ್ನೆ ಕೂತ್ಕೊಂಡ್ ಬಿಟ್ರೆ ವಿಗ್ರಹ ಆಗತ್ತಾ?
1: ರಾಮ್ ದೇವ್ರ ಆಗೋಕ್ ಮುಂಚೆ ಅದು ಬರೀ ಕಲ್ತಾನೆ, ಪ್ರತಿಷ್ಠೆ ಮಾಡಿದ್ಮೇಲೆ ತಾನೇ ದೇವ್ರು ಅಂತ ಆಗೋದು.
2: ಇದು ಹಾಗೆ ರುಕ್ಕು, ನಾವು ದೀಪ ಹಚ್ಚಿ ಪೂಜೆ ಮಾಡಿದ ಮೇಲೇನೆ ದೇವ್ರು ಅಂತ ಆಗೋದು ಅಲ್ಲ. ಸೀತೇನೆ ಎತ್ಕೊಂಡು ಹೋಗಿ ತಂದ ಮೇಲೇನೆ ಯುದ್ಧ ಮಾಡಿದ ರಾವಣನಿಗೆ ರಾಮ ಮೋಕ್ಷ ಕೊಟ್ಟ, ಇನ್ನಿ ಬಡಪಾಯಿ ಮೇಷ್ಟ್ರಿಗೆ ಶಿಕ್ಷೆ ಕೊಡ್ತಾನ?
1: ನಿಮ್ದು ಅಮ್ಮಯ್ಯ ಸ್ಕೂಲಲ್ಲಿ ಹೇಳೋ ಪಾಠ ಮನೆಯಲ್ಲಿ ಶುರು ಮಾಡ್ಬೇಡ್ರಿ. ಇರೋದಲ್ಲಿ ಅಡಿಗೆ ಮಾಡಿದೀನಿ, ಬನ್ನಿ ಊಟ ಮಾಡೋಣ.
2: ನಂಗೆ ಊಟ ಬೇಡ, ನೀನ್ ಮಾಡ. ನಂಗೆ ಯಾಕೋ ಹಸಿವಿಲ್ಲ.
1: ನಿಮ್ಗ್ ಬೇಡ ಅಂದ್ರೆ ನನಗೂ ಬೇಡ.
2: ವೆರಿ ಗುಡ್, ಇಬ್ರು ಹೀಗೆ ಪ್ರತಿಜ್ಞೆ ಮಾಡಿಬಿಟ್ರೆ ಖರ್ಚೇ ಇರೋಲ್ಲ.

ಇಬ್ಬನಿ ಕರಗಿತು ಚಿತ್ರದ ನಿರ್ದೇಶಕ ಕೆವಿ ಜಯರಾಮ್ ಅವರು ಮತ್ತೊಮ್ಮೆ ಅನಂತನಾಗ್ ಲಕ್ಷ್ಮಿ ಅಭಿನಯದಲ್ಲಿ ನಿರ್ದೇಶನ ಮಾಡಿದ ಯಶಸ್ವಿ ಚಿತ್ರ ಮುದುಡಿದ ತಾವರೆ ಅರಳಿತು. ಮದುವೆಗೆ ಮೊದಲಿನ ಪ್ರೇಮವನ್ನ ಮೀರಿ ಗಂಡ ಹೆಂಡತಿಯ ಪ್ರೀತಿಗೆ ಘನತೆ ತಂದುಕೊಟ್ಟ ಕೀರ್ತಿ ಅನಂತನಾಗ್ ಲಕ್ಷ್ಮಿ ಜೋಡಿಯದ್ದು. ಮುದುಡಿದ ತಾವರೆ ಅರಳಿತು ಚಿತ್ರದಲ್ಲಿ ಗಂಡ ಹೆಂಡತಿಯ ನಡುವೆ ವಿರಸ ಮೂಡಿದರೂ ಸರಸ ವಿರಸವೇ ಸಮರಸದ ಜೀವನ ಎಂಬ ಸಂದೇಶದೊಂದಿಗೆ ಕತೆ ಮುಗಿಯುತ್ತದೆ. ಅನಂತನಾಗ್ ಲಕ್ಷ್ಮಿ ಚಿತ್ರಗಳೆಂದರೆ ಅಲ್ಲಿ ಸೊಗಸಾದ ಸಂಗೀತದ ರಸದೌತಣವನ್ನು ಸವಿಯಬಹುದು. ಮುದುಡಿದ ತಾವರೆ ಅರಳಿತು ಚಿತ್ರದಲ್ಲೂ ಇಂಪಾದ ಹಾಡುಗಳು ಮೂಡಿಬಂದದ್ದು ಎಂ ರಂಗರಾವ್ ಅವರ ಸಂಗೀತದಲ್ಲಿ.

0: 1983ರಲ್ಲಿ ಅನಂತನಾಗ್ ಅವರ ಸಹೋದರ ಶಂಕರ್ ನಾಗ್ ನಾಟಕವೊಂದನ್ನು ಸಿನಿಮಾ ಮಾಡಿದರು. ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ಚಿತ್ರದ ಪೂರ್ವಾರ್ಧ ಭಾಗದಲ್ಲಿ ಶಂಕರ್ ನಾಗ್ ಅರುಂಧತಿ ನಾಗ್ ಅವರ ಅಭಿನಯವಿದ್ದರೆ, ಉತ್ತರಾರ್ಧ ಭಾಗದಲ್ಲಿ ಅನಂತನಾಗ್ ಲಕ್ಷ್ಮೀ ಜೋಡಿಯ ಬಡತನದ ಸಂಸಾರ ಸಾಗುತ್ತದೆ. ಚಂದನದ ಗೊಂಬೆಯಲ್ಲಿ ಶಾನುಭೋಗ, ಬೆಂಕಿಯ ಬಲೆಯಲ್ಲಿ ಶಾಲಮೇಷ್ಟ್ರಾಗಿ ವಿಧಿಯಾಟದ ಮುಂದೆ ಸೋತು ಶರಣಾಗುವ ನಾಯಕ ಅನಂತನಾಗ್ ಹಾಗೂ ಲಕ್ಷ್ಮೀ ಜೋಡಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದಲ್ಲೂ ಬಡತನದ ಬಂಡಿಯಲ್ಲಿ ಸಾಗುತ್ತಾರೆ. ಸಂಗೀತಗಾರನಾಗುವ ಕನಸು ಹೊತ್ತ ನಾಯಕ, ನಾಯಕನ ಕಷ್ಟಗಳಿಗೆ ಸಮಭಾಗಿಯಾಗಲು ಹಂಬಲಿಸುವ ಸಹಧರ್ಮಿಣಿಯಾಗಿ ಲಕ್ಷ್ಮೀ, ಹೀಗೆ ಈ ಜೋಡಿ ಪ್ರೇಕ್ಷಕರ ಮನದಲ್ಲಿ ನಿಲ್ಲುತ್ತಾರೆ. ತಮ್ಮ ಹಾಗೂ ಲಕ್ಷ್ಮೀ ಜೋಡಿಯ ಚಿತ್ರಗಳ ಗೆಲುವಿನ ಬಗ್ಗೆ ಅನಂತನಾಗ್ ಇಂದಿಗೂ ಮೆಲುಕು ಹಾಕುತ್ತಾರೆ.
1: ಅವಳ ಕಡೆಯಿಂದಲೂ ಕೂಡ, ನನ್ನ ಕಡೆಯಿಂದಲೂ ಕೂಡ ಒಂದು ಕಡೆ ಚಾಲೆಂಜಿಂಗ್ ಪಾತ್ರಗಳಿದ್ದವು. ನಾನಿನ್ನು ಬಿಡಲಾರ ತಗೊಳ್ಳಿ, ಬೆಂಕಿಯ ಬಲೆ, ಬಿಡುಗಡೆ ಬೇಡಿ, ಆಮೇಲೆ ಬಿಡುಗಡೆ ಬೇಡಿಯಲ್ಲಿ ನಂದು ನೆಗೆಟಿವ್ ಶೇಡ್ ಇದ್ದಂಥ ಪಾತ್ರ, ಅದೇ ಥರ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಇವೆಲ್ಲ ಚಿತ್ರಗಳಲ್ಲಿ ಒಂಥರ ಅಷ್ಟು ಚಿತ್ರಗಳನ್ನು ನಟಿಸಿದಾಗ, ಇಬ್ಬರು ಪರ್ಫೆಕ್ಟ್ ಟೈಮಿಂಗ್ ಕೆಲಸ ಮಾಡಿದಾಗ ಇದ್ದ ಸೀನ್ ಗೆಟ್ಸ್ ಲಿಫ್ಟೆಡ್.
2: ಇಲ್ಲಿದ್ಯಾ ಇವತ್ತೇನಾದ್ರೂ ಇದೆಯಾ ಊಟಕ್ಕೆ?
3: ಇದೆ, ಉಪ್ಪು ಗಂಜಿ
2: ಅಷ್ಟೇನಾ? ನುಗ್ಗೆಕಾಯಿ ಹುಳಿ, ಟೊಮೆಟೊ ಸಾರು, ಹಪ್ಪಳ, ಸಂಡಿಗೆ, ಗಟ್ಟಿ ಮೊಸರು
3: ಎಲ್ಲ ಇದೆ. ಮನೆ ಯಜಮಾನ್ರು ಮನೆಯಲ್ಲಿ
2: ಬಂದಿದ್ರ
3: ರೀ, ನೋಟಿಸ್ ಕೊಡ್ತಾರಂತ ರೀ.
2: ಕೊಡ್ಲಿ ಬಿಡು, ಗಂಜಿ ಜೊತೆ ನಂಗೆ ಬಿಟ್ರ.
3: ಅದಕ್ಕೆ ನಾನು ಹೇಳೋದು, ನಾನೇನಾದ್ರೂ ಕೆಲ್ಸಕ್ಕೆ ಸೇರಿದ್ರೆ ಸ್ವಲ್ಪ ಮನೆ ತಪ್ಪ
2: ಮೆಣಸಿನಕಾಯಿ ಕೊಡು.
3: ನಾನು ಹೇಳೋದ್ರ ಅರ್ಥ ಮಾಡ್ಕೊಳ್ಳಿ, ನಾನು ಕೆಲ್ಸಕ್ಕೆ ಸೇರಿದ್ರೆ ಮನೆ ತಾಪತ್ರಯ ಸ್ವಲ್ಪ ಕಮ್ಮಿ ಆಗ.
2: ನಿನ್ ತಿರ್ಗಾ ರಾಗ ಹೇಳಿಬಿಡ, ಎಷ್ಟು ಸರ್ತಿ ಹೇಳೋದು ನಿನ್ ಕೆಲ್ಸಕ್ಕೆ ಸೇರೋದು ಬೇಡ ಅಂತ? ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ. ಜನ ಏನಂತಾರೆ?
3: ಮನೇಲಿ ಹಚ್ಕೊಂಡು ಕೂತಿರುವಾಗ ಜನ ಒಂದು ಊಟ ಹಾಕ್ತಾರ ರೀ? ಜನ ಅಂತೆ ಜನ, ಚಿನ್ನ ಬೆಳ್ಳಿ ಎಲ್ಲ ಮನೆಯಲ್ಲಿ ನಮ್ದು ಅಂತ ಏನು ಇಲ್ಲ ರೀ. ಎಷ್ಟು ದಿನ ಅಂತ ಈ ಕಷ್ಟ ತಡ್ಕೊಳ್ಳೋದು?
2: ಇದನ್ನೆಲ್ಲ ಮೊದ್ಲ ಯೋಚನೆ ಮಾಡ್ಬೇಕಾಗಿತ್ತು, ನನ್ನ ಮದುವೆ ಆಗೋ ಮುಂಚೆನೆ. ಅಪರ್ಣ ನೋಡು, ಒಳ್ಳೆ ಕಾಲ ಕೆಟ್ಟ ಕಾಲ ಒಂದು ಚಕ್ರದ ತರ ಸುತ್ತಾನೆ ಇರುತ್ತೆ. ಇದು ಕೆಟ್ಟ ಕಾಲ, ಇದು ಹಿಂದೆನೆ ಒಳ್ಳೆ ಕಾಲ ಇದ್ದೇ ಇದೆ ನೋಡ್ತಿರು.
0: 1984ರಲ್ಲಿ ಬಂದ ಟಿ ಎಸ್ ನಾಗಾಭರಣ ನಿರ್ದೇಶನದ ಮಕ್ಕಳಿರಲವ್ವ ಮನೆ ತುಂಬ ಅನಂತ ಲಕ್ಷ್ಮೀ ಜೋಡಿಯ ಸಾಂಸಾರಿಕ ಹಾಸ್ಯ ಚಿತ್ರ. 1985ರಲ್ಲಿ ತೆರೆಕಂಡ ಶ್ವೇತ ಗುಲಾಬಿ ಚಿತ್ರದಲ್ಲಿ ಅನಂತನಾಗ್ ಲಕ್ಷ್ಮೀ ಅಭಿನಯಿಸಿದ್ದರು. ಇಲ್ಲಿ ಲಕ್ಷ್ಮೀ ಅವರದ್ದು ಪೋಷಕ ನಟಿ ಪಾತ್ರ. ಅನಂತ್ ಅವರ ನಾಯಕಿಯಾಗಿ ಗಾಯತ್ರಿ ಕಾಣಿಸಿಕೊಂಡಿದ್ರು. ಇದೇ ವರ್ಷ ಬಿಡುಗಡೆಯಾದ ಬಿಡುಗಡೆಯ ಬೇಡಿ ಚಿತ್ರದಲ್ಲಿ ಅನಂತನಾಗ್ ಅವರಿಗೆ ಕೊಂಚ ನೆಗೆಟಿವ್ ಇಮೇಜ್ ಇರುವಂತಹ ಪಾತ್ರ. ಬಿಡುಗಡೆಯ ಬೇಡಿ ತರಾಸು ಅವರ ಕಾದಂಬರಿಯನ್ನು ಆಧರಿಸಿದ ಚಿತ್ರವಾಗಿತ್ತು. ದೊರೈ ಭಗವಾನ್ ನಿರ್ದೇಶನದ ಈ ಚಿತ್ರದ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ. ಅನಂತನಾಗ್ ಲಕ್ಷ್ಮೀ ಅವರ ಜೋಡಿಯ ಮೋಡಿಗೆ ನಟಿ ವಿನಯ ಪ್ರಸಾದ್ ಕೂಡ ಮನಸ್ಸೋತಿದ್ರು.
4: ಅನಂತನಾಗ್ ಮತ್ತು ಲಕ್ಷ್ಮಿ ಅವರ ಜೋಡಿ ತುಂಬಾ ಇಷ್ಟ ನನಗೆ, ತುಂಬಾ ಇಷ್ಟ. ಅವ್ರ ಸಿನಿಮಾಗಳು ಇನ್ನಷ್ಟು ಬರ್ಲಿ ಇನ್ನಷ್ಟು ಬರ್ಲಿ.

0: 1985ರಲ್ಲಿ ತೆರೆ ಕಂಡ ಸೇಡಿನ ಹಕ್ಕಿ ಚಿತ್ರದಲ್ಲಿ ಅನಂತನಾಗ್ ಲಕ್ಷ್ಮಿ ಅಭಿನಯಿಸಿದರು. ಆದರೆ ಇಲ್ಲಿ ಅನಂತನಾಗ್ ಪೋಷಕ ನಟನಾಗಿ ಬಣ್ಣ ಹಚ್ಚಿದ್ರೆ ಲಕ್ಷ್ಮಿ ನಾಯಕಿ ಪಾತ್ರದಲ್ಲಿದ್ದರು. ನಾಯಕನಾಗಿ ಪ್ರಭಾಕರ್ ಅಭಿನಯಿಸಿದರು. 1985ರಲ್ಲಿ ಅನಂತನಾಗ್ ಲಕ್ಷ್ಮಿ ಜೋಡಿಯಾಗಿ ಗೆಲುವು ಕಂಡ ಮತ್ತೊಂದು ಚಿತ್ರ ಒಲವು ಮೂಡಿದಾಗ. ಅನಂತ್ ಲಕ್ಷ್ಮಿ ಜೋಡಿಯ ಬಹುತೇಕ ಚಿತ್ರಗಳಂತೆ ಒಲವು ಮೂಡಿದಾಗ ಚಿತ್ರಕ್ಕೂ ರಾಜನ್ ನಾಗೇಂದ್ರ ಸಂಗೀತ ಒದಗಿಸಿದರು. ಬಿ ಮಲ್ಲೇಶ್ ನಿರ್ದೇಶನದ ಈ ಚಿತ್ರದಲ್ಲಿ ನಾಯಕ ಅನಂತನಾಗ್ ಲಾಯರ್ ಹಾಗೂ ನಾಯಕಿ ಲಕ್ಷ್ಮಿ ಡಾಕ್ಟರ್ ಪಾತ್ರಗಳಲ್ಲಿ ಮಿಂಚಿದ್ರು.
1: ನಿಮ್ ಮಗ ಮದುವೆಗೆ ಒಪ್ಪಲ್ವೇನು?
2: ಒಪ್ಕೋತಾನೆ, ಆದ್ರೆ ಹುಡುಗಿ ಒಪ್ಬೇಕಲ್ಲ.
1: ಹಾಗಾದ್ರೆ ನಿಮ್ ಮಗ ನಡತೆ ಸರಿ ಇಲ್ವೇನು?
2: ಎಲ್ಲರೂ ಉಂಟೆ. ನನ್ ಮಗ ಭಾರಿ ದೊಡ್ಡ ಮನುಷ್ಯ, ಒಂದು ಸಿಗರೆಟ್ ಸೇದೋಲ್ಲ, ಕುಡಿಯೋಲ್ಲ, ಸಿನಿಮಾ ಯಾವಾಗ್ಲಾದ್ರೂ ಒಂದ್ಸರಿ ನೋಡ್ತಾನೆ. ಹೆಣ್ಣು ಮಕ್ಕಳಂತೂ ಖಂಡಿತ ಸಹ ನೋಡಲ್ಲ. ಅಷ್ಟೇ ಯಾಕೆ, ನಾನೊಂದು ಗೆರೆ ಹಾಕಿದ್ರೆ ಸಾಕು, ಅವನ್ ದಾಟೋದೇ ಇಲ್ಲ ಅಂತ ನನ್ ಮಗ. ಹೌದು
1: ನೋಡಿಮ್ಮ, ನಿಮಗ್ ಹೇಳೋ ಧೈರ್ಯ ಅಲ್ಲಂದ್ರೆ ಹೇಳಿ, ಅವ್ರನ್ನ ಕರೆಸಿ ನಾನ್ ಮಾತಾಡ್ತೀನಿ.
2: ಅಷ್ಟು ಮಾಡಿ ಪುಣ್ಯ ಕಟ್ಕೊಮ್ಮ. ಲೇ ಮಹಾಪುರುಷ, ಬೇಗ ಬರೋ, ಬೇಗ ಬಾ.
3: ಹಲೋ ಡಾಕ್ಟರ್.
1: ಏನ್ರಿ ಇದು, ಇದೆಲ್ಲ ನಿಮ್ ಕಿತಾಪತಿನ?
3: ನನ್ನಲ್ಲ, ಅವ್ರದ್ದು.
1: ಏನಮ್ಮ ಇದು, ನಿಮ್ ಮಗ ಸಿಗರೆಟ್ ಸೇದಲ್ವಾ?
3: ಎಲ್ಲಾದ್ರೂ ಒಂದು.
1: ನಿಮ್ ಮಗ ಕುಡಿಯೋದಿಲ್ವೇ?
3: ಯಾವತ್ತಾದ್ರೂ ಎರಡು.
1: ಓಹೋ, ಇವರು ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲ್ವಾ?
2: ಅಯ್ಯೋ ಹಾಗನ್ಬೇಡಮ್ಮ, ನನ್ ಮಗ ತುಂಬಾ ಒಳ್ಳೆಯವನು, ಅವ್ನಿಗೆ ಯಾವ ದುರಾಭ್ಯಾಸನೂ ಇಲ್ಲ. ಯಾರ್ದೋ ಕೆಟ್ಟ ಸಾಹಸ ಸ್ವಲ್ಪ ಕೆಟ್ಟಿದನಷ್ಟೇ. ಇಲ್ಲಿ ನೋಡಿದ್ಯಾ, ಈ ಲಕ್ಷ್ಮಿಯರ್ನ ಮಹಾಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಇವ್ರನ್ನ ಯಾರನ್ನು ಕಣ್ಣೆತ್ತಿ ಸಹ ನೋಡಲಮ್ಮ.
1: ಏನ್ರಿ ಇದು, ನಿಮ್ ತಾಯಿ ಹೇಳಿದ ಮಾತು ಕೇಳಿ, ಇವರಲ್ಲಿ ಯಾರನ್ನಾದ್ರೂ ಒಬ್ಬನ ಬೇಗ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಳ್ಳೋ.
3: ಧೈರ್ಯ ಲಕ್ಷ್ಮಿ, ಭಾಗ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಮಹಾಲಕ್ಷ್ಮಿ. ಅಮ್ಮ, ನನಗೆ ಇವಳಾದ್ರೆ ಒಪ್ಪಿಗೆ.
1: ಯಾರಿ ಅದು?

ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಬಿಸಿಲಾದರೇನು, ಮಳೆಯಾದರೇನು? ಹೀಗೆ ಜನಪ್ರಿಯ ಜೋಡಿಯಾಗಿ ಬೆಳ್ಳಿತೆರೆಯಲ್ಲಿ ಮಿಂಚಿದ ಅನಂತನಾಗ್ ಲಕ್ಷ್ಮಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಅತ್ಯಂತ ಅಚ್ಚುಮೆಚ್ಚಿನ ಜೋಡಿಯಾಗಿ ಕಾಣಿಸುತ್ತಾರೆ. ಅನಂತ್ ಲಕ್ಷ್ಮಿ ಜೋಡಿಯ ಚಿತ್ರಗಳಿಗೆ ವಿಶೇಷವಾಗಿ ಮಹಿಳಾ ವರ್ಗದ ಪ್ರೇಕ್ಷಕರು ಹೆಚ್ಚು ಮರಳಾಗಿದ್ರು. ಅನಂತನಾಗ್ ಅವರ ನೈಜ ಅಭಿನಯ, ಲೀಲಾಜಾಲವಾದ ಡೈಲಾಗ್ ಡೆಲಿವರಿ, ಲಕ್ಷ್ಮಿಯವರ ಮನಕಲಕುವಂತಹ ಅಭಿನಯ, ಅತ್ಯುತ್ತಮವಾದ ಹಾಡುಗಳ ದೃಶ್ಯಕಾವ್ಯ ಈ ಜೋಡಿಯನ್ನ ಜನಪ್ರಿಯ ಜೋಡಿಯನ್ನಾಗಿ ಹೊರಹೊಮ್ಮಿಸಿದವು. ಈ ಜೋಡಿಯ ಸವಿನೆನಪು ಕನ್ನಡ ಚಿತ್ರಪ್ರೇಮಿಗಳ ಜೊತೆಗೆ ಎಂದಿಗೂ ಉಳಿಯುವಂಥದ್ದು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಈಗ ರೇಡಿಯೋ ಸಮಯ 1:48:28.
2: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40. ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
3: ವಿನೂತನ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ.

ದೀಪಾಮೃತ ಅರಿವಿಗೊಂದು ಹಂತ. ಇದು ನಿಮಗಾಗಿ ಪ್ರತಿದಿನ ಬೆಳಗ್ಗೆ 6:10 ದೀಪಾಮೃತ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಅಕ್ಟೋಬರ್ 5 ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ನಲ್ಲಿ.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: FM 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೇ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆತ್ಮೀಯ ಶ್ರೋತೃಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಇರುವಂತಹ ಸ್ವಲ್ಪ ಸಮಯದಲ್ಲೇ ಸಂಕ್ಷಿಪ್ತವಾಗಿ ಇಂದಿನ ವಿಶೇಷ ಏನು ಅಂತ ನೋಡೋಣ ಅಲ್ವಾ. ಇಂದು ವಿಶ್ವ ಪ್ರಾಣಿ ದಿನ, ವರ್ಲ್ಡ್ ಆನಿಮಲ್ ಡೇ ಅನ್ನುವಂಥದ್ದು. ಯಾಕೆ ನಾವು ವಿಶ್ವ ಪ್ರಾಣಿ ದಿನವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಪ್ರಾಣಿಗಳು ಅವುಗಳ ಹಕ್ಕುಗಳು ಮತ್ತು ಕಲ್ಯಾಣ ಹೇಗೆ ಅನ್ನೋದೇ ಗೊತ್ತಿರಲ್ಲ. ಅಂತೇಳಿದ್ರೆ ಅವಳಿಗನ್ನು ನಾವು ಹೇಗೆ ನಡೆಸ್ಕೊಳ್ತೀವಿ. ಪ್ರತಿ ವರ್ಷ ಅಕ್ಟೋಬರ್ 4ರಂದು ವಿಶ್ವ ಪ್ರಾಣಿ ದಿನ ಅಂತ ನಾವು ಆಚರಿಸ್ತೀವಿ. ಇದನ್ನು ಯಾಕೆ ಅಂತ ಹೇಳಿದ್ರೆ, ಜರ್ಮನ್ ಬರಹಗಾರರಂಥ ಮತ್ತು ಪ್ರಾಣಿ ಹಕ್ಕುಗಳ ಕಾರ್ಯಕರ್ತರಾದಂಥ ಹೆನ್ಸಿಕ್ ಜಿಮ್ಮರ್ಮ್ಯಾನ್ ಇದನ್ನು ಪ್ರಾರಂಭವನ್ನು ಮಾಡ್ತಾರೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ, ಉದ್ದೇಶ ಏನು ಅಂತೇಳಿದ್ರೆ, ಅವುಗಳ ರಕ್ಷಣೆ ಮತ್ತು ಅವುಗಳನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ. ಅಂದರೆ ಪ್ರಾಣಿ ಕೌರ್ಯ, ನಿರ್ಲಕ್ಷ್ಯ, ಶೋಷಣೆ ಇದನ್ನೆಲ್ಲ ನೋಡಿದಾಗ ಜನರು ಇದರಿಂದ ದೂರವಾಗಿ ಪ್ರಾಣಿಗಳನ್ನು ಪ್ರೀತಿಸಲಿ, ಪ್ರಾಣಿಗಳು ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ಇದು ಎತ್ತಿ ತೋರಿಸ್ತದೆ. ಪ್ರಾಣಿ ಪ್ರಿಯರೇ ಇದನ್ನು ಮಾಡಬೇಕು ಅಂತಿಲ್ಲ ಅಲ್ವಾ. ಪ್ರಾಣಿಗಳನ್ನು ಕಾಪಾಡೋದು ನಮ್ಮ ಮಾನವೀಯ ಕರ್ತವ್ಯ. ಪ್ರಾಣಿಗಳನ್ನು ಪ್ರೀತಿಸಿ ಪ್ರಕೃತಿಯನ್ನು ಉಳಿಸಿ ಸುಂದರ ಭವಿಷ್ಯವನ್ನು ನಿರ್ಮಿಸೋಣ. ಹಾಗಾದರೆ ನಾವು ಏನು ಮಾಡ್ಬೋದು, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾವು ಅದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಾಣಿ ಸಂರಕ್ಷಣಾ ಕಾರ್ಯಕ್ರಮಗಳನ್ನು, ಜಾಗೃತಿ ಅಭಿಯಾನಗಳನ್ನು, ರ್ಯಾಲಿಗಳನ್ನು ಮಾಡ್ಬೋದು. ಹಾಗೆ ಅನಾಥ ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳೋದು, ಹಾಗೆ ಶಾಲಾ ಕಾಲೇಜುಗಳಲ್ಲಿ ಪ್ರಾಣಿಗಳ ಬಗ್ಗೆ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಇವುಗಳನ್ನು ಮಾಡೋದರಿಂದ ಆ ದಿನಗಳಲ್ಲಿ ಪ್ರಾಣಿಗಳ ಮೇಲಿರುವಂತಹ ಗೌರವ, ಪ್ರೀತಿ, ರಕ್ಷಣೆ ಇದನ್ನು ನೀಡುವುದರ ಮೂಲಕ ಇದನ್ನು ನೆನಪಿಸೋ ದಿನವನ್ನಾಗಿ ನಾವು ಮಾಡಬಹುದು. ಸಮಯ ಮುಗಿತಾ ಬಂದಿರೋದರಿಂದ ಇಂದು ಪ್ರಾಣಿಗಳ ಪ್ರಭೇದಗಳನ್ನು ನಾವು ರಕ್ಷಿಸುವಂತಹದ್ದು ನಮ್ಮ ಕರ್ತವ್ಯವಾಗಿದೆ. ಅನೇಕ ಪ್ರಾಣಿಗಳ ಸಂತತಿ ನಾಶ ಆಗಿದೆ, ಪ್ರಾಣಿಗಳಿಗೂ ಸಹ ಜೀವಿಸುವ ಹಕ್ಕಿದೆ, ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ತಿಳ್ಕೊಂಡು ಅವುಗಳನ್ನು ಕಾಪಾಡುವತ್ತ ಜಾಗೃತಿ ವಹಿಸಿ ವಿಶ್ವ ಪ್ರಾಣಿಗಳ ದಿನವನ್ನು ಆಚರಿಸೋಣ ಅಂತ ಹೇಳ್ತಾ, MN ವ್ಯಾಸರಾವ್ ಅವರ ರಚನೆಯ, ರಾಜ್ಕೋಟಿ ಅವರ ಸಂಗೀತ ಇರುವಂಥ ರಾಯರು ಬಂದರು ಮಾವನ ಮನೆಗೆ ಚಿತ್ರದ SV ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಈ ಗೀತೆಯನ್ನು ಕೇಳೋಣ.

0: ಈ ತಿಂಗಳ ಅಂದರೆ ಅಕ್ಟೋಬರ್ 2ರಿಂದ 8ರವರೆಗೆ ವನ್ಯಜೀವಿ ಸಪ್ತಾಹವನ್ನು ಸಹ ಆಚರಿಸ್ತಾ ಇದ್ದೀವಿ. ಪ್ರಕೃತಿಯೊಂದಿಗೆ ನಮ್ಮ ಸಹಬಾಳೆಯ ಸಂಕಲ್ಪವನ್ನು ಮಾಡಿ ಪ್ರಾಣಿಗಳನ್ನು ಉಳಿಸೋಣ. ಕೇವಲ ಪ್ರಾಣಿ ಮಾತ್ರ ಅಲ್ಲ, ಪ್ರಾಣಿ ಪಕ್ಷ ಕೀಟಗಳು ಪ್ರತಿಯೊಂದು ಈ ಪರಿಸರದಲ್ಲಿರುವಂಥ ಪ್ರತಿಯೊಂದು ಜೀವಿಗಳನ್ನು ನಾವು ಗಮನಿಸೋಣ, ಅವುಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ.
1: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ.
0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. ಜರ್ನಿ ಆಫ್

0: ಪರಿಶೀಲನೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ಅಧ್ಯಯನ ತಂಡ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೇಂದ್ರ ನಿಯೋಗದಲ್ಲಿ ಪಾಟ್ನಾದ ಭತ್ತ ಅಭಿವೃದ್ದಿ ನಿರ್ದೇಶನಾಲಯದ ನಿರ್ದೇಶಕ ಡಾ ಮಾನ್ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರದ 3 ಸದಸ್ಯರ ತಂಡ ಇಂದು ಬರ ಅಧ್ಯಯನ ನಡೆಸಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ, ದೋರನಹಳ್ಳಿ, ಬಿದರಾಣಿ, ಮದ್ರಿಕಿ, ಮುಡಬೋಳ ಗ್ರಾಮದ ಬಳಿಯ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿದ ತಂಡ ಬೆಳೆ ಹಾನಿಯ ಪ್ರಮಾಣ ಪರಿಶೀಲಿಸಿ ರೈತರ ಅಹವಾಲು ಆಲಿಸಿತು. ಈ ತಂಡದೊಂದಿಗೆ ನವದೆಹಲಿಯ ವೆಚ್ಚ ನಿಯಂತ್ರಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಪಾರ್ಥಪಾಲ್ ಹಾಗೂ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಅಧೀನ ಕಾರ್ಯದರ್ಶಿ ರಾಕೇಶ್ ಕುಮಾರ್, ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡವು ಸ್ಥಳೀಯ ಪರಿಸ್ಥಿತಿಯ ವೀಕ್ಷಣೆ ನಡೆಸಿತು. ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು, ಉಪನಿರ್ದೇಶಕ ಚೇತ್ ರಾಮ್ ಮೀನಾ, ಒಎಸ್ಡಿ ಕರ್ನಲ್ ಅಮರೇಂದ್ರ ಸಿಂಗ್ ಹಾಗೂ ನಿರ್ದೇಶಕ ಡಾ ಜೆ ಹರ್ಷ ಅವರನ್ನೊಳಗೊಂಡ ಈ ತಂಡವು ಹಿರಿಯೂರು ತಾಲೂಕಿನ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜಮೀನಿನಲ್ಲಿ ಶೇಂಗಾ ಬೆಳೆ ಹಾನಿ ಮತ್ತು ಅಂತರ್ಜಲ ಮಟ್ಟ ಕುಸಿತದಿಂದ ನೀರಾವರಿ ಆಶ್ರಿತ ಮೆಕ್ಕೆಜೋಳ ಹಾಗೂ ಹತ್ತಿ ಬೆಳೆಗಳು ಒಣಗಿರುವ ಸ್ಥಿತಿಯನ್ನು ತಂಡವು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಧರ್ಮಪುರ ಹೋಬಳಿಯ ಹೊಸಕೆರೆ ಗ್ರಾಮಕ್ಕೆ ತೆರಳಿದ ತಂಡವು ಜಲಮೂಲಗಳ ಸಂರಕ್ಷಣೆ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ವೀಕ್ಷಿಸಿತು. ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾಗಿರುವ ಗೃಹ ನಳ ಸಂಪರ್ಕದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿತು. ಕೇಂದ್ರ ಸರ್ಕಾರದ ತಂಡವು ಇಂದು ದಾವಣಗೆರೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಲಿದೆ. ಇಂದು ಅಪರಾಹ್ನ ದಾವಣಗೆರೆ ತಾಲೂಕಿನ ನಿರ್ಥಡಿ ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ ಪರಿಶೀಲನೆ, ನಂತರ ನ್ಯಾಮತಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಕೆರೆ ವೀಕ್ಷಣೆ ಹಾಗೂ ಪರಿಶೀಲನೆ, ನಂತರ ಬರಪೀಡಿತ ಮೆಕ್ಕೆಜೋಳ ಮತ್ತು ರಾಗಿ ಬೆಳೆಗಳ ಪರಿಶೀಲನೆ ನಡೆಸಲಿದೆ. ಸಂಜೆ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ, ಹೊನ್ನಾಳಿ ತಾಲೂಕಿನ ಎಚ್ ಕಡದಕಟ್ಟೆ ಗ್ರಾಮದಲ್ಲಿ ಜಮೀನುಗಳಿಗೆ ಭೇಟಿ ನೀಡಲಿದೆ. ರಾಜ್ಯದಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯಿಂದ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಇಂದು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ಗೆ ಕೇವಲ 2,500 ರೂಪಾಯಿ ಪರಿಹಾರ ಘೋಷಿಸಿರುವುದು ಅತ್ಯಲ್ಪ ಮೊತ್ತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದ್ದು ನೌಕರರಿಗೆ ಸಂಬಳ ನೀಡಲು ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸರ್ಕಾರ ತಕ್ಷಣವೇ ಶ್ವೇತಪತ್ರ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬಡವರು ಹಾಗೂ ರೈತರ ಪರವಾಗಿ ಬಿಜೆಪಿ ನಿರಂತರ ಹೋರಾಟ ನಡೆಸಲಿದೆ ಎಂದು ಇದೇ ವೇಳೆ ತಿಳಿಸಿದರು. ವಿಶ್ವಪ್ರಸಿದ್ದ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ನಗರಾಭಿವೃದ್ದಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಮೈಸೂರಿನಲ್ಲಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಮೈಸೂರಿನ ಸಾಂಸ್ಕೃತಿಕ ಹಿರಿಮೆಯ ದಸರಾ ಮಹೋತ್ಸವದಷ್ಟೇ ಇಲ್ಲಿನ ಮಣ್ಣಿನ ಕ್ರೀಡೆಯಾದ ಕುಸ್ತಿಗೂ ಭವ್ಯ ಇತಿಹಾಸವಿದೆ. ಸ್ಥಳೀಯ ಮತ್ತು ರಾಜ್ಯದ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಸೂಕ್ತ ವೇದಿಕೆ ಒದಗಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದೇ ಈ ಕ್ರೀಡಾಕೂಟದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂತಹ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮತ್ತು ಕ್ರೀಡಾ ಸ್ಫೂರ್ತಿ ಪ್ರಮುಖವಾಗಿರುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದರು. ಇದೇ ವೇಳೆ 2026 ದಸರಾ ಕುಸ್ತಿ ಪಂದ್ಯಾವಳಿಯ ಅಧಿಕೃತ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ.

0: ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗೂನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಸ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಭಾರತೀಯ ಚಿತ್ರರಂಗದ ಖ್ಯಾತ ನಿರ್ದೇಶಕ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ಉಪಸಭಾಪತಿ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದರು. ಸಿಂಗೀತಂ ಅವರ ಅಗಲಿಕೆಯಿಂದ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದಿರುವ ಮುಖ್ಯಮಂತ್ರಿ, ಹಾಲು ಜೇನು, ಚಲಿಸುವ ಮೋಡಗಳು ಸೇರಿದಂತೆ ಖ್ಯಾತ ಮೂಕಿ ಚಿತ್ರ, ಪುಷ್ಪಕ ವಿಮಾನದಂತಹ ಹಲವು ಚಲನಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ್ದರು ಎಂದು ಸ್ಮರಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಡಾ ಉಮಾಶ್ರೀ, ಬಹುಭಾಷಾ ನಿರ್ದೇಶಕರಾಗಿದ್ದ ಸಿಂಗೀತಂ ಅವರು 60ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿ ರಾಷ್ಟೀಯ ಮತ್ತು ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಜಪಾನ್ನಲ್ಲಿ ನಡೆದ 2026ರ ಏಷ್ಯನ್ ಗೇಮ್ಸ್ನ ಪುರುಷರ ಹಾಕಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ತಂಡದ ಸದಸ್ಯ ಹಾಗೂ ಕರ್ನಾಟಕದ ಹೆಮ್ಮೆಯ ಗೋಲ್ ಕೀಪರ್ ಮೋಹಿತ್ ಎಚ್ಎಸ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಸತಿ ನಿಲಯದಿಂದ ಬೆಳೆದು ಬಂದ ಪ್ರತಿಭೆಯೊಂದು ಇಂದು ಏಷ್ಯನ್ ಗೇಮ್ಸ್ನ ಅತ್ಯುನ್ನತ ಸಾಧನೆ ಮಾಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿರುವುದು ರಾಜ್ಯಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಬಣ್ಣಿಸಿದ್ದಾರೆ. ತರಬೇತುದಾರ ವಿಜಯ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ರೂಪುಗೊಂಡ ಮೋಹಿತ್ ಅವರ ಸಾಧನೆ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಸದಾ ಪ್ರೇರಣೆಯಾಗಿರಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಎನ್ಇಬಿ ಸ್ಪೋರ್ಟ್ಸ್ ವತಿಯಿಂದ ಆಯೋಜಿಸಿದ್ದ ವಿಶ್ವದ ಅತಿದೊಡ್ಡ ಎಲ್ ಎಟೇಪ್ ಸೈಕ್ಲಿಂಗ್ ಸ್ಪರ್ಧೆಗೆ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಮೈಸೂರಿನಲ್ಲಿ ಸೈಕ್ಲಿಂಗ್ ಸ್ಪರ್ಧೆಯನ್ನು ಮೊದಲ ಬಾರಿಗೆ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಎಂದರು. ಇದರ ಜೊತೆಗೆ ಸ್ವತಃ ಅವರು ಸೈಕ್ಲಿಂಗ್ ರೇಸ್ನಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ. ಬರ ಪರಿಹಾರವಾಗಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ಕನ್ನಡಿಗ ಮೋಹಿತ್ ಎಚ್ಎಸ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ

ಸಂಸ್ಕೃತ ಕಲಿಯಬೇಕೆನ್ನುವವರಲ್ಲಿ ಅನೇಕ ವಿಧಗಳಿವೆ. ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಹಂತ ಹಂತವಾಗಿ ಕಲಿಯುವುದು ಒಂದು ವಿಧ. ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಭ್ಯಸಿಸಿ ಸಂಸ್ಕೃತ ಭಾಷಾ ಬೋಧನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವರು ಇನ್ನೊಂದು ವಿಧ. ಜನಸಾಮಾನ್ಯರು ಯಾವ ಯಾವುದೋ ವೃತ್ತಿಯಲ್ಲಿ ತೊಡಗಿದವರು, ಗೃಹಿಣಿಯರು, ನಿವೃತ್ತರು ಇತ್ಯಾದಿ ವರ್ಗದವರು ಸಂಸ್ಕೃತ ಕಲಿಯಬೇಕೆನ್ನುವರು ಇನ್ನೊಂದು ವಿಧ. ನಾವೀಗ ಮೂರನೇ ವಿಧದ, ಅಂದರೆ ಜನಸಾಮಾನ್ಯರು ಸಂಸ್ಕೃತವನ್ನು ಸುಲಭವಾಗಿ ಹೇಗೆ ಕಲಿಯಬಹುದು ಎಂಬುದನ್ನು ಆಳವಾಗಿ ವಿಶ್ಲೇಷಿಸೋಣ. ಸಂಸ್ಕೃತದ ಜ್ಞಾನ ಗಂಧವೇ ಗೊತ್ತಿಲ್ಲದವರು ಸುಲಭವಾಗಿ ಸಂಸ್ಕೃತವನ್ನು ಕಲಿಯಬಹುದು. ಹೌದು, ಇದು ಖಂಡಿತ ನಿಜ. ಉದಾಹರಣೆಗೆ ಗೃಹಿಣಿಯೊಬ್ಬರು ಸಂಸ್ಕೃತವನ್ನು ಹೇಗೆ ಕಲಿತರು ಎಂಬುದನ್ನು ನೋಡೋಣ. ಮದುವೆಯಾಗಿದೆ, ಎರಡು ಮಕ್ಕಳಿವೆ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ. ಗೃಹಿಣಿಯ ವಯಸ್ಸು ಸುಮಾರು 55. ಕುಟುಂಬದ ಜವಾಬ್ದಾರಿ ಇದೆ. ಆದರೂ ಅವರಿಗೆ ಸಂಸ್ಕೃತವನ್ನು ಕಲಿಯುವ ಆಸೆ. ಅವರು ಮೊದಲು ಮಾಡಿದ ಕೆಲಸವೆಂದರೆ ಸಂಸ್ಕೃತ ಭಾರತಿಯವರು 10 ದಿನಗಳ ಕಾಲ ನಡೆಸಿಕೊಡುವ ಸಂಸ್ಕೃತ ಸಂಭಾಷಣಾ ಶಿಬಿರಂ ಇದಕ್ಕೆ ಸೇರಿದ್ದು. ಹೆಸರೇ ಹೇಳುವಂತೆ ಈ ಶಿಬಿರದ ಮೂಲ ಉದ್ದೇಶ ಸಂಸ್ಕೃತವನ್ನು ಮಾತನಾಡಲು ಕಲಿಸುವುದು. ಸಂಸ್ಕೃತದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರೂ ಸಹ, ಅಂದರೆ ಬಹುಪಾಲು ಜನ ಸಂಸ್ಕೃತದಲ್ಲಿ ಮಾತನಾಡಲಾರರು. ಹಾಗಿರುವಾಗ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರು 10 ದಿನಗಳಲ್ಲಿ ಏನು ಸಂಭಾಷಣೆ ಕಲಿತಾರು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುವುದು ಸಹಜ. ಈ ಶಿಬಿರದಲ್ಲಿ ಮೊದಲನೇ ದಿನದಿಂದಲೂ ಸಂಸ್ಕೃತ ಕಲಿಸುವವರು ಸಂಸ್ಕೃತವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಉಪಯೋಗಿಸುವುದಿಲ್ಲವೆಂಬುದೊಂದು ವಿಶೇಷ. ಅದು ಹೇಗೆ ಸಾಧ್ಯ ಅಂತ ಬಂದಾಗ, ಈ ಶಿಬಿರದಲ್ಲಿ 4 ಕಲಿಕಾ ವಿಧಾನಗಳು ಇರುತ್ತವೆ. ಉಪಸ್ಥಾಪನಂ, ಅಭ್ಯಾಸ, ಪ್ರಯೋಗ, ವಾಕ್ಯರಚನಾ ಅಭ್ಯಾಸ. ಹೀಗೆ ಉಪಸ್ಥಾಪನಂ ಎಂದರೆ ಸಂಸ್ಕೃತದ ಕ್ರಿಯಾಪದ, ನಾಮಪದ, ಸರ್ವನಾಮ ಪದವನ್ನು ಹೇಳಿ ಅದನ್ನು ತೋರಿಸಿ ಕಲಿಸುವುದು. ಉದಾಹರಣೆಗೆ ಕಿಟಕಿ, ಬಾಗಿಲು ಇವುಗಳನ್ನು ತೋರಿಸಿ ವಾತಾಯನಂ, ದ್ವಾರಂ ಎಂದು ಹೇಳಿಕೊಡುತ್ತಾರೆ. ಅಥವಾ ಏಷಃ ಗಚ್ಚತಿ ಅಂದ್ರೆ ಇವನು ಹೋಗುತ್ತಾನೆ, ಸಹ ಗಚ್ಚತಿ ಅವನು ಹೋಗುತ್ತಾನೆ ಎಂದು ಹೇಳಿ ಅಭಿನಯ ಪೂರ್ವಕವಾಗಿ ಮಾಡಿ ತೋರಿಸುತ್ತಾರೆ. ಇದಾದ ಮೇಲೆ ಪ್ರಯೋಗ. ಪ್ರಯೋಗದಲ್ಲಿ ವಿದ್ಯಾರ್ಥಿಗಳನ್ನು ಅನುಸರಿಸುತ್ತಾನೆ, ವಿದ್ಯಾರ್ಥಿ ಗುರುಗಳನ್ನು ಅನುಸರಿಸುತ್ತಾನೆ. ಅಂದರೆ ಅವನೂ ಕೂಡ ಬೇರೆ ಭಾಷೆ ಬಳಸದೆ ವಸ್ತುವನ್ನು, ವ್ಯಕ್ತಿಯನ್ನು ತೋರಿಸಿಯೇ, ಕ್ರಿಯೆಯನ್ನು ಅಭಿನಯಿಸಿಯೇ ಸಂಸ್ಕೃತವನ್ನು ಉಚ್ಚರಿಸುವುದಲ್ಲದೆ ಇತರ ಸಹಪಾಠಿಗಳಿಗೆ ಗುರುವಾಗುತ್ತಾನೆ. ಶಿಬಿರದ 10ನೇ ದಿನ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳೆಲ್ಲರೂ ಭಾಗವಹಿಸಿ ಸಂಸ್ಕೃತದಲ್ಲಿಯೇ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಉದಾಹರಣೆಗೆ ಸಂಖ್ಯೆ ಇರಬಹುದು, ಸಂಖ್ಯಾ ಗೀತೆ ಇರಬಹುದು, ವರ್ಣಮಾಲೆ ಇರಬಹುದು, ವರ್ಣಮಾಲಾ ಗೀತಾ ಇರಬಹುದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಸಂಖ್ಯಾ, ಹೇಗೆ ಏಕಂ, ದ್ವೇ, ತ್ರೀಣಿ, ಈ ಬೆರಳುಗಳು ಮೂಲಕ ತೋರಿಸಿಬಿಟ್ಟು ಹೇಳ್ಕೊಡೋ ಒಂದು ರೀತಿ. ಇನ್ನೊಂದು ಸಂಖ್ಯಾ ಗೀತ, ಏಕಂ ಏಕಂ ಆಗಚ್ಚ, ದ್ವೇ ದ್ವೇ ಸ್ವಾಗತಂ ಅಂತ. ಅದೇನದು ಅಭಿನಯ ಮೂಲಕವಾಗಿ ಹೇಗೆ ಸ್ವಾಗತ ಮಾಡೋದು, ಕೂತ್ಕೊಳ್ಳಿ ಅಂತ ಹೇಗೆ ಹೇಳೋದು, ಇದೆಲ್ಲನೂ ವರ್ಣಮಾಲಾ ಗೀತ, ಸಂಖ್ಯೆಯ ಗೀತೆಯಾಗಿರ್ತದೆ. ಆಮೇಲೆ ಇನ್ನ ವರ್ಣಮಾಲಾ ಗೀತ ಅಂದ್ರೆ ಸ್ವರಗಳ ಗೀತೆಗಳು, ಅದು ಇರುತ್ತದೆ. ಅಶ್ವ ಆ ಆಮ್ರಹ ಈ ತರ. ಇನ್ನು ವ್ಯಂಜನಗಳ ಗೀತೆ ಅಂದಾಗ ಕಮಲಂ ವಿಕಸತಿ ಸುಂದರ ಸರಸಿ ಕ ಖ ಗ ಘ ಣ, ಇನ್ನು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ಆತರ ವ್ಯಂಜನ ಕೂಡ ಆತರ ಗೀತೆ ಮೂಲಕನೇ ಹೇಳಿ ತೋರಿಸ್ತಾರೆ. ಇನ್ನು ನಾಮಪದ ಬಂದಾಗ ಭವತಃ ನಾಮ, ಭವತ್ಯಾಹ ನಾಮ ಅಂತ ಬಂದಾಗ ಮಾಮ

రసమంజరి. ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಏಕೆ ಹೇಗೆ ಭಾಗವಹಿಸುತ್ತಾರೆ ಆರ್ತಿ ಶೇಡ್ಬಾಳ್. ಕೇಳಿ ಕಾರ್ಯಕ್ರಮ ರಸಮಂಜರಿ.

ನಾಮ ಕಿಂ ಈ ತರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿಬಿಟ್ಟು ಅದನ್ನ ಒಂಥರ ಹಾಡಿನ ರೂಪದಲ್ಲಿ ಶಿಬಿರಾರ್ಥಿಗಳ ಹತ್ರನೇ ಹೋಗ್ಬಿಟ್ಟು ಹೇಳ್ಕೊಡೋದು ಒಂದು ರೀತಿ. ಆಮೇಲೆ ದೇಶಭಕ್ತಿ ಗೀತೆ ಇರ್ಬೋದು, ಸುಭಾಷಿತಗಳಿರ್ಬೋದು, ಹೀಗೆ ಹಂತ ಹಂತವಾಗಿ ವ್ಯಾಕರಣ ಬದ್ಧವಾಗಿ ಅಭಿನಯ ಪೂರ್ವಕವಾಗಿ ಮಾಡಿ ತೋರಿಸಿ ಹೇಳ್ಕೊಡ್ತಾರೆ. ಇಂಥ ಶಿಬಿರ

ದಲ್ಲಿ ಸುಮಾರು 4 ಮತ್ತು 5ನೇ ಕ್ಲಾಸಿನ ಅಂದ್ರೆ 5ನೇ ತರಗತಿ ಓದುತ್ತಿರುವ ಹುಡುಗರು ಹುಡುಗಿಯರು, ಆಮೇಲೆ ಸ್ವಲ್ಪ ದೊಡ್ಡವರು ಪುರುಷರು, ಸ್ತ್ರೀಯರು, ವೃದ್ಧರು 12 ವರ್ಷದ ಮೇಲ್ಪಟ್ಟಿಂದ 60 ವರ್ಷದವರೆಗೂ ಸಹ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ. ಒಂದೊಂದು ಶಿಬಿರದಲ್ಲಿ ಅಜ್ಜ, ಅಜ್ಜಿ, ಸೊಸೆ, ಮೊಮ್ಮಗ, ಮೊಮ್ಮಗಳು ಇದ್ದದ್ದು ವಿಶೇಷ ಇದೆ. ಕೊನೆಯ ದಿವಸ ಅಂದ್ರೆ 10ನೇ ದಿವಸ ಎಲ್ಲರೂ ಕಡ್ಡಾಯವಾಗಿ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕು ಮತ್ತು ಅವರು ಪ್ರದರ್ಶನ ನೀಡಬೇಕು. ಹಾಗೆ ಎಲ್ಲರೂ ಮಾಡುತ್ತಾರೆ ಕೂಡ. ಅಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಅವರಿಗೆ ವೇದಿಕೆಯ ಭಯವೇ ಇರುವುದಿಲ್ಲ. ಇವೆಲ್ಲ ಒಂದು ನಾವು ಪ್ಲಸ್ ಪಾಯಿಂಟ್ಗಳು ಅಂತ ಈ ಶಿಬಿರದಿಂದ ತಿಳ್ಕೊಳ್ಬಹುದು. ಇಲ್ಲಿಯ ವಿಶೇಷತೆಯನ್ನು ಗಮನಿಸಿದಿರಾ? ಗುರುಗಳು ಚಿಕ್ಕವರ ಜೊತೆಗೆ ಚಿಕ್ಕವರಾಗಿ, ದೊಡ್ಡವರ ಜೊತೆಗೆ ದೊಡ್ಡವರಾಗಿ ಅಭಿನಯಿಸುತ್ತಾರೆ, ಅವರಿಗೆ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಅವರವರ ಸರದಿ ಬಂದಾಗ ಸಂಸ್ಕೃತ ಪದ ವಾಕ್ಯ ಉಚ್ಚಾರಣೆ ಮಾಡಿ ಅಭಿನಯಿಸುತ್ತಾರೆ. ಹಾಗಾಗಿ ಶಿಬಿರ ಯಾವಾಗಲೂ ಲವಲವಿಕೆಯಿಂದ ಕೂಡಿರುತ್ತದೆ. ಶಿಬಿರಾರ್ಥಿಗಳೆಲ್ಲ ಯಾವುದೋ ಒಂದು ಉತ್ಸವವೆಂಬಂತೆ ಒಂದಾಗಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಅಲ್ಲಿ ಜಾತಿ ಮತ ಯಾವುದೇ ಭೇದ ಇಲ್ಲ. ದೊಡ್ಡವರು ಚಿಕ್ಕವರು, ಪುರುಷರು ಸ್ತ್ರೀಯರು ಅಂತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ವಸುದೈವ ಕುಟುಂಬವೆನ್ನುವಂತೆ ಅಲ್ಲಿ ಅವರು 10 ದಿವಸಗಳ ಕಾಲ ಸಂಭ್ರಮ ಪಟ್ಟು ಒಂಥರ ಸಂಸ್ಕೃತ ಉತ್ಸವ ಅನ್ನೋ ತರ ಅವರು ಮಾಡ್ಕೊಂಡು ಬಿಡ್ತಾರೆ 10 ದಿವಸ. ಇನ್ನು ವಾಕ್ಯ ರಚನಾ ಹಂತಕ್ಕೆ ಬಂದಾಗ ಉಪಸ್ಥಾಪನದಲ್ಲಿ ಕಲಿಸಿಕೊಟ್ಟ ವಸ್ತು ವಾಕ್ಯಗಳನ್ನು ಅನುಸರಿಸಿ ಅವರು ಹೊಸ ಹೊಸ ವಾಕ್ಯಗಳನ್ನು ರಚನೆ ಮಾಡ್ತಾರೆ. ಸಹ ಖಾದತಿ, ಅವನು ತಿನ್ನುತ್ತಾನೆ, ಅಂದ್ರೆ ದೂರದಲ್ಲಿರುವವರನ್ನು ಉದ್ದೇಶಿಸಿ. ಏಷಃ ಪತತಿ, ಇವನು ಬೀಳುತ್ತಾನೆ ಹತ್ತಿರದವ್ರನ್ನು. ಹೀಗೆ ಎಷ್ಟೊಂದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿತಾರೆ ಅಂದ್ರೆ ನಿಮಗೆಲ್ಲ ಆಶ್ಚರ್ಯವಾಗಬಹುದು. ಅಷ್ಟು ವ್ಯಾಕರಣಬದ್ಧವಾಗಿ ಹೇಳ್ಕೊಟ್ಟಿರ್ತಾರೆ. ಇನ್ನು 2 ಪುಟದ ಕೋಷ್ಟಕವೊಂದನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಕೊಟ್ಟು ಆ ಒಂದೇ ಕೋಷ್ಟಕದಿಂದ ಹೇಗೆ ವಿವಿಧ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದನ್ನು ಹೇಳಿಕೊಡುತ್ತಾರೆ. 16 ವಾಕ್ಯಗಳನ್ನು ಮಾಡಿ ತೋರಿಸಿ ವಿವರಿಸುತ್ತಾರೆ. ವಿದ್ಯಾರ್ಥಿಗಳಿಂದಲೂ ಮಾಡಿಸುತ್ತಾರೆ. ಇದು ಅಭ್ಯಾಸದ ಹಂತ. ಹೀಗೆ ಯಾವುದೇ ಪುಸ್ತಕ ಪೆನ್ನಿನ ಸಹಾಯವಿಲ್ಲದೆ, ಬಾಯಿ ಪಾಠ ಮಾಡದೆ, 2 ಪುಟಗಳ ಕ್ರಿಯಾಪದ ಕೋಷ್ಟಕದಿಂದಲೇ 10 ದಿನಗಳಲ್ಲಿ 10,000 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದು ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ. ಇದಾದ ಮೇಲೆ 10 ದಿನಗಳ ಶಿಬಿರದ ಸಮಾರೋಪದ ನಂತರ ಏನು ಮಾಡಬೇಕು ಎಂದರೆ, ವಾರಕ್ಕೆ 1 ದಿನ 2 ಗಂಟೆಗಳ ಕಾಲ ತರಗತಿಗಳನ್ನು 2-3 ತಿಂಗಳುಗಳ ಕಾಲ ಅಂದರೆ ಪುನರಾವರ್ತನ ಕಕ್ಷಾ ಅಂತ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಒಂದು ಪರೀಕ್ಷೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅರ್ಹತೆ ಬಂದಿರುತ್ತದೆ. ಸಂಸ್ಕೃತದಲ್ಲಿ ಸ್ವಲ್ಪ ಪ್ರಬುದ್ಧರಾಗಿರ್ತಾರೆ. ಮಕ್ಕಳಿಗಾದ್ರೆ ಚಿಕ್ಕ ಪರೀಕ್ಷೆಗಳು, ಅವುಗಳು 4 ಸ್ತರಗಳಲ್ಲಿರುತ್ತವೆ. ಸರಳ, ಸುಗಮ, ಸರಸ ಮತ್ತು ಸುಖದ. ಹೀಗೆ 6 ತಿಂಗಳಿಗೆ 1 ಅವರು ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬಹುದು. ಅದು ಪತ್ರಾಚಾರದ್ವಾರ ಪರೀಕ್ಷಾ, ಆನ್ಲೈನಲ್ಲೂ ಇರುತ್ತದೆ ಮತ್ತು ಸೆಂಟ್ರಿಗೆ ಹೋಗಿ ಸಹ ಬರೆಯಬಹುದಾದಂತ ಅವಕಾಶ ಇರ್ತದೆ. ಇನ್ನು ಸ್ವಲ್ಪ ದೊಡ್ಡವರಿಗಾದರೆ ಅಥವಾ ಸ್ವಲ್ಪ ಸಂಸ್ಕೃತ ಗೊತ್ತಿರುವಂತವರಿಗೆ ಅವ್ರಿಗೂ 4 ಹಂತಗಳಿರ್ತವೆ. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ, ಇವು ಸಹ 4 ಹಂತಗಳಲ್ಲಿ ಇರುತ್ತವೆ. ಇವುಗಳೆಲ್ಲವೂ ಎಷ್ಟು ಸುಲಭವಾಗಿರುತ್ತವೆ ಎಂದರೆ ಸ್ವಾಧ್ಯಾಯ ಮಾಡಿಯೇ ಅವರು ಪರೀಕ್ಷೆಗಳನ್ನು ಬರೆಯಬಹುದಾಗಿರುತ್ತದೆ. ಅವರೇ ಸ್ವತಃ ಸ್ವಾಧ್ಯಾಯ ಮಾಡಿ ಕಲಿತು ಪಾಸಾಗುವಷ್ಟರ ಮಟ್ಟಿಗೆ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಈ ಪುಸ್ತಕಗಳು ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಲಭ್ಯ, ಅಂದರೆ ತಮ್ಮ ತಮ್ಮ ಮಾತೃಭಾಷೆಯ ಮೂಲಕವೇ ಕಲಿಯಬಹುದಾದ ಪುಸ್ತಕಗಳು. ಆಂಗ್ಲ ಭಾಷೆಯಲ್ಲೂ ಸಹ ಲಭ್ಯ. ಇನ್ನೊಂದು ವಿಷಯವೆಂದರೆ ವಿದ್ಯಾರ್ಥಿಗಳ ಪ್ರತಿಯೊಂದು ಅವಶ್ಯಕತೆಯನ್ನೂ ಗಮನಿಸಿ ಅವರಿಗೆ ಎಲ್ಲೂ ಸಮಸ್ಯೆಯಾಗದಂತೆ ಸುಲಭವಾಗಿ ಮನಸ್ಸಿಗೆ ನಾಟುವಂತೆ ಈ ಪುಸ್ತಕಗಳನ್ನು ಬಹಳಷ್ಟು ಸಂಶೋಧನೆಯ ನಂತರವೇ ತಯಾರಿಸಲಾಗಿದ್ದು ಇವು ಸ್ವಾಧ್ಯಾಯಕ್ಕೆ ಅದ್ಭುತ ಮಾದರಿಗಳು ಎನ್ನಬಹುದು. ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಅನ್ನು ಸಹ ಸಂಸ್ಕೃತ ಭಾರತಿ ಒದಗಿಸುತ್ತದೆ. ಕೋವಿದ ಪರೀಕ್ಷೆ ಅಂದರೆ ಸ್ನಾತಕ ಪದವಿಗೆ ಸಮಾನವಾಗಿರುತ್ತದೆ. ಬೇರೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಕೋವಿದ ಪರೀಕ್ಷೆಯ ಉತ್ತೀರ್ಣತಾ ಪ್ರಮಾಣ ಪತ್ರವನ್ನು ನೀಡಿ ಸ್ನಾತಕೋತ್ತರ ಪದವಿಗೆ

ಪ್ರವೇಶ ಪಡೆಯಬಹುದು, ಅಂದರೆ ಎಂಎ ಇನ್ ಸಂಸ್ಕೃತ್ ಮಾಡಬಹುದು. ಇದು ಭಾರತದ ಬಹುಪಾಲು ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಸಹ ಲಭ್ಯವಾಗಿರುತ್ತದೆ. ಅದಾದ ನಂತರ ಸಂಸ್ಕೃತದಲ್ಲಿ PhD ಪದವಿಯನ್ನು ಸಹ ಪಡೆಯಬಹುದು. ಆದರೆ ನಾವು ಒಂದು ನೆನಪಿನಲ್ಲಿ ಇಡಬೇಕಾದ ಅಂಶ ಅಂದರೆ, ಸಂಸ್ಕೃತದಲ್ಲಿ ಪದವಿಗಳನ್ನು ಪಡೆಯುವುದು ಬೇರೆ, ನಿರರ್ಗಳವಾಗಿ ಮಾತನಾಡುವುದು ಬೇರೆ. ಸಂಸ್ಕೃತ ಮಾತನಾಡಲು ಸಂಸ್ಕೃತ ಪ್ರಮಾಣಪತ್ರವನ್ನು ಪಡೆಯಲು ಪದವಿ ಸಹಾಯ ಮಾಡುವುದೇ ಹೊರತು ಅದು ಪದವಿ ಬೇಕೇ ಬೇಕೆಂಬ ಅವಶ್ಯಕತೆ ಇಲ್ಲ. ಸಂಸ್ಕೃತದಲ್ಲಿ ಮಾತನಾಡಲು ಬೇಕಾದದ್ದು ನಿರಂತರ ಅಭ್ಯಾಸ, ಸಮಯ ಕೊಡುವುದು ಮತ್ತು ಶ್ರದ್ಧೆ, ಆಸಕ್ತಿ, ಸಂಸ್ಕೃತದಲ್ಲಿ ಉತ್ಸಾಹ. ನಾವು ಸಂಸ್ಕೃತ ಕಲಿಯಲೇಬೇಕು, ಸಂಸ್ಕೃತ ನಮ್ಮ ಭಾಷೆ, ಸಂಸ್ಕೃತ ನಮ್ಮ ಪ್ರಾಣ, ನಮ್ಮ ಮೂಲ. ಸಂಸ್ಕೃತ ಅಂದರೆ ನಮ್ಮ ಭಾರತದ ಮೂಲ ಬೇರು ಅಂದರೆ ಸಂಸ್ಕೃತ. ಅದನ್ನು ಕಲಿಯಲೇಬೇಕು ಅನ್ನೋ ಉತ್ಸಾಹ ಹೊಂದಿದ್ದರೆ ಸಾಕು. ಮಾತನಾಡಿ ಮಾತನಾಡಿ ಮಾತು ಬರುತ್ತದೆ. ಹೇಗೆ ಚಿಕ್ಕ ಮಕ್ಕಳು ತೊದಲು ನುಡಿಗಳಿಂದ ಭಾಷೆಯನ್ನು ಕಲಿಯುತ್ತಾರೋ ಹಾಗೆ ಆರಂಭದಲ್ಲಿ ತಪ್ಪು ಮಾತನಾಡಿದರೂ ಸಹ ಆಮೇಲಾಮೇಲೆ ಮಾತು ತಾನೇ ತಾನಾಗಿ ತಪ್ಪಿಲ್ಲದೆ ನಿರರ್ಗಳವಾಗಿ ಹೊರಬರುತ್ತದೆ. ಇನ್ನು ಲಿಪಿಗಳ ಬಗ್ಗೆ ನಾನು ಎಲ್ಲೂ ಹೇಳಲೇ ಇಲ್ಲ. 10 ದಿನಗಳ ಶಿಬಿರದಲ್ಲಿ ಲಿಪಿಯ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಆದರೆ ಪರೀಕ್ಷೆಗಳಲ್ಲಿ ಲಿಪಿಯ ಅಭ್ಯಾಸವು ಒಳಗೊಂಡಿದೆ. ಅದಕ್ಕೆ ದೇವನಾಗರಿ ಲಿಪಿ ಅಂದರೆ ಸಂಸ್ಕೃತ ಭಾಷೆಯ ಲಿಪಿ. ಹಿಂದಿ ಭಾಷೆ ಬರುವವರಿಗೆ ಈ ಲಿಪಿ ಹೊಸದೇನಲ್ಲ. ಸಂಸ್ಕೃತ ಭಾಷೆಯ ಲಿಪಿ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾದ ಹಲವೇ ಹಲವು ಲಿಪಿಗಳಲ್ಲಿ ಒಂದು. ಈ ಲಿಪಿಯನ್ನು ಕಲಿಯುವಾಗಲೇ ಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಕಲಿಸುತ್ತಾರೆ. ಸಂಸ್ಕೃತ ಭಾಷೆಯ ಮೂಲ ಅದರ ಆತ್ಮ ಮತ್ತು ಉಚ್ಚಾರ ಬದ್ಧತೆ. ಈ ಉಚ್ಚಾರ ಶುದ್ಧತೆ ಇಲ್ಲದಿದ್ದರೆ ಸಂಸ್ಕೃತದ ಮಾತು ಅಪಭ್ರಂಶವಾಗಿ ಬಿಡುತ್ತದೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರೂ ಸಹ ಕೇವಲ 10 ದಿನಗಳ ಸಂಸ್ಕೃತ ಸಂಭಾಷಣ ಶಿಬಿರದಿಂದ ಆರಂಭ ಮಾಡಿ ಅಷ್ಟಾವಧಾನಿಗಳಾಗುವವರೆಗೂ ಬಂದಿದ್ದಾರೆ ಎಂದರೆ ಸಂಸ್ಕೃತ ಭಾರತಿ ಕಲಿಸುವ ರೀತಿ ಹೇಗಿರಬೇಡ? ನೀವೇ ಯೋಚನೆ ಮಾಡಿ. ಈ ಎಲ್ಲ ಕಲಿಕೆಯ ಪುಸ್ತಕಗಳನ್ನೂ ಸಹ ಅವರೇ ಬರೆಯುತ್ತಾರೆ. ಸಂಸ್ಕೃತ ಭಾರತಿಯಲ್ಲಿ ಕೆಲಸ ಮಾಡುವವರು, ಎಲ್ಲ ತರಹದ ಹುದ್ದೆಗಳಲ್ಲಿರುವವರು ಹಾಗೂ ನಿವೃತ್ತ ಅಧಿಕಾರಿಗಳು ಸ್ವ ಇಚ್ಛೆಯಿಂದ ನಿಸ್ವಾರ್ಥ ಸೇವೆ ಮಾಡುತ್ತಾರೆ. ಈ ಸಂಸ್ಥೆಗೆ ಎಲ್ಲಿಂದಲೂ ಯಾವುದೇ ಸರ್ಕಾರದಿಂದಲೂ ಯಾವ ಅನುದಾನವೂ ಇರುವುದಿಲ್ಲ. ಇಲ್ಲಿಯವರೆಗೂ ಅವರು ಯಾವುದೇ ಧನ ಸಹಾಯ ಅಪೇಕ್ಷೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಆಮೇಲೆ ಪ್ರಚಾರವಾಗಲಿ ಅಧಿಕಾರವಾಗಲಿ ಯಾವುದನ್ನೂ ಇವರು ಬಯಸುವುದಿಲ್ಲ. ಶಿಬಿರವೂ ಸಹ ಶುಲ್ಕರಹಿತವಾಗಿರುತ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಪಾಠ ಮಾಡಲು ಇವರು ಶಿಕ್ಷಕರುಗಳಿಗೆ ತರಬೇತಿಯನ್ನು ಅಂದರೆ ಆವಾಸಿ ತರಬೇತಿ ಅಂದರೆ ಅಲ್ಲೇ 10 ದಿವಸಗಳ ಕಾಲ ಅಲ್ಲೇ ಇದ್ದುಕೊಂಡು ಪ್ರಬೋಧನ ವರ್ಗ, ಪ್ರಶಿಕ್ಷಣ ವರ್ಗ ಅಂತ ಅವರು ವರ್ಷದಲ್ಲಿ ಒಂದ್ಸಾರಿ ಮಾಡ್ತಾರೆ. ಅದು ಸಹ ನಿಶುಲ್ಕವಾಗಿ ಬೆಳಿಗ್ಗೆ 5:30 ಶುರು ಮಾಡಿದರೆ ರಾತ್ರಿ 10:30 ಎಲ್ಲ ಬರೀ ಸಂಸ್ಕೃತದಲ್ಲೇ ಇರುತ್ತೆ. ಯೋಗ ಇರ್ಬೋದು, ಶ್ಲೋಕಗಳಿರ್ಬೋದು, ಕ್ರೀಡೆ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು. ಹೀಗೆ ಆ ಇಡೀ ದಿವಸ ಅವರು ಬರೀ ಸಂಸ್ಕೃತದಲ್ಲೇ ಇರುವುದರಿಂದ ಸಂಸ್ಕೃತವು ಬಹಳ ಸುಲಭವಾಗಿ ಮನದಟ್ಟಾಗುತ್ತದೆ ಮತ್ತು ನಿರರ್ಗಳವಾಗಿ ಮಾತನಾಡಲು ಸಹಕಾರಿಯಾಗುತ್ತದೆ. ನಿಜ ಹೇಳಬೇಕು ಅಂದರೆ ಈ 10 ದಿನಗಳಲ್ಲಿ ಸಂಸ್ಕೃತ ಸಂಭಾಷಣೆಯನ್ನು ಒಂದು ಮಟ್ಟಕ್ಕೆ ಕಲಿಸುವ ಸಂಸ್ಕೃತ ಸಂಭಾಷಣಾ ಶಿಬಿರ ಬೇರೆ ಎಲ್ಲವೆಂದೇ ಹೇಳಬಹುದು. ಇನ್ನು ಸಂಸ್ಕೃತ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಕಲಿಯಬಹುದು ಅಂದರೆ, ಕರ್ನಾಟಕದಲ್ಲಿ ಸಂಸ್ಕೃತವನ್ನು ಕಲಿಯಲು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಅಲ್ಲದೆ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಇದಲ್ಲದೆ ತಿರುಪತಿ, ವಾರಣಾಸಿ ಇಲ್ಲಿಯೂ ಸಹ ಸಂಸ್ಕೃತ ಕಲಿಕಾ ಕೇಂದ್ರಗಳಿವೆ. ಪ್ರತ್ಯೇಕ ಪರೀಕ್ಷೆಗಳು, ಪಠ್ಯಪುಸ್ತಕಗಳಿವೆ. ಅವು ಸಹ ವ್ಯಾಕರಣಬದ್ಧವಾಗಿವೆ ಮತ್ತು ತರ್ಕಬದ್ಧವಾಗಿದ್ದಾವೆ. ನಮ್ಮ ಸಂಸ್ಕೃತ ಭಾಷೆ ಎಂದರೆ ಒಂದು ವೈಜ್ಞಾನಿಕ ಭಾಷೆ. ಸ್ವರಗಳ ಉಚ್ಚಾರಣೆಯಿಂದ ಹಿಡಿದು ಹೇಳ್ಕೊಡ್ತಾರೆ. ತುಂಬ ತುಂಬ ಸುಲಭವಾದ ಭಾಷೆ. ಇದು ನಾವೆಲ್ಲ ಹೇಳ್ತಾರಲ್ವಾ, ತುಂಬ ಕಷ್ಟ, ಅದು ಬರೀ ಮಂತ್ರಗಳಿಗೆ ಮಾತ್ರ ಮೀಸಲು
ಅಂತ ಹಾಗೇನಿಲ್ಲ. ಸಂಸ್ಕೃತ ಕಲಿಕೆ ಬಹಳ ಸರಳ ಮತ್ತು ಸುಲಭ.

0: ನಮ್ಮ ಸನಾತನ ಭಾಷೆ ಸಂಸ್ಕೃತ. ಎಲ್ಲರಿಗೂ ಏನು ಆಸೆ, ಒಂದೇ ಆಸೆ ಏನು ಇರುವುದು ಅಂದರೆ ನಮ್ಮ ಉದ್ದೇಶ ಏನಾಗಿರಬೇಕು, ಸಂಸ್ಕೃತ ಭಾಷೆ ನಮ್ಮ ಆಡುಭಾಷೆಯಾಗಬೇಕು ಎನ್ನುವುದು ಮಾತ್ರ. ಈ ಸಂಸ್ಕೃತ ಕಲಿಕೆಯಲ್ಲಿ ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ, ಎಲ್ಲ ಜಾತಿ ಮತದವರಿಗೂ ಸಹ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ, ಸಂಸ್ಕೃತವನ್ನು ಕಲಿಯಲು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯತು ಭಾರತಂ, ಜಯತು ಸಂಸ್ಕೃತಂ, ಜಯತು ಮನುಕುಲಂ, ಜಯತು ಸಂಸ್ಕೃತ ಭಾರತಿ. ಯಾಕೆಂದರೆ ಸಂಸ್ಕೃತ ಭಾರತಿ ಇಲ್ಲಿ ಬಹಳ ಶ್ರಮವಹಿಸಿ ಪಾಠಗಳನ್ನು ಮಾಡುವುದರಿಂದ ಗ್ರಾಮ ಗ್ರಾಮಗಳಿಗೆ ಹೋಗಿ ಇರ್ಬೋದು, ಹಳ್ಳಿ ಹಳ್ಳಿಗೆ ಹೋಗೋದು, ನಗರಗಳು, ಜಿಲ್ಲೆಗಳು, ರಾಜ್ಯಗಳು ಅಲ್ಲದೆ ವಿದೇಶಗಳಿಗೂ ಸಹ ಹೋಗ್ಬಿಟ್ಟು ಒಂದು ಸಂಸ್ಕೃತವನ್ನು ಕಲಿಸಿ ಬರೋ ಅಂತ ಎಷ್ಟೋ ಶಿಕ್ಷಕರನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಕೋಟಿ ಕೋಟಿ ಜನರು ಸಂಸ್ಕೃತವನ್ನು ಕಲಿತಿದ್ದಾರೆ. ಎಷ್ಟೊಂದು ಗ್ರಾಮಗಳು ಉತ್ತರ ಭಾರತದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿ, ಎಲ್ಲ ಕಡೆನೂ ಸಂಸ್ಕೃತ ಆಡುಭಾಷೆಯಾಗಿ ಪ್ರತಿ ಕುಟುಂಬದಲ್ಲಿಯೂ ಸಂಸ್ಕೃತ ನಿರರ್ಗಳವಾಗಿ ಮಾತನಾಡುವುದು ಕೂಡ ಆಗಲೇ ರೂಢಿಯಲ್ಲಿ ಬಂದಿದೆ. ಈ ಥರ ಸಂಸ್ಕೃತವನ್ನು, ಸುಲಭ ಕಲಿಕೆಯನ್ನು ನಾವು ಕಲಿಯೋಣ ಮತ್ತು ಕಲಿಸೋಣ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು.
1: ಇದುವರೆಗೂ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಏಕೆ ಹೇಗೆ ಭಾಗವಹಿಸಿದ್ದವರು ಆರ್ತಿ ಶೇಡ್ಬಾಳ್. ಇದು ಇಂದಿನ ರಸಮಂಜರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:25. ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ಮಹಿರಾವಣ ಕಾಳಗ. ನಡೆಸಿಕೊಡುತ್ತಾರೆ ಬಿ ಭುಜಬಲಿ ಮತ್ತು ಬಳಗ, ಧರ್ಮಸ್ಥಳ. ಕೇಳಿ ಮಹಿರಾವಣ ಕಾಳಗ ಯಕ್ಷಗಾನ ತಾಳಮದ್ದಳೆ.

ಚಿತ್ರವಸು ಕೈಕಸಾಮನವರ ಗರ್ಭವನ್ನು ಪಾವನಗೊಳಿಸಿ ಈ ಧರಾತಳದ ಬೆಳಕನ್ನು ಕಂಡಂತಹ ರಾವಣ ಸಾಧನಾ ಕ್ಷೇತ್ರವಾದಂತಹ ಈ ಪ್ರಪಂಚದಲ್ಲಿ ಸಾಧಿಸಿದ್ದ ಅನೇಕ ದೇವತೆಗಳ ಅಮೂಲ್ಯ ಸಂಗ್ರಹಗಳಲ್ಲಿ ಒಂದಾದಂತಹ ಪುಷ್ಪಕ ವಿಮಾನದಿಂದ ಮೊದಲುಗೊಂಡು ವಿಶೇಷವಾದಂತಹ

ಆಯುಧ ಚಂದ್ರ ಯವ ಚಂದ್ರಹಾಸವನ್ನೇ ಧರಿಸಿದಂತ ಕೈ ಇದು. ಆದ್ರೆ ಏನು ಮಾಡೋಣ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಇಂದು ವಿಲಿವಿಲಿ ಒದ್ದಾಡುವಂತಾಯ್ತಲ್ಲ. ಎಲ್ಲ ಮೂಳೆ ಗುಂಪಾಗಿದ್ದಂತಹ ದಾನವ ತಿಂತಿನಿಗೆ ಒಂದು ಆಯಾಮವನ್ನು ಹಾಕಿಕೊಟ್ಟಾಗ ಒಂದು ವರ್ಗ ನನ್ನನ್ನು ದ್ವೇಷಿಸುವುದಕ್ಕೆ ಪ್ರಾರಂಭ ಮಾಡಿ. ಅದಕ್ಕೆ ಆಜ್ಞೆ ಎರೆದವರು ವಸಿಷ್ಠ ವಿಶ್ವಾಮಿತ್ರರು. ಆ ಮೂಲಕವಾಗಿ ಈ ರಾಮನ ನೆಪದಿಂದ ಇಂದು ನಾನು ಈ ಸ್ಥಿತಿಯಲ್ಲಿ ಪರಿತಪಿಸುವಂತಾಯಿತು. ಎಲ್ಲೋ ಸೀತೆಯ ಬಗ್ಗೆ ಒಂದು ಆದ್ಯವಾದಂತಹ ಗಮನವನ್ನು ಇಟ್ಟುಕೊಂಡಂತಹ ನಾನು ಒಂದಲ್ಲ ಒಂದು ದಿನ ರಾಮನ ಕೈಯಿಂದ ಸೀತೆಯನ್ನು ಎಳೆದು ತರಬೇಕು ಎಂಬ ಈ ನಿಟ್ಟಿನಲ್ಲಿ ತಂದದ್ದೇನೋ ಸತ್ಯ. ಆ ಮೂಲಕವಾಗಿ ಬಂದಂತಹ ರಾಮ ಇಲ್ಲಿ ಚಾನಾಹಾನಿ ಮಾಡಿದ, ನನ್ನ ಮಕ್ಕಳ ನಾಶವಾಯಿತ್, ಇಂದ್ರಜಿತು ಮಡಿದು ಹೋದ, ನನ್ನ ಭುಜದಂತಿರುವಂತಹ ನನ್ನ ಅಮೂಲ್ಯ ಶಕ್ತಿಗಳೆಲ್ಲ ನಾಶವಾಗಿ ಹೋದ ಬಳಿಕ ಇನ್ನೇನು ಮಾಡೋಣ. ನಿನ್ನೆ ಯುದ್ಧವನ್ನು ಕಂಡಾಗ ಯಾಕೋ ಈ ಜೀವನವೇ ಬೇಡ ಅನ್ನುವಲ್ಲಿವರೆಗೆ ಬಂದು ಮುಟ್ಟಿದ್ದೇನೆ. ಆದರೂ ಮರಳಿ ಯತ್ನವ ಮಾಡು, ಪ್ರಯತ್ನಶೀಲವಾದಂತಹ ಈ ಜೀವನದಲ್ಲಿ ಇನ್ನೂ ನಾನು ಸಾಧಿಸಬೇಕು ಅಂತ ತೀರ್ಮಾನ ಮಾಡಿ ಈ ರಾಮ ಲಕ್ಷ್ಮಣರಿಗೆ ಸರಿಯಾದಂತಹ ಒಂದು ಸ್ಥಿತಿಯನ್ನು, ಒಂದು ಅವರಿಗೆ ನಿಜವಾದಂತಹ ಕಂಠಪ್ರಾಯನಾಗಿ ಮೆರೆಯುವ ವ್ಯಕ್ತಿ ಯಾರು ಅಂತ ಇದ್ದರೆ, ಇದ್ದಾನೆ ಒಬ್ಬ ನನ್ನ ಆಪ್ತ ಮಿತ್ರ, ಅವ ಮಹಿರಾವಣ.

ದೈವಾಸಕ್ಯದ ಪ್ರಕಾರವಾಗಿ ಕಷ್ಟ ಕಾಲದಲ್ಲಿ ಬಂದು ನೆರವಾಗ್ತೇನೆ ಎಂಬ ವಚನವನ್ನಿತ್ತಂತಹ ಮಹಿರಾವಣ, ಇವನ ಔಚಿತ್ಯ ಇದೆ. ಈಗ ಇವನು ಬೇಕು ನನಗೆ, ಆದ್ದರಿಂದ ದೀರ್ಘ ಸ್ವರದಿಂದ ಅವನನ್ನು ಕರೆದು ಬಿಡ್ತೇನೆ. ಮಿತ್ರ ಮಹಿರ

ಈ ಪಾತಾಳ ಲಂಕೆಯಲ್ಲಿ ನಮ್ಮವರ ಜೊತೆಯಲ್ಲಿ ನಾನಿದ್ದಾಗ ಯಾರ ಕೂಗೋದು? ಓಹೋ ಹೋ, ಸ್ವರವನ್ನು ಕೇಳುವಾಗ ಅರ್ಥವಾಯಿತು, ಇವ ನಮ್ಮ ಸ್ನೇಹಿತರಲ್ವೇ. ಲಂಕೆಯಾದೀಶ್ವರಂತ ರಾವಣೇಶ್ವರ ಈ ರಾತ್ರಿ ಹೊತ್ತು ನನ್ನನ್ನು ಸ್ಮರಿಸಿದ್ದಾದ್ರು ಯಾಕೆ? ಏನೋ ಗಹನವಾದ ವಿಚಾರ ಇರಬೇಕು. ನನಗೂ ಅವನಂತಹ ಸ್ನೇಹಾಚಾರದಂತೆ ಕಷ್ಟ ಕಾಲದಲ್ಲಿ ಮಿತ್ರನಾಗಿ ಒದಗಬೇಕಾದ ನನ್ನ ಧರ್ಮ. ಆದ ಕಾರಣ ರಾತ್ರಿ ಅದೇನು ಹಗಲಾರೇನು, ನಾವು ರಾತ್ರಿಯೂ ದುಡಿಯುವರೆ. ಆದ ಕಾರಣ ನೇರವಾಗಿ ಲಂಕೆಯ ಕಡೆಗೆ ನಡೆಯುತ್ತೇನೆ.

0: ಬಹಳ ಕಾಲ ಆಯ್ತು ನೋಡದೆ. ಅಪರೂಪದ ದರ್ಶನ.
1: ಹೌದಯ್ಯ,
0: ನನ್ನ ಕರೆಗೆ ಹೋಗೊಟ್ಟು ಬಂದೆಯ. ಪುರಜನರು ಪರಿಜನರೆಲ್ಲ ಕ್ಷೇಮ ತಾನೆ?
1: ಓಹೋ,
0: ನಿನ್ನ ಆರೋಗ್ಯಕ್ಕೇನು ಕುಂದಿಲ್ಲವಷ್ಟೇ.
1: ಏನಯ್ಯ ರಾತ್ರಿ ನಿದ್ರೆ ಬರಲಿಲ್ವೇ?
0: ನಿದ್ರೆ ಎಲ್ಲಿಂದ ಬರುತ್ತದೆ ಹೇಳು? ಈ ಪ್ರಪಂಚದಲ್ಲಿ ಮೂರು ಮಂದಿಗಳಿಗೆ ನಿದ್ರೆ ಬರೋದಿಲ್ಲ. ಯಾಕಂದ್ರೆ ಈ ಕಷ್ಟ ಕಾಲದಲ್ಲಿರುವಂತಹ ವ್ಯಕ್ತಿಗಳು ಎಂದಾದ್ರೂ ನಿದ್ರಿಸುವುದಕ್ಕೆ ಸಾಧ್ಯವೇ?
1: ಯಾರು ಕಷ್ಟವೇ ನೋಡಿ
0: ಕಷ್ಟವೇ, ರಾಮ ಲಕ್ಷ್ಮಣರೆಂಬ ಈರ್ವರು ಹುಡುಗರು ನಮ್ಮ ಲಂಕಾ ಪ್ರವೇಶ ಮಾಡಿ ನಮ್ಮವರನ್ನು ನಾಶ ಮಾಡಿದ್ದಾರೆ. ಸೀತಾನೆವನದಿಂದ ಬಂದಂತಹ ಅವರ ದಮನ ಆಗಬೇಕು. ನಿನ್ನ ಸಹಕಾರ

0: ಸಾಧಕನೇ ಆರಿದ್ದಾರೆ ಹೇಳು. ನಿನ್ನ ಸಾಧನೆಗ ನಾವು ತಲದೋಗಿದವರು, ನಿನ್ನ ಮಾರ್ಗದರ್ಶನಕ್ಕೆ ನಾನು ಮಾತಾಡೋ ಅಂತ ಹೇಳಿ ಆಳ್ವಿಕೆ ಮಾಡಿಕೊಂಡಿರುವ ನೀನು ಕಷ್ಟವಂತು ಎಂದು ಯೋಚಿಸಬೇಡ. ಸಾಮಾನ್ಯ ಮನುಷ್ಯರಿಂದ ನಿನಗೆ ಸೋಲಾಯ್ತ ಹೇಳು. ಬಿಡು ಚಿಂತೆ, ನನಗೊಂದ ಪಣಗಳು ನಿನಗೆ ಕಷ್ಟವಾದ ರಾಮಲಕ್ಷಣರನ್ನು ಯುದ್ಧರಂಗದಲ್ಲಿ ಕೆಳಗಿ ಅವರ ರಕ್ತವನ್ನು ಕುಳೆದೇ ಇದ್ರೆ ನಿನ್ನ ಆಪ್ತ ಮಿತ್ರ ನಾನಲ್ಲ.
1: ಸರಿ
0: ಬಿಡು ಚಿಂತೆ,
1: ರಣವೀಳ್ಯವನ್ನು ಕೊಟ್ಟಿದ್ದೇನೆ, ಯಶಸ್ವಿ ಭವ.
0: ಮಿತ್ರನಿಗೆ ಸಹಾಯ ಮಾಡಬೇಕಾದ ನನ್ನ ಧರ್ಮ. ಆದ ಕಾರಣ ರಾಮಲಕ್ಷಣರು ಎಲ್ಲಿದ್ದಾರೋ, ಕಪಿಗಳು ಎಲ್ಲಿ ಬೀಡು ಬಿಟ್ಟಿದ್ದಾರೋ ಅದನ್ನು ನೋಡುವುದಕ್ಕೆ ನಡೆಯುತ್ತ

0: ದುಷ್ಟನಾದಂತಹ ರಾವಣನ ಬಳಿಯಲ್ಲಿರಲಾರೆ, ಶ್ರೀರಾಮಚಂದ್ರನೇ ನನ್ನ ಸರ್ವಸ್ವ ಎಂದು ಭಾವಿಸಿಕೊಂಡು ಆತನನ್ನು ಸೇರಿದವನು ನಾನು.
1: ಮಿಕ್ಕವರೆಲ್ಲ ಆಕ್ಷೇಪಿಸಿದ್ರು,
0: ಹೌದು,
1: ಆದರೆ ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡಂತಹ ನಾನು ಆಕ್ಷೇಪಿಸಲಿಲ್ಲ.
0: ಸತ್ಯ, ವಿರೋಧಿ ಸೇನೆಯಲ್ಲಿ ಯಾವ ರೀತಿಯದಾದಂತಹ ಚಲನವಲನಗಳಿವೆ ಎನ್ನುವುದನ್ನು ಸ್ಪಷ್ಟವಾಗಿಯೇ ಈತನಕ ಅರ್ಹುತ್ತಾ ಬಂದೆ.
1: ಸಕಾಲದಲ್ಲಿ ನಮ್ಮ ದೇವರನ್ನು ಎಚ್ಚರಿಸಿದ್ದಿ ನೀನು.
0: ಹೌದು, ಈ ಹೊತ್ತು ಅಷ್ಟೇ ನಿನ್ನನ್ನು ಸಮೀಪಕ್ಕೆ ಕರೆದಿದ್ದೇನೆ.
1: ಯಾಕೆ?
0: ಗುಟ್ಟಿನ ವಿಷಯವೊಂದನ್ನು ನಿನ್ನಲ್ಲಿ ಹೇಳುವುದಕ್ಕಿದೆ.
1: ಏನದು?
0: ಈಗ ಒಬ್ಬ ಚರನು ಬಂದು ನನ್ನ ಕಿವಿಯಲ್ಲಿ ರಹಸ್ಯವಾದಂತಹ ಮಾತನ್ನಾಡಿದುದನ್ನು ನೀನು ಗಮನಿಸಿರಬೇಕಲ್ಲ. ಆತ ಅನ್ಯನಲ್ಲ, ನನ್ನ ಪತ್ನಿಯಾದಂತಹ ಸರಮಾದೇವಿ ಕಳುಹಿಸಿದಂತಹ ಚರನಿದ್ದಾನೆ. ಆತ ಒಂದು ವಿಷಯವನ್ನು ನನ್ನಲ್ಲಿ ಹೇಳಿದ್ದಾನೆ.
1: ಏನದು?
0: ಹಗಲು ಹೊತ್ತಿನಲ್ಲಿ ಘೋರವಾದಂತಹ ಯುದ್ಧ ನಡೆದಿತ್ತಲ್ಲ, ಅದರ

0: ಪರಿಣಾಮವಾಗಿ ನಮ್ಮವರೆಲ್ಲ ಧರೆಗೆ ಉರುಳಿದ್ರು. ನೀನು ತಂದಂತಹ ಸಂಜೀವನದ ಪ್ರಭಾವದಿಂದ ಎಲ್ಲರೂ ಚೇತರಿಸಿಕೊಳ್ಳುವಂತೆ ನೀನು ಮಾಡಿದೆ. ಆ ಮೂಲಕವಾಗಿ ರಾಮಸೇವೆಯನ್ನು ನೀನು ತೋರ್ಪಡಿಸಿಕೊಟ್ಟೆ. ಈ ವಿಷಯವನ್ನರಿತಂತಹ ನನ್ನಣ್ಣ ರಾವಣೇಶ್ವರ ರಾಮಸೇನೆಯನ್ನು ಗೆಲ್ಲುವ ಬಗೆ ಹೇಗೆ ಎನ್ನುವುದನ್ನೇ ಯೋಚಿಸುತ್ತಾ ಚಿಂತಾಕ್ರಾಂತನಾದ. ಆ ಸಂದರ್ಭದಲ್ಲಿ ಆತನಿಗೆ ಹೊಳೆದುದು ತನ್ನ ಪರಮಪಿತ್ರನಾದಂತಹ ಮಹಿರಾವಣ. ಪಾತಾಳಲಂಕೆಯ ಅಧೀಶ ಆತನನ್ನು ಸ್ಮರಿಸಿದ್ದಾನೆ. ಅವನ ಸ್ಮರಣೆಗೆ ಓಗೊಟ್ಟಂತಹ ಮಹಿರಾವಣ ಪಾತಾಳಲಂಕೆಯಿಂದ ಈ ಲಂಕಾ ಪ್ರವೇಶ ಮಾಡಿದ್ದಾನೆ. ರಾವಣೇಶ್ವರನಿಗೆ ಧೈರ್ಯದಿಂದ ಸಮಾಧಾನ ಮುಕ್ತಿಯನ್ನು ಹೇಳಿ ಈ ಕಡೆಗೆ ಬರ್ತಾ ಇದ್ದಾನೆ.
1: ಮಹಿರಾವಣನಿಂದ ಏನಾದೀತು?
0: ಈ ರಾತ್ರಿ ಕಾಲದಲ್ಲಿ ಮಾಯಾವಿಯಾದಂತಹ ಆತ ರಾಮ ಲಕ್ಷ್ಮಣರನ್ನು ಯಾವ ರೀತಿಯಿಂದಲಾದರೂ ಅಪಹರಿಸಿ ಕೊಲ್ಲುವಂತಹ ಯೋಚನೆಯಲ್ಲಿದ್ದಾನೆ. ಆದ್ದರಿಂದ ನಮ್ಮ ದೇವರನ್ನು ರಕ್ಷಿಸುವಂತಹ ಕಾರ್ಯಭಾರ ನಿನಗೆ ಸೇರಿದ್ದು. ನಿನ್ನ ಘನ ವಾಲದಿಂದ ಭದ್ರವಾದಂತಹ ಕೋಟೆಯನ್ನು ರಚಿಸುವುದರ ಮೂಲಕವಾಗಿ ರಾಮ ಲಕ್ಷ್ಮಣರನ್ನು ಕಪಿಸೇನೆಯನ್ನು ರಕ್ಷಿಸಬೇಕಯ್ಯ.
1: ಅಷ್ಟೇ ಅಲ್ಲೋ,

0: de mirarme, tú antes.
1: ಭೀಷಣ, ಸಕಾಲಿಕವಾದಂತಹ ಸೂಚನೆ ಇದು. ಕೂರ್ಮ ಗಡಿಯಿಂದ ಉತ್ತರದ ಧ್ರುವದವರೆಗೆ ಹರ ವಿರಂಚಿಗಳು ಅಲ್ಲಾ ಮುಕ್ಕೋಟಿ ದೇವತೆಗಳಿಗೆ ಅಭೇದ್ಯವಾದ ಸೂಕ್ಷ್ಮಾತಿ ಸೂಕ್ಷ್ಮ ಅಣುವು ಪ್ರವೇಶಿಸಿದಂತೆ ವಾಲವನ್ನು ಬೆಳೆಸಿ ಕೋಟೆಯನ್ನು ಬಲಿದು ಮಹಾದ್ವಾರದಲ್ಲಿ ವಜ್ರ ದೇಹಿ ಭದ್ರನಾಗಿದ್ದೇನೆ, ಭದ್ರನಾಗಿದ್ದೇನೆ,
2: ರಾಮಣಾಸ್ತ್ರವನ್ನು ಹೇಳಿದ್ದೇನೆ. ಬೆಳಗಾಗುವುದರೊಳಗಾಗಿ ರಾಮಲಕ್ಷ್ಮಣ ಚಿರಚ್ಛೇದಿತ್ತೇನೆಂದು ಬಂದು ನೋಡಿದ್ರೆ ಇವರ ಸೈನ್ಯವೇ ಗೋಚರಿಸ್ತಾ ಇಲ್ಲ, ಭದ್ರವಾದ ಕೋಟೆ ಇದೆಯಲ್ಲ. ಈ ಕೋಟೆಯನ್ನು ಹುಡಿ ಮಾಡುವುದಕ್ಕಾಗಿ ನಮ್ಮವರಿದ್ದಾರೆ ಕೆಲವರು, ಅವರನ್ನು ಕಳುಹಿಸೋಣ. ಸೂಜಿಮುಖ, ನೀನು ದಧಿಮುಖನು ಜೊತೆಯಾಗಿ ಹೋಗಿ, ಅದ ಎದುರು ಭದ್ರವಾದ ಕೋಟೆ ಕಾಣುತ್ತಾ ಇದೆಯಲ್ಲ, ಅದನ್ನು ಮುರಿದು ಈ ಕಡೆಗೆ ಬನ್ನಿ.
3: ಅಪ್ಪಣ ಪ್ರಭು ಅಪ್ಪಣೆ. ಏನದ್ಭುತ, ಭೂಮಿಯಿಂದ ಆಕಾಶದವರೆಗೆ ಈ ಕೋಟೆ ಬೆಳೆದಿದೆ. ಇದನ್ನು ಮುರಿಯಲೆ ನನ್ನಲ್ಲಿರುವಂತಹ ಸೂಜಿಯನ್ನು ಒಮ್ಮೆ ಹಾಕಿ ನೋಡ್ತೇನೆ, ನೋಡೋಣ.
1: ಯಾರದು ಸೂಜಿ ನಡೆಸುವುದು? ನೋಡ್ಲಿಕ್ಕಿಲ್ಲ, ವಜ್ರ ಮುಷ್ಟಿಯಿಂದ.

0: ನಿನಗೆ?
1: ನಿಮ್ಮಪ್ಪಣೆಯಂತೆ ಕೋಟೆಯ ಬಳಿಗೆ ಹೋದೆ. ಕನ್ನಡ ಕೂತಿಲ್ಲ. ಬಹಳ ಬೃಹತ್ತಂಗ ಗಾತ್ರದಲ್ಲಿದೆ ಆ ಕೋಟೆ. ಸೂಜನ್ನು ಹಾಕಿದೆ ತರ ಯಾವುದೋ ಒಂದು ಬೆನ್ನ ಮೇಲೆ ಬಿತ್ತು, ಬೆನ್ನು ಮೂಳೆ ಮುರಿದಂತಾಯ್ತು. ಅದಾಗ್ಲಿಲ್ಲ ಅಂತ ಹೇಳಿ ಮತ್ತೆ ನಮ್ಮ ದಜೀಮುಖನೊಟ್ಟಿಗೆ ಹೋದೆವು.
0: ಮತ್ತೆ ಏನಾಯ್ತು?
1: ಅವ ದಜಿಯನ್ನು ಹೋಗಿ ಹಾಕಿದ, ಅದು ತುಂಡಾಯ್ತು. ಅಂತೂ ಕೋಟೆಯನ್ನು ಪುಡಿ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಒಡೆಯೋ ಸಾಧ್ಯ ಇಲ್ಲ.
0: ಅಡ, ನಿಮ್ಮಿಂದ ಆಗಲಿಕ್ಕಿಲ್ಲ, ಅದು ಹೋಗಾಚೆ ನಾನು ಮಾಡಿಕೊಳ್ತೇನೆ. ಇವರೆಷ್ಟಾದ್ರೂ ಇಷ್ಟೇ ಕೆಲ ತುಡಿಯುವವರು, ನಾನೇ ಮುಂದೆ ಹೋಗುತ್ತೇನೆ. ಆ ಕೋಟೆಯನ್ನು ಯಾವನೊಬ್ಬ ಮಂಗ ಕಾಯುತ್ತಾ ಇದೆ ಎಂದು ಇವ ಹೇಳಿದನಲ್ಲ. ಹಾಗಾದ್ರೆ ಏನು ಇದೆ ವಿಚಿತ್ರ? ಅರ್ಥವಾಯಿತು. ನಾನು ಬರುವಂತಹ ವಿಷಯವನ್ನು ಇವರಿಗಾರಿಗೆ ಸೂಚಿಸಿರಬೇಕು. ರಾವಣನ ಕಡೆಯಿಂದಲೇ ಹೋದವನೊಬ್ಬನಿದ್ದ ವಿಭೀಷಣ, ರಾಕ್ಷಸರ ಗುಟ್ಟನ್ನು ಹೇಳುವ. ಈ ಕೋಟೆಯ ಒಳಗೆ ನಾನು ಹೋಗಬೇಕಾದ್ರೆ ಕೋಟೆ ಹುಡಿಯಾಗಬೇಕು. ಅದಕ್ಕಾಗಿ ವಿಭೀಷಣನಂತೆ ನಡೆಸುತ್ತ ಅವರ ಮುಂದೆ ನಡೆಯುತ್ತೇನೆ.
2: ಆಂಜನೇಯ.
3: ಯಾರದು?
2: ನಾನು ವಿಭೀಷಣ.
3: ನೀನು ವಿಭೀಷಣ?
2: ಹೌದು. ನಾನು ಮಹಿರಾವಣ ಅಲ್ಲ.
3: ಏನೋ ಏನೋ,
2: ಬಹಿರಾವಣ ಬರ್ತಾನೆ ಅಂತ ಹೇಳಿದ್ದಲ್ವ,
3: ಅದಕ್ಕಾಗಿಯೇ ಕೋಟೆಯನ್ನು ಬರೆದಿದ್ದೇನೆ.
2: ಈ ರೀತಿ ಕೋಟೆ ಕಟ್ಟಿದ್ರೆ ಏನು ಪ್ರಯೋಜನ ಉಂಟಯ್ಯ?
3: ನಮ್ಮ ರಾಮದೇವರನ್ನು ಸಂರಕ್ಷಿಸಿಕೊಳ್ಳಿಕ್ಕಾಗ್ತದೆ.
2: ಹನುಮಂತ, ಬುದ್ಧಿಮತಾಂ ವರಿಷ್ಠಂ, ಬುದ್ಧಿಯಲ್ಲಿ ನೀನು ಶ್ರೇಷ್ಠತಮನಂತೆ.
3: ಬುದ್ಧಿ ಇದ್ದವರಿಗೆ ಗೊತ್ತಿದೆ ಅದು.
2: ಬುದ್ಧಿಪೂರ್ವಕವಾಗಿ ನೀನು ಯೋಚನೆ ಮಾಡ್ಲಿಲ್ಲ. ವಿಭೀಷಣ ಹೇಳ್ತಾನೆ ಅಂತ ಕೋಟೆ ಕಟ್ಟಿಬಿಟ್ಟಿಯಲ್ಲ.
3: ವಿಭೀಷಣನಿಗೆ ಬುದ್ಧಿ ಉಂಟು ಅಂತ ತಿಳ್ಕೊಂಡಿದ್ದೆ.
2: ನಿಶಾ ಕಾಲದಲ್ಲಿ ರಾಕ್ಷಸರಿಗೆ ಬಲ ಹೆಚ್ಚು ಹೌದಾ ಅಲ್ಲು?
3: ನೀನು ಅದುವೇ
2: ರಾತ್ರಿ ಕಾಲದಲ್ಲಿ ಈ ಮಹಿರಾವಣ ಬಂದು ಮೋಸ ಮಾಡ್ತಾ

0: ಬಿಡುತ್ತಾನೆ ಅಂತ ನಾನು ನಿನ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ. ಕೋಟೆಯನ್ನು ಬಿಡು, ಆ ಬಳಿಕ ಅಣುರೂಪದಿಂದ ಕಾಣುತ್ತಿರುವ ವೃಕ್ಷದಲ್ಲಿ ನೀನು ನೆಲೆಯಾಗಿ ನಿಲ್ಲಬೇಕು. ಮಹಿರಾವಣ ಸಮೀಪಕ್ಕೆ ಬಂದಾಗ ನಾನು ಸೂಚಿಸ್ತೇನೆ, ಅಲ್ಲೇ ನಿನ್ನ ವಜ್ರ ಮುಷ್ಟಿಯಿಂದ ಹೊಡೆದು ಅವನನ್ನು ಕೊಲ್ಲಬಹುದು.
1: ಕೋಟೆಯನ್ನು ಕಟ್ಟಲಿಕ್ಕೆ ಹೇಳಿದ್ಯಾರು?
0: ವಿಭೀಷಣ.
1: ಈಗ ಮುರಿಲಿಕ್ಕೆ ಹೇಳಿದ್ಯಾರು?
0: ವಿಭೀಷಣ.
1: ಹೌದಲ್ವಾ?
0: ಎಲ್ಲದಕ್ಕೂ ವಿಭೀಷಣನೇ ಹೊಣೆ.
1: ಎಲ್ಲದಕ್ಕೂ ವಿಭೀಷಣ ಹೊಣೆ ಅಲ್ವಾ?
0: ಹೌದಪ್ಪ.
1: ಕೋಟೆಯನ್ನು ಬಿಚ್ಚಿ ಆ ತಲೆಯಲ್ಲಿ ಹೋಗಿ ಮರದ ಮೇಲೆ ಅಣುವಾಗಿ ಕುಳಿತುಕೊಳ್ತೇನೆ.
0: ಅಣುವಾಗಿ ಮಾಡಿಕೊಳ್ತೇನೆ.

ಮಂಗಳನ್ನು ಮಂಕು ಮರಳು ಮಾಡಿ ಒಳಪ್ರವೇಶಿಸಿದ್ದಾನೆ. ಓಹೋ ಹೋ, ಇದಂತಹ ವಿಚಿತ್ರ ಮಂಚವರಡು ಕಾಣುತ್ತಾ ಇದೆಯಲ್ಲ. ಇದರಲ್ಲಿ ಇಬ್ಬರು ಹುಡುಗರು ಮಲಗಿದ್ದಾರೆ. ಮನುಷ್ಯರು ಇವರೇ ಇರಬೇಕು ರಾಮಲಕ್ಷ್ಮಣರು. ಇವರನ್ನು ಕಂಡಾಗ ನನ್ನ ಮನಸ್ಸಾಕೋ ಹಿಂಜರಿಯುತ್ತಾ ಇದೆಯಲ್ಲ. ಇಂತಹ ವಿಶೇಷ ಕಾಂತಿಯುಳ್ಳ ವಿಶೇಷವಾದ ಯೋಗ್ಯತೆ ಉಳ್ಳ ಈ ರಾಮಲಕ್ಷ್ಮಣರು ಸಾಮಾನ್ಯ ಮನುಷ್ಯರು ಎಂದು ಗ್ರಹಿಸಿ ನಮ್ಮ ರಾವಣ ಸೀತೆಯನ್ನು ಅಪಹರಿಸಿ ಕೆಟ್ಟ ಕೆಟ್ಟ ಕೆಟ್ಟ ಇದರಿಂದ ರಾಕ್ಷಸಕುಲಕ್ಕೆ ಅವನತಿಯಲ್ಲದೆ ಶ್ರೇಯಸ್ಸು ಖಂಡಿತ ದೊರಕಲಾರದು. ಇಂಥವರನ್ನು ಕೊಲ್ಲುವುದಕ್ಕೆ ನಮ್ಮಿಂದ ಸಾಧ್ಯವೇ? ಆದರೂ ಮಿತ್ರನಿಗೆ ಮಾತು ಕೊಟ್ಟಿದ್ದೇನೆ, ಮಿತ್ರತ್ವ ಉಳಿಯಬೇಕಾದ್ದೆ ಅವರಿಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳಬೇಕು. ಇವರನ್ನು ಇಲ್ಲೇ ಕೊಲ್ಲುವುದಲ್ಲ, ನಮ್ಮ ಲಂಕೆಯ ಕರಕೊಂಡು ಹೋಗಿ ಅಲ್ಲಿರುವಂತಹ ಪಾತಾಳ ಲಂಕೆಯ ಮಾರಿಗುಡಿಯ ಬಳಿಯಲ್ಲಿ ಇವರ ತಲೆ ಕಡಿಬೇಕು. ಆದ ಕಾರಣ ಮತ್ತೆ ರಾತ್ರಿ ಹೊತ್ತು ಮಂಚ ಸಮೇತ ಎತ್ತಿಕೊಂಡು ಪಾತಾಳ ಲಂಕೆಗೆ ನಡೆಯುತ್ತೇನೆ.

ತಾಯ್ತಾ ಹೇಳಿ ಮಕ್ಕಳೇ, ಮೊದಲಾಗಿ ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಳ್ಳಿ, ಬನ್ನಿ ಬನ್ನಿ. ಹಾ ಅಯ್ಯೋ ರಾಮ ರಾಮ ಹೂಪನೇ.

0: ರಾಮಲಕ್ಷ್ಮಣರು ಮಂಚ ಸಹಿತ ಕಾಣೆಯಾಗಿದ್ದಾರೆ. ಹನುಮಂತ ಎಲ್ಲಿದ್ದಾನೆ? ಓ ಹನುಮಂತ!
1: ಜಾಂಬವ ದೇವ,
0: ನೀನು ಇಲ್ಲಿಯೇನಪ್ಪ? ಕೋಟೆ ಕಟ್ಟಿದ್ದವ ನೀನು?
1: ಕೋಟೆ ಬಿಚ್ಚಿದ್ದು ನಾನೇ.
0: ಇಲ್ಲಿ ಕುಳಿತಿದ್ದಿ?
1: ಕಟ್ಟುವುದಕ್ಕೆ ಹೇಳಿದ್ದು ವಿಭೀಷಣ, ಬಿಡಿಸುವುದಕ್ಕೆ ಹೇಳಿದ್ದು ವಿಭೀಷಣ.
0: ಅಲ್ಲಿ ಏನಾಗಿದೆ ಗೊತ್ತಿದೆಯಾ?
1: ಏನಾಗಿದೆ?
0: ರಾಮ ಲಕ್ಷ್ಮಣರು ಮಂಚ ಸಹಿತ ಕಾಣೆಯಾಗಿದ್ದಾರೆ.

0: ಪರಮಾಶ್ಚರ್ಯ. ಪಾವನಾತ್ಮಕರಾದಂತಹ ರಾಮಭದ್ರನು ಅಪಹರಿಸಲ್ಪಟ್ಟಿದ್ದಾನೆ. ನನ್ನ ಭದ್ರವಾದ ಕೋಟೆಯಲ್ಲಿ ರಾಮಭದ್ರನು ಲಕ್ಷ್ಮಣಂಕನ ಜೊತೆಗೆ ಭದ್ರವಾಗಿದ್ದ. ಆದರೆ ವಿಭೀಷಣ ಹೀಗೆ ಎಸಗುತ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ರಾಮ ಪಕ್ಷಕ್ಕೆ ಬಂದು ಪಲಾಯನವಾದಿಯಾಗಿ ಉಂಡ ಮನೆಗೆ ಎರಡೆನಿಸಿದ ಈ ದುಷ್ಟರನ್ನು ಬಡಿತೇನೆ ಬಡಿತೇನೆ. ನೀವು ತಡಿಬೇಡಿ, ನೀವು ತಡಿಬೇಡಿ, ನೀವು ತಡಿಬೇಡಿ
1: ಹನುಮಂತ,
0: ನೀವು ತಡಿಬೇಡಿ.
1: ಯಾಕೆ ಹೊಡಿತಾ ಇದ್ದೀರಿ?
0: ಬೆಟ್ಟು ನಿಮಗಾದಿತ್ತು, ನೀವು ಬದಿಗಿರಲಿಲ್ಲ.
1: ಯಾಕೆ ಹೊಡಿತಾ
0: ಇದ್ದೀರಿ ಮೂರ್ಖ?
1: ಯಾಕೆ ಯಾಕೆ ಏನಾಯ್ತು ಹೇಳು.
0: ಏನಾಯ್ತೇನು? ಹೀಗೆ ಇದ್ರೆ ಮೈರಾವಣ ಬರುವುದಿಲ್ಲ. ನೀನು ಅನುರೂಪದಲ್ಲಿ ದೂರ ಇದ್ದುಕೋ, ಕೋಟೆಯನ್ನು ಬಿಡಿಸು ಅಂತ ಹೇಳಿದವು ವಿಭೀಷಣ.
1: ಹೌದಾ?
0: ಅಪಹಾರಕ್ಕೆ ಕಾರಣ ಇವನ. ಬದಿಗೆ ನಿಲ್ಲಿ ನೀವು, ಬದಿಗೆ ನಿಲ್ಲಿ ನೀವು.
1: ಹೌದಾ ವಿಭೀಷಣ? ಕಟ್ಟಲಿಕ್ಕೆ ಹೇಳುವುದು ನೀನು,
2: ಕಟ್ಟುವುದಕ್ಕೆ
1: ಹೇಳುವುದು ನೀನೇ.
2: ಅಯ್ಯೋ ಅಯ್ಯೋ, ಬಿಚ್ಚುವುದಕ್ಕೆ ನಾನು ಹೇಳ್ತೇನೋ?
1: ಮತ್ತೆ
2: ನಿಜವಾಗಿಯೂ ಇಲ್ಲಿ ನಡೆದದ್ದು ಮೋಸ.
0: ಆಗ ಹೇಳಿದೀವನೆ ಕಟ್ಟುವುದಕ್ಕೆ ಹೇಳಿದ್ದು ವಿಭೀಷಣ, ಬಿಡಿಸುವುದಕ್ಕೆ ಹೇಳಿದ್ದು ನಾನು ಅಂತ ಹೇಳಿದಾನೆ. ಇವ ವಿಭೀಷಣ ದೈವ
1: ಮುರ್ಕಾಡಿ ತಡಿ ತಡಿ.
2: ನಾನು ವಿಭೀಷಣನೇ ಹೌದು.
0: ಅಲ್ಲ ಅಕ್ಕಡಿ ಮಾತು ತಗೊಳ್ಳೋದು, ಸುಳ್ಳೇಳುದು.
2: ಬಹಿರಾವಣ ಇಲ್ಲಿ ಮೋಸ ಮಾಡಿದ್ದಾನೆ.
1: ಹೇಗದು?
2: ವಿಭೀಷಣ ಎಂದು ಹೆಸರನ್ನು ಹೇಳಿಕೊಂಡು ನನ್ನಂತೆ ಕಾಣಿಸಿಕೊಂಡು ಹನುಮಂತನನ್ನು ವಂಚಿಸಿದ್ದಾನೆ.
0: ಇಲ್ಲ ಸ್ವಾಮಿ, ಇವುಗಳು ಒಂದೇ ಮಾರಿ ಸಂತಾನ.
1: ಹಾಗಾಗುವುದಕ್ಕೆ
2: ಸಾಧ್ಯ ಉಂಟು? ನಾವು ಒಂದೇ ಗುರುಕುಲದಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದವರು.
1: ಓಹೋ.

0: ನಾನು ನನ್ನಣ್ಣ ರಾವಣೇಶ್ವರ ಕುಂಭಶ್ರವಣ, ಆ ಬಳಿಕ ಈ ಮಹಿರಾವಣ, ನಾವು ಒಂದೇ ಗುರುಕುಲದಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದ್ದು.
1: ನೀವು ವಿದ್ಯೆ ಕಲಿಯುವುದಕ್ಕೂ ಇಲ್ಲಿ ಆದದ್ದಕ್ಕೆ ಎಂತದ್ದು ಸಂಬಂಧ?
0: ಕಾರಣವಿದೆ. ಆ ವಿದ್ಯೆಯ ಪರಿಣಾಮ ಏನು ಗೊತ್ತೇ? ಈ ಭೂಮಿಯಲ್ಲಿ ಚರಿಸುವಂತಹ ಯಾವ ಜೀವಿಗಳಿದ್ದಾವೋ ಆ ಜೀವಿಗಳ ರೂಪವನ್ನಂತೂ ನಮ್ಮ ಕಾರ್ಯವನ್ನು ಸಾಧಿಸುವುದಕ್ಕೆ ಸಾಧ್ಯ. ಹಾಗೆಯೇ ಆ ಮಹಿರಾವಣ ನನ್ನಂತೆ ಕಾಣಿಸಿಕೊಂಡು ಇಲ್ಲಿ ಮೋಸ ಮಾಡಿದ್ದಾನೆ, ಹೊರತು ನಾನು ಇಲ್ಲಿ ಮೋಸ ಮಾಡಲಿಲ್ಲ.
1: ಹೇಳಿದ್ರೆ ಸಾಲದು, ನಿನಗೆ ಮಹಿರಾವಣನ ವೇಷ ಮಾಡ್ಲಿಕ್ಕೆ ಆಗ್ತದ?
0: ಸಾಧ್ಯ ಉಂಟಲ್ಲ,
1: ಮಾಡು.
0: ಇದು ಈ ಕ್ಷಣದಲ್ಲಿ
1: ಸಾಕು ಮಹಾರಾಯ, ಎಲ್ಲ ಹೆದರ್ತಾ ಇದ್ದಾರೆ. ವಿಭೀಷಣನಾಗಿಯೇ ಬಾ,
2: ಈ ವೇಷ ತೆಗೀಲ.
0: ಹೇಗೆ ಆಂಜನೇಯ ನಂಬಿಕೆ ಬಂತಲ್ಲ?
3: ಈಗ ನಂಬಿದೆ.
0: ಹೌದು,
3: ಈಗ ಸತ್ಯ ದರ್ಶನವಾಯಿತು. ಆದ್ರೆ ನನ್ನ ಚರಮ ಲಕ್ಷ ಅದಲ್ಲ, ನಮ್ಮ ದೇವರನ್ನು ಬಿಡಿಸುವುದು. ಹೇಗೆ ಎಂತು ಹೇಳಬೇಕು?
0: ನಮ್ಮ ದೇವರನ್ನು ಪಾತಾಳ ಲಂಕೆಗೆ ಆತ
4: ಮರುದ ಜನೀ.

0: ವಿಭೀಷಣ,
1: ನಮ್ಮ ದೇವರನ್ನು ಪಾತಾಳಲಂಕೆಯೇ ಕೊಂಡೊಯ್ದಿದ್ದಾನೆ. ನಮ್ಮ ದೇವರನ್ನು ಕರೆತರುವಂತಹ ಕಾರ್ಯವನ್ನು ನೀನು ಮಾಡಬೇಕು. ಅಲ್ಲಿಗೆ ಹೋಗುವಂತಹ ದಾರಿಯನ್ನು ನಾನೇ ಸೂಚಿಸ್ತೇನೆ.
0: ನೀನೇ ಹೇಳಬೇಕು, ದಾರಿಯೇ ಹೇಳುವುದಿಲ್ಲವಲ್ಲ ನೀನು.
1: ಈ ಲಂಕೆಯ ದಕ್ಷಿಣ ಭಾಗದಲ್ಲಿ ಒಂದು ಸರಸಿ ಇದೆ. ಆ ಸರಸಿಯಲ್ಲಿ ಒಂದು ಕಮಲವಿದೆ. ಆ ಕಮಲದ ನಾಳದ ಮೂಲಕವಾಗಿ ಪಾತಾಳಲಂಕೆಯನ್ನು ಏರುವುದಕ್ಕೆ ಸಾಧ್ಯ? ಹೋಗಯ್ಯ.
0: ಜಾಂಬವರೇ, ಇವರನ್ನೆಲ್ಲ ನೋಡಿಕೊಳ್ಳುವ ಹೊಣೆಗಾರಿಕೆ ನಿಮಗೆ. ಆ ರಾಮಭದ್ರನ್ನು ಬಿಡಿಸಿದರು ಹೊಣೆಗಾರಿಕೆ ನನಗೆ.
2: ಹೋಗಿ ಬಾ.
0: ಜೈ ಶ್ರೀರಾಮ್.

ಮಾತಾಳ ಲಂಕೆಯ ದಕ್ಷಿಣ ಭಾಗದ ಸಂರಕ್ಷಣೆ ನನ್ನ ಪಾಲಿಗಿರುದು. ಮತ್ಸ್ಯವಾನರ ಅಂತ ನನ್ನನ್ನು ತಡೆಯುವವರು ಯಾರು? ಯಾರೋ ಹುಡುಗ. ಏನು ಹುಡುಗ?

0: ಮಂಗನ ಕೇಳಿದ್ರೆ ಮಂಗನಲ್ಲ,
1: ಅಲ್ಲ
0: ಮತ್ಸ್ಯನ ಕೇಳಿದ್ರೆ ಮತ್ಸ್ಯನೂ ಅಲ್ಲ,
1: ಅಲ್ಲ
0: ಮತ್ಸ್ಯ ಮತ್ತು ವಾನರ, ವಾನರ ಮತ್ಸ್ಯ ಎರಡು ಹೌದು.
1: ಮತ್ಸ್ಯ ವಾನರ ನಾನು, ಈ ದ್ವಾರದ ಸಂರಕ್ಷಣೆಯಲ್ಲಿರುವವ ನಾನು. ನುಸುಳುವುದಕ್ಕೆ ನೋಡ್ತಾ ಇದ್ದಿ, ಇಲ್ಲಿ ಯಾರು ನೀನು?
0: ದ್ವಾರದ ಸಂರಕ್ಷಕ ಹೌದು. ನೀನು ಯಾರು? ನೀನು ಎಲ್ಲಿಯವ? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು?
1: ಅದ್ರ ಬಗ್ಗೆ ಕೇಳ್ತೀಯ?
0: ನನ್ನ ಅಪ್ಪ ಅಮ್ಮ ಇದ್ರೆ ಹೇಳು.
1: ಇನ್ನೊಂದು ಅಮ್ಮ ಇದ್ದಾರೆ, ಅಪ್ಪಂತೂ ದೊಡ್ಡ ಜನ.
0: ಯಾರದು?
1: ನನ್ನ

0: ಹಾಗೆ ನನ್ನನ್ನು ಪ್ರಶ್ನಿಸಿದ್ದು ಸಾಧುವಾದದ್ದು. ಆದ್ರೆ ನನ್ನ ಹುಟ್ಟಿನ ಗುಟ್ಟು ಗೊತ್ತಾದ್ರೆ ನೀನು ಭಯ ಪಡಬಹುದು.
1: ನೋಡೋಣ,
0: ಅಂತ ದೊಡ್ಡ ಜನ ನನ್ನ ಅಪ್ಪ.
1: ಇನ್ನು ಹೆಸರು ಹೇಳುದಿಲ್ವಲ್ಲ ನೀನು.
0: ವಾಯು ಪುತ್ರ ಕೇಳಿದ್ಯಾ ನೀನು ಅಂಜನಾ ಕಂದ?
1: ಕೇಳಿದ್ದೇನೆ, ಇಲ್ಲೇ ಇದ್ದಾನೆ
0: ಹನುಮಂತ ಎಂಬ ಪರಾಕ್ರಮಿ ವೀರ ಯೋಧ, ದೀರ್ಘ ದೇಹಿ, ವಜ್ರ ಕಾಯಿ, ನನ್ನಪ್ಪ. ಗೊತ್ತುಂಟ ನಿನಗೆ?
1: ಎಲ್ಲ ನನ್ನ ಮಗನೇ
0: ಬಡಿತಾನೆ ನಿನಗೆ. ನಾನು
1: ನೀನು ಹೇಳುವ ಹನುಮಂತ, ಆ ದೀರ್ಘದೇಹಿ ವಜ್ರೇಹಿ ನಾನಲ್ವ ಮಗನೇ?
0: ಏನೋ ಹುಚ್ಚು ಮಾತು ನಿನ್ನದ್ದು.
1: ನನಗೆ ಗೊತ್ತಿಲ್ಲದೆ ಹೀಗೊಬ್ಬ ಮಗ ಇದ್ದಾನೆ ಅಂತಲೇ ನನಗೆ ಗೊತ್ತಿಲ್ಲ.
0: ದೊಡ್ಡವರ ಹೆಸರು ಹೇಳಿ ಬಡವರು ಬೇಡಿ ತಿಂದ್ರಂತೆ.
1: ಹೇಗೆ ನಿನ್ನ ಹಾಗೆ? ನಾನು
0: ನನ್ನ ಅಪ್ಪನ ಸಂಗತಿ ಹೇಳಿದ್ರೆ ನೀನು ನನ್ನ ಅಪ್ಪ ಅಂತ ಹೇಳಿ ಹುಚ್ಚು ಕಟ್ಟಿಸ್ತಾ ಇದೀಯ. ನಿನ್ನನ್ನು
1: ನಿನ್ನ ಹುಚ್ಚು ಕಟ್ಟಿಸಲಿಕ್ಕೆ ಅಂತ ಇಲ್ಲ.
0: ನಾನು ಹುಚ್ಚನಲ್ಲ,
1: ನಾನು ಹಾಗೆ ಹೇಳಿದ.
0: ನನ್ನ ಅಪ್ಪ ಯೋಗ್ಯತಾವಂತ ವ್ಯಕ್ತಿ, ಆದ್ರಿಂದ ನಾನು ಹುಚ್ಚ.
1: ನನ್ನ ಅಪ್ಪ ವಜ್ರದೇಹಿ, ನಿನ್ನ ಅಪ್ಪ ದೀರ್ಘದೇಹಿ.
0: ನೋಡು, ಅಪ್ಪ
1: ಮಗು
0: ಯೇ

0: ಶರಣು ಶರಣು ಜನಕ
1: ಕುಮಾರ,
0: ನೀವು ಯಾರೆಂಬುದನ್ನು ತಿಳಿಯದೆ ನಿಮ್ಮನ್ನು ಹೊಗಳುವುದಕ್ಕೆ ನನ್ನ ನಾಲಿಗೆ ಬರ್ತಾ ಇತ್ತು. ಆದ್ರೆ ನಿಮ್ಮನ್ನು ಕಂಡಾಗ ನೀವು ಯಾರೆಂಬುದಾಗಿ ತಿಳಿಯ ನಿಮಗೆ ಬಡಿಯುವುದಕ್ಕೆ ಕೈಯನ್ನೆತ್ತಿದ್ದೇನೆ. ನಿಮ್ಮ ಪಾದಗಳಿಗೆ ಕರಗಳನ್ನು ಜೋಡಿಸಿ ಮತ್ತೆ ಶಿರಬಾಗ್ತಾ ಇದ್ದೇನೆ. ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಉದ್ಧರಿಸಬೇಕು ತಂದೆಯೇ.
1: ಮಗು, ನಿನ್ನ ಹೊಡೆತಗಳೆಲ್ಲ ನನಗೆ ಆನಂದವನ್ನೇ ಕೊಟ್ಟಿದೆ. ಅಯ್ಯ, ಸ್ವಸ್ವರೂಪ ಜ್ಞಾನ ವಿಹೀನತಾ ಇದಕ್ಕೆ ಹೆಸರು.
0: ಹೌದು,
1: ಪ್ರಪಂಚಕ್ಕೆ ನೀನು ಉದ್ಘಾಟನೆಗೊಂಡಿ, ನನಗದು ಲಕ್ಷ್ಯ ಅಲ್ಲ. ನಮಗೆಲ್ಲ ಭಗವಂತನಾದ ಶ್ರೀರಾಮ ಭದ್ರನ್ನು ಅನಿಸುತ್ತಲೇ ನಾನು ಇಲ್ಲಿಗೆ ಬಂದವ. ಅವನನ್ನು ಕಾಣುವಂತಹ ಪಥ ಹೇಗೆ, ಅದಕ್ಕೆ ಮಾರ್ಗದರ್ಶನವನ್ನು ನೀನೊಮ್ಮೆ ಮಾಡಬೇಕು ಮಗು ನನಗೆ.
0: ಅಪ್ಪ, ರಾಮ ಸೇವೆಯಲ್ಲಿ ನಿರತವಾಗಿರುವಂತಹ ನಿಮ್ಮ ಸೇವೆಗೆ ಅನುಗುಣವಾಗಿ ನಾನಿರಬೇಕಾದ ನನ್ನ ಕರ್ತವ್ಯ. ಆದ್ರೆ ಹೋಗುವಂತಹ ದಾರಿಯನ್ನಾಗಿ ಇರುವಂತಹ ಸ್ಥಳವನ್ನಾಗಿ ಸೂಕ್ಷ್ಮವಾಗಿ ಹೇಳ್ತೇನೆ ಕೇಳಪ್ಪ.
1: ನಿನ್ನ ತುಟಿಯನ್ನು ನನ್ನ ಕಿವಿಯಲ್ಲಿಟ್ಟಿದ್ದಿ, ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಏಕಾಂತ ಲೋಕಾಂತವಾಗಬಾರದು ಅಂತ ನನಗೆ ಗೊತ್ತಾಯ್ತು. ಆದ್ರೆ ಈ ದುಷ್ಟರ ಜೊತೆಗೆ ನಿನ್ನ ಸಹವಾಸ ಒಳ್ಳೇದಲ್ಲ. ಇಷ್ಟು ಸಮಯ ನೀನು ಹಾಳಾದದ್ದು ಸಾಕು, ಇನ್ನು ಸ್ವಲ್ಪ ಒಳ್ಳೆಯವನಾಗು ನೀನು. ಅದಕ್ಕಾಗಿ ರಾಮ ಪಾಳ್ಯವನ್ನು ಸೇರಿಕೋ ನೀನು. ಅವರು ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ, ನಿನ್ನನ್ನು ಪರಿಚಯಿಸುವುದಕ್ಕೆ ಇದು ನಿನಗೊಂದು ಸೂಕ್ಷ್ಮಾತಿ ಸೂಕ್ಷ್ಮವಾದ ಮತ್ತು ಎಲ್ಲರಿಗೂ ಅರ್ಥವಾಗುವಂತಹ ಅವರಿಗೆ ಮಾತ್ರ ಗೊತ್ತಾಗುವ ಗುರುತನ್ನು ಕೈಯಲ್ಲಿಟ್ಟಿದ್ದೇನೆ. ಶ್ರೇಯೋ ಭವ.
0: ರಾಮ ರಾಮ ರಾಮ.
1: ಮತ್ಸ್ಯವಾರನನ್ನು ಬೀಳ್ಕೊಂಡೆ, ತಡ ಮಾಡುವುದಿಲ್ಲ, ಮುಂದುವರಿಯುತ್ತೇನೆ.

0: ಸೂಚಿಸಿದ ಮೈರಾವಣನ ಸಹೋದರಿ ದುರುದುಂಡಿ ಇವಳೇ ಇರಬೇಕು. ಓ, ತಟ್ಟೆಯಲ್ಲಿ ಹೂವನ್ನೋ ಹಣ್ಣನ್ನೋ ಕಾಯನ್ನೋ ಹಿಡಿದು ಆ ಕಾಳಿಕಾಂಬೆಯ ಭಜನೆಯನ್ನೇ ಮಾಡುತ್ತಾ ಮುಂದೆ ಹೋಗುತ್ತಾ ಇದ್ದಾಳಲ್ಲ. ಪ್ರಕಟೀಕರಣಗೊಳ್ಳುತ್ತೇನೆ, ಪ್ರಕಟೀಕರಣಗೊಳ್ಳುತ್ತೇನೆ.
1: ಶಿವಶಿವ
0: ಅಮ್ಮ, ಏನವ್ವ ಏನವ್ವ ತಾಯಿ,
1: ಯಾರಪ್ಪ ನೀನು?

0: ಮುಖಮಂಡಲ ಕುಗ್ಗಿ ಹೋಗಿದೆ.
1: ಹಾಂ,
0: ಕಳಾಹೀನವಾಗಿದೆ ತಾಯಿ ನಿಮ್ಮ ಮುಖ.
1: ಖಂಡಿತ.
0: ಕಣ್ಮಣಿಗಳಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಿದೆ. ಹಾಗೆ ಅಂತ ನಾಲಿಗೆಯಲ್ಲಿ ಜಗದಂಬೆಯ ಸ್ತುತಿ ಮಾಡುತ್ತಾ ಇದ್ದೀರಿ. ಒಂದಕ್ಕೊಂದು ತಾಳಮೇಳ ಇಲ್ಲ. ಕೈಯಲ್ಲಿ ಹೂಹಣ್ಣಿದೆ, ನಾಲಿಗೆಯಲ್ಲಿ ದೇವಿಯ ಸ್ತುತಿ ಇದೆ, ಕಣ್ಣಿನಲ್ಲಿ ನೀರಿಳಿತಾ ಇದೆ, ಮುಖದ ಕಾಂತಿ ಕುಗ್ಗಿದೆ. ಯಾಕೆ ತಾಯಿ, ತಾವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ?
1: ನನ್ನ ಪರಿಚಯ ಹೇಳಬೇಕು ಅಂತಾದ್ರೆ ನೀನು ಈ ಲೋಕದವನು ಅಲ್ಲ ತಾನೆ?
0: ನಾನು ಈ ಲೋಕದವನಲ್ಲ, ಹಾಗೆ ಅಂತ ನಾನು ಲೋಕವುಳ್ಳವನು ಹೌದು. ಲೋಕಾತೀತನೂ ಆದ, ಸರ್ವೇಶ್ವರನೂ ಆದ, ದಾಶರಥಿ ಎಂದೇ ಲೋಕವಿಶ್ರುತನಾದ, ಸೀತಾಪತಿಯಾದ, ರಘುರಾಮನ ಭಕ್ತನಾದ.

0: ಲೇಸಾಯಿತು ಆಯಿತು
1: ಅಮ್ಮ.
0: ಓ ವಾಯು ಸಂಜಾತ, ಇಷ್ಟು ಸಮಯ ಈ ದೇವಿಯ ಗುಡಿಯಲ್ಲಿ ನಾನು ಕಣ್ಣನೀರನ್ನು ಇಳಿಸುತ್ತಾ ಇದ್ದೆ, ನನ್ನ ಅಂತರಂಗದ ಅಭಿಪ್ರಾಯವನ್ನು ಅವಳ ಸನ್ನಿಧಿಗೆ ಅರ್ಪಿಸುತ್ತಾ ಇದ್ದೆ. ಪಾತಾಳ ಲಂಕೆಯಲ್ಲಿ ನನ್ನನ್ನು ಮಾತನಾಡಿಸುವವರಿರಲಿಲ್ಲ, ನನ್ನ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳುವವರು ಇರಲಿಲ್ಲ. ಕಾರಣ ನನ್ನ ಅಣ್ಣನಾಗಿರುವಂತ ಮಹಿರಾವಣನ ಆಳ್ವಿಕೆಯೇ ಅಂತಹದ್ದು. ನಮಗೆಲ್ಲರೂ ಆತ ಶಿಕ್ಷೆ ನೀಡುತ್ತಾ ಇದ್ದಾನೆ. ನೋಡಿದೆಯಾ, ನಾವು ಹಗಲು ಹೊತ್ತಿನಲ್ಲಿ ಪೂಜೆ ಮಾಡುವ ಹಾಗಿಲ್ಲ. ಅವನಿಗೆ ಗೊತ್ತಾಗದ ರೀತಿಯಲ್ಲಿ ಈ ನಡುರಾತ್ರಿಯಲ್ಲಿ ದೇವಿಯ ಪೂಜೆಯನ್ನು ಮಾಡುತ್ತಾ ಇದ್ದೇನೆ. ಅದರ ಉದ್ದೇಶ ಇಷ್ಟೇ ಅಪ್ಪ, ನನ್ನ ಮಗನಾಗಿರುವಂತಹ ನೀಲಮೇಘ ಶ್ಯಾಮನಿಗೆ ಈ ಪಾತಾಳ ಲಂಕೆಯ ಅಧಿಕಾರ ದೊರಕಬೇಕೆಂಬ ಅಪೇಕ್ಷೆ ನನ್ನದ್ದು. ಈ ಸಂದರ್ಭದಲ್ಲಿ ನಿನ್ನನ್ನು ಕಂಡಾಗ ಒಂದು ಆಶಾಕಿರಣ ಮೂಡುತ್ತಾ ಇದೆ. ರಾಮಸೇವಕನೇ ನೀನು, ರಾಮ ಲಕ್ಷ್ಮಣನನ್ನು ಆತ ಹಿಡಿದು ತಂದಿರಿಸಿದ್ದಾನೆ. ನಮ್ಮ ಅರಮನೆಯಲ್ಲೇ ಆತನಿದ್ದಾನೆ. ಅವನನ್ನು ಕೊಲ್ಲುವ ಆಲೋಚನೆ ಮೈರಾವಣನದ್ದು. ನಾನು ಸಹಾಯ ಮಾಡ್ತೇನೆ, ನಿನಗೆ ಯಾವ ರೀತಿ ಉಪಕಾರವಾಗಬೇಕು ಹೇಳು, ನಾನು ದಾರಿ ತೋರಿಸ್ತೇನೆ.
1: ನಮಗೆಲ್ಲ ಭಗವಂತನಾದ ರಾಮಚಂದ್ರಮನಿಗೆ ಲಕ್ಷ್ಮಣಾಂಕನ ಸಹಿತವಾಗಿ ಬಂಧನದ ಬಿಡುಗಡೆ ಆಗಬೇಕು. ಒಳಗೆ ಹೋಗುವಂತೆ ನನಗೆ ಪಥ ನಿರ್ದೇಶನವನ್ನು ನೀವು ಕೊಡಬೇಕು. ಹಾಗೆ ಕೊಟ್ರಿ ಅಂತಾದ್ರೆ ನಿಮ್ಮ ಮಗನಾದಂತಹ ನೀಲಮೇಘ ಶಮನಿಗೆ ಈ ಪಾತಾಳ ಲಂಕೆಯ ಪಟ್ಟವನ್ನು ಸ್ಥಿರವಾಗಿಸುವಲ್ಲಿ ನನ್ನ ಪ್ರಾಮಾಣಿಕವಾದಂತಹ ದುಡಿಮೆ ಇದೆ ತಾಯಿ, ದುಡಿಮೆ ಇದೆ.
0: ಸಂತೋಷವಪ್ಪ, ಈ ರಾಮ ಸೇವೆಯಲ್ಲಿ ನಾವು ಭಾಗಿಗಳಾಗುತ್ತೇವೆ. ಆದ್ರೂ ಒಂದು ನೋಡು, ಈ ದ್ವಾರದಲ್ಲಿ ಹೋಗುವವರು ಬರುವವರನ್ನ ಪರೀಕ್ಷೆ ಮಾಡೋದಕ್ಕೆ ಒಬ್ಬ ದೂತ ಇದ್ದಾನೆ.
1: ಓಹೋ,
0: ಹೊರಗೆ ಬರುವಾಗ ಎಷ್ಟು ತೂಕ ಇದ್ದ ಇರುತ್ತಾರೋ ಒಳಗೆ ಹೋಗುವಾಗ ಅಷ್ಟೇ ಇರಬೇಕು. ಒಂದು ವೇಳೆ ಕಡಿಮೆ ಆದ್ರೂ ಆಗಬಹುದು, ಹೆಚ್ಚಿಗೆ ಆಗಬಾರದು. ನಿನ್ನನ್ನು ಹೇಗಪ್ಪ ನಾನು ಕರೆದು
1: ಮೌಲ್ಯಮಾಪನ ಇದೆ. ರಾಮ ಭಕ್ತರನ್ನು ಮೌಲ್ಯವನ್ನು ಎಷ್ಟು ಅಂತ ತಿಳಿಯುವ? ಈ ಮೌಲ್ಯಕ್ಕೊಂದು ಮಾಪನವನ್ನು ನಿರ್ಣಯ ಮಾಡುವವರು ಪ್ರಪಂಚದಲ್ಲಿಲ್ಲ. ಅದು ಸೂರ್ಯವಂಶಿ ಅಂತ ರಾಮನೇ ಮೌಲ್ಯ ಮಾಪನ ಮಾಡಬೇಕು ನಮ್ಮನ್ನು, ಮತ್ತೊಬ್ಬರು ಮಾಡುವ ಹಾಗಿಲ್ಲ. ನಾವು ಯಾರ ಮೌಲ್ಯಕ್ಕೂ ಸಿಗುವುದಿಲ್ಲ, ನಾವು ಅಪಮೌಲ್ಯಗೊಳ್ಳುವುದು ಇಲ್ಲ. ಅದಕ್ಕಾಗಿ ತಾವು ಹಿಡಿದಂತಹ ಕಲಶ ಪಾತ್ರ ಏನಿದೆ ಅದರಲ್ಲಿ ಸೂಕ್ಷ್ಮ ಅಣುವಾಗಿ ನಾನು ಸುತ್ತುತ್ತಾ ಇರ್ತೇನೆ, ಸುತ್ತುವವರಿಗೆ ಮೌಲ್ಯ ಇಲ್ಲ.
0: ಹೌದೇ?
1: ಹೌದೌದು.
0: ಆದೀತು ಆದೀತು, ಅನುರೂಪವಾಗಿರು.
1: ಸೇರಿಕೊಳ್ತೇನೆ ಸೇರಿಕೊಳ್ತೇನೆ.
2: ಏನ ತಂಗಿ ಓಡಿಕೊಂಡು ಬಂದ
0: ಅಣ್ಣ?
2: ಏನ
0: ಹಾಗೆ ಉಪವನದಲ್ಲಿ ನಾನು ನೋಡುತ್ತೇನೆ.
2: ಮಂಗಳಕ್ಕೆ ಹೋಗಿ ಹೂ ಹಣ್ಣುಗಳ ತರುವುದಕ್ಕೆ ನಾನು ಕಳುಹಿಸಿದ್ದಲ್ವೇ?
0: ಹಾ,
2: ಯಾಕೆ ಬರಗೈ ಅಲ್ಲಿ ಬಂದ?
0: ಮಂಗ ಅಣ್ಣ, ಮಂಗ ಅಣ್ಣ
2: ಕಟ್ಟವಳೆ, ನಿನಗೆ ಮಂಗಳ ಒಡಿಸೋದಕ್ಕೆ ಆಗುದಿಲ್ವೇನೆ
0: ಅಣ್ಣ?
2: ಏನು
0: ನೀನಿರುವಾಗ ನಾನು ಯಾಕೆ ಮಂಗ ಓಡಿಸಬೇಕು?
2: ಮತ್ತೆ ನೀನು ಹೆಣಾರಾಲಕ್ಕಿರೋದು ಇಲ್ಲಿ?
0: ಅಲ್ಲಿ ಒಳ್ಳೆ ಮಂಗ ಉಂಟಣ್ಣ, ಓಡಿಸಿದ್ರೆ ಒಳ್ಳೆಯದು.
2: ಅದು ನನಗೆ ಗೊತ್ತಿಲ್ಲ, ಮಂಗನನ್ನು ಹೇಗೆ ಓಡಿಸಬೇಕು ಅಂತ.
0: ಒಂದು ವಿನಂತಿ.
2: ಏನು?
0: ನನ್ನ ಮಗ ನೀಲಮೇಘ ಶ್ಯಾಮನಿಗೆ ಯಾವತ್ತಣ್ಣ ಪಟ್ಟ?
2: ಇಲ್ಲ ಸುಮ್ಮನೆ ಇರ್ತೀಯ ಇಲ್ಲ, ನಿನಗೆ ಪಟ್ಟದ ರಾಗ ಬಿಟ್ರೆ ಬೇರೆ ಯಾವುದಿಲ್ಲ. ಕಟ್ಟುತ್ತೇನೆ ಪಟ್ಟ, ನಾನದನ್ನೇ ಕಾಯೋ.
0: ಮಂಗನನ್ನು ಓಡಿಸು.
2: ಹೋಗ್ತೀಯ ಅಲ್ವಾ ನೀನು? ಎಲ್ಲ ವಿಚಿತ್ರವೇ, ಪಾತಾಳ ಲಂಕೆ ಹೂ ತೋಟದಲ್ಲಿ ಮಂಗ ಬಂದ್ರೆ ಇವಳಿಗೆ ಅದನ್ನು ಓಡಿಸೋದಕ್ಕಾಗೋದಿಲ್ಲ. ಆ ಅಧಿಕ ಪ್ರಸಂಗ ಮಂಗ ಯಾವುದು ಎಂಬುದನ್ನು ನೋಡ್ಬೇಕು. ನಾನು

0: ಕುಳಿತ ಚಂದವೆ
1: ಕಪ್ಪಿ ಅಲ್ವ.
0: ನಿನಗೇನು ಭಯವಾಗೋದಿಲ್ವೇನು? ಏನು ನೀವೆಲ್ಲ ಸುತ್ತಾಡುವಂತ ಇದು ತಿಳ್ಕೊಂಡಯ್ಯ.
1: ಮತ್ತೆ
0: ಇದು ಹೂವುಗಳು ಹುಡಿ ಮಾಡಿ ಬಿಸಾಡುವುದಕ್ಕಲ್ಲ,
1: ಮತ್ತೆ
0: ಇಲ್ಲಿರುವಂತ ಹಣ್ಣುಗಳು ನಿನ್ನಂತ ಕಪ್ಪೆಗಳು ತಿನ್ನುವುದಕ್ಕಿರುವುದಲ್ಲ. ನಾನು ಮಹಿರಾವಣ, ನನ್ನ ರಕ್ಷಣೆ ಹೊಣೆಯಲ್ಲಿರುವಂತದ್ದು. ನೀನು ಹೇಳುವವರು ಕೇಳುವವರು ಯಾರು ಇಲ್ಲ ಎಂಬಾಗ ತಿಳಿದು ಈ ವನವನ್ನು ಪ್ರವೇಶಿಸಿದ ಹೇಳು. ಆ ಎಲೆಗಳನ್ನು ಮುರಿದದ್ಯಾಕೆ? ಈ ಮರದ ರೆಂಬೆ ಮುರಿದದ್ಯಾಕೆ? ಹೂಗಳನ್ನು ಹುಡಿ ಮಾಡಿದ್ಯಾಕೆ? ಹಣ್ಣುಗಳನ್ನು ತಿನ್ನದ್ಯಾಕೆ? ಯಾವನು ನೀನು?

0: ಮೈ ರಾವಣ ಮರವನ್ನು ಏರುವುದು, ಮರದಿಂದ ಮರಕ್ಕೆ ಹಾರುವುದು ನಮ್ಮಂತ ವಾನರರಿಗೆ ಪ್ರಕೃತಿ ಸ್ವಭಾವ.
1: ನನ್ನ ಎದುರಿನಲ್ಲಿ ಏರಬೇಡ.
0: ಅಯ್ಯ, ಹಣ್ಣನ್ನು ಯಾಕೆ ತಿಂದಿದ್ದಿ? ಹಣ್ಣನ್ನು ಹಾಗೆ ತಿನ್ನುವುದು ಪ್ರಕೃತಿ. ಹಸುಗಳು ತಿನ್ನುತ್ತವೆ, ಹಕ್ಕಿ ಪಕ್ಕಿಗಳು ತಿನ್ನುತ್ತವೆ, ನಿಮ್ಮಂತವರು ಹಾಗಲ್ಲ. ಸುಸಂಸ್ಕೃತರಾದ್ರೆ ಹಣ್ಣನ್ನು ತೊಳೆದು ಆಮೇಲೆ ತಿನ್ನಬೇಕು, ಅದು ಸಂಸ್ಕೃತಿ. ನೀವು ಅದರಲ್ಲಿ ಇಲ್ಲ.
1: ನಮ್ಮ ಹಣ್ಣಿನಲ್ಲಿ ಕೊಳೆ ಆಗೋದಿಲ್ಲ.
0: ಹಣ್ಣನ್ನು ಕೊಳೆಯಿಸಿ ಬೇಯಿಸಿ ಬಟ್ಟಿ ಇಳಿಸಿ ಕುಡಿಯುವಂತ ವಿಕೃತಿಗಳು ನೀವು. ಅದಕ್ಕಾಗಿಯೇ ನಾವು ಸುಸಂಸ್ಕೃತರು ಎನ್ನುವುದನ್ನು ತೋರಿಸುವುದಕ್ಕೆ ಬಂದಿದ್ದೇವೆ. ಗೊತ್ತಿದೆ ನಮಗೆ
1: ಏನು
0: ಪ್ರಪಂಚದಲ್ಲಿ ಮೂರು ತುಲ್ಯಾರಿ ಮಿತ್ರತ್ವ. ಒಂದು ರಾವಣನಿಗೂ ವಾಲಿಗೂ ಹೆಂಡತಿ ಮಕ್ಕಳನ್ನು ವಿನಿಮಯಿಸುವಷ್ಟು ಕೆಟ್ಟದ್ದು. ಮತ್ತೊಂದು ಸುಸಂಸ್ಕೃತ ರಾಮನಿಗೂ ಸುಗ್ರೀವನಿಗೂ, ಅವನ ವಿರೋಧಿ ಇವನಿಗೆ ವಿರೋಧಿ, ಇವನ ಮಿತ್ರ ಅವನಿಗೆ ಮಿತ್ರ. ಮತ್ತೊಂದು ನಿಮ್ಮದ್ದು ಸಭ್ಯತನದ್ದು ಅಂತ ಕೇಳಿದ್ದೇನೆ, ರಾವಣ ಮೈ ರಾವಣರದ್ದು.
1: ಹೌದು,
0: ರಾಮನಿಗೂ ಸುಗ್ರೀವನಿಗಿರುವಂತಹ ತುಲ್ಯಾರಿ ಮಿತ್ರತ್ವದ ಅದೇ ತರನಾದಂತಹ ಸಭ್ಯತೆ ನಿಮ್ಮಲ್ಲಿ ಇತ್ತು ಅಂತ ಸುದ್ದಿ ಕೇಳಿದ್ದೇನೆ. ಈಗ ಗೊತ್ತಾಯಿತು ನಿಮ್ಮದ್ದು ಸಭ್ಯತೆ ಅಲ್ಲ.
1: ಯಾಕೆ?
0: ಮಹಾಮಾಯಾವಿ ನೀನು. ನಮ್ಮ ದೇವನಾದಂತಹ ರಾಮಭದ್ರನನ್ನು ಕಳವಿನ ಮುಖದಲ್ಲಿ ರಾತ್ರ ಮುಖದಲ್ಲಿ ಕದ್ದು ತಂದಿದ್ದಿ ನೀನು. ಅವರನ್ನು ಕೊಂಡು ಹೋಗುವುದಕ್ಕಾಗಿ, ನಿನ್ನನ್ನು ಕೊಂದು ಹೋಗುವುದಕ್ಕಾಗಿ ಬಂದಂತಹ ರಾಮಭಕ್ತ ವೀರ ಆಂಜನೇಯ ನಾನು. ಜಾಗ್ರತೆ.

0: ಅಂದು ಲಂಕೆ ಸುಟ್ಟ ಹನುಮಂತ ನೀನೇ,
1: ಲಂಕೆ ಸುಟ್ಟ ಹನುಮಂತ ನಾನೇ.
0: ನನಗೆ ರಾವಣ ಹೇಳಿದ್ದಾನೆ ನಿನ್ನ ವಿಷಯದ ಕೆಲವು ವಿಚಾರಗಳೆಲ್ಲ ಆ ಲಂಕೆಯಂತೆ ಈ ಲಂಕೆ ಎಂದು ತಿಳ್ಕೊಳ್ಳಬೇಡ. ಇದನ್ನು ಸುಡುವುದಕ್ಕೆ ನಿನ್ನಿಂದ ಸಾಧ್ಯವೇ ಇಲ್ಲ. ರಾಮ ಏನು, ರಾಮ ಎಂಥದ್ದು, ನನಗದರ ಅಗತ್ಯ ಇಲ್ಲ. ನನಗೆ ಬೇಕಾದ ಮಿತ್ರನ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಅದೇ ಉದ್ದೇಶ ರಾಮನನ್ನು ಅಪಹರಿಸಿ ನಾನು ನಮ್ಮಲ್ಲ ತಾತ ಪಾತಾಳ ಲಂಕೆಯಲ್ಲಿ ಇರಿಸಿದವ. ಇವತ್ತು ರಾತ್ರಿ ಬೆಳಗಾಗುವುದರ ಒಳಗಾಗಿ ಮಾರಿಗುಡಿಯ ಬಳಿಯಲ್ಲಿ ಅವರ ಕಾಲ ಕಡಿತೇನೆ. ನೀನು ಅವರ ಜೊತೆಯಲ್ಲಿ ತಲೆ ಕಳಕೊಳ್ಳಬೇಕಾದಿತ್ತು. ಎಚ್ಚರ,
1: ಮಾರಿಗುಡಿಯಲ್ಲಿ ತಲೆ ಕಳೆದುಕೊಂಡು ಯಾರು ತುಂಟರು?

0: ಮಾರಿಗುಡಿಗೆ ನಿನ್ನ ಒಂದು ತಲೆ, ನಾಳೆ ಬೆಳಗ್ಗಾದ್ರೆ ಮಾರಿಗುಡಿಗೆ ರಾವಣನ 10 ತಲೆ, ಎರಡು ದಿವಸದಲ್ಲಿ ಒಟ್ಟು 11 ತಲೆ.
1: ನೀವು ಉಳಿಬೇಕಲ್ಲ.
0: ಓ, ನಾವು ಉಳಿಯದೆ ಬರ್ತಿದ್ದೇನೆ, ವಜ್ರ ಮುಷ್ಟಿಯನ್ನು ಎತ್ತಿ ಹಿಡಿದಿದ್ದೇನೆ.
1: ನಿನಗೆ ಇದು ಪಾತಾಳ
0: ನೋಡೋ, ನಿನ್ನನ್ನು ಭೂತಳಕ್ಕೋ ಅಥವಾ ನಿನ್ನನ್ನು ರಸತಳಕ್ಕೋ.

0: ಅಣ್ಣ
1: ಏನ ನಿನ್ನದು?
0: ಮಂಗನನ್ನು ಓಡಿಸಿದ್ಯಾ ಅಣ್ಣ?
1: ನಾನು ಇಚ್ಛ ಇಲ್ಲ, ಏನು ಮಂಗನನ್ನು ಹೇಗೆ ಓಡಿಸು ನನಗೆ ಗೊತ್ತಿಲ್ಲ. ಮಂಗ ಮಂಗನ ಕಟ್ಟಿದೆ.
0: ನೀನು ಮಂಗನನ್ನು ನೋಡಿ ಮಂಗ ಅದೇ ಹೇಗೆ?
1: ನಿನ್ನ ತಲೆಗಟ್ಟೋಣೆ ಇದ್ದಾನೆ, ಮರ್ಯಾದೆಯಲ್ಲಿ ಹೋಗುತ್ತಾ ಇಲ್ವ?
0: ಅಣ್ಣ, ನನ್ನ ಮಗ ನೀಲಮೇಘ ಶಾಮನಿಗೆ ಪಟ್ಟ
1: ಕಟ್ಟಿದಾನ ಚಟ್ಟ
0: ಮುಟ್ಟಿದೀಯಾ? ಅಣ್ಣ ನನಗೆ ಮುಟ್ಟು, ನೀನು ಮುಟ್ಟಿದೀಯಾ ಇವತ್ತು?
1: ಏ ಮಾನ ಕೆಟ್ಟವಳೆ, ನಿನಗೆ ಎಲ್ಲಿ ಹೇಗೆ ಬರಬೇಕು, ಎಷ್ಟು ಹೊತ್ತಿಗೆ ಏನು ಮಾತಾಡಬೇಕು, ಒಂದು ಪರಿಜ್ಞಾನ ಇಲ್ಲ. ನಡಿಯಾಚೆ,
0: ನನ್ನ ಮಗನಿಗೆ ಪಟ್ಟ ಕೊಡು.
1: ಹೋಗಾಚೆ. ಈಗಲ್ಲ, ಈ ಕಪಿ ನಾನು ನೋಡಿದ ಹಾಗಲ್ಲ, ಮಹಾಬಲಿಷ್ಠನೇ ಹೌದು. ಇವನನ್ನು ಗೆಲ್ಲಬೇಕಾದ್ರೆ ಮಾಯವಲ್ಲದೆ ಮತ್ತೆ ಏನು ಅಲ್ಲ. ಆದ ಕಾರಣ ಮಾಯಕ ರೂಪದಲ್ಲಿ ಇವನ ಮುಂದೆ ನಡೆಯುತ್ತಾರೆ.
0: ಆಂಜನೇಯ
2: ದುರ್ದುಂಡಿ ತಾಯಿ,
0: ಯಾವ ರೀತಿಯಲ್ಲಿ ಹೋರಾಡಿದ್ರು ಜಯ ಸಿಗುತ್ತಾ ಇಲ್ಲ.
2: ಯುದ್ಧ ಹೊಡೆದಾಟ ಬಡಿದಾಟವಲ್ಲದೆ ಸೋಲು ಗೆಲುವು ನಿರ್ಣಯ ಆಗುವುದಿಲ್ಲವಲ್ಲ.
0: ಮಾಯಾಜಾಲ.
3: ಮಾಯೆ?
0: ಇವನ ಡೊಂಬರಾಟ ಎಲ್ಲ ನೋಡಿದೀಯಾ?
2: ಈ ಕುಣಿಯೋರು ಹಾಡೋರು ಬಡಿಯೋರೆಲ್ಲ ಇವನ ಮಾಯೆಯೋ?
0: ಅವನ ಮಾಯೆಯ ಸೃಷ್ಟಿ.
2: ಇಂದ್ರಜಾಲದ ಪ್ರದರ್ಶನವನ್ನೇ ಮಾಡಿದ್ರು. ನನಗೆ ಸ್ವಲ್ಪ ಹೊತ್ತು ಆನಂದವಾಯಿತು, ಮನರಂಜನೆಯೂ ಆಯ್ತು ಇಲ್ಲಿ.
0: ಆದ್ರೆ ಇಂಥದ್ದನ್ನು ಮಾಡುವುದಕ್ಕೆ ನನ್ನ ಬಹಳ ಶ್ರೇಷ್ಠನಾಗಿದ್ದಾನೆ. ಇವನಲ್ಲಿ ಹೀಗೆ ಹೋರಾಡಿದ ಪ್ರಯೋಜನವೂ ಇಲ್ಲ, ಸಾಧ್ಯವೂ ಇಲ್ಲ.
2: ಈ ಕುಡಿಯೋರು ತಿನ್ನುವರೆಲ್ಲ ಇವನ ಜನರು, ಇದು
0: ಎಲ್ಲ ಇವನ ಸಂರಕ್ಷಣೆ.
2: ಮತ್ತೆ ಹೇಗೆ ಇವನನ್ನು ವಧಿಸುವುದು?
0: ಕಾಳಿಕಾಲಯದಲ್ಲಿ ವಜ್ರದುಂಬಿ ಇದೆ, ಆ ವಜ್ರದುಂಬಿಯಲ್ಲಿ ಇವನ ಪ್ರಾಣ ಇದೆ.
2: ಕಾಳಿಕಾಲಯದಲ್ಲಿ ವಜ್ರದುಂಬಿ?
0: ಹೌದು.
2: ಆ ವಜ್ರದುಂಬಿಯಲ್ಲಿ ಇವನ ಪಂಚಪ್ರಾಣ,
0: ಇವನ ಪ್ರಾಣ. ನಿನ್ನನ್ನು ಕೊಲ್ತೇನೆ ಈ ವರ್ಷ. ಆದ್ದರಿಂದ ಆ ವಜ್ರದುಂಬಿಯ ನಾಶವಾದರೆ ಮಾತ್ರ ಇವನ ಸಾವು. ಆ ಕೆಲಸ ಮೊದಲು ಮಾಡಬೇಕು.
2: ಕಾಳಿಕಾಲಯಕ್ಕೆ ನಡೀತೇನೆ, ಕಾಳಿಕಾಲಯಕ್ಕೆ ನಡೀತೇನೆ. ನೋಡು, ನೀನ್ ಅರ್ಚಿಸುವಂತ ಕಾಳಿಯ ಗುಡಿಗೆ ಹೋಗಿದ್ದೇನೆ. ಗರ್ಭ ಗುಡಿಯಾದಂತ ವಜ್ರದುಂಬಿ ಎದ್ದಾಳಂತಹ ಇದು ಆ ಪ್ರತಿಮೆಯನ್ನು ತಂದಿದ್ದೇನೆ. ಇದೆಲ್ಲ ಪಂಚಪ್ರಾಣ, ಇಲ್ಲೆಲ್ಲೋ ನಿನ್ನ ಪ್ರಾಣ ಇರುತ್ತೆ. ಕೈ ಮುರಿಬೇಕು, ಕಾಲು ಮುರಿಬೇಕು, ಕಿವಿ ಮುರಿಬೇಕು, ಕಣ್ಣು ಮುರಿಬೇಕು, ಮುರಿದಿದ್ದೇನೆ. ಅಮ್ಮ
0: ಆಂಜನೇಯ,
2: ನಿನ್ನ ಸಕಾಲಿಕವಾದಂತಹ ಸಲಹೆಯಿಂದ ಮೈರಾವಣನ ವಧೆಯಾಯಿತು. ಹೌದು ತಾನೆ?
0: ಖಂಡಿತವಾಗಿ.
2: ಅದು ಮಂಚದಲ್ಲಿ ಮಲಗಿ ನಿದ್ರಿಸುತ್ತಾ ಇನ್ನೇನು, ಬೆಳಗಾವದಕ್ಕೊಂದಷ್ಟು ಹೊತ್ತಿದೆ. ಪ್ರಪಂಚದ ಅರಿವೇ ಇದ್ದು ತಮಗೆ ಪ್ರಪಂಚದ ಅರಿವೇ ಇಲ್ಲ, ಎಲ್ಲವರಿಗೂ ಅರಿವೆಯನ್ನು ಕೊಡುವ, ಎಲ್ಲವರಿಗೂ ಬಟ್ಟೆಯನ್ನು ಕೊಡುವ ಆ ರಾಮಭದ್ರನು ಲಕ್ಷ್ಮಣ ಜೊತೆಗೆ ಮಲಗಿ ನಿದ್ದೆ ಮಾಡಿದ್ದೇನೆ. ಹೌದು ತಾನೆ
0: ಆಂಜನೇಯ?
2: ಅಮ್ಮ,
0: ನಿನ್ನಿಂದ ಜಗಜ್ಯೋತಿ ಸ್ವರೂಪನಾಗಿರುವಂತ ಈ ರಾಘವೇಶ್ವರ ಸ್ವಾಮಿಯ ದರ್ಶನವಾಯಿತು. ನಾನೆಷ್ಟು ಪುನೀತಳಾದೆ. ನಿನ್ನ ಅಧ್ಯಕ್ಷತೆಯಲ್ಲಿ ನನ್ನ ಮಗನಿಗೊಂದು ವ್ಯವಸ್ಥೆ ಆಗಬೇಕಪ್ಪ.
2: ಅಮ್ಮ, ನಾವು ಮತ್ತೊಬ್ಬರಿಗೆ ಕೊಟ್ಟ ವಚನ ಬದ್ಧತೆಯನ್ನು ಉಳಿಸಿಕೊಳ್ಳುವುದು ರಾಮಭಕ್ತರಿಗೆ ಅದು ಸಂತೋಷ, ಅದು ಬಿಟ್ಟರೆ ಬೇರೇನಿಲ್ಲ. ಅದು ನೀಲಮೇಘ ಶಾಮನಿಗೆ ಕನಕಾಭಿಷೇಕವೋ ಅಥವಾ ಮಂತ್ರಪೂತವಾದಂತಹ ಅಭಿಷೇಕವೋ ಆಗುತ್ತಾ ಇದೆ. ಈ ಪಾತಾಳದ ಸರ್ವ ಅಧಿಕಾರವನ್ನು ಕೊಟ್ಟ ಹಾಗಾಯಿತು. ನಾವಲ್ಲಿ ಉಳಿಯುವುದಕ್ಕೆ ಬಂದದ್ದಲ್ಲ.
0: ನಮ್ಮದು ವಿನಂತಿ, ಒಂದು 4-6 ದಿನ ನೀವು ಪಾತಾಳ ಲಂಕೆಯಲ್ಲಿಯೇ ಇರಬೇಕು ಎಂದು.
2: ಇರಬಹುದಿತ್ತು, ಆದ್ರೆ ಏನು ಮಾಡುವುದು, ಇನ್ನು ನಮಗೆ ಕೆಲಸ ಉಂಟಲ್ಲ. ನಮ್ಮ ಉದ್ದೇಶ ಸೀತಾ ಮಾತೆಯ ಬಂಧನದ ವಿಮುಕ್ತಿ, ಅದು ಚರಮ ಲಕ್ಷ. ಅದಕ್ಕಾಗಿ ಸೀತಾಪತಿಯನ್ನು ಲಕ್ಷ್ಮಣ ಸಮೇತನಾಗಿ ಆ ಮಂಚವನ್ನು ಹೆಗಲಿನಲ್ಲಿಟ್ಟು ಆ ಅಣ್ಣ ತಮ್ಮಂದಿರನ್ನು ಹೊತ್ತು ನಿನಗೆ ಬೀಳ್ಕೊಟ್ಟು ಮತ್ತೆ ಭೂತಳಕ್ಕೆ ನೆಗೀತೇನೆ. ಜ

ಇದುವರೆಗೆ ಮಹಿರಾವಣ ಕಾಳಗ ಯಕ್ಷಗಾನ ತಾಳಮದ್ದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಬಿ ಭುಜಬಲಿ ಮತ್ತು ಬಳಗ ಧರ್ಮಸ್ಥಳ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಯೋವಾಣಿ ಯುವಲಹರಿ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವಜನರಿಗೆ ಕಿವಿಮಾತಾಗಿರುವ ನೀತಿ ಕಥೆಗಳನ್ನು ಕೇಳುವಿರಿ. ಸಂಜೆ 6:51ಕ್ಕೆ ಕೃಷಿರಂಗದಲ್ಲಿ ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಕುರಿತು ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 7:45ಕ್ಕೆ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಅಶಕ್ತತೆ ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆ ಎಸ್.

0: ಆಕಾಶವಾಣಿ ಮಡಿಕೇರಿ, ಸಮಯ 4 ಗಂಟೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಎಫ್ಎಂ 100.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 100.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸ್ಟೈಲಿಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ.

0: ಅಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ, ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು October 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
3: ಸಮಯ 4:02:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ.
5: ಕಲಿಸು ಗುರುವೇ, ಕಲಿಸು ವಿದ್ಯೆಯ, ಕಲಿಸು ಗುರುವೇ, ಕಲಿಸು
4: ಕಾರ್ಯಕ್ರಮ. ಕಲಿಸು ಗುರುವೇ ಕಲಿಸು.
5: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
4: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
5: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
4: ಇಂದಿನ ಅತಿಥಿ ಕೊಡಗಿನ ವಿರಾಜಪೇಟೆಯ ರೋಟರಿ ಶಾಲೆಯ ಕಲಾ ಶಿಕ್ಷಕ ಇರ್ಫಾನ್.
5: ಅಕ್ಷರ

0: ಅಕ್ಟೋಬರ್ 15 ಭಾರತೀಯ ವಿಜ್ಞಾನಿ ಕ್ಷಿಪಣಿ ಮನುಷ್ಯ ಭಾರತದ 11ನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನ. ಸ್ವತಃ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರವನ್ನ ಭಕ್ತಿ ಗೌರವದಿಂದ ಹೆಚ್ಚು ಪ್ರೀತಿಸುತ್ತಿದ್ದ ಕಲಿಕಾ ಕ್ಷೇತ್ರದಲ್ಲಿ ಪಂಡಿತರು ಅಂದರೆ ತಪ್ಪಾಗಲಾರದು. ಅವರ ಸ್ಮರಣೆಯ ಜೊತೆ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮ ಆರಂಭ ಮಾಡೋಣ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಅಂದವಾದ ಬರವಣಿಗೆ ಕ್ಯಾಲಿಯಾಗ್ರಫಿ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯೋಣ. ಕಲಾ ಶಿಕ್ಷಕರಾದ ಇರ್ಫಾನ್ ಇವರ ಪರಿಚಯ ನಮಗೆ ಈಗಾಗಲೇ ಆಗಿದೆ. ಇವರು ವಿರಾಜಪೇಟೆಯ ರೋಟರಿ ಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೇಕೆ ತಡ, ಬನ್ನಿ ಆರಂಭ ಮಾಡೋಣ. ಇರ್ಫಾನ್ ಸರ್ ನಮಸ್ತೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಸರ್, ನಾವು ಹಿಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ನಿಮ್ಮ ಪರಿಚಯನ ಮಾಡ್ಕೊಂಡ್ವಿ, ಅಬಕಸ್ ಬಗ್ಗೆ ಕೇಳಿದ್ವಿ. ಹಾಗಾಗಿ ಈಗ ನೇರವಾಗಿ ನಾವು ಕ್ಯಾಲಿಗ್ರಫಿ ಬಗ್ಗೆ ಹೋಗೋಣ.
1: ಸರಿ
0: ಸರ್, ಇದು ಕ್ಯಾಲಿಗ್ರಫಿ ಅಂದ್ರೆ ಏನು?
1: ಕ್ಯಾಲಿಗ್ರಫಿ ಅಂದ್ರೆ ಅಕ್ಷರಗಳನ್ನು ಒಂದು ಸುಂದರವಾಗಿ ಬರೆಯುವ ಕಲೆ. ಮತ್ತೆ ಕ್ಯಾಲಿಗ್ರಫಿ ಎಂಬ ಪದ ಗ್ರೀಕ್ ಭಾಷೆಯ ಕ್ಯಾಲೋಸ್, ಗ್ರೀಕ್ ಭಾಷೆಯಲ್ಲಿ ಅದನ್ನ ಕ್ಯಾಲೋಸ್ ಅಂದ್ರೆ ಸೌಂದರ್ಯ ಅಂತ ಕರೀತಾರೆ.

0: ಸೊ ಗ್ರಾಫೈನ್ ಅಂತ ಹೇಳಿದ್ರೆ ಬರೆಯುವುದು, ಸುಂದರವಾಗಿ ಬರೆಯುವುದು ಎಂಬ ಪದಗಳಿಂದ ಬಂದಿದೆ. ಮತ್ತೆ ಇದು ಬರವಣಿಗೆ ಮಾತ್ರವಲ್ಲ, ಅಕ್ಷರಗಳನ್ನು ಕಲಾತ್ಮಕ ಮತ್ತು ಆಕರ್ಷಕವಾಗಿ ಮಾಡುವ ಕಲೆ, ಯಾನಿ ತುಂಬಾ ಸುಂದರವಾಗಿ ಬರೆಯುವ ಕಲೆಯನ್ನೇ ನಾವು ಕ್ಯಾಲಿಗ್ರಫಿ ಅಂತ ಕರೀತೇವೆ.
1: ಅಂದ್ರೆ ಈಗ ನಾವು ಯಾವುದೇ ವ್ಯಕ್ತಿ ಆಗ್ಲಿ ಯಾವುದೇ ವಸ್ತು ಆಗ್ಲಿ ಸುಂದರವಾಗಿದ್ರೆ ನಮ್ಮ ಮನಸ್ಸು ಅಥವಾ ಆಕರ್ಷಣೆ ಆ ವಸ್ತು ಬೇಗ ನಮ್ಮನ್ನ ಆಕರ್ಷಿಸುತ್ತದೆ ಅಲ್ವಾ? ಅದೇ ರೀತಿ ನೀವು ಹೇಳ್ತಾ ಇರೋದು ಅಕ್ಷರಗಳ ನಮ್ಮನ್ನ ಆಕರ್ಷಿಸುತ್ತದೆ ಅಂತ ನೋಡಿದ ತಕ್ಷಣ. ಸರ್, ಇದು ಯಾವಾಗಿಂದ ಪ್ರಾರಂಭ ಆಯ್ತು?
0: ಮೇಡಮ್, ಇದು ತುಂಬಾ ಹಳೆ ಅಂದ್ರೆ ಲಾಂಗ್ ಜನ ಕ್ಯಾಲಿಗ್ರಫಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ತಮ್ಮದೇ ಆದ ಶೈಲಿಗಳನ್ನು ಮಾಡ್ಕೊಂಡಿವೆ. ಅಂದ್ರೆ ಅರಬಿಕ್ ಕ್ಯಾಲಿಗ್ರಫಿ ಇದೆ, ಮತ್ತೆ ಚೈನೀಸ್ ಕ್ಯಾಲಿಗ್ರಫಿ ಇದೆ, ಲ್ಯಾಟಿನ್ ಕ್ಯಾಲಿಗ್ರಫಿ ಇದೆ. ಮತ್ತು ಕ್ಯಾಲಿಗ್ರಫಿಯನ್ನು ಬರೆಯಲು ಮತ್ತೆ ಅದಕ್ಕೆ ಬೇರೆ ಬೇರೆ ಒಂದು ಬ್ರಷಸ್, ಪೆನ್ ಮತ್ತೆ ನಿಬ್ಗಳನ್ನು ಬೇರೆ ಬೇರೆ ರೀತಿಯ ನಿಬ್ಗಳು, ಬ್ರಷ್ಗಳು ಇದನ್ನೆಲ್ಲ ಯೂಸ್ ಮಾಡ್ತವೆ.

0: ಅಂದ್ರೆ ಆಕ್ಚುಲಿ ಇದು ತುಂಬಾ ಫೇಮಸ್ ಆಗಿದ್ದು ಅರಬಿಕ್ ಕ್ಯಾಲಿಗ್ರಫಿ ಅಂದ್ರೆ ಲ್ಯಾಟಿನ್ ಲಿಪಿ ಕ್ಯಾಲಿಗ್ರಫಿಯನ್ನು ಕೂಡ ಇದರ ಬರೆದಿದ್ದಾರೆ. ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಲಿಗ್ರಫಿಯನ್ನ ಪ್ರಾರಂಭಿಸಿದ್ರು. ಸೊ ಅದೇ ಇದನ್ನ ಬರಿಬೇಕಾದ್ರೆ ಪೆನ್ ಬ್ರಷ್ ಗಳು, ಬೇರೆ ಬೇರೆ ನಿಬ್ ಗಳು, ಮತ್ತೆ ಬೇರೆ ಬೇರೆ ಸೈಜ್ ನಿಬ್ ಗಳನ್ನ, ಪೆನ್ ಗಳನ್ನ, ಬ್ರಷ್ ಗಳನ್ನ ಬಳಸುತ್ತಿದ್ರು.
1: ಸರ್, ಅದಕ್ಕೆ ಅಂತ ಬೇರೆ ಪೆನ್ ಗಳು ನಿಬ್ ಗಳು ನೀವು ಹೇಳಿದ್ರಿ, ಅದು ಯಾವ ರೀತಿಯಲ್ಲಿ ಅದಕ್ಕೆ ಇದೇ ತರದ ನಿಬ್ ಬೇಕು ಅಥವಾ ಇದೇ ತರದ ಪೆನ್ ಬೇಕು?
0: ಮ್ಯಾಮ್, ಇದಕ್ಕೆ ಆಕ್ಚುಲಿ ಇದೊಂದು ನಾನು ಕಲಿಯುವಾಗನೇ ನಮ್ಗೆ ಅಲ್ಲಿ ನಮ್ಗೆ ಇದು ಪ್ರೊವೈಡ್ ಮಾಡಿದ್ರು, ಅಂದ್ರೆ ಕೊಟ್ಟಿದ್ರು. ನಾನು ಅಲ್ಲಿ ಕ್ಯಾಲಿಗ್ರಫಿಯನ್ನ ಚೆನ್ನೈಯಲ್ಲಿ ಒಂದು 1 ತಿಂಗಳು ಕೋರ್ಸ್ ಮಾಡಿದ್ದೇನೆ. ಸೊ ಅಲ್ಲಿ ನಮ್ಗೆ ಅಲ್ಲಿ ಬೇರೆ ಬೇರೆ ನಿಬ್ ಗಳನ್ನ ಹೇಗೆ ಯೂಸ್ ಮಾಡ್ಬೇಕು, ಬೇರೆ ಬೇರೆ ಬ್ರಷ್ ಗಳನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ನಮ್ಗೆ ತೋರಿಸ್ಕೊಟ್ರು. ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದಪ್ಪ ಅಕ್ಷರಗಳನ್ನ ಬರಬೇಕಾದ್ರೆ ಒಂದು ದಪ್ಪ ಇರುವ ನಿಬ್ ಗಳನ್ನ ಯೂಸ್ ಮಾಡ್ಬೇಕು, ಇದ್ರ ಸ್ವಲ್ಪ ಲೈನ್ ಆಗಿ ಬರ್ಬೇಕಾದ್ರೆ ಸಣ್ಣ ನಿಬ್ ಗಳನ್ನ ಯೂಸ್ ಮಾಡ್ಬೇಕು. ಹಾಗೆ ನಾವು ಅದು ಬೇರೆ ಬೇರೆ ಇದನ್ನ ನಿಬ್ ಗಳನ್ನ ಯೂಸ್ ಮಾಡಿ ಅದನ್ನ ಕ್ಯಾಲಿಗ್ರಫಿಯನ್ನ ಬರಿತೇವೆ. ಮಕ್ಕಳಿಗೆ ಅದೇ ನಿಬ್ ಗಳನ್ನ ಯೂಸ್ ಮಾಡಿ ಈಗ ಕನ್ನಡದ ಅಕ್ಷರಗಳನ್ನ, ಇಂಗ್ಲಿಷ್ ಅಕ್ಷರಗಳನ್ನ, ಮತ್ತೆ ಹಿಂದಿ ಅಕ್ಷರಗಳನ್ನ ಹೇಗೆ ನಾವು ಬರಿಬೇಕು, ಯಾವ ಯಾವ ನಿಬ್ ಗಳನ್ನ ಯೂಸ್ ಮಾಡಿ ಬರಿಬೇಕು, ಎಷ್ಟು ಫಾರ್ ಎಕ್ಸಾಂಪಲ್ ಒಂದು ಅಕ್ಷರನ್ನ ಯಾವ ರೀತಿ ಸಣ್ಣದ್ರಿಂದ ದೊಡ್ಡದನ್ನ, ಹಾಗೆ ದೊಡ್ಡದಿಂದ ಸಣ್ಣದನ್ನ ಹೇಗೆ ನಾವು ಅದನ್ನ ಮಾಡ್ಬೇಕು ಅಂತ ಹೇಳಿ ನಾವು ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ. ಇದರಲ್ಲಿ

0: ಜ್ಞಾನವ ಪಡೆದವ ತೀರಿಸಬೇಕು, ಅದು ಸಮಾಜದ ಋಣವು.
1: ಗುರುವೇ ಕಲಿಸು ಗುರುವೇ.
0: ಅಜ್ಞಾನವ ತೊಲಗಿಸಲು ಅಕ್ಷರವೇ ಆಯುಧ, ಸಮಾಜದ ಉದ್ಧಾರಕ್ಕೆ ವಿದ್ಯೆಯೇ ಆಧಾರ. ಅಜ್ಞಾನವ ತೊಲಗಿಸಲು ಅಕ್ಷರವೇ

0: ಕಲಿಸು.
1: ಸರಸ್ವತಿ ದೇವಿಗೆ ನಮಸ್ಕಾರ.
0: ಅಂದ್ರೆ ಆ ಸುಂದರವಾದ ಬರವಣಿಗೆಯನ್ನ ನೋಡುವಾಗ ಕೆಲವು ಮಕ್ಕಳು ನಾವು ಹೇಳ್ತೀವಿ ನೋಡಿ, ಮುತ್ತು ಪೋಣಿಸಿದ ಹಾಗೆ ಬರೆದ್ರು ಅಂತ.
2: ನಿಜ, ಹೌದೌದು.
0: ಅದನ್ನು ನೋಡುವಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇಷ್ಟು ಕಲೀಲಿಲ್ವಲ್ಲ ಅಂತ ಅನ್ಸುತ್ತೆ ಅದನ್ನು ನೋಡುವಾಗ.
2: ಹೌದೌದು.
0: ಆದ್ರೆ ನೀವು ಈಗ ಹೇಳುವಾಗ ಕ್ಯಾಲಿಗ್ರಫಿ ಮೂಲಕ ಪ್ರತಿಯೊಬ್ಬರು ಅದನ್ನ ಕಲಿಬಹುದು ಅಂತ ಹೇಳ್ತಾ ಇದ್ದೀರಾ.
2: ನಿಜ ಮ್ಯಾಮ್, ಎಲ್ಲ ಕಲಿಬಹುದು.
0: ಅದಕ್ಕೆ
2: ಯಾವುದೇ ಒಂದು

0: ವಯಸ್ಸು ಮಿತಿ ಏನಿಲ್ಲ, ಯಾರು ಬೇಕಾದ್ರೂ ಇದನ್ನ ಕಲಿಬಹುದು.
1: ಎಷ್ಟು ವರ್ಷದಿಂದ ನೀವು ಪ್ರಾರಂಭ ಮಾಡ್ತೀರಾ ಸರ್ ಅದನ್ನ ಹೇಳಿಕೊಡಕ್ಕೆ?
0: ನಾನು ಕಳೆದ ಒಂದು 5-6 ವರ್ಷಗಳಿಂದ ನಾನು ಕ್ಯಾಲಿಗ್ರಫಿಯನ್ನ ಹೇಳ್ಕೊಡ್ತಾ ಇದ್ದೇನೆ ಮೇಡಮ್ ಮಕ್ಕಳಿಗೆ. ಮತ್ತೆ ಇದನ್ನ ನಾವು ಕಾಂಪಿಟೇಷನ್ ಕೂಡ ಇಡ್ತೇವೆ ಕ್ಯಾಲಿಗ್ರಫಿ ಮಕ್ಕಳಿಗೆ. ಇಂಗ್ಲಿಷ್ ವರ್ಡ್ ಗಳನ್ನ, ಹಿಂದಿ ವರ್ಡ್ ಗಳನ್ನ, ಕನ್ನಡ ವರ್ಡ್ ಗಳನ್ನ ಅದನ್ನ ಹೇಗೆ ತುಂಬಾ ಚೆನ್ನಾಗಿ ಬರೆಯುವವರಿಗೆ ಒಂದು ಕಾಂಪಿಟೇಷನ್ ಕೂಡ ಇಡ್ತಾ ಇದ್ದೇವೆ. ಮತ್ತೆ ಅದಕ್ಕೆ ಕೂಡ ಪ್ರೈಸಸ್ ಕೂಡ ನಾವು ಒಂದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಅಲ್ಲಿ ಇದನ್ನ ನಾವು ಕ್ಯಾಲಿಗ್ರಫಿಯನ್ನ ನಾವು ಒಂದು ಸ್ಪರ್ಧಾತ್ಮಕವಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ.
1: ಆಯೋಜಿಸ್ತಿದ್ದೀರಾ ಅಂದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರಗಡೆ ತರಬೇಕು ಅಂತ?
0: ಹೊರಗೆ ತರಬೇಕು, ನಿಜ ಮ್ಯಾಮ್.
1: ಸರ್, ಈಗ ನಿಮಗೆ ಕಲಿಸುವಾಗ ಕೆಲವು ಸಲ ಏನಾಗುತ್ತೆ ಅಂದ್ರೆ ಯಾರದೋ ಒತ್ತಡಕ್ಕೆ ಮಕ್ಕಳು ಕ್ಯಾಲಿಗ್ರಫಿ ಕಲಿಯಕ್ಕೆ ಒಪ್ಕೊಳ್ತಾರೆ, ಆದ್ರೆ ಅವರಿಗೆ ಇಂಟ್ರೆಸ್ಟ್ ಇರಲ್ಲ. ಆಗ ನೀವು ಅವರಿಗೆ ಇಂಟ್ರೆಸ್ಟ್ ಬರುವ ಹಾಗೆ ಹೇಗೆ ಮಾಡ್ತೀರಾ?
0: ಮ್ಯಾಮ್, ಇದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರೋರು ತುಂಬಾ ಕಮ್ಮಿ ಮಕ್ಕಳು. ಅಂದ್ರೆ ಇದೊಂದು ಕಲೆ ಅಲ್ವಾ, ಪ್ರತಿಯೊಂದು ಮಕ್ಕಳಿಗೆ ಒಂದು ಇದೊಂದು ಒಂದು ಡಿಫ್ರೆಂಟ್ ಆಗಿ ಕಾಣ್ತದೆ. ಅವರು ಬೇರೆ ಪುಸ್ತಕಗಳನ್ನ ಓದಿ ಓದಿ ಅವರಿಗೆ ಒಂದು ಬೇಸತ್ತು ಹೋಗಿರ್ತಾರೆ. ಇದ್ರಲ್ಲಿ ಮಕ್ಕಳಿಗೆ ಒಂದು ಕ್ಯಾಲಿಗ್ರಫಿ ಅಂತ ಹೇಳಿ ನಮ್ಮ ಈಗ ರೋಟರಿ ಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ನಮ್ಮ ಮೇಡಮ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮಕ್ಕಳಿಗೆ, ಪ್ರತಿಯೊಂದು ಮಕ್ಕಳಿಗೆ ಅದೊಂದು ನನ್ನ ಒಂದು ಪೀರಿಯಡ್ ಗೆ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ಮಾಡ್ತಾ ಇರ್ತಾರೆ ಮಕ್ಕಳು. ಸರ್ ಬರ್ತಾರೆ, ಕ್ಲಾಸ್ ಮಾಡ್ತಾರೆ ನಮ್ಗೆ ಕ್ಯಾಲಿಗ್ರಫಿ. ಅಂದ್ರೆ ಇದರಲ್ಲಿ ಆಸಕ್ತಿ ತೋರಿಸಿದವರು ತುಂಬಾ ಕಮ್ಮಿ, ಬೆರಳಣಿಕೆ ಅಷ್ಟಿರ್ಬೋದು ಅಷ್ಟೇ. ಮತ್ತೆ ಎಲ್ಲ ಉಳಿದ ಮಕ್ಕಳಿಗೆಲ್ಲ ತುಂಬಾನೇ ಒಂದು ಸಂತೋಷದಿಂದ ಅವರು ಇದನ್ನ ಕ್ಯಾಲಿಗ್ರಫಿಯನ್ನ ಮಾಡ್ತಾರೆ.
1: ಅಂದ್ರೆ ನೀವು ಬರೋದನ್ನ ಮಕ್ಕಳು ಕಾಯ್ತಾ ಇರ್ತಾರೆ?
0: ಕಾಯ್ತಾ ಇರ್ತಾರೆ
1: ನೋಡಿ.
0: ಸಪೋಸ್ ಒಂದು 5 ನಿಮಿಷ ಲೇಟ್ ಆದ್ರೂ 5 ನಿಮಿಷ ಹೋಯ್ತಲ್ಲ ಅಂತ ಹೇಳಿ ಮಕ್ಕಳು ನಮ್ಮ ಹತ್ರ ಕೇಳ್ತಾರೆ, 5 ನಿಮಿಷ ಲೇಟ್ ಆಯ್ತಲ್ಲ ಸರ್ ಅಂತ ಹೇಳಿ ಕೇಳ್ತಾರೆ.
1: ಅಂದ್ರೆ
0: ಅಷ್ಟೊಂದು ಇಂಟ್ರೆಸ್ಟ್ ಇಂದ ಮಕ್ಕಳು ಇದನ್ನ ಒಂದು ಅವ್ರದ್ದು ಮನ್ಸು ಕೂಡ ಒಂಥರ. ನಾವು ಬೇರೆ ಆಕ್ಟಿವಿಟೀಸ್, ಈಗ ನಮ್ಮ ನೀವು ರೋಟರಿ ಸ್ಕೂಲ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಅದು ತುಂಬಾನೇ ಯೂಸ್. ಅದು
1: ಅಂದ್ರೆ ಮಕ್ಕಳಿಗೆ ಅಷ್ಟು ಆಸಕ್ತಿಯಿಂದ ನೀವು ಬರೋದನ್ನ ಕಾಯ್ದು ಕಲಿತಾರೆ ಅಂತ ಅಲ್ವಾ?
0: ಕಲಿತಾರೆ, ಹೌದು ಮ್ಯಾಮ್.
2: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ. ಹಸಿ ಮಣ್ಣು ಬೇಕು ಮಡಿಕೆಗೆ.

0: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
1: ಸರ್, ನೀವು ಹೇಳಿದ್ರಿ ಈಗ ಅಬಕಾಸಲ್ಲಿ ಹೇಳಿದ ಹಾಗೆ ಹಂತಗಳಿದೆ ಅಂತ, ಇಲ್ಲಿ ಕ್ಯಾಲಿಗ್ರಫಿಯಲ್ಲಿ ಸಹ ಹಂತಗಳಿವಾ?
2: ಇಲ್ಲ, ಇಲ್ಲಿ ಹಂತಗಳಿಲ್ಲ. ಇದರಲ್ಲಿ ನಾವು ಸ್ಟ್ರೋಕ್ಸ್ ಅಂತ ಕರಿತೇವೆ. ಸ್ಟ್ರೋಕ್ಸ್ ಅನ್ನ ನಾವು ಫಸ್ಟ್ ಯಾವ ರೀತಿ ಒಂದು ಸ್ಟಾರ್ಟಿಂಗ್ ಲೈನ್ ಹೇಗೆ ಬರಿಬೇಕು, ಮತ್ತೆ ಅದಕ್ಕೆ ಲೆಟರ್ಸ್ ಕೂಡ ಇರುತ್ತೆ, ಲೈಕ್ ಸ್ಕೈ ಲೆಟರ್ಸ್, ಲೋವರ್ ಲೆಟರ್ಸ್, ಅಪ್ಪರ್ ಲೆಟರ್ಸ್. ಸೊ ಇದನ್ನ ನಾವು ಯಾವ ರೀತಿ ಬರಿಬೇಕು, ಯಾವ ರೀತಿ ಅದನ್ನ ಮೂವ್ ಮಾಡ್ಬೇಕು, ಇದನ್ನ ನಾವು ಹೇಳ್ಕೊಡ್ತೇವೆ ಮಕ್ಕಳಿಗೆ.
1: ಸರ್, ಈಗ ಪ್ರಾರಂಭದಲ್ಲಿ ಬೇರೆ ವಿಷಯಗಳಿಗಾದ್ರೆ ಇಂಥದೊಂದು ಬುಕ್ ಇರುತ್ತೆ, ಒಂದು ರಫ್ ನೋಟ್ ಅಲ್ಲಿ ಇರುತ್ತೆ, ಹಾಗೆ ಬರಿಬೇಕು ಅಂತ ಇರುತ್ತೆ, ನೋಟ್ಸ್ ಅನ್ನ ಬರಿಬೇಕು ಅಂತ. ನಿಮ್ಮಲ್ಲಿ ಅದು ಹೇಗೆ ಸರ್?
2: ಹೌದು ಮ್ಯಾಮ್, ನಮ್ಮಲ್ಲಿ ಅದಕ್ಕೆ ಬೇರೆ ಬೇರೆ ಆದ ಬುಕ್ಸ್ ಇವೆ ಮಕ್ಕಳಿಗೆ. ಇದರಲ್ಲಿ ನಾವು ಬೇರೆ ಬೇರೆ ಬುಕ್ಸ್ ಕೊಡ್ತೇವೆ. ಅದರಲ್ಲಿ ಒಂದು ಹಂತ ಅಂದ್ರೆ ಒಂದು ಫಸ್ಟ್ ಲೆವೆಲ್ ಬುಕ್ ಇದೆ, ಸೆಕೆಂಡ್ ಲೆವೆಲ್ ಬುಕ್ ಇದೆ, ಥರ್ಡ್ ಲೆವೆಲ್ ಬುಕ್ ಇದೆ. ಅಂದ್ರೆ ಸಣ್ಣದಿಂದ ಸ್ಟಾರ್ಟ್ ಮಾಡಿ ಅವರು ಒಂದು ಫೈನಲ್ ಆಗಿ ಒಂದು ಕಂಪ್ಲೀಟ್ ಆಗಿ ಒಂದು ಕ್ಯಾಲಿಗ್ರಫಿ ಅನ್ನ ಪೂರ್ತಿ ಮಾಡುವವರೆಗೂ ಕೂಡ ನಾವು ಅದನ್ನ ಕಲಿಸ್ತೇವೆ.
1: ಸಂಪೂರ್ಣವಾಗಿ ಅಂದ್ರೆ ನೀವು ಹೇಗೆ ಅಕ್ಷರಗಳನ್ನ ಎ ಟು ಝಡ್?
2: ಹಾ, ಎ ಟು ಝಡ್ ಅಕ್ಷರಗಳು, ಎ ಟು ಎ, ಮತ್ತೆ ಅದರಲ್ಲಿ ಸ್ಟ್ರೋಕ್ಸ್ ಅಂತ ಬರುತ್ತೆ. ಬರೀ ಅದರಲ್ಲಿ ಬರೀ ಅಕ್ಷರಗಳೆಲ್ಲ ಮಾತ್ರ ಅಲ್ಲ ಮೇಡಮ್, ಈ ಅಕ್ಷರಗಳನ್ನ ಹೇಗೆ ನಾವು ಜೋಡಿಸೋದು, ಮತ್ತೆ ಅದ್ರ ಒಂದ್ರ ಮೇಲಿಂದ ನಾವು ಅಕ್ಷರಗಳನ್ನ ಹೇಗೆ ನಾವು ಬರಿಬಹುದು, ಅದನ್ನ ಹೇಗೆ ತುಂಬಾ ಸುಂದರವಾಗಿ ಹೇಗೆ ಕಾಣುತ್ತೆ, ಸೊ ಅದನ್ನ ನಾವು ಹೇಳ್ಕೊಡ್ತೇವೆ ಮ್ಯಾಮ್ ಮಕ್ಕಳಿಗೆ.
1: ಸರ್, ಇವಾಗ ಸ್ಟ್ರೋಕ್ಸ್ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಟೈಮ್ ತನಕ ಅದನ್ನ ಕಲಿಬೇಕಾಗ್ತದೆ?
2: ಸ್ಟ್ರೋಕ್ಸ್ ಮೇನ್ ಆಗಿ ನಾವು ಸ್ಟ್ರೇಟ್ ಆಗಿ ಲೈನ್ ಹಾಕೋದನ್ನ, ಸ್ವಲ್ಪ ಬೆಂಡ್ ಆಗಿ ಲೈನ್ಸ್ ಹಾಕೋದನ್ನ, ಸರ್ಕಲ್ ಹಾಕೋದ್.

0: ನಾವು ಕೈಯಿಂದನೇ ಆ ಪೆನ್ ಅಲ್ಲಿ ಈಗ ದೊಡ್ಡ ನಿಬ್ ಸಣ್ಣ ನಿಬ್ ಅಂತ ಹೇಳಿದ್ರೆ ಪ್ರತಿಯೊಂದು ಅದರಲ್ಲಿ ಯೂಸ್ ಮಾಡಿ ನಾವು ಹೇಗೆ ಅದನ್ನ ಡ್ರಾ ಮಾಡ್ಬೇಕು ಅದು ನಾವು ಮಕ್ಕಳಿಗೆ ಸ್ವಲ್ಪ ಸ್ಟ್ರೋಕ್ಸ್ ಅನ್ನ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡ್ರೆ ಅವ್ರಿಗೆ ಮುಂದೆ ಡ್ರಾಯಿಂಗ್ ಮಾಡೋಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ.
1: ಈಗ LKG UKG ಅಲ್ಲಿ ನೋಡಿ, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ರೋಕ್ಸ್ ಗಳನ್ನ ಹೇಳ್ಕೊಡ್ತಾರೆ. ಸೊ ಅಲ್ಲಿಂದನೇ ಅದು ಬೇಸಿಕ್ ಅಂತ ಹೇಳ್ತೀರಾ?
0: ಹೌದು ಮ್ಯಾಮ್, ಅದೇ ರೀತಿ ಇದರಲ್ಲೂ ಕೂಡ ಹಾಗೆ ಬರುತ್ತೆ. ಅಂದ್ರೆ ಬೇರೆ ಡಿಸೈನ್ಸ್ ಇರುತ್ತೆ, ಸಣ್ಣ ಡಿಸೈನ್ಸ್, ಸಣ್ಣ ಸಣ್ಣದಾಗಿ, ಅದರಿಂದ ದೊಡ್ಡದಾಗಿ, ನಾವು ಹೇಗೆ ಒಂದ್ರಿಂದ ಒಂದು ಹೇಗೆ ಕನೆಕ್ಟ್ ಮಾಡೋದು, ಒಂದು ಲೆಟರ್ಸ್ ಮತ್ತೆ ಇನ್ನೊಂದು ಲೆಟರ್ಸ್ ಅನ್ನ ಹೇಗೆ ಕನೆಕ್ಟ್ ಮಾಡ್ತೇವೆ, ಒಂದು ಲೆಟರ್ಸ್ ಮತ್ತೆ ಇನ್ನೊಂದು ಲೆಟರ್ಸ್ ಮೇಲೆ ಮೇಲೆ ಹೇಗೆ ಬರೆದು ಎಲ್ಲ ಕಂಪ್ಲೀಟ್ ಆಗಿ ಅದನ್ನ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಸೊ ಆ ರೀತಿ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ತೇವೆ ಅದನ್ನ.

ಮಕ್ಕಳ ಮನಸ್ಸಿನ ಆನಂದದಲ್ಲಿ ಅಂದವಾದ ಸೊಗಸಾದ ಬರವಣಿಗೆ ಯಾವ ರೀತಿಯ ಸಹಾಯ ಮಾಡುತ್ತದೆ ಎಂದು, ಪ್ರತಿಯೊಂದು ಮಗುವಿನ ಬರವಣಿಗೆಯಲ್ಲಿ ವೈವಿಧ್ಯತೆ ಇರುತ್ತದೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ. ಬರವಣಿಗೆಯಲ್ಲಿ ಮನಸ್ಸಿನ ಏಕಾಗ್ರತೆ, ತಾಳ್ಮೆಯನ್ನು ಅರಿಯಬಹುದು ಎಂಬುದನ್ನು ಇರ್ಫಾನ್ರವರು ವಿವರವಾಗಿ ತಿಳಿಸಿದರು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋ ವಾಕ್ಯದಂತೆ ಪ್ರತಿದಿನ ಪೋಷಕರು ಕೂತು ಬರವಣಿಗೆ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸಿ ಅಭ್ಯಾಸಕ್ಕೆ ಒತ್ತು ನೀಡಿದರೆ ಕ್ಯಾಲಿಗ್ರಫಿ ಅಂದವಾದ ಬರವಣಿಗೆ ಪದಕ್ಕೆ ಸುಂದರ ಅರ್ಥ ಬರುತ್ತದೆ ಅಂತ ಹೇಳ್ತಾ ಇವತ್ತಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.

0: ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಿ ಗೌರವಿಸುತ್ತಿದ್ದ, ವಿಜ್ಞಾನಿಗಳು ಹಾಗೂ ಸ್ವತಃ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ, ಅಲ್ಲದೆ ಮಾನ್ಯ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಈ ನುಡಿಮುತ್ತಿನೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ.
1: ಕಲಿಸು ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
0: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
1: ಹಸಿಮಣ್ಣು ಬೇಕು ಮಡಿಕೆಗೆ.
0: ಭಾಗವಹಿಸಿದ್ದ ಅತಿಥಿ ಕೊಡಗಿನ ವಿರಾಜಪೇಟೆಯ ರೋಟರಿ ಶಾಲೆಯ ಕಲಾ ಶಿಕ್ಷಕ ಇರ್ಫಾನ್.
1: ಹದವಾದ ಮನಸ್ಸು ಕಲಿಕೆಗೆ.
0: ಪ್ರಸ್ತುತಿ ಎಚ್ ಜೆ ವಿಶಾಲಾಕ್ಷಿ.
1: ಅಕ್ಷರ

ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಪ್ರೀತಿಯ ಶಿಕ್ಷಕರು ಕಲಿಸು ಗುರುವೇ ಕಲಿಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 8762349163. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8762349163. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ರಾಷ್ಟ್ರದ ಅತ್ಯುತ್ತಮ ಮೆದುಳುಗಳು ತರಗತಿಯ ಕೊನೆಯ ಬೆಂಚುಗಳಲ್ಲೂ ಕಂಡುಬರಬಹುದು.

0: ಕಣ್ಣೀರಾ.
1: ನಿರ್ವಹಣೆ ಎಂ ಶಕುಂತಲಾ.
0: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

0: ಶ್ರೋತೃಗಳೇ, ನಾಳೆ ಸಂಜೆ 4 ಗಂಟೆಗೆ ನೈದಿಲೆ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವ ಸಮಯ, ವಿಶೇಷ ಕಾರ್ಯಕ್ರಮ ನಿಮಗಾಗಿ.
1: ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲು
0: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ನಾಳೆ ಸಂಜೆ 4 ಗಂಟೆಗೆ
2: ನೈದಿಲೆ ಗಾದೆ ಘಮ.
0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ನೈದಿಲೆ ಗಾದೆ ಘಮ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:30 25 ಸೆಕೆಂಡುಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ.
2: ನೆನಪು ನಿನಾದ.
1: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
0: ಮೊದಲಿಗೆ ಅಪರಾಧಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಹಾಡಿದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ.

ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಬಡವರ ಬಂಧು ಚಿತ್ರದ ಗೀತೆ. ಸಂಗೀತ ಎಂ ರಂಗರಾವ್, ಮೂಡಿಬರುವ ಧ್ವನಿ ಪಿ ಸುಶೀಲಾ ಅವರದ್ದು.

0: ಪ್ರೀತಿಯ ಗೆಳತಿಯರೇ, ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರಿನ ಸಿಹಿ ಕಹಿ ನೆನಪುಗಳು, ಮನದಂಗಳದಲ್ಲಿ ಹಸಿರಾಗಿ ಉಳಿದಿರುವ ನೆನಪುಗಳನ್ನ ಪತ್ರದಲ್ಲಿ ಬರೆದು ಕಳುಹಿಸಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಪಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಹೆಣ್ಣಿನ ಮನಸ್ಸಿನಲ್ಲಿ ತವರಿನ ನೆನಪು ನಿರಂತರ.
1: ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನಪ್ಪ.
0: ಬೆಳ್ಳಿ ಬಟ್ಟಲು
2: ನೆನಪು ದಿನದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ವಿಜಯವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ವಾಣಿಜಯರಾಮ್ ಹಾಡಿದ ಗೀತೆ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಪ್ರಿಯ ಶ್ರೋತೃಗಳೇ, ಇದೇ ಅಕ್ಟೋಬರ್ 5ರಿಂದ ಅಂದರೆ ನಾಳೆಯಿಂದ ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಸಮಯ 4:47 ಹತ್ತು ಸೆಕೆಂಡುಗಳಾಗಿದೆ. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಜ ನನ್ನ ರಾಜ. ಈ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ, ಜಿಕೆ ವೆಂಕಟೇಶ್ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ.

0: ಸೇವನೆಯಲ್ಲೂ ಶಿಸ್ತು ಅತ್ಯವಶ್ಯಕ. ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಆಯ್ದ ನೀತಿ ಕಥೆಗಳು ನಿಮಗಾಗಿ. ಇದು ಆವರ್ತನಶೀಲ ಜಗತ್ತು, ಎಲ್ಲರೂ ಬಂದು ಹೋಗುವರು. ಇಂದು ನೀನು ಬಂದೆ, ನಾಳೆ ಮತ್ತಾರೋ ಬರುತ್ತಾರೆ.
1: ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ.
0: ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
2: ಈಗ ಕೇಳಿ ತ್ರಿಮೂರ್ತಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಗೀತೆ. ಸಂಗೀತ ಜಿ ಕೆ ರಘು.

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನಾನಿನ್ನ ಮರೆಯಲಾರೆ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ ಗೀತೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯಶಂಕರ್.

0: ಇದುವರೆಗೆ
1: ನೆನಪಿನಾದ ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
1: ನೆನಪಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ.

0: ಈಗ ಸಮಯ 5:10.
1: The number you've dialed is currently busy. Kindly
2: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
7: ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟ್, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತಾವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕ್ಯಾನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000.

0: Save the number, save lives.
1: Different style, different look ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿ ಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ ಕೆಪಿಟಿ ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು ಅಕ್ಟೋಬರ್ 4ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
3: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಎಫ್ಎಂ 103.1 ಮೆಗಾಹರ್ಟ್ಸ್ ನಲ್ಲಿ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
6: ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
5: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವ ವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈಗಂತೂ ಪ್ರವಾಸದ ಸಮಯ. ನಮ್ಮ ಕೊಡಗಿನ ಪ್ರವಾಸಿ ಸ್ಥಳಗಳಲ್ಲಿ ಯುವ ಸಮೂಹ ತುಂಬಿ ತುಳುಕ್ತಾ ಇದೆ. ವೈವಿಧ್ಯಮಯವಾದಂತಹ ಸುಂದರ ಕನಸುಗಳನ್ನ ಕಂಡು ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ರೆ ನಮ್ಮ ಮನಸ್ಸು ಚಂಚಲತೆಯಿಂದ ಸಂತೋಷದ ಸಾಗರಕ್ಕೆ ಧುಮುಕುವುದಂತೂ ಖಚಿತ. ಹಾಗಾದರೆ ಕನಸುಗಳು ಯಾವ ರೀತಿ ಇರಬೇಕು? ಕನಸುಗಳು ಈಡೇರಿಸುವ ಮನಸ್ಸಿನೊಂದಿಗೆ ಸಾಗುವಂತಹ ಭಾವನೆಗಳ ಹಂದರದಡಿಯಲ್ಲಿ ಸುಂದರ ಕನಸು ನಮ್ಮದಾಗಿರಬೇಕು. ಆ ಕನಸನ್ನ ನೆನಪಿಸ್ಕೊಂಡ್ರೆ ನಿದ್ದೆಯೂ ಕೂಡ ಬರಬಾರದು. ಅಂತಹ ಕನಸು ನಮ್ಮದಾಗಬೇಕು ಅಂತ ಅನುಭವದ ಮಾತುಗಳಲ್ಲಿ ನಾವು ತಿಳಿದುಕೊಳ್ತೀವಿ. ಹಾಗಾದರೆ ಜೀವನದಲ್ಲಿ ಕನಸನ್ನ ಕಂಡು ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಹೋದಾಗ ಸಿಗುವುದಾದರೂ ಏನು? ವೈಫಲ್ಯಗಳ ಸರಮಾಲೆಯೇ ಎದುರಾಗಬಹುದು. ಹಾಗಂತ ಹೆದರಿ ಜೀವವನ್ನ ಕಳೆದುಕೊಳ್ಳುವತ್ತ ಮನಸ್ಸು ಮಾಡೋದು ಎಷ್ಟು ಸರಿ? ಪ್ರೇಮ ವೈಫಲ್ಯ ಆಗಬಹುದು, ಉದ್ಯೋಗ ದೊರೆತಿಲ್ಲ ಎನ್ನುವಂತಹ ಬೇಸರವೂ ಇರಬಹುದು. ಆದರೆ ನಮ್ಮಲ್ಲಿರುವಂತಹ ಸ್ಕಿಲ್ ಅಂದರೆ ಕೌಶಲ್ಯ ನಮಗೆ ಒಂದು ದೊಡ್ಡ ಉಡುಗೊರೆ. ಪ್ರಕೃತಿ ಸಹಜವಾಗಿ ಬಂದಿರುವಂತಹ ಕೌಶಲ್ಯವನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕಾದಂತಹವರು ನಾವೇ ತಾನೇ. ನಿಜ, ನನಗೆ ಯಾವುದೋ ಒಂದು ಕಲೆ ಕರಗತವಾಗಿದೆ ಅನ್ನೋದು ಗಮನಕ್ಕೆ ಬರೋದು ಯಾವಾಗ? ಯೋಚನೆ ಮಾಡಿದಾಗ. ಯೋಚನೆಯೇ ಮಾಡಲಿಲ್ಲ ಅಂತ ಅಂದಾಗ ಸಿಗುವುದಾದರೂ ಏನು? ಸದಾಕಾಲ ಸ್ನೇಹಿತರೊಂದಿಗೆ ಸುತ್ತುವುದು, ಸಂಚಾರಿ ನಿಯಮಗಳನ್ನ ಪಕ್ಕಕ್ಕಿಟ್ಟು ರಸ್ತೆಗಳಲ್ಲಿ ಸಂಚಾರ ಮಾಡಿದಾಗ ಅತಿ ವೇಗ, ತಿಥಿ ಬೇಗ ಎನ್ನುವಂತಹ ಮಾತುಗಳು ನಮಗೆ ನೆನಪಾಗತ್ತೆ. ಅಪ್ಪ ಅಮ್ಮ ಕಷ್ಟಪಟ್ಟು ಬೈಕ್ ಕೊಡ್ಸಿರ್ತಾರೆ, ಕಾರ್ ಕೊಡ್ಸಿರ್ತಾರೆ, ಖುಷಿಯಿಂದ ಒಂದು ರೌಂಡ್ ಹೋಗಿ ಬರೋಣ ಅಂತ ಟ್ರಾಫಿಕ್ ರೂಲ್ಸ್ನ ಮರೆತು ರಸ್ತೆ ಇಳಿದ್ರೆ ಖಂಡಿತ ಜೀವಕ್ಕೆ ಅಪಾಯ. ಕಟ್ಟಿಟ್ಟು ಬಿಟ್ಟಿದ್ದಾನೆ. ನಮ್ಮ ಪೋಷಕರಿಗಾಗಿ ನಾವು ಬದುಕಬೇಕು ಅಂತ ಹಲವು ಯುವಕ ಯುವತಿಯರು ಕಷ್ಟಪಟ್ಟು ಓದ್ತಾರೆ. ಸರ್ಕಾರಿ ಉದ್ಯೋಗವನ್ನೇ ನಾನು ಪಡೀಬೇಕು ಅಂತ ಹೆಜ್ಜೆ ಹಾಕಿ ಎಷ್ಟೇ ಶ್ರಮಪಟ್ಟು ದೊರೆಯದಿದ್ದಾಗ ಅಪ್ಪ ಅಮ್ಮನಿಗೆ ಒಂದು ಸಾರಿ ಕೇಳಿ ಆತ್ಮಹತ್ಯೆಗೆ ಶರಣಾಗುವಂತಹದ್ದು ಸಮಾಜಕ್ಕೆ ಏನು ಸಂದೇಶವನ್ನ ಕೊಡುತ್ತೆ ಅಲ್ವಾ? ತಪ್ಪು ಅಂತ ನಮ್ಮೆಲ್ಲರಿಗೆ ಗೊತ್ತು. ತಪ್ಪನ್ನ ತಕ್ಷಣದಲ್ಲಿ ಸರಿಪಡಿಸಿಕೊಂಡು ಎದುರಾಗುವಂತಹ ಸಮಸ್ಯೆಗಳನ್ನ, ಸವಾಲುಗಳನ್ನ ಧೈರ್ಯ

ವಾಗಿ ಎದುರಿಸುವಂತಹ ಶಕ್ತಿ ಯುವಶಕ್ತಿಯದು ಅಂತ ಹಲವು ಯುವ ಸಮೂಹ ಸಾರಿ ಸಾರಿ ಹೇಳ್ತಾ ಇದೆ. ಗಾಯಕರಾಗಿರಬಹುದು ಅಥವಾ ಉದ್ಯಮ ಮಾಡುವಂತಹ ಕನಸನ್ನ ಹೊತ್ತು ಪಟ್ಟಣಗಳಿಗೆ ಹೋಗಬಹುದು. ಅಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನ ಮೊದಲೇ ಅರ್ಥ ಮಾಡಿಕೊಂಡು ನಾಜೂಕಾಗಿ ಜೀವನವನ್ನ ಸ್ವೀಕರಿಸುವಂತಹ ಕಲೆ ಎಲ್ಲ ಯುವಕರಿಗೆ ಇರುವುದಿಲ್ಲ ಎಂಬುದು ಒಂದು ಸಣ್ಣ ಅಪವಾದವೂ ಕೂಡ ಇದೆ. ಆದರೆ ನುರಿತ ತಜ್ಞರಿಂದ ಅಥವಾ ವೃತ್ತಿ ಮಾರ್ಗದರ್ಶಕರಿಂದ ಸ್ವಲ್ಪ ಸಲಹೆಯನ್ನ ಪಡೆದು ಮುಂದುವರೆದರೆ ನಿಜವಾಗಿ ಗುರಿಯನ್ನ ತಲುಪಬಹುದು. ನನಗೆ ಒಂದು ಕ್ಷೇತ್ರದಲ್ಲಿ ಆಸೆ ಇತ್ತು, ಸಿಕ್ಕಲಿಲ್ಲ, ಮತ್ತೊಂದು ಕ್ಷೇತ್ರ ಕೈಬೀಸಿ ಕರೀತಾ ಇದೆ ಅಂತ ಅಂದಾಗ ನಾವು ಅತ್ತ ಕೂಡ ನಾವು ಮನಸ್ಸು ಮಾಡಬೇಕು. ಮನಸ್ಸೇ ಮಾಡದಿದ್ದರೆ ಮಾರ್ಗ ಎಲ್ಲಿದೆ? ಮಾತು ಸಾಕು. ಇವತ್ತಿನ ಕಾರ್ಯಕ್ರಮ ಏನು ಅಂತ ಕೇಳ್ತಾ ಇದ್ದೀರಿ ಅಲ್ವಾ ಯುವ ಸ್ನೇಹಿತರೆ? ಇಂದಿನ ಕಾರ್ಯಕ್ರಮದಲ್ಲಿ ಚಂದದ ಚಿತ್ರಗೀತೆಗಳು, ಹಾಗೆಯೇ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಹಲವು ನೀತಿ ಕಥೆಗಳನ್ನ ಓದಲಾಗುತ್ತೆ. ಹಾಗಾದ್ರೆ ಕಥೆಯನ್ನ ಓದೋದಾ ಅಥವಾ ಹಾಡನ್ನ ಕೇಳೋದಾ ಅಂತ ಕುತೂಹಲ. ಮೊದಲಿಗೆ ಒಂದು ಚಂದದ ಹಾಡನ್ನ ಕೇಳಿ ಬರೋಣ, ಆನಂತರ ಮಾತುಕತೆಯನ್ನ ಮುಂದುವರಿಸೋಣ. ಚಂದದ ಹಾಡನ್ನ ಕೇಳುವ ಮುನ್ನ ಏಷ್ಯನ್ ಗೇಮ್ಸ್ 2026ನಲ್ಲಿ ನಮ್ಮ ಕೊಡಗಿನ ಪ್ರತಿಭೆಗಳು ಚಿನ್ನದ ಪದಕವನ್ನ ಪಡೆದಿವೆ. ಅವರಿಗಾಗಿ ನಾವು ಮೊದಲಿಗೆ ಶುಭಾಶಯವನ್ನ ಕೋರೋಣ. ಹಾಡನ್ನ ಕೇಳಿ ಬರೋಣ ಅಲ್ವಾ?

ಹಾಡನ್ನಂತು ಕೇಳಿಯಾಯ್ತು. ಇನ್ನು ಕಥೆಗಳನ್ನು ಓದುವಂತಹ ಸಮಯ. ಭಗವಂತನ ಮೆಚ್ಚುಗೆ ಇದು ಶೀರ್ಷಿಕೆ. ಒಂದೂರಲ್ಲಿ ಒಬ್ಬ ಪರಮ ಭಕ್ತನಿದ್ದ. ಅವನಲ್ಲೊಮ್ಮೆ ಭಗವಂತನ ಮೆಚ್ಚುಗೆ ಗಳಿಸಿದ ಭಕ್ತನಾರು ಎನ್ನುವ ಬಗ್ಗೆ ಚಿಂತನೆ ಪ್ರಾರಂಭವಾಗಿತ್ತು. ತಾನು ಪ್ರತಿದಿನವೂ 6 ಬಾರಿ ಭಗವಂತನ ಆರಾಧನೆ, ನಾಮ ಸಂಕೀರ್ತನಾದಿಗಳನ್ನು ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿರುವುದರಿಂದ ತಾನೇ ನಿಜ ಭಕ್ತ, ಭಗವಂತನ ಮೆಚ್ಚುಗೆಗೆ ಪಾತ್ರನಾದವನೆಂಬ ಭಾವವೂ ಮೊಳೆಯುತ್ತಿತ್ತು. ಆದರೆ ತನ್ನ ಚಿಂತನೆಯ ಬಗ್ಗೆ ಭಗವಂತನಿಂದಲೇ ಸ್ಪಷ್ಟ ಉತ್ತರ ಸಿಗಬೇಕೆಂದು ಸದಾ ಭಗವಂತನಲ್ಲೇ ತನ್ನ ಪ್ರಶ್ನೆಯನ್ನು ಕೇಳುತ್ತಿದ್ದ. ಒಮ್ಮೆ ಆತನ ಕನಸಿನಲ್ಲಿ ಬಂದಂತಹ ಭಗವಂತ, ನಿನ್ನ ಪ್ರಶ್ನೆಗೆ ಉತ್ತರ ಬೇಕಾದರೆ ನಿನಗೆ ಸಮೀಪದ ನಾರಾಯಣಪುರ ಗ್ರಾಮದಲ್ಲಿರುವ ನನ್ನ ಭಕ್ತನ ಮನೆಗೊಮ್ಮೆ ಭೇಟಿ ಕೊಡು ಎಂದನು. ಎಚ್ಚೆತ್ತ ಭಕ್ತನಿಗೆ ಅಯೋಮಯ, ಕನಸಿನಲ್ಲಿ ಬಂದು ದೇವರೇ ಹೇಳಿದನಲ್ಲ ಎಂಬ ಉದ್ವಿಗ್ನತೆ. ಹೊರಟ. ದೇವರು ಹೇಳಿದ ನಾರಾಯಣಪುರಕ್ಕೆ ಬಂದು ಆ ಭಕ್ತನನ್ನು ಭೇಟಿಯಾಗಿ ಉಭಯ ಕುಶಲೋಪರಿಯಲ್ಲಿ ತೊಡಗಿ ನೀನು ಹೆಬ್ರಿಗೆ ಹೋಗಿ ಅಲ್ಲಿನ ಅಧಿದೈವ ಅನಂತ ಪದ್ಮನಾಭ ಸ್ವಾಮಿಯನ್ನು ದರ್ಶಿಸಿರುವೆಯಾ ಎಂದ. ಭಕ್ತನಾಗ, ನನಗಿನ್ನೂ ಆ ಯೋಗ ಕೂಡಿ ಬಂದಿಲ್ಲ, ಒಮ್ಮೆ ಹಣ ಹೊಂದಿಸಿ ಹೆಬ್ರಿಗೆ ಹೋಗಬೇಕು ಎಂದುಕೊಳ್ಳುವಷ್ಟರಲ್ಲೇ ತಂದೆಗೆ ಅನಾರೋಗ್ಯವಾಗಿ ನನ್ನಲ್ಲಿದ್ದ ಹಣವನ್ನೆಲ್ಲ ಅವರಿಗೆ ಕೊಟ್ಟೆ. ಇನ್ನೊಮ್ಮೆ ಹಣ ಕೂಡಿಟ್ಟಾಗ ಪಕ್ಕದ ಮನೆಯ ಬಡವರೊಬ್ಬರು ಬಂದು ಮಗಳಿಗೆ ಮದುವೆ ನಿಶ್ಚಯವಾಗಿದೆ ಆದರೆ ಹಣ ಇಲ್ಲ ಎಂದು ಅತ್ತಾಗ ಕೂಡಿಟ್ಟ ಹಣವನ್ನು ಅವರಿಗೆ ಕೊಟ್ಟೆ. ಇನ್ನೊಮ್ಮೆ ಸ್ನೇಹಿತರೊಬ್ಬರು ಬಂದು ಮಗ PUC ಒಳ್ಳೆಯ ಮಾರ್ಕ್ಸ್ ಪಡೆದಿದ್ದಾನೆ ಆದರೆ ಮುಂದಿನ ಶಿಕ್ಷಣಕ್ಕೆ ಕಳುಹಿಸಲು ನನ್ನಲ್ಲಿ ಹಣವಿಲ್ಲ ಎಂದಾಗ ಅವರಿಗೆ ಹಣ ಕೊಟ್ಟೆ. ಹೀಗೆ ಪ್ರತಿ ಸಲವೂ ಒಂದಲ್ಲ ಒಂದು ಕಾರಣದಿಂದ ದೇವರ ದರ್ಶನಕ್ಕೆಂದು ಕೂಡಿಟ್ಟಂತಹ ಹಣ ಖರ್ಚಾಗುತ್ತಿದ್ದುದರಿಂದ ಈ ತನಕ ದೇವರ ದರ್ಶನ ಸಾಧ್ಯವಾಗಲಿಲ್ಲ ಎಂದನು. ಆಗ ಸಂತನು ಅವನನ್ನು ತಬ್ಬಿಕೊಂಡು, ನೀನೇ ನಿಜವಾದ ಭಕ್ತ, ಜನತಾ ಸೇವೆಯೇ ಜನಾರ್ದನನ ಸೇವೆ, ಕೂತಲ್ಲಿಯೇ ಅನಂತ ಪದ್ಮನಾಭನ ದರ್ಶನ ಸುಖ ಪಡೆದ ಪರಮಭಕ್ತ ನೀನು ಎಂದು ಅಶ್ರುಧಾರೆಯನ್ನು ಹರಿಸಿದನು. ಈ ಕಥೆಯ ನೀತಿ, ದೇವರು ಕಾಣುವುದು ಬಡವರ ಸಹಾಯದಲ್ಲಿ. ದೇವರು ಕಾಣುವುದು ಬಡವರ ಸಹಾಯದಲ್ಲಿ. ಸ್ನೇಹಿತರೆ, ಈ ಒಂದು ನೀತಿ ಕಥೆ ನಮಗೆ ಏನು ಕಿವಿ ಮಾತನ್ನ ಹೇಳುತ್ತೆ ಅಂತ ಅಂದ್ರೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ನಾವೇ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಹೇಗೆ? ಯುವ ಸಮೂಹ ಅಂತ ಅಂದ್ರೆ ಶಕ್ತಿ. ಆ ಶಕ್ತಿಯಲ್ಲಿ ಅಡಗಿರುವಂತಹ ಹಲವು ಭಾವನೆಗಳು ಎಂತಹ ಕಠಿಣ ಕೆಲಸಗಳನ್ನು ಮಾಡುವಂತಹ ಉತ್ಸಾಹ, ಹುಮ್ಮಸ್ಸು, ಚೈತನ್ಯ ತುಂಬುವಂತಹದ್ದೇ ಅಲ್ವಾ? ಹಾಗಾಗಿ ಇಂದು ನಮಗೆ ಆ ಶಕ್ತಿ ಇದೆ ಅಂತ ಅಂದಾಗ ಆ ಶಕ್ತಿಯನ್ನು ಬಳಸಿಕೊಂಡು ನಮಗೆ

ಬೇಕಾದದ್ದನ್ನೆಲ್ಲ ಅಂದರೆ ವಿದ್ಯೆಯನ್ನ ಪಡೆದುಕೊಂಡರೆ ಒಂದು ಉನ್ನತ ಹುದ್ದೆಗೆ ಅಥವಾ ಉದ್ಯಮವನ್ನ ಆರಿಸಿಕೊಂಡವರಿಗಂತೂ ಸಹಾಯ ಮಾಡುವತ್ತ ಅವಕಾಶಗಳು ಬಹಳಷ್ಟು ಇರುತ್ತೆ. ನಮ್ಮಲ್ಲಿ ಇದ್ದರೆ ಖಂಡಿತ ನಾವು ಕೊಡಬಹುದು. ನಾವೇ ಸಹಾಯ ಬೇಡುವತ್ತ ಸ್ಥಿತಿಗೆ ನಾವೇ ಕಾರಣರಾದರೆ ನಮ್ಮ ಮನಸ್ಸು, ನಮ್ಮ ಹೆತ್ತವರ ಮನಸ್ಸು ಏನಾಗಬಹುದು? ನಮ್ಮಲ್ಲಿ ಅಚಲ ನಂಬಿಕೆ ಇದೆ, ಅಚಲ ವಿಶ್ವಾಸವೂ ಕೂಡ ಇದೆ. ಹೀಗಿದ್ದಾಗ ನಾವು ಪ್ರತಿ ಬಾರಿಯೂ ಸೋಲುತ್ತಿದ್ದೇವೆ ಅಂತ ಅಂದಾಗ ಆತ್ಮವಿಶ್ವಾಸ ಅನ್ನೋದು ಮತ್ತೆ ಮತ್ತೆ ಹುಟ್ಟಿ ನಮ್ಮ ಮನಸ್ಸಿನಲ್ಲಿ ನೀನು ಸಾಧನೆ ಮಾಡುತ್ತೀಯಾ ಅಂತ ಹೇಳುವಾಗ ಕೇಳಿಸಿಕೊಳ್ಳದೆ ಹೋದರೆ ಯಾರು ತಪ್ಪುವುದು? ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರಿ, ಹುಚ್ಚಪ್ಪಗಳಿರ ಅಂತ ದಾಸರು ಎಚ್ಚರಿಸಿದ್ದಾರೆ. ಇರುವಂತಹ ಮಾನವ ಜನ್ಮವನ್ನ ದುಶ್ಚಟಗಳಿಗೆ ದಾಸರಾಗಿ ಬದುಕುವುದಕ್ಕಿಂತ ಉತ್ತಮ ದಾರಿಯಲ್ಲಿ ಸಾಗಿ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಸೇವೆಯನ್ನ ಕೊಡುಗೆಯಾಗಿ ಕೊಡುವುದಾದರೆ ಕೊಡುವ ಶಕ್ತಿ ಯುವ ಶಕ್ತಿಯಲ್ಲಿದೆ ಅಂತ ಅಂದಾಗ ನಿಜವಾಗಿ ಒಂದು ಚಂದದ ಭಾವನೆ ಮೂಡಿ ಬರುತ್ತೆ ಅಂತ ಹೇಳ್ತಾ ಒಂದು ಸುಂದರ ಹಾಡನ್ನು ಕೇಳಿ ಬರೋಣ.

ಇನ್ನು ಎರಡನೆಯ ಕಥೆ, ಕೆವಿ ಅಯ್ಯರ್ ಮತ್ತು ಊಟ. ಕೆವಿ ಅಯ್ಯರ್ ಅವರು ಊಟದ ವಿಷಯದಲ್ಲಿ ತುಂಬಾ ಶಿಸ್ತಿನವರು. ಗಡಿಯಾರದ ಮುಳ್ಳು ಬೆಳಗ್ಗೆ 12 ಮೇಲೆ ಬರುತ್ತಿದ್ದಂತೆಯೇ ಅವರು ಊಟಕ್ಕೆ ಹಾಜರ್. ಮತ್ತೆ ರಾತ್ರಿ 8:30 ಮನೆಯವರು ಆ ಸಮಯಕ್ಕೆ ಸಿದ್ಧವಾಗಿ ಊಟಕ್ಕೆ ಬಡಿಸಲೇಬೇಕಿತ್ತು. ಒಮ್ಮೆ ದಾವಣಗೆರೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವಕ್ಕೆ ಆನಕ್ರು ಹಾಗೂ ಕೆವಿ ಅಯ್ಯರ್ ಅವರು ಒಟ್ಟಾಗಿ ಸಮಾರಂಭದ ದಿನ ಬೆಳಿಗ್ಗೆ ರೈಲಿನಲ್ಲಿ 11:45 ಸಮಯಕ್ಕೆ ಬರಬೇಕಿತ್ತು. ಅಯ್ಯರ್ ಬಂದರು, ಆನಕೃಷ್ಣರಾಯರು ಬರಲಿಲ್ಲ. ರೈಲು 12:05 ದಾವಣಗೆರೆಗೆ ಬಂತು. ಅಯ್ಯರ್ ಅವರನ್ನು ಎಲ್ಲರೂ ಸ್ವಾಗತಿಸಿ ಪ್ರವಾಸಿ ಮಂದಿರಕ್ಕೆ ಕರೆದೊಯ್ದರು. ಕೊಠಡಿ ತಲುಪಿದ ಅಯ್ಯರ್ ಅವರು

ಜತೆಯಲ್ಲಿ ಬಂದವರಿಗೆ ನೀವಿನ್ನು ಹೋಗಿ ಸಂಜೆ ಸೇರೋಣ ಎಂದು ಹೇಳಿ ಕೊಠಡಿ ಬಾಗಿಲು ಹಾಕಿಕೊಂಡರು. ಆಗ ಸಮಯ 12:30. ಕೆಲ ಹೊತ್ತಿನಲ್ಲಿ ಹಿಂದಿರುಗಿ ಬಂದಂತಹ ಕೆಲವರು ಅಯ್ಯರ್ರವರು ತಂಗಿದ್ದ ಕೊಠಡಿಯ ಬಾಗಿಲು ಬಡಿದು ಸ್ನಾನಕ್ಕೆ ತೆರಳಲು ಸಿದ್ಧರಾಗುತ್ತಿದ್ದ ಅವರಲ್ಲಿ, ಸರ್, ಬೇಗ ಸ್ನಾನ ಮುಗಿಸಿ ಬನ್ನಿ, ಊಟ ತರುತ್ತೇವೆ ಎಂದರು. ಅಯ್ಯರವರು ನಗುತ್ತಾ, ಈಗ ಸಮಯ 12:40, ನನ್ನ ಊಟದ ಸಮಯ ಮೀರಿತು, ನಾನಿನ್ನು ಊಟ ಮಾಡಲ್ಲ, ಇನ್ನು ಊಟ 8:30, ನೀವೆಲ್ಲ ಹೋಗಿ ಎಂದು ಅವರನ್ನೆಲ್ಲ ಕಳುಹಿಸಿ ಬಾಗಿಲು ಹಾಕಿಕೊಂಡರು. ಹೊರಬಂದಂತಹ ಜನರು ಮುಖಾಮುಖ ನೋಡಿಕೊಂಡರು. ಈ ಕಥೆಯ ನೀತಿ: ಆಹಾರ ಸೇವನೆಯಲ್ಲೂ ಶಿಸ್ತು ಅತ್ಯವಶ್ಯಕ. ಆಹಾರ ಸೇವನೆಯಲ್ಲಿಯೂ ಶಿಸ್ತು ಅತ್ಯವಶ್ಯಕ. ಈ ಒಂದು ನೈಜ ಘಟನೆಯನ್ನು ಕಥೆಯನ್ನಾಗಿ ಪರಿವರ್ತಿಸಿ ಮಕ್ಕಳಿಗೂ ಸಮೇತ ಕಿವಿ

ಆಹಾರ ಸೇವನೆಯಲ್ಲೂ ಶಿಸ್ತು ಅತ್ಯವಶ್ಯಕ. ಆಹಾರ ಸೇವನೆಯಲ್ಲಿಯೂ ಶಿಸ್ತು ಅತ್ಯವಶ್ಯಕ. ಈ ಒಂದು ನೈಜ ಘಟನೆಯನ್ನು ಕಥೆಯನ್ನಾಗಿ ಪರಿವರ್ತಿಸಿ ಮಕ್ಕಳಿಗೂ ಸಮೇತ ಕಿವಿ ಮಾತನ್ನು ಹೇಳಲು ಹೊರಟಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸಲೇಬೇಕು. ಈ ಕಥೆಯಲ್ಲಿ ನೀತಿಯನ್ನು ಲೇಖಕರು ಆಹಾರ ಸೇವನೆಯಲ್ಲಿಯೂ ಶಿಸ್ತು ಅತ್ಯವಶ್ಯಕ ಅಂತ ಹೇಳಿರುವಂತಹ ಸಾಲುಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಂಡ್ರೂ ಕೂಡ ನಮ್ಮ ಮೆದುಳಿಗೆ ಆ ಸಂಗತಿ ಹೋಗುವುದು ಸ್ವಲ್ಪ ಕಷ್ಟನೇ. ಯಾಕೆ ಹೇಳಿ, ನಮಗೆ ಒಂದು ಸಮಯ ಅನ್ನೋದು ಇಲ್ಲ. ಹಸಿವಾಗದಿದ್ದರೂ ತಿನ್ನುವುದು ಬಹಳ ಮಂದಿಗೆ ಇಷ್ಟ. ಆ ಸಮಯ ಬಂತು, ಊಟ ಮಾಡಬೇಕು. ಹೊಟ್ಟೆ ಹಸ್ತಿದೆಯಾ, ಎನರ್ಜಿ ಲಾಸ್ ಆಗಿದೆಯಾ ಅಂತ ನಾವು ಯಾವತ್ತೂ ಕೂಡ ಯೋಚನೆ ಮಾಡೋದೇ ಇಲ್ಲ. ಇದು ಹಿರಿಯರ ಪ್ರಕಾರ ಅಶಿಸ್ತು ಅಂತ. ನಾವು ತಪ್ಪನ್ನು ಒಪ್ಪಿಕೊಳ್ಳಲೇಬೇಕು. ಒಪ್ಪಿಕೊಂಡರೆ ಸಾಕ, ಅದನ್ನು ತಿದ್ದಿ ನಡೆದುಕೊಳ್ಳುವುದು ಕೂಡ ನಾವು ಕಲಿತಂತಹ ಶಿಕ್ಷಣಕ್ಕೆ ಕೊಡುವಂತಹ ಗೌರವ ಅಂತ ನಾವು ಹೇಳಲೇಬೇಕಾಗತ್ತೆ. ಒಂದು ಗಂಭೀರವಾದಂತಹ ಶಿಸ್ತಿನ ಸಂಗತಿ ಅಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ನಿದ್ದೆ, ಸರಿಯಾದ ಸಮಯಕ್ಕೆ ವ್ಯಾಯಾಮ, ಸರಿಯಾದ ಸಮಯಕ್ಕೆ ತಿಂಡಿ ಊಟ, ಮತ್ತೆ ಮುಖ್ಯವಾಗಿ ನಾವು ಅಂದುಕೊಂಡಿರುವಂತಹ ಕೆಲಸ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಇಂದಿನ ಕೆಲಸವನ್ನ ಇಂದೇ ಮಾಡು, ಈ ಕ್ಷಣದಲ್ಲಿ ಅಂದುಕೊಂಡಂತಹ ಕೆಲಸವನ್ನ ಈ ಕ್ಷಣದಲ್ಲೇ ಮಾಡು, ಇಂದಿನ ಕೆಲಸವನ್ನ ಇಂದೇ ಮುಗಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಅಂತ ಅವರು ಕರೆಯನ್ನ ನೀಡಿದ್ರು. ಎಷ್ಟು ಮಂದಿ ಹಾಗೆ ನಡ್ಕೊಳ್ತಾ ಇದ್ದಾರೆ? ಕಾಲೇಜುಗಳಿಗೆ ತೆರಳಿದಂತಹ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಬಂದಂತಹ ನೋಟ್ಸ್ಗಳನ್ನ ಬರೆಯಲಾರದೆ ಜೆರಾಕ್ಸ್ ಅಂಗಡಿಗಳಲ್ಲಿ ಪ್ರತಿಗಳನ್ನ ತೆಗೆದುಕೊಂಡು ಅವುಗಳನ್ನ ಹಾಗೆ ಸೇಫ್ ಆಗಿ ಬ್ಯಾಗಲ್ಲಿಟ್ಬಿಟ್ರೆ ಅಲ್ಲಿರುವಂತಹ ಸಂಗತಿಗಳು ನಮಗೆ ಹೇಗೆ ಬರುತ್ತೆ, ಹೇಗೆ ಅರ್ಥ ಆಗುತ್ತೆ? ನುರಿತ ತಜ್ಞರು ಬರೆದಿರುವಂತಹ ಪುಸ್ತಕಗಳಲ್ಲಿ, ಅಂದರೆ ಪಠ್ಯಗಳಲ್ಲಿ, ನಮಗೆ ಅನುಕೂಲವಾಗುವಂತಹ ಸಂಗತಿಗಳನ್ನೇ ಬರೆದಿರುತ್ತಾರೆ. ಅನುಭವದ ಪಾಕ, ಜೀವನಕ್ಕೊಂದು ಪಾಠ ಅಂತ ಚಿಂತನಾಕಾರರು ಸಾರಿ ಸಾರಿ ಹೇಳಿರುವುದನ್ನ ನಾವು ಗಮನಿಸಬೇಕು. ಈ ಮಾತಿನೊಂದಿಗೆ ಮತ್ತೊಂದು ಹಾಡು.

ಹಾಡನ್ನಂತೆ ಕೇಳಿಯಾಯಿತು. ಮತ್ತೊಂದು ಕಥೆ, ಬಂದವರು ಹೋಗುವುದು ಪ್ರಕೃತಿ ನಿಯಮ. ತುಂಬಾ ಶತಮಾನಗಳ ಮೊದಲು ಯುರೋಪ್ ದೇಶದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಇದ್ದ. ಆತ ದೇಶದ ನಾಯಕನಾಗಿದ್ದ, ಅನೇಕ ಸುಧಾರಣೆಗಳನ್ನು ಮಾಡಿದ. ಜನ ಆತನನ್ನು ಹಾಡಿ ಹೊಗಳಿದರು. ಎಲ್ಲರೂ ಸೇರಿ ನಿರ್ಣಯವೊಂದಕ್ಕೆ ಬಂದರು. ಅವನ ದೊಡ್ಡದೊಂದು ಪ್ರತಿಮೆ ಮಾಡಿಸಿ ನಿಲ್ಲಿಸಬೇಕೆಂದು ನಿರ್ಧರಿಸಿದರು. ಎಲ್ಲರೂ ಒಂದಾಗಿ ಅಮೃತ ಶಿಲೆಯ 10-15 ಅಡಿ ಎತ್ತರದ ತದ್ರೂಪು ಮೂರ್ತಿಯೊಂದನ್ನು ಕೆತ್ತಿಸಿದರು. ಮೂರ್ತಿ ತುಂಬಾ ಸುಂದರವಾಗಿತ್ತು. ಅದನ್ನು ಪ್ರತಿಷ್ಠಾಪಿಸುವ ದಿನವೂ ಹತ್ತಿರಕ್ಕೆ ಬಂತು. ಆ ವ್ಯಕ್ತಿ ಅದನ್ನು ನೆನಪಿಸಿಕೊಂಡೇ ತನ್ನೊಳಗೇ ಸಂಭ್ರಮಿಸುತ್ತಿದ್ದ. ತನ್ನ ಮೂರ್ತಿಯನ್ನು ಊರ ಮಧ್ಯ 4 ದಾರಿ ಸೇರುವಲ್ಲಿ ನಿಲ್ಲಿಸುತ್ತಾರೆ. ಅದು ಶಾಶ್ವತವಾಗಿ ಅಲ್ಲೇ ಇರುತ್ತದೆ. ಹೋಗಿ ಬರುವ ಎಲ್ಲರೂ ನೋಡುತ್ತಾರೆ. ನಾನು ಮಾಡಿದ ಸೇವೆಯನ್ನು ನೆನೆಯುತ್ತಾರೆ, ತಲೆಬಾಗಿಸಿ ನಮಿಸುತ್ತಾರೆ ಎಂದೆಲ್ಲ ಯೋಚಿಸುತ್ತಿದ್ದ. ರಾತ್ರಿ 11 ಗಂಟೆ. ಎಲ್ಲೆಲ್ಲೋ ಬೆಳದಿಂಗಳು ಹರಡಿತ್ತು. ಆ ತಂಪಿನ ಬೆಳಕಿನಲ್ಲಿ ತನ್ನ ಮೂರ್ತಿಯನ್ನು ಮನದಣಿಯೇ ನೋಡಬೇಕೆಂದು ಆಸೆಪಟ್ಟ. ಎದ್ದು ಹೊರಟ. ಮೂರ್ತಿಯ ಸಮೀಪಕ್ಕೆ ಬಂದು ದಿಟ್ಟಿಸಿದ. ಬೆಳದಿಂಗಳ ಸುಖದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರಿದ. ಮೂರ್ತಿಯ ಪದತಲದಲ್ಲಿ ನಿಂತ ಪುಳಕಿತನಾದ. ಕಟ್ಟೆಯ ಮೇಲೆ ಕುಳಿತ. ಹೆಮ್ಮೆಯಿಂದ ಬೀಗಿದ. ಕಾಲನ್ನು ಇಳಿಬಿಟ್ಟು ಮೆಟ್ಟಿಲ ಮೇಲೆ ಊರಿದ. ಆ ಮೆಟ್ಟಿಲ ಒಳಗಿಂದ ಯಾರೋ ನಕ್ಕಂತಹ ಸ್ವರ ಕೇಳಿಬಂತು. ಯಾರಿದು ಎಂದು ಅಚ್ಚರಿಯಿಂದ ಅತ್ತಿತ್ತ ತಿರುಗಿದ. ಯಾರೂ ಕಾಣಿಸಲಿಲ್ಲ. ಆದರೆ ಮತ್ತೆ ಕಾಲ ಕೆಳಗೆ ಯಾರೋ ನಗುತ್ತಿರುವುದು ಕೇಳಿಸಿತು. ಯಾರು ಎಂದು ಗದರಿದ. ಆಗ ಆ ಕಲ್ಲು, ನೋಡು ನಾನೇ ನಗುತ್ತಿರುವವ ಎಂದಿತು. ಆತ ಮತ್ತೆ ಭೀತಿಯಚ್ಚರಿಯಿಂದ, ಏಕೆ ನಗುತ್ತಿರುವುದು ಎಂದ. ಆ ಕಲ್ಲು ಮೊದಲು ನನ್ನನ್ನು ಹೀಗೆ ನಿಲ್ಲಿಸಿದ್ದರು, ನನ್ನನ್ನು ತೆಗೆದು ಈ ಮೆಟ್ಟಿಲನ್ನಾಗಿ ಮಾಡಿ ನಾನು ನಿಂತಲ್ಲಿ ನಿನ್ನ ಮೂರ್ತಿಯನ್ನಿರಿಸಿದರು. ನನಗಿಂತ ಮೊದಲು ನಿಲ್ಲಿಸಿದ ಮೂರ್ತಿ ನನ್ನ ಕೆಳಗಿನ ಮೆಟ್ಟಿಲ ಕಲ್ಲು, ಅದಕ್ಕಿಂತ ಕೆಳಗೆ ಅದಕ್ಕೂ ಮೊದಲು ನಿಲ್ಲಿಸಿದವನ ಮೂರ್ತಿ. ಹೀಗೇ ನಡೆದುಕೊಂಡು ಬಂದಿದೆ. ಈಗ ನಿನ್ನ ಸರದಿ, ನಾಳೆ ಮತ್ತೊಬ್ಬನ ಸರದಿ ಬರುತ್ತದೆ ಎಂದಿತು. ಕ್ಷಣ ಮೌನದ ನಂತರ ಮತ್ತೆ ಆ ಕಲ್ಲು, ಹಿಂದೊಮ್ಮೆ ನಾನೂ ಬಂದು ನಿಂತಂತೆ ಇಲ್ಲಿ ನೋಡಿ ಕೂತು ಸಂತೋಷಿಸಿದ್ದೆ. ನನ್ನ ಹಿಂದಿನವರೂ ಹಾಗೇ ಮಾಡಿದ್ದಿರಬಹುದು. ಇದು ಆವರ್ತನಶೀಲ ಜಗತ್ತು. ಎಲ್ಲರೂ ಬಂದು ಹೋಗುವರು. ಇಂದು ನೀನು ಬಂದೆ, ನಾಳೆ ಮತ್ತಾರೋ ಬರುತ್ತಾರೆ. ಇದು ಹೀಗೇ ಮುಂದುವರಿಯುತ್ತದೆ. ಇದು ನಮ್ಮೆಲ್ಲರ ಕಥೆ. ಈ ವಿಶ್ವದಲ್ಲಿ ಯಾರೂ ಶಾಶ್ವತರಲ್ಲ. ಎಲ್ಲರೂ ಬಂದು ಇದ್ದು ಹೋಗುವವರೇ ಎಂದು ಮತ್ತೆ ಜೋರಾಗಿ ನಕ್ಕಿತು. ಇಲ್ಲಿಗೆ ಕಥೆ ಮುಕ್ತಾಯವಾಯಿತು. ಈ ಕಥೆಯ ನೀತಿ, ನಾವಿಲ್ಲಿ ಶಾಶ್ವತ ಎಂದು ಯಾರೂ ತಿಳಿಯಬಾರದು. ಯುವ ಸ್ನೇಹಿತರೆ, ಈ ಕಥೆಯ ನೀತಿಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಿ ನಮ್ಮ ಜೀವನ ಸುಂದರವಾಗುತ್ತೆ, ಅರ್ಥಪೂರ್ಣ ಅನ್ನೋದನ್ನ ನಮ್ಮದನ್ನಾಗಿಸಿಕೊಳ್ಳಬಹುದು, ಸಾರ್ಥಕ ಬದುಕಾಗುತ್ತೆ ಅಂತ ಕೂಡ ಹೇಳಬಹುದು. ನಾವು ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗಲೇಬೇಕು. ಈ ಕಾಲೇಜು ದಿನಗಳಲ್ಲಿ ಏನನ್ನೆಲ್ಲ ನಾವು ಕಲಿಯುತ್ತೇವೆಯೋ, ಮನಸ್ಸಿನಲ್ಲಿ ಏನನ್ನೆಲ್ಲ ನಾವು ಸಂಗ್ರಹಿಸುತ್ತೇವೆಯೋ ಅದು ಭವಿಷ್ಯದ ಕಾಲಕ್ಕೆ ಆಗುವಂಥದ್ದು. ಅಂದರೆ ಜ್ಞಾನ ಸಂಪತ್ತು. ಜ್ಞಾನ ಹೊಂದಿದ್ದಾಗ ನಾವು ಏನನ್ನೆಲ್ಲ ನಮ್ಮದನ್ನಾಗಿಸಿಕೊಳ್ಳಬಹುದು. ಸಮಾಜಕ್ಕೆ ಮೊದಲು ಸೇವೆಯನ್ನ ಮಾಡುವಂತ

ತಹ ಕೆಲಸದಲ್ಲಿ ತಲ್ಲೀನರಾಗಬಹುದು. ಅಂತಹ ಸಂದರ್ಭದಲ್ಲಿ ನಮ್ಮ ಹೆತ್ತವರು ಮತ್ತೆ ನಮಗೆ ಅನ್ನ ಕೊಡುತ್ತಿರುವಂತಹ ರೈತರು ನಮ್ಮ ದೇಶವನ್ನ ಹಗಲು ರಾತ್ರಿ ಎನ್ನದೆ ಗಾಳಿ ಮಳೆ ಎನ್ನದೆ ಕಾಯುತ್ತಿರುವಂತಹ ಯೋಧರು, ಜೊತೆಗೆ ನಮ್ಮ ಹೆತ್ತವರು ನಮಗೆ ಪಾಠವನ್ನ ಕಲಿಸಿದಂತಹ ಗುರುಗಳು ಕೂಡ ಸಂತೋಷ ಮತ್ತೆ ಆನಂದದಿಂದ ಆಶೀರ್ವದಿಸ್ತಾರೆ, ಹಾಗೆ ಸಂತಸವನ್ನ ಅನುಭವಿಸ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದೇ ಬರುತ್ತೆ. ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಕೆಲಸದಲ್ಲಿ ತಲ್ಲೀನರಾದರೆ ಯಾವುದೇ ಜಗಳ ಅನ್ನುವುದು ಬರುವುದಿಲ್ಲ. ಇನ್ನೊಬ್ಬರ ಬಗ್ಗೆ ಅಸಮಾಧಾನವನ್ನ ಇಟ್ಕೊಳ್ಳುವಂತಹದ್ದು, ಇನ್ನೊಬ್ಬರ ಬಗ್ಗೆ ದ್ವೇಷವನ್ನ ಇಟ್ಕೊಳ್ಳುವಂತಹದ್ದು, ಈ ಎಲ್ಲ ಭಾವನೆಗಳನ್ನ ಮೊದಲು ನಮ್ಮಿಂದ ಹೊರಗೆ ಕಳುಹಿಸುವುದು ಅತಿ ಅಗತ್ಯ. ನಮ್ಮಲ್ಲಿರುವಂತಹ ಒಳ್ಳೆಯ ಭಾವನೆಗಳನ್ನ ಇತರರಿಗೆ ಹಂಚಬಹುದು, ಆದರೆ ಒಬ್ಬರಿಗೆ ಅಥವಾ ಒಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಭಾವನೆ ಇದ್ದಲ್ಲಿ ಎಂದೆಂದೂ ಕೂಡ ಅದು ಇತರರಿಗೆ ಕಿರಿಕಿರಿಯೇ. ಹಾಗಾಗಿ ಸ್ವಚ್ಛ ಮನಸ್ಸು ನಮ್ಮದಾಗಲಿ, ನಮ್ಮ ಪರಿಸರ ವಾತಾವರಣ ಎಲ್ಲವೂ ಕೂಡ ಸುಂದರವಾಗಿ ಕಾಣುತ್ತೆ ಅಂತ ನಾವು ಯೋಚನೆಯನ್ನ ಮಾಡಬಹುದು. ಪ್ರತಿದಿನದ ಕ್ಷಣಗಳಲ್ಲಿ ನಮಗಾಗಿ ಏನನ್ನ ನಾವು ಸಂಗ್ರಹಿಸಿದ್ದೇವೆ ಅನ್ನೋದನ್ನ ಮಲಗುವ ಮುಂಚೆ ಯೋಚನೆ ಮಾಡಿದಾಗ ಅಲ್ಲಿ ಫಲಿತಾಂಶ ದೊರಕುತ್ತಂತೆ. ನೀವು ಕೂಡ ಓದಿರಬಹುದು ಪುಸ್ತಕಗಳಲ್ಲಿ, ಇಡೀ ದಿನ ನಾವು ಯಾವ ರೀತಿ ಯಾರೊಂದಿಗೆ ಹೇಗೆ ನಡೆದುಕೊಂಡಿರುತ್ತೇವೆ ಎನ್ನುವುದನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿದಾಗ ಉತ್ತರ ಸಿಗುವುದು ಸುಲಭ ಅಂತ ಹೇಳ್ತಾರೆ. ಆನಂದದ ನಿದ್ರೆ ಮಹದಾನಂದವಾಗಿ ಸ್ವೀಕರಿಸುತ್ತೆ ಮನಸ್ಸು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವವಾಣಿ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ವಿನೂತನ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ
1: ಅನುಭವದ

0: ದೀಪಾಮೃತ ಅರಿವಿಗೊಂದು ಹಂತ. ಇದು ನಿಮಗಾಗಿ ಪ್ರತಿದಿನ ಬೆಳಗ್ಗೆ 6:10 ದೀಪಾಮೃತ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದೇ ಅಕ್ಟೋಬರ್ 5
1: ಈಗ ಸಮಯ 5:36. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್

ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 0822722228.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಕಾರ್ಯಕ್ರಮದ ಮೊದಲ ಕರೆ, ನಮಸ್ತೆ. ಯಾರು, ಎಲ್ಲಿಂದ? ನಿಮ್ಮ ಹೆಸರು?
2: ಪುಷ್ಪ.
1: ಪುಷ್ಪ ಅವರು? ಪುಷ್ಪ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದೆ.
1: ಆ ಕಡೆ ಬಿಸಿಲು ಮಳೆ ಏನಾದ್ರೂ ಇದೆಯಾ?
2: ಮೋಡ ಸರ್.
1: ಮೋಡ ಇದೆ. ಮೋಡ ಜಾಸ್ತಿ ಇದ್ರೆ ಸೆಕೆ ಇರ್ತದೆ ಅಲ್ಲಿ? ತುಂಬಾ ಸೆಕೆ ಇರ್ತದೆ. ಹಾಗೆ ಹಿರಿಯರೆಲ್ಲ ಹೇಳ್ತಾರೆ, ಹಾಗಾದ್ರೆ ಇವತ್ತೊಂದು ರಾತ್ರಿ ಮಳೆ ಬರ್ಬೋದಾ ಅಂತ ಅಂದ ಅಲ್ವಾ? ಬರುವಾಗಿದ್ಯಾ? ನಿಮ್ಮ ಮಾತು ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಅಲ್ಲ, ನಮ್ಗೆ ಯಾರಿಗೆ ಗೊತ್ತಿರ್ತದೆ ಅಲ್ವಾ? ಹ್ಮ್. ಈಗ ಯಾವ ಹಾಡು ಬೇಕು ನಿಮಗೆ? ಧ್ರುವ ತಾರೆ ಚಿತ್ರದಿಂದ. ಓ, ನೀವು ಮೋಡ ಕಂಡು ಕೂಡಲೇ ಈ ಹಾಡು ನೆನಪಾಗ್ಬಿಡ್ತು ನಿಮಗೆ ಅಲ್ವಾ? ಹ್ಮ್. ಈಗ ಒಂದು ಪ್ರಶ್ನೆ ಕೇಳ್ಬೇಕಲ್ಲ. ಕನ್ನಡದ ಕಾವ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಕಾವ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ ಅವರ ಹೆಸರು ಕೇಳಿದಿರಾ ನೀವು? ಪಂಪ ಅವರನ್ನ ಕನ್ನಡದ ಕಾವ್ಯ ಪಿತಾಮಹ ಅಂತ ಕರೀತಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಮುಂದಿನ ಕರೆ. ನಮಸ್ತೆ.
2: ಹಲೋ, ನಮಸ್ಕಾರ.
1: ಯಾರು ಮಾತಾಡೋದು, ಎಲ್ಲಿಂದ?
2: ನಾನು
1: ಮಾಧವ್ ಅವರು. ಯಾವ ಹಾಡು ಬೇಕು ನಿಮಗೆ?
2: ನನಗೆ ಇವತ್ತು ಭಾಗ್ಯಲಕ್ಷ್ಮಿ ಬಾರಮ್ಮ ಚಿತ್ರದಿಂದ ಇನ್ನು ಹತ್ತಿರ ಹತ್ತಿರ ಬರುವೆಯಾ.
1: ಯಾಕೆ ಹಾಡು ಇಷ್ಟ?
2: ಅಲ್ಲ, ಯಾಕಂದ್ರೆ ಈ ಗೀತೆಯಲ್ಲಿ ಆ ಗೀತೆಯ ಸಾರಾಂಶಗಳು ಬಹಳ ಚೆನ್ನಾಗಿದೆ. ಮತ್ತೆ ಹಾಡಿರ್ತಕ್ಕಂತ ಕಲಾವಿದರು ಕೂಡ ನನ್ನ ಬಹಳ ಫೇವರೇಟ್, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಅವರು ಹಾಡ್ತಕ್ಕಂತ ಎಲ್ಲ ಹಾಡನ್ನ ನಾನು ಗುಣಗುತ್ತಾ ಇರ್ತೇನೆ ಮನಸ್ಸಿನಲ್ಲಿ. ಮತ್ತೆ ಅದರ ಮಧ್ಯದಲ್ಲಿ ನಿಮಗೊಂದು ವಿಶೇಷವಾಗಿರ್ತಕ್ಕಂತ ಶುಭಕಾಮನೆಗಳು. ಯಾಕೆ ಅಂತ ಕೇಳ್ತೀರಾ?
1: ಏನ್ ಹೇಳಿ?
2: ನಮಗೊಂದು ವಿಶೇಷವಾಗಿರ್ತಕ್ಕಂತ ಶುಭಕಾಮನೆಗಳು.

0: ಏನು ಅಂತ?
1: ಯಾಕಂದ್ರೆ ನಮ್ಮ ದೇಶದಿಂದ ಅಥವಾ ನಮ್ಮ ಕೊಡಗಿನಿಂದ ಒಬ್ಬ ಆಟಗಾರ್ತಿಯಾಗಿರ್ತಕ್ಕಂತ ಪೂವಮ್ಮನ ಅವರನ್ನ ಸಂದರ್ಶನ ಮಾಡಿದ್ದು. ಅದು ತುಂಬಾ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನಂದ್ರೆ, ಕೇವಲ ನಮ್ಮ ಭಾರತದವರಲ್ಲ, ನಮ್ಮ ಕರ್ನಾಟಕದವರಲ್ಲ, ನಮ್ಮ ಕೊಡಗಿನವರನ್ನ ಕೊಡಗಿನವರು ಇಷ್ಟಿದ್ದಾರಲ್ಲ ಹೋಗ್ಬಿಟ್ಟು ಹೊರ ರಾಷ್ಟ್ರದಲ್ಲಿ, ಅದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರಗಳು.
0: ಸರಿ. ಈಗ ನಿಮ್ಮ ಹಾಡು ಬರ್ತಾ ಇದೆ, ನಿಮಗೊಂದು ಪ್ರಶ್ನೆ.
1: ಖಂಡಿತ ಸಾಧ್ಯವಾದರೆ ಉತ್ತರಿಸ್ತೇನೆ.
0: ಆಧುನಿಕ ಸರ್ವಜ್ಞ ಎಂಬ ಬಿರುದನ್ನು ಹೊಂದಿರುವ ಕನ್ನಡದ ಕವಿ ಯಾರು?
1: ಪಂಪರೇ ಇರ್ಬೋದು.
0: ಏನೇಳಿ?
1: ತಂಪ ತಂಪ
0: ದೇವನಹಳ್ಳಿ ಅಂತ ಆರಂಭವಾಗ್ತದೆ.
1: ಹೋಹೋ ಗೊತ್ತಿಲ್ಲಲ್ಲ.
0: ಬೆಳಿಗ್ಗೆ ಎಂಟು
1: ಕುವೆಂಪು
0: ಐವತ್ತು
1: ಅವರಾ?
0: ಬೆಳಿಗ್ಗೆ ಎಂಟು ಐವತ್ತಕ್ಕೆ ರೇಡಿಯೋ ಕೇಳ್ತೀರಾ?
1: ಕುವೆಂಪು ಅವರಾ?
0: ದೇವನಹಳ್ಳಿ ವೆಂಕಟರಮಣಯ್ಯ, ಕೊನೆದು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಡಿಬಿಜಿ ಅವರು.
1: ಓ ಡಿವಿಜಿ ಅವರು. ಓಕೆ ಓಕೆ ಓಕೆ ಓಕೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.
1: ಓಕೆ ಓಕೆ. ಶುಭ ದಿನಗಳು.

ಪ್ರೀತಿಯ ಶ್ರೋತೃಗಳೇ, ಇದೇ ಅಕ್ಟೋಬರ್ 5ರಿಂದ ಅಂದರೆ ನಾಳೆಯಿಂದ ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ?
1: ಬನ್ನಿಕುಪ್ಪೆ ಮೂಡ್ಲುಕಪ್ಪಿಯಿಂದ ಸೌಮ್ಯ ಮಾತಾಡ್ತಾ
0: ಇರೋದು ಸರ್. ಏನು ಊರ ಹೆಸರು ಏನು ಹೇಳಿದ್ರಿ?
1: ಮೂಡ್ಲುಕಪ್ಪಿಯಿಂದ.
0: ಮೂಡ್ಲುಕುಪ್ಪಿ?
1: ಮೂಡ್ಲುಕೊಪ್ಪಲು.
0: ಮೂಡ್ಲುಕೊಪ್ಪಲು ಯಾವ ಊರು ಅದು, ಯಾವ ಜಿಲ್ಲೆ?
1: ಮೈಸೂರು ಜಿಲ್ಲೆ.
0: ಮೈಸೂರು ಜಿಲ್ಲೆ. ಮೈಸೂರಿಂದ ಎಷ್ಟು ದೂರ ಇದೆ?
1: ತುಂಬಾ ಇದೆ.
0: ತುಂಬಾ ದೂರ ಇದೆ.
1: ಹೌದು.
0: ನಿಮ್ಮ ಹತ್ರ ಇರುವಂತಹ ಒಂದು ನಗರ ಯಾವ್ದಿದೆ? ಮೂಡ್ಲುಕೊಪ್ಪಿಂದ ಈಗ ನೀವು ಎಲ್ಲಾದ್ರೂ ಒಂದು ಟೌನಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತೀರಾ? ಹುಣಸೂರು ಹತ್ರ ಆಗ್ತದ? ಹುಣಸೂರು ಹತ್ರ ಆಗ್ತದೆ. ಯಾರೆಲ್ಲ ಇದ್ದೀರಿ ನೀವು ಮನೇಲಿ?
1: ನಾನು ಅಮ್ಮ.
0: ಏನ್ ಮಾಡ್ಕೊಂಡಿದ್ದೀರಿ? ಅಮ್ಮ ಜಮೀನಿದೆಯಾ ನಿಮಗೆ? ಏನ್ ಬೆಳೆದಿದ್ದೀರಾ? ಭತ್ತ ಮಾತ್ರ? ನೀವು ಅವ್ರ ಜೊತೆ ಕೆಲಸಕ್ಕೆ ಹೋಗ್ತೀರಾ ಒಟ್ಟಿಗೆ? ಅಮ್ಮನಿಗೆ ಬುತ್ತಿಗೂ ತಗೊಂಡು ಹೋಗೋದು ಹೇಗೇನು ಮಾಡೋದಿಲ್ಲ? ಅದೆಲ್ಲ ಕೆಲಸ ಅಮ್ಮನೇ ತಗೊಂಡು ಹೋಗ್ತಾರಾ? ನೀವು ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತೀರಾ? ಸರಿ, ನಿಮಗೆ ಯಾವ ಹಾಡು ಬೇಕೀಗ? ಯಾಕೆ ಹಾಡು ಇಷ್ಟನಾ ನಿಮಗೆ ತುಂಬಾ? ಈ ಹಾಡು ಇಷ್ಟ ಅಂತ ಅಲ್ಲ, ಎಲ್ಲಾ ಹಾಡುಗಳನ್ನು ತುಂಬಾ ಕೇಳ್ತೀರಾ? ಈಗ ನಿಮ್ಮೊಂದು ಪ್ರಶ್ನೆ, ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಯಾವುದು? ಈಗ ಭಾರತ ರತ್ನ ಅಂತ ಎಲ್ಲ ಕೇಳಿದಿರಲ್ಲ, ಹಾಗೆ ನಮ್ಮ ರಾಜ್ಯದಲ್ಲಿ ಒಂದು ಪ್ರಶಸ್ತಿ ಇದೆ, ನಾಗರಿಕ ಪ್ರಶಸ್ತಿ. ಆ ರತ್ನನ ಹಾಗೆ ಇಟ್ಕೊಳ್ಳಿ, ನಮ್ಮ ರಾಜ್ಯದ್ದು ಕರ್ನಾಟಕ ರತ್ನ. ಹಲೋ ಸ್ವಾಮಿ ಅವರೇ, ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ. ನಿಮ್ಮ ಹಾಡು ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ನಮ್ಮ ನಿಲದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದಿನ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ. ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಕುರಿತು ಡಾಕ್ಟರ್ ಜಿಕೆ ಚೇತನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ, ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇನ್ನು 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯುಕ್ತ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಯುವವಾಣಿ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ಖಯಾಲ್ ಗಾಯನ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ದೀಪಾಮೃತ, ಅರಿವಿಗೊಂದು ಹಂತ. 6:11 ಉದಯರಾಗ, ಭಕ್ತಿಗೀತೆಗಳು. 6:35 ರೈತರಿಗೆ ಸಲಹೆ. 6:40 ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:15 ಭಾವಗೀತೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಮಿಶ್ರ ಮಾಧುರ್ಯ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ.

0: ಬೆಂಗಳೂರು ಕೇಂದ್ರದಿಂದ 9:45 ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಳವಿಕಾ ಕಣ್ಣನ್ ಅವರ ಗಾಯನ, 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳು, 11:00 ಕನ್ನಡ ಚಿತ್ರಗೀತೆಗಳು, 12:35 ಆರೋಗ್ಯ ಸಂಚಿಕೆ ಯೋಗ ಮತ್ತು ಅನುಸಂಧಾನ. ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ, 1:30 ಪ್ರಚಲಿತ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ನೈದಿಲೆ ಗಾದೆ ಘಮ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 4:30 ಜನಪದ ಗೀತೆ. 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು. 6:10 ಗೀತಸುಧೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ, ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಕಾ ಕ್ರಮ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಚೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ನಾಳೆ ರಾತ್ರಿ 8:00 ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. 8:30 ಗಜಲ್ಸ್. 9:15 ಜನಪದ ಗೀತೆಗಳು. 10:00 ಕಾಡುವ ಹಾಡುಗಳು, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashwani, the news read by Shagun Chopra. External Affairs Minister Dr. S. Jaishankar has said that international peace and security, supply chain resilience and connectivity are among the key areas where emerging and middle powers can play an important role. Dr. Jaishankar was speaking at the 62nd Munich Security Conference in New Delhi today. He said the world, its agenda and its geopolitical landscape are all undergoing significant changes, creating substantial scope for cooperation among emerging and middle powers.
2: There is today a substantial agenda for emerging and middle powers to cooperate. The world is changing, its agenda is changing, the landscape is changing, the architecture is changing. And I'm very glad today that we have this issue as a starting point before us, because I hope that it would give our gathering a stronger purpose and a clearer direction.
1: Dr. Jaishankar said the changing landscape shaping the debate around emerging and middle powers is marked by the repositioning of the United States, the rise of China and growing global interdependence. Union Agriculture and Rural Development Minister Shivraj Singh Chauhan has said the center will extend support to Andhra Pradesh in providing pakka houses to poor families in the state. Mr. Chauhan, along with Andhra Pradesh Chief Minister N. Chandrababu Naidu, today launched a pilot project for constructing houses using 3D concrete printing technology at Buripalin village in Guntur district. Speaking on the occasion, Mr. Chauhan said the centre has sanctioned 3 lakh houses for Andhra Pradesh and will sanction another 3 lakh before the completion of the ongoing construction. Secretary in the Ministry of Statistics and Programme Implementation Saurabh Garg today said India's economic resilience, supported by strong corporate performance and sustained investment activity, is now being reflected in upward revisions to the country's growth estimates by various international agencies. Mr. Garg was talking to the media on the sidelines of the Kautilya Economic Enclave in New Delhi. Campaigning ended today for by-elections to 5 assembly constituencies across Tamil Nadu, Puducherry and West Bengal and one Lok Sabha constituency in Assam. Polling for the 6 seats will be held on Tuesday, while counting of votes will take place on Friday. Meanwhile, the BJP has fielded Dinesh Arya as the party candidate for the upcoming biennial election.

0: to the Rajya Sabha in Uttarakhand. The BJP has also announced the name of Rukmini Malik as its candidate for the Rajya Sabha by-election in West Bengal. Uttar Pradesh Chief Minister Yogi Adityanath has announced that Bhadohi district will now be known as Sant Ravidas Nagar Bhadohi. Speaking at a program in Bhadohi today, Mr. Adityanath said the new name reflects the district's association with Sant Ravidas, the medieval saint and social reformer. On the occasion, the Chief Minister also inaugurated and laid the foundation stones for 112 development projects worth more than 1,340 crore rupees. Vice President C.P. Radhakrishnan has said that the truly developed India must be built on trust among citizens, strong family values, character among the youth and compassion in society. Mr. Radhakrishnan was addressing the Mahaparv Shamapana Ceremony 2026 organized by Bhagwan Mahavir Memorial Committee and Jain Mahasabham in New Delhi today. Early in the day, the Vice President addressed the 58th Foundation Day of the Institute of Company Secretaries of India in New Delhi. Mr. Radhakrishnan emphasized that corporate governance is the invisible infrastructure of a modern economy. The curtain has come down on the Asian Games with a dazzling closing ceremony in Aichi, Nagoya, Japan, bringing more than 2 weeks of action-packed competition across 43 disciplines to an end. The ceremony featured the traditional parade of athletes, the lowering of the Asian Games flag, and the formal handover to Doha, Qatar, the host city for the 2030 edition. Proudly carrying the Indian tricolour for the closing ceremony was India's women's flag bearer and shooting star Neeru Dhanda. The double gold medalist led the Indian contingent in a proud moment for the nation. India signed off from the games in fourth place in the overall medal standings behind China, Japan and South Korea. The Indian contingent returned with an impressive haul of 85 medals, including 21 gold, 27 silver and 37 bronze. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
3: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. He will lose what he was and become somebody else. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ಆರ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕನ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದ್ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
9: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ.

0: ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೂಕ್ ಇರಿಟ್ಟಿ.
1: The number you've dialed is currently busy. Kindly
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
6: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
7: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
4: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಪ್ರಿಯ ಗ್ರಾಹಕರೇ ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದೇ October 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
8: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದವನ್ನು ಕೇಳೋಣ ಕೊಟ್ಟೂರೇಶ್ವರ ಜನಪದ ಕಲಾವಿದರಿಂದ.

0: ಇದುವರೆಗೆ ಶ್ರೀ ಕೊಟ್ಟೂರೇಶ್ವರ ಜನಪದ ಕಲಾವಿದರಿಂದ ಭಜನೆ ಪದವನ್ನ ಕೇಳಿದಿರಿ. ಇದು ಇಂದ ಜನಪದ ಸಂಗೀತ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು

0: ಎಚ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ವಿರಾಜಪೇಟೆ ಬಿಟ್ಟಂಗಾಲ, ಮೈಸೂರು ಕೇರಳ ರಸ್ತೆಯಲ್ಲಿದೆ ರಿದೀಸ್ ರೆಸ್ಟೋರೆಂಟ್. ಇಲ್ಲಿ ಎಲ್ಲ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಲಭ್ಯ. ಹಾಗೆ ರಿದೀಸ್ ಸ್ಟೇನಲ್ಲಿ ಎಸಿ ಅಂಡ್ ನಾನ್ ಎಸಿ ರೂಮ್ಸ್ ಗಳು ಲಭ್ಯವಿದೆ. 500 ಜನರಿಗೊಳಪಟ್ಟು ಸಭೆ ಶುಭ ಸಮಾರಂಭ ನಡೆಸುವುದಾದಲ್ಲಿ ಗರುಡ ಬ್ಯಾಂಕ್ವೆಟ್ ಹಾಲ್ ಇದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಶೈಲಿ

0: ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
3: ವಿರಾಜಪೇಟೆ ಬಿಟ್ಟಂಗಾಲ, ಮೈಸೂರು ಕೇರಳ ರಸ್ತೆಯಲ್ಲಿದೆ ರಿದೀಸ್ ರೆಸ್ಟೋರೆಂಟ್. ಇಲ್ಲಿ ಎಲ್ಲ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಲಭ್ಯ. ಹಾಗೆ ರಿದೀಸ್ ಸ್ಟೇನಲ್ಲಿ ಎಸಿ ಅಂಡ್ ನಾನ್ ಎಸಿ ರೂಮ್ಸ್ ಗಳು ಲಭ್ಯವಿದೆ. 500 ಜನರಿಗೊಳಪಟ್ಟು ಸಭೆ ಶುಭ ಸಮಾರಂಭ ನಡೆಸುವುದಾದಲ್ಲಿ ಗರುಡ ಬ್ಯಾಂಕ್ವೆಟ್ ಹಾಲ್ ಇದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಶೈಲಿ ಆಹಾರ ಸವಿಯುವವರಿಗಾಗಿಯೇ ಇದೆ ಕೂರ್ಗ್ ಪಾಟ್. ಭೇಟಿ ನೀಡಿ ಆತಿಥ್ಯವನ್ನು ಆನಂದಿಸಿ. ಕಾಲ್ 6362540361.
4: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
7: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8792839176.
8: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು 4th October ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
9: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
10: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
12: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
13: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
12: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
14: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರ ಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡಾ 0.5 ಹಾಗೂ ಸೈನಿಕರಿಗೆ ಶೇಕಡಾ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ.

0: ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
2: ಶ್ರೋತೃಗಳೇ, ಇಂದು ರಾತ್ರಿ 7:45 ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. ರಾತ್ರಿ 9:30 ಯುವವಾಣಿಯಲ್ಲಿ ಎಐ ಅಡಾಪ್ಟ್ ಆರ್ ಅವಾಲ್ವ್ ಭಾಗವಹಿಸುತ್ತಾರೆ ಶಾಲಂ ಅರೋಕಿನಾಥನ್, ಆಯುಷ್ಮಾ ಅಗರ್ವಾಲ್, ಜ್ಯೋತಿ ದಾಸ್. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ಖಯಾಲ್ ಗಾಯನ ಹಿಂದೂಲ್ ಪೆಂಡ್ಸೆ ಅವರಿಂದ. 6:30 ಆಗಲಿದೆ. ಇನ್ನು ಮುಂದೆ ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ.

ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನ ವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ? ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ. ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹಿತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ. ಲಕ್ಷಾಂತರ ವರ್ಷದ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನ ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ

0: ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನು ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನು ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನು ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:15.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
3: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
2: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
0: ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:40 ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು ಕೇಳುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಡ್ರೈ ಫ್ರೂಟ್ಸ್ಗೆ ಸೇವನೆಯ ಪ್ರಯೋಜನಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಮಡಿಕೇರಿ, ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇಷ್ಟು ರಾತ್ರಿ ಇದೇನೆ SMS? KYC ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರಾ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ ತಾನೇ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: Less premium, more bonus, most suitable for your loved ones. RPLI, nothing better than this.
3: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸ

0: ಬಳಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.
2: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.
4: ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉದ್ಯೋಗಿಗಳಾಗದೆ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 11 ರಿಂದ 7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಕರಾವಳಿ ಮತ್ತು ಮಲೆನಾಡು ಭಾಗದ ಜನರು ಉದ್ಯೋಗಕ್ಕಾಗಿ ಹೊರ ಪ್ರದೇಶಗಳಿಗೆ ವಲಸೆ ಹೋಗುವುದಕ್ಕಿಂತ ತಮ್ಮಲ್ಲಿರುವ ಪ್ರಾಕೃತಿಕ ಸಂಪತ್ತನ್ನು ಬಳಸಿಕೊಂಡು ಸ್ವಂತ ಊರುಗಳಲ್ಲಿ ಉದ್ಯಮಗಳನ್ನು ಆರಂಭಿಸಿ ಉದ್ಯಮಿಗಳಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೈಲ್ ಮುಹೂರ್ತ ಜಂಬರ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಭಾಗದ ಉದ್ಯಮಶೀಲತೆಗೆ ಶಕ್ತಿ ತುಂಬಲು ರಾಜ್ಯ ಸರ್ಕಾರ ಕರಾವಳಿ ಮತ್ತು ಮಲೆನಾಡು ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಿದೆ ಎಂದು ತಿಳಿಸಿದರು. ಈ ನೀತಿಯಡಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯಮ ಆರಂಭಿಸುವವರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಸಾಲದ ಅವಧಿಯನ್ನು 20 ವರ್ಷಗಳವರೆಗೆ ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ಉದ್ಯಮಿಗಳೊಂದಿಗೆ ವಿಶೇಷ ಸಭೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದಲ್ಲಿ ಕರಾವಳಿ ಮತ್ತು ಕೊಡಗಿನ ಸಂಸ್ಕೃತಿಗೆ ವಿಶೇಷ ಅವಕಾಶ ಕಲ್ಪಿಸುವುದರ ಜೊತೆಗೆ 3 ಸೇನಾಪಡೆಗಳು ಪಾಲ್ಗೊಳ್ಳುವಂತೆ ವಿಭಿನ್ನವಾಗಿ ಆಚರಿಸಲಾಗುವುದು. ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯದ ಅಧ್ಯಯನ ತಂಡವು ಇಂದು ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿತು. ತಂಡ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯ ಕುರಿತು ನೇರ ಪರಿಶೀಲನೆ ನಡೆಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ತಂಡದ ನೇತೃತ್ವ ವಹಿಸಿದ್ದಾರೆ. ನೀತಿ ಆಯೋಗದ ಲೆಫ್ಟಿನೆಂಟ್ ಕರ್ನಲ್ ಅಮರಿಂದರ್ ಸಿಂಗ್, ಜಲಸಂಪನ್ಮೂಲ ಇಲಾಖೆಯ ನಿರ್ದೇಶಕ ಡಾ ಜೆ ಹರ್ಷ ಕೂಡ ತಂಡದಲ್ಲಿದ್ದಾರೆ. ದಾವಣಗೆರೆ ತಾಲೂಕಿನ ನಿರ್ಥಡಿ ಹಾಗೂ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರಕ್ಕೆ ಸಿಲುಕಿ ಹಾನಿಗೊಳಗಾಗಿರುವ ರೈತರ ಜಮೀನುಗಳನ್ನು ವೀಕ್ಷಿಸಿ ಸಮಗ್ರ ಪರಿಶೀಲನೆ ನಡೆಸಿತು. ಇದರ ಜೊತೆಗೆ ನೇರವಾಗಿ ರೈತರಿಂದ ಹಾನಿಯ ಕುರಿತು ಮಾಹಿತಿ ಪಡೆದುಕೊಂಡಿತು. ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ, ಸಹಾಯಕ ನಿರ್ದೇಶಕ ಶ್ರೀಧರ್ ಮೂರ್ತಿ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಂಡಕ್ಕೆ ಮಾಹಿತಿ ನೀಡಿದರು. ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಈ ಆಧುನಿಕ ಯುಗದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜಕ್ಕೆ ಹಾಗೂ ವ್ಯಕ್ತಿಗತ ಅಭಿವೃದ್ದಿಗೆ ಪೂರಕವಾಗುವಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮ

0: ಒಂದರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಹಳ್ಳಿಕಾರ್ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಕಲ್ಪಿಸಲು ಮತ್ತು ಹಿಂದುಳಿದ ವರ್ಗದ ಪ್ರವರ್ಗಕ್ಕೆ ಸೇರಿಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸಂವಿಧಾನದ ಆಶಯದಂತೆ ಸ್ವಾಭಿಮಾನದ ಬದುಕು ದೊರೆಯಬೇಕಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಪ್ರೋತ್ಸಾಹ ನೀಡಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಒಟ್ಟು 54 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಪರೀಕ್ಷೆ ನಡೆಯಿತು. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ಪರೀಕ್ಷಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆ ಸುಗಮವಾಗಿ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ದಸರಾದ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿ ಇದೇ 11-17ರವರೆಗೆ ಮೈಸೂರು ನಗರದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ನಗರಾಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧಿಕೃತ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಈ ಪಾರಂಪರಿಕ ಕ್ರೀಡೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದರು. ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುವ ಈ 7 ದಿನಗಳ ಕೂಟದಲ್ಲಿ ಭಾಗವಹಿಸುವ ಎಲ್ಲಾ ಕುಸ್ತಿಪಟುಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಮತ್ತು ಪಂಜ ಕುಸ್ತಿ ಎಂಬ 3 ವಿಭಾಗಗಳಲ್ಲಿ ಪಂದ್ಯಗಳು ನಡೆಯಲಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ಕಳೆದ 20 ವರ್ಷಗಳಿಂದ ನಕಲಿ ಮತಗಳನ್ನು ಹಾಕಿಸುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಐಆರ್ ಪ್ರಕ್ರಿಯೆಯಿಂದ ತೊಂದರೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಮತಗಳ ರಕ್ಷಣೆಗಾಗಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಕಾಂಗ್ರೆಸ್ ಚುನಾವಣಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವ ನಾಟಕವಾಡುತ್ತಿದೆ ಎಂದು ದೂರಿದ್ದಾರೆ. ನಿಯಮಗಳ ಪ್ರಕಾರ ಅರ್ಹರ ಮತಗಳನ್ನು ರಕ್ಷಿಸಿ ಅನರ್ಹ ಮತಗಳನ್ನು ತೆಗೆದುಹಾಕುವುದಷ್ಟೇ ತಮ್ಮ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತ್ತಿಗೆ ಆಗ್ರಹಿಸುತ್ತಿರುವ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದು ಜನತೆ ಇದಕ್ಕೆ ಕಿವಿಗೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಸೆಂಟರ್ ವತಿಯಿಂದ ದಕ್ಷಿಣ ಭಾರತದ 3 ಸೇನಾಪಡೆಗಳ ಮಾಜಿ ಸೈನಿಕರ ಕಲ್ಯಾಣ ಕಾರ್ಯಕ್ರಮಗಳ ಬೃಹತ್ ಸಮಾವೇಶವನ್ನು ಇಂದು ಬೆಳಗಾವಿಯಲ್ಲಿರುವ ಮರಾಠಾ ಲಘು ಪದಾತಿ ದಳದ ಶಿವಾಜಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಕರ್ನಾಟಕ ಮತ್ತು ಕೇರಳ ಉಪವಲಯ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ಭರತ್ ಮೆಹತಾನಿ, ಮರಾಠಾ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾ ಸೇರಿದಂತೆ ಸಾವಿರಾರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಮೇಜರ್ ಜನರಲ್ ಭರತ್ ಮೆಹತಾನಿ, ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ 3 ಸೇನಾಪಡೆಗಳ ಮಾಜಿ ಸೈನಿಕರ ಪಿಂಚಣಿ, ಆರೋಗ್ಯ, ನೇಮಕಾತಿ ಸೇರಿದಂತೆ ಅವರ ವಿವಿಧ ಸಮಸ್ಯೆಗಳನ್ನು ಸಾಧ್ಯವಾದ ಮಟ್ಟಿಗೆ ಸ್ಥಳೀಯ ಹಂತದಲ್ಲಿ ತ್ವರಿತವಾಗಿ ಪರಿಹರಿಸಲು ಪ್ರಯತ್ನಿಸಲಾಗುವುದು. ಸಮಾವೇಶದಲ್ಲಿ ಸುಮಾರು 20 ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು, ಕಂಪನಿಗಳಲ್ಲಿ 1,000 ಹುದ್ದೆಗಳ ನೇಮಕಾತಿ ಅವಕಾಶವಿದ್ದು, ಸೈನಿಕರ ಅರ್ಹತೆ ಪರಿಗಣಿಸಿ ನೇಮಕಾತಿಗೆ ಆದ್ಯತೆ ನೀಡುವಂತೆ ಸಮಾಲೋಚಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ

0: ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗದೆ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 17 ರಿಂದ 7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್.
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ,
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ಡ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
4: FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51. ಮುಂದಿನ ಕಾರ್ಯಕ್ರಮ ಇದೀಗ.

0: कृषि रंग किसान वाणी
1: ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನೀವು ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಕುರಿತು ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
2: ಆತ್ಮೀಯ ಕೇಳಿದರೆ, ಪ್ರತಿ ವರ್ಷ ಅಕ್ಟೋಬರ್ 4ನ್ನ ವಿಶ್ವ ಪ್ರಾಣಿ ಕಲ್ಯಾಣ ದಿನ ಅಂತ ನಾವು ಆಚರಿಸ್ತೀವಿ. ಪ್ರಾಣಿಗಳು ನಮ್ಮ ಸಹಜೀವಿಗಳು, ನಾವು ಅವುಗಳ ಬಗ್ಗೆ ಸಾಕಷ್ಟು ಸಹಾನುಭೂತಿಯನ್ನು ಇಟ್ಕೊಂಡಿರಬೇಕಾಗತ್ತೆ. ಈ ಸಂದರ್ಭದಲ್ಲಿ ಈ ಪ್ರಾಣಿ ಕಲ್ಯಾಣದ ಬಗ್ಗೆ ಒಂದು ಚಿಂತನ ಮಂಥನವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಈ ಪ್ರಾಣಿಗಳಿಗೆ ಇರುವಂಥ ಹಕ್ಕುಗಳು ಮತ್ತು ಈ ಪ್ರಾಣಿ ಹಕ್ಕುಗಳ ಪ್ರತಿಪಾದನೆಯನ್ನು ನಾವು ಮಾನವರು ಯಾವ ರೀತಿ ಮಾಡಬೇಕಾಗತ್ತೆ, ಮತ್ತು ಅವುಗಳಿಗಿರುವಂಥ ಸ್ವಾತಂತ್ರ್ಯ ಮತ್ತು ಅವುಗಳಿಗೆ ಸಿಗಬೇಕಾದಂಥ ಹಕ್ಕುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಚೇತನ್ ಕುಮಾರ್ ಅವರೇ.
3: ನಮಸ್ತೆ ಸರ್.
2: ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಶ್ವ ಪ್ರಾಣಿ ದಿನವನ್ನು ನಾವು ಯಾತಕ್ಕಾಗಿ ಆಚರಿಸ್ತೀವಿ ಅಂತೀರಿ?
3: ಈಗಾಗಲೇ ನೀವು ಹೇಳಿದ ಹಾಗೆ ಅಕ್ಟೋಬರ್ 4ರಂದು ನಾವು ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನು ಆಚರಿಸ್ತೀವಿ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಇರುವಂತಹ ಪ್ರಾಣಿಗಳ ಸ್ಥಿತಿಗತಿಯನ್ನು ಉತ್ತಮಪಡಿಸಿ ಈ ಭೂಮಂಡಲವನ್ನು ಪ್ರಾಣಿಗಳ ವಾಸಸ್ಥಳ

0: ಧ್ಯಾನಕ್ಕೆ ಯೋಗ್ಯವಾದ ಜಾಗವನ್ನಾಗಿ ಮಾರ್ಪಡಿಸುವುದು ಒಂದು ಮೂಲ ಉದ್ದೇಶ.
1: ಹೌದು.
0: ಅದರ ಜೊತೆಗೆ ಈ ನಮ್ಮ ಪ್ರಪಂಚದಲ್ಲಿ ಹಲವಾರು ಚಳುವಳಿಗಳು, ಹೋರಾಟಗಳು, ಸಂಘ ಸಂಸ್ಥೆಗಳು ಈ ಪ್ರಾಣಿ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅವನ್ನೆಲ್ಲವನ್ನ ನಾವು ಈ ದಿನದಲ್ಲಿ ಒಂದು ಮಾಡುವಂತಹದ್ದು, ಒಗ್ಗೂಡಿಸುವಂತಹದ್ದು ಈ ದಿನಾಚರಣೆಯ ಪ್ರಮುಖವಾದಂತಹ ಉದ್ದೇಶ.
1: ಅಂದ್ರೆ ಮನುಷ್ಯನು ಕೂಡ ಒಂದು ಬುದ್ಧಿವಂತ ಪ್ರಾಣಿಯಾಗಿರೋದ್ರಿಂದ ಎಲ್ಲಾ ಪ್ರಾಣಿಗಳನ್ನು ನಿಯಂತ್ರಿಸ್ತಾನೆ.
0: ಹೌದು.
1: ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನ ಆಚರಣೆ ಶುರುವಾದ ಬಗೆಯನ್ನ ಸ್ವಲ್ಪ ವಿವರಿಸ್ತೀರಾ?
0: ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನವನ್ನು 1925 ಹೆನ್ರಿಕ್ ಜಿಮ್ಮರ್ಮನ್ ಅನ್ನೋಂಥವ್ರು ಶುರು ಮಾಡ್ತಾರೆ ಸರ್. ಇವರು ನಾಯಿ ಮತ್ತು ಮನುಷ್ಯ ಅಂತ ಒಂದು ಕೃತಿಯ ಲೇಖಕರು. ಇವರು ಇವರು ಫ್ರಾನ್ಸಿಸ್ ಅಸ್ಸಿಸಿ ಅಂತ ಸಂತ ಇರ್ತಾರೆ, ಅವರನ್ನ ಪ್ರಾಣಿಗಳ ಮತ್ತು ಪರಿಸರದ ಪೋಷಕ ಸಂತ ಅಂತ ಕರೀತಾರೆ. ಅವರ ಫೀಸ್ಟ್ ಡೇ ಹಬ್ಬದ ದಿನ ಈ ದಿನಾಚರಣೆಯನ್ನು ಆಚರಿಸಲು ತೀರ್ಮಾನಿಸ್ತಾರೆ. 1925 ಇವರಿಗೆ ಬರ್ಲಿನ್ ನಗರದಲ್ಲಿರುವಂತಹ ಸ್ಪೋರ್ಟ್ಸ್ ಪ್ಯಾಲೇಸ್ ನಲ್ಲಿ ಸ್ಥಳಾವಕಾಶ ದೊರೆಯೋದಿಲ್ಲ ಈ ಒಂದು ದಿನಾಚರಣೆಯನ್ನ ಆಚರಿಸಲಿಕ್ಕೆ. ಸೊ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನ ಆಚರಣೆ ಆಗುತ್ತೆ. ಬಟ್ 1929 ಇಲ್ಲಿವರೆಗೆ ಸತತವಾಗಿ ಅಕ್ಟೋಬರ್ 4 ನಾವು ಪ್ರಾಣಿ ಕಲ್ಯಾಣ ದಿನವನ್ನ ಆಚರಿಸ್ತಾ ಇದೀವಿ ಸರ್.
1: ಈಗ ಮನುಷ್ಯರ ಹಾಗೇನೆ ಪ್ರಾಣಿಗಳಿಗಿರುವಂತ ಸ್ವಾತಂತ್ರ್ಯಗಳು ಯಾವ್ಯಾವು ಅಂತೀರಿ?
0: ಮನುಷ್ಯರಿಗೇನಂತ ಹೇಳಿದ್ರೆ ಶಿಕ್ಷಣದ ಹಕ್ಕಿದೆ, ಕೆಲಸ ಮಾಡುವ ಹಕ್ಕಿದೆ, ಆಹಾರದ ಭದ್ರತೆ ಇದೆ. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಕೆಲವೊಂದು ಹಕ್ಕುಗಳಿವೆ, ಕೆಲವೊಂದು ಸ್ವಾತಂತ್ರ್ಯಗಳಿವೆ. ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಪ್ರಾಣಿ ಕಲ್ಯಾಣದ ಮೂಲ ಮಂತ್ರಗಳು ಅಂತ ಕರಿತೀವಿ. ಇದರಲ್ಲಿ 5 ಮೂಲ ಮಂತ್ರಗಳಿವೆ ಅಥವಾ 5 ಹಕ್ಕುಗಳಿವೆ. ಮೊದಲನೇ ಹಕ್ಕು ಅಂತ ಅಂದ್ರೆ ಹಸಿವಿನಿಂದ ಸ್ವಾತಂತ್ರ್ಯ. ಪ್ರಾಣಿಗಳು ತಮಗಿಷ್ಟವಾದ ಮತ್ತು ಉತ್ತಮವಾದ ಆಹಾರ, ನೀರು, ಗಾಳಿ, ಬೆಳಕನ್ನು ಪಡೆಯಲು ಮನುಷ್ಯರಷ್ಟೇ ಹಕ್ಕು ಕೂಡ ಅವಕ್ಕೂ ಕೂಡ ಇರುತ್ತೆ. ಎರಡನೆಯದು ತಮ್ಮ ನೈಸರ್ಗಿಕ ಗುಣಕ್ಕೆ ಅನುಗುಣವಾಗಿ ಆವಾಸ ಸ್ಥಾನವನ್ನು ಹೊಂದುವಂತಹ ಹಕ್ಕು ಕೂಡ ಅವಿರುತ್ತವೆ. ಅಂದ್ರೆ ವಾಸಸ್ಥಳವನ್ನು ಹೊಂದುವಂತಹ ಹಕ್ಕಿರ್ತವೆ. ಉದಾಹರಣೆಗೆ ಹಕ್ಕಿಗಳು ಮರದ ಮೇಲಿರ್ತವೆ, ಮಂಗಗಳು ಮರದ ಮೇಲಿರ್ತವೆ. ಆ ತಮ್ಮ ನೈಸರ್ಗಿಕ ಗುಣಕ್ಕೆ ಅನುಗುಣವಾಗಿ ಅವು ವಾಸಸ್ಥಳವನ್ನ ಹೊಂದಬಹುದು. ಇನ್ನು ಮೂರನೆಯದು ನೋವಿನಿಂದ ಮುಕ್ತಿ. ನೋವಿನಿಂದ ಮುಕ್ತಿ ಅಂತ ಅಂದ್ರೆ ಮನುಷ್ಯರಂತೆ ಪ್ರಾಣಿಗಳೂ ಕೂಡ ತಮಗೆ ಅನಾರೋಗ್ಯ ಉಂಟಾದಾಗ ಚಿಕಿತ್ಸೆಯನ್ನು ಪಡೆಯಲು ಸಹ ಅವುಗಳಿಗೂ ಹಕ್ಕಿರುತ್ತೆ. ಅದನ್ನ ಯಾವುದೇ ಕಾರಣಕ್ಕೆ ಮನುಷ್ಯರು ಡಿನೆ ಮಾಡಬಾರದು. ಇನ್ನು ನಾಲ್ಕನೇದು ಹೇಳೋದಂತ ಅಂದ್ರೆ ತಮ್ಮ ಪ್ರಕೃತಿದತ್ತ ಗುಣವನ್ನ, ಅಂದ್ರೆ ಈಗ ಹಕ್ಕಿಗಳು ಹಾರಾಡೋದಿರ್ಬೋದು, ಮಂಗಗಳು ಕುಣಿಯೋದಿರೋದು, ಅವುಗಳನ್ನ ವ್ಯಕ್ತಪಡಿಸುವಂತಹ ಸಂಪೂರ್ಣವಾದ ಹಕ್ಕು ಪ್ರಾಣಿಗಳಿಗೆ ಇರುತ್ತೆ. ಅದೇ ರೀತಿ ದುಃಖ ಭರಿತವಲ್ಲದ, ಭಯಭೀತವಲ್ಲದ ವಾತಾವರಣದಲ್ಲಿ ಬದುಕುವ ಹಕ್ಕು ಕೂಡ ಈ ಪ್ರಾಣಿಗಳಿಗೆ ಇರ್ತವೆ. ಈ 5 ಅಂಶಗಳನ್ನ ನಾವೇನಂತ ಕರಿತೀವಿ, ಪ್ರಾಣಿ ಕಲ್ಯಾಣದ ಮೂಲ ಮಂತ್ರಗಳು ಅಂತ ಕರಿತೀವಿ, ಅಥವಾ 5 freedoms ಅಂತ ಕರಿತೀವಿ.
1: ಅಂದ್ರೆ ಈ ಸ್ವಾತಂತ್ರ್ಯಗಳನ್ನ ನಾವು ಮನುಷ್ಯರಾದಂತವರು ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ನಿರಾಕರಿಸಬಾರದು.
0: ಹೌದು ಸರ್,
1: ಅದು ನಮ್ಮ ಕರ್ತವ್ಯ.
0: ಕರ್ತವ್ಯ ಸರ್.
1: ಇನ್ನು ನಮ್ಮ ದೇಶದಲ್ಲಿ ಈ ಪ್ರಾಣಿ ಕಲ್ಯಾಣದ ಪರಿಕಲ್ಪನೆ ಹೇಗೆ ಪ್ರಾರಂಭವಾಯಿತು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
0: ಸರ್, ನಮ್ಮ ದೇಶ ಪ್ರಪಂಚದಲ್ಲಿ 7ನೇ ಅತಿ ದೊಡ್ಡ ದೇಶ ಸರ್. ನಮ್ಮಲ್ಲಿ ಹುಲಿ ಇದೆ, ಸಿಂಹ ಇದೆ, ಆನೆಗಳಿದ್ದಾವೆ, ಖಡ್ಗಮೃಗಗಳಿದೆ, ಜಿಂಕೆಗಳಿದೆ, ಹಲವಾರು ಪ್ರಾಣಿಗಳ ಆವಾಸ ಸ್ಥಾನ ನಮ್ಮ ದೇಶ. ನಮ್ಮ ದೇಶದ ಸಂವಿಧಾನದಲ್ಲಿ ಈ ಪ್ರಾಣಿಗಳ ರಕ್ಷಣೆಯನ್ನ ಮೂಲಭೂತ ಕರ್ತವ್ಯ ಅಂತ ಪರಿಗಣಿಸಲಾಗಿದೆ ಸರ್. ಆಮೇಲೆ ನಮ್ಮ ಭಾರತೀಯ ದಂಡ ಸಂಹಿತೆ 1860 ಪ್ರಕಾರ ಪ್ರಾಣಿಗಳಿಗೆ ಹಿಂಸೆ ಮಾಡುವುದು, ಕೊಲ್ಲೋದು, ಅಂಗವೈಕಲ್ಯ ಮಾಡುವುದು ಇವೆಲ್ಲವೂ ಕೂಡ ಸೆಕ್ಷನ್ 428-429 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳು. ಹಾಗಾಗಿ ನಮ್ಮ ದೇಶದಲ್ಲಿ ಹಲವಾರು ಕಾನೂನು ಕಟ್ಟಳೆಗಳು ಪ್ರಾಣಿ ಕಲ್ಯಾಣಕ್ಕಾಗಿ ಇದೆ.
1: ಅಂದ್ರೆ ನಮ್ಮ ದೇಶದಲ್ಲಿರುವಂತ ಪ್ರಮುಖವಾದಂತಹ ಪ್ರಾಣಿ ಕಲ್ಯಾಣ ಕಾಯ್ದೆಗಳು ಯಾವ್ಯಾವು ಅಂತಿದೆ
0: ಸರ್? ಪ್ರಮುಖ ಪ್ರಾಣಿ ಕಲ್ಯಾಣ ಕಾಯ್ದೆಗಳನ್ನ ಹೇಳಬೇಕು ಅಂತ ಅಂದ್ರೆ ಮೊದಲನೆಯದಾಗಿ ಬರುವಂತದ್ದು ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ 1960, ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಆಕ್ಟ್ 1960. ಇನ್ನೊಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಈ ಎರಡೂ ಕಾಯ್ದೆಗಳು ಅತ್ಯಂತ ಪ್ರಮುಖವಾದ ಮತ್ತು ಪ್ರಬಲವಾದ ಕಾಯ್ದೆಗಳು ಸರ್. ಇವುಗಳ ಅಡಿಯಲ್ಲಿ ಹಲವಾರು ನಿಯಮಗಳು, ಕಾನೂನುಗಳನ್ನ ರೂಪಿಸಲಾಗಿದೆ.
1: ಅಂದ್ರೆ ಈ ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಇದೆಯಲ್ಲ, ಅದು ಮುಖ್ಯವಾಗಿ ಸಾಕು ಪ್ರಾಣಿಗಳಿಗೆ ಅನ್ವಯ ಆಗುತ್ತೆ.
0: ಹೌದು, ಸಾಕು ಪ್ರಾಣಿಗಳಿಗೆ ಅನ್ವಯ.
1: 1972 ಅದು ಕಾಡು ಪ್ರಾಣಿ, ಕಾಡಿನಲ್ಲಿರುವಂತ ವನ್ಯಜೀವಿಗಳಿಗೆ ಅನ್ವಯ. ಈ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಕೇಳ್ತಾ ಇರ್ತೀವಿ, ಏನು ಇದರ ಸ್ಥಾಪನೆ ಉದ್ದೇಶ, ಇದರದ್ದು ಏನು ಕರ್ತವ್ಯ ಅಂತೀರಿ?
0: ನಮ್ಮ 1960

0: ತರ ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 4 ಅಡಿಯಲ್ಲಿ ನಮ್ಮ ದೇಶದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿಯನ್ನ ಶುರು ಮಾಡಲಾಯಿತು 1962 ಇಸ್ವಿನಲ್ಲಿ. ಶ್ರೀಮತಿ ದಿವಂಗತ ರುಕ್ಮಿಣಿ ಅರುಂಧಾಲೆಯವರ ನೇತೃತ್ವದಲ್ಲಿ ಇದನ್ನ ಶುರುವಾಯಿತು.
1: ರುಕ್ಮಿಣಿ ಅರುಂಡೇಲ್
0: ಅವರ ನೇತೃತ್ವದಲ್ಲಿ ಇದು ಪ್ರಪಂಚದಲ್ಲಿ ಆದಂತ ಮಂಡಳಿಗಳಲ್ಲಿ ಆ ಸಮಯಕ್ಕೆ ಅತ್ಯಂತ ವಿಶೇಷವಾದ ಮಂಡಳಿ ಸರ್. ಈ ರೀತಿಯಾದಂತ ಮಂಡಳಿಗಳು ಅಂದಿನ ಕಾಲದಲ್ಲಿ ಇರಲಿಲ್ಲ. ಈ ಮಂಡಳಿಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ ಪ್ರಾಣಿ ಕಲ್ಯಾಣಕ್ಕಾಗಿ ಇರುವಂತಹ ಕಾನೂನು ಕಟ್ಟಲೆಗಳು ಸರಿಯಾದ ಕ್ರಮದಲ್ಲಿ ನಡೀತಾ ಇದೆಯಾ ಇಲ್ಲ ಅಂತ ಖಾತ್ರಿಪಡಿಸಿಕೊಳ್ಳುವಂಥದ್ದು, ಈ ಪ್ರಾಣಿ ಕಲ್ಯಾಣಕ್ಕಾಗಿ ಮೀಸಲಿಡುವಂತ ಅನುದಾನವನ್ನ ಸೂಕ್ತ ರೀತಿಯಲ್ಲಿ ಹಂಚಿಕೆ ಮಾಡುವಂತಹದ್ದು, ಮತ್ತೆ ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾಲಕಾಲಕ್ಕೆ ಸಲಹೆಗಳನ್ನ ಮಾಹಿತಿಗಳನ್ನ ಟಿಪ್ಪಣಿಗಳನ್ನ ನೀಡುವಂತಹದ್ದು ಈ ಸಮಿತಿಯ ಪ್ರಮುಖವಾದಂತಹ ಉದ್ದೇಶ.
1: ಅಂದ್ರೆ ನಮ್ಮ ರಾಜ್ಯ ಮಟ್ಟಗಳಲ್ಲೂ ಕೂಡ ಈಗ ಈ ವನ್ಯಜೀವಿ ಮಂಡಳಿ ಇಂಥವೆಲ್ಲ ಇದಾವೆ.
0: ಹೌದು ಹೌದು ಸರ್.
1: ಇನ್ನ ಪ್ರಾಣಿಗಳ ಮೇಲೆ ದೌರ್ಜನ್ಯ ಕಾಯ್ದೆ ಅಂತ ತಾವು ಹೇಳಿದ್ರಿ.
0: ಹೌದು ಸರ್.
1: ದೌರ್ಜನ್ಯ ಅಂದ್ರೆ ಯಾವ ರೀತಿಯಾದಂತ ದೌರ್ಜನ್ಯ ಅಂತಾರೆ, ಏನೆಲ್ಲ ಇದರಲ್ಲಿ ಒಳಗೊಳ್ಳುತ್ತೆ?
0: ದೌರ್ಜನ್ಯ ಅನ್ನುವಂಥದ್ದು ಹಲವಾರು ಅರ್ಥಗಳನ್ನ ಬರುವಂತ ಪದಗಳನ್ನ
1: ಒಳಗೊಂಡಿದೆ
0: ಸರ್. ಇದರಲ್ಲಿ ಪ್ರಾಣಿಗಳಿಗೆ ಹಿಂಸೆ ನೀಡೋದು, ಕೊಲೆ ಮಾಡೋದು, ಅಂಗವೈಕಲ್ಯ ಮಾಡೋದು, ವಿಷಪ್ರಾಶಾಣ ಮಾಡುವುದು, ನಿರುಪಯುಕ್ತಗೊಳಿಸುವುದು, ಮತ್ತೆ ಅತಿಯಾದ ಬಿಸಿಲಿನಲ್ಲಿ ದನಗಳನ್ನ ಕಟ್ಟಾಕೋದು, ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ಕಟ್ಟಾಕುವಂತಹದ್ದು, ಆಹಾರ ನೀಡದೆ ಇರೋದು, ನೀರು ಕೊಡದೆ ಇರೋದು, ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡದೆ ಇರೋದು, ಅಲಂಕಾರಿಕ ಉದ್ದೇಶಕ್ಕಾಗಿ ಬಾಲಗಳನ್ನ ತುಂಡರಿಸೋದು, ಅಲಂಕಾರಿಕ ಉದ್ದೇಶಕ್ಕಾಗಿ ಕಿವಿಗಳನ್ನ ತುಂಡರಿಸೋದು, ಚುಚ್ಚುಮದ್ದುಗಳನ್ನ ನೀಡದೆ ಇರೋದು, ಅವಶ್ಯಕತೆ ಇಲ್ಲದೆ ಇರುವಂತಹ ಚುಚ್ಚುಮದ್ದುಗಳನ್ನ ಪ್ರಾಣಿಗಳಿಗೆ ನೀಡುವಂತಹದ್ದು, ಇವೆಲ್ಲವೂ ಕೂಡ ದೌರ್ಜನ್ಯದ ಅಡಿಯಲ್ಲಿ ಬರುತ್ತವೆ. ಅವೆಲ್ಲವೂ ಕೂಡ 1960 ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳು.
1: ಇದರಲ್ಲಿ ಒಂದು ಆಸಕ್ತಿದಾಯಕ ವಿಷಯ ಹೇಳಿದ್ರಿ ಚೇತನ್ ಕುಮಾರ್, ಈ ಅವಶ್ಯಕತೆ ಇಲ್ಲದೆ ಇರುವಂತಹ ಚುಚ್ಚುಮದ್ದುಗಳು ಅಂತ. ಯಾವ ಆ ಚುಚ್ಚುಮದ್ದುಗಳು?
0: ಈಗ ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಯೂಸ್ ಮಾಡುವಂತ ಆಕ್ಸಿಟೋಸಿನ್ ಇಂಜೆಕ್ಷನ್,
1: ಅದು ಹಂಗಾರೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ.
0: ಹೌದು ಹೌದು. ಅದರಿಂದ ನೇರವಾಗಿ ಹಾಲಿನ ಉತ್ಪಾದನೆ ಏನು ಜಾಸ್ತಿ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಬರುವಂತ ಹಾಲಿನ ಒಟ್ಟು ವಾಲ್ಯೂಮ್ ಅನ್ನು ಏನಂತ ಕರಿತೀವಿ, ಅದು ಜಾಸ್ತಿ,
1: ಪ್ರಮಾಣ
0: ಜಾಸ್ತಿ ಆಗುತ್ತೆ.
1: ಆದ್ರೆ ಅದು ಪ್ರಾಣಿಗೆ ತೊಂದರೆ ಕೊಡುತ್ತೆ.
0: ಹೌದು,
1: ರಾಸಾಯನಿಕ.
0: ಹೌದು ಹೌದು. ಈ ತರ ಹಲವಾರು
1: ರಾಸಾಯನಿಕಗಳಿದ್ದಾವೆ. ಈಗ ಸಾಧಾರಣವಾಗಿ ನಾವು ಹೈನುಗಾರಿಕೆಯನ್ನು ಮಾಡುವಾಗ ನಮ್ಮ ಕರುಗಳ ಕೊಂಬನ್ನು ಸುಡ್ತೀವಿ, ಮತ್ತು ನಮ್ಮ ಹೋರಿಗಳಿಗೆ ಬೀಜವನ್ನು ಹೊಡೆಯೋದು, ಹಿಡ ಮಾಡೋದು ಅಂತ ಕೂಡ ಹೇಳ್ತಾರೆ. ಇವು ಕೂಡ ಒಂದು ರೀತಿ ನೋವಿನ ವಿಚಾರಗಳನ್ನೇ. ಇದನ್ನು ದೌರ್ಜನ್ಯ ಅಂತ ಪರಿಗಣಿಸಲಾಗತ್ತೆಯೇ?
0: 1960 ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಏನಿದೆಯಾ ಅದರ ಅನ್ವಯ ಇವುಗಳನ್ನ ದೌರ್ಜನ್ಯ ಅಂತ ಪರಿಗಣಿಸುವುದಿಲ್ಲ. ಯಾವಾಗ ಸೂಕ್ತವಾದ ಕ್ರಮವನ್ನ ಬಳಸಿ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಇದನ್ನ ಮಾಡಿದ್ರೆ ಇದನ್ನ ದೌರ್ಜನ್ಯ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಇದನ್ನ ಮಾಡಬೇಕಾದ್ರೆ ನೋವು ಆಗದೆ ಇರುವಂತ ಇಂಜೆಕ್ಷನ್ಗಳು ಇದಾವೆ, ಅವುಗಳನ್ನೆಲ್ಲ ಕೊಟ್ಟು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದನ್ನ ದೌರ್ಜನ್ಯ ಅಂತ ಆ ಕಾಯ್ದೆ ಅಡಿಯಲ್ಲಿ ಪರಿಗಣಿಸಿಲ್ಲ.
1: ಅಂದ್ರೆ ಕೊಂಬು ಸುಡೋದ್ರಿಂದ ಏನ್ ಪ್ರಯೋಜನ ಆಗ್ಬೋದು ಅಂತೇಳಿ?
0: ಕೊಂಬು ಸುಡೋದ್ರಿಂದ ಏನಂತ ಹೇಳಿದ್ರೆ ಕೊಂಬಿನ ಕ್ಯಾನ್ಸರ್ ನ ತಡ್ಕೋಬಹುದು ನಾವು. ಮತ್ತೊಂದು ದನಗಳಿಗೆ ರಾಸುಗಳಿಗೆ ತೊಂದರೆ ಆಗುವಂತದ್ದನ್ನ, ಮನುಷ್ಯರಿಗೆ ತೊಂದರೆ ಆಗುವುದನ್ನ ಕಡಿಮೆ ಮಾಡಬಹುದು.
1: ಗುದ್ದನ್ನ ನಾವು ಕಡಿಮೆ ಮಾಡಬಹುದು.
0: ಹೌದು,
1: ಕಾದಾಟವನ್ನ ಕಡಿಮೆ ಮಾಡಬಹುದು. ಮತ್ತೆ ನಾವು ಸಾಕುವಾಗ ಒಂದು
0: ಸ್ಥಳಾವಕಾಶ
1: ಕಡಿಮೆ ಬೇಕಾಗುತ್ತೆ.
0: ಹೌದು,
1: ದೊಡ್ಡ ಕೊಂಬುಗಳಿದ್ರೆ
0: ಹೌದು
1: ಒಂದಕ್ಕೊಂದು ಸಂಪರ್ಕಕ್ಕೆ ಬರೋದು,
0: ಹೌದು
1: ಘರ್ಷಣೆ ಆಗೋದು, ಇವೆಲ್ಲ
0: ಕಡಿಮೆ ಆಗುತ್ತೆ.
1: ಈ ಬೀಜಗಳನ್ನು ಹೊಡಿತಾರಲ್ಲ, ಸಾಧಾರಣವಾಗಿ ನಾವು ನೋಡಿದಾಗೆ ನಮ್ಮ ವ್ಯವಸಾಯದ ಉದ್ದೇಶಕ್ಕಾಗಿ ಬಳಸುವಂತ ಹೋರಿಗಳಿಗೆ.
0: ಹೌದು,
1: ಇದರ ಉದ್ದೇಶ ಏನು ಅಂತ?
0: ಬೀಜಗಳ ಹೊಡೆಯುವಂತ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಅನ್ನುವಂತಹ ಹಾರ್ಮೋನ್ನ ಪ್ರಮಾಣವನ್ನ ಕಡಿಮೆ ಮಾಡುವಂತಹದ್ದಾಗಿರತ್ತೆ. ಸೊ ಆ ತರ ಆದಾಗ ಹೋರಿಗಳಲ್ಲಿರುವಂತ ಪ್ರಕೃತಿ ದತ್ತವಾದಂತ ಶಕ್ತಿ ಜಾಸ್ತಿ ಆಗತ್ತೆ. ತಿನ್ನುವಂತ ಪ್ರಮಾಣ ರಿಪ್ರೊಡಕ್ಷನ್ ಉದ್ದೇಶಕ್ಕಾಗಿ ಬಳಕೆ ಆಗೋದಿಲ್ಲ. ಅದು ದೇಹದ ತೂಕವನ್ನು ಹೆಚ್ಚಿಸಲು ಮತ್ತೆ ದೇಹದ ಶಕ್ತಿಯನ್ನು
1: ದಾರ್ಢ್ಯತೆ ಜಾಸ್ತಿ ಮಾಡೋದಕ್ಕೆ
0: ಜಾಸ್ತಿ ಮಾಡುತ್ತೆ. ಅದರಿಂದ ವ್ಯವಸಾಯಕ್ಕೆ ಅವು ಅತ್ಯಂತ ಉಪಯುಕ್ತ ಆಗ್ತವೆ,
1: ಅತ್ಯಂತ ಚೆನ್ನಾಗಿ ಹೊಂದ್ಕೊಳ್ತವೆ. ಅಂದ್ರೆ ಬೀಜಗಳನ್ನು ಹೊಡೆಯೋದ್ರಿಂದ ಅವುಗಳ ಸಂವರ್ಧನಾ ಶಕ್ತಿಯನ್ನು ನಾವು ಹೀನ ಮಾಡ್ತೀವಿ.
0: ಹೌದು ಹೌದು,
1: ಅದನ್ನ ಕಡಿಮೆಗೊಳಿಸ್ತೀವಿ, ಅದನ್ನ ನಿರುಪಯುಕ್ತಗೊಳಿಸ್ತೀವಿ ಅಂತ ಹೇಳಬಹುದು. ಆದ್ರಿಂದ ಇದು ಸದುದ್ದೇಶದಿಂದ ಮಾಡೋದ್ರಿಂದ ಇವು ದೌರ್ಜನ್ಯ ಅಂತ ಪರಿಗಣಿತ ಆಗೋದಿಲ್ಲ.

0: ಕೆಲವು ಸಂದರ್ಭದಲ್ಲಿ ಲಾಳ ಕಟ್ಟೋದು ಅಂತ ಮಾಡ್ತಾರೆ ಗೊರ್ಸುಗಳಿಗೆ, ಅದು ಏನು ನೋವೇನು ಆಗೋದಿಲ್ಲ ಅದು.
1: ಸರಿ, ಇತ್ತೀಚಿನ ದಿನಗಳಲ್ಲಿ ಲಾಳ ಕಟ್ಟುವಂಥದ್ದು ಏನಿದೆಯೋ ಅದನ್ನು ಮಾಡಬಾರ್ದು ಅಂತ ಬಂದಿದೆ. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತವಾದ ಪರಿಣಿತಿ ಹೊಂದಿರುವಂಥವರು ಅದಕ್ಕೆ ಅನುಮತಿಯನ್ನು ಪಡೆದು ಮಾಡಬೇಕಾಗತ್ತೆ. ಹಾಗೆ ಎಲ್ಲರೂ ಮಾಡಲಿಕ್ಕೆ ಬರೋದಿಲ್ಲ.
0: ಅಂದರೆ ಸಾಧಾರಣವಾಗಿ ಗೊರಸು ಸವಿಯಬಾರದು, ಅದಕ್ಕೆ ಕಲ್ಲುಗಳು ಇದರಿಂದ ಘಾಸಿಯಾಗಬಾರ್ದು ಅಂತ
1: ಮಾಡುವ
0: ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾ ಇದ್ರು.
1: ಹೌದು.
0: ಇನ್ನು ಮುಖ್ಯವಾಗಿ ನಮ್ಮ ಪ್ರಯೋಗ ಪ್ರಾಣಿಗಳು ಅಂತ ನಾವು ಕೇಳ್ತಾ ಇರ್ತೀವಿ.
1: ಹೌದೌದು.
0: ಪ್ರಾಣಿಗಳನ್ನು ಪ್ರಯೋಗದಲ್ಲಿ ಬಳಸೋದು, ಇದಕ್ಕೆ ಇರುವಂಥ ನಿಯಮಗಳೇನು ಅಂತೀರಿ?
1: ಪ್ರಾಣಿಗಳನ್ನು ಪ್ರಯೋಗಗಳಲ್ಲಿ ಬಳಸಬೇಕಾದ್ರೆ ನಮ್ಮ ಈ ಪ್ರಾಣಿಗಳ ಮೇಲೆ ಪ್ರಯೋಗಗಳನ್ನು ನಿಯಂತ್ರಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಒಂದು ಮಂಡಳಿ ಇದೆ, ಸಮಿತಿ ಇದೆ. ಆ ಸಮಿತಿಯಿಂದ ಅನುಮತಿಯನ್ನು ಪಡೆದುಕೊಳ್ಳುವಂಥದ್ದು ಪ್ರಮುಖವಾಗುತ್ತೆ. ಈ ಅನುಮತಿಯನ್ನು ಪಡೆದುಕೊಳ್ಬೇಕಾದ್ರೆ ನೀವು ಯಾವ ವಿಧವಾದ ಪ್ರಾಣಿಯನ್ನು ಬಳಸ್ತಾ ಇದ್ದೀರಾ, ಯಾಕೆ ಆ ವಿಧವಾದ ಪ್ರಾಣಿಯ ಅವಶ್ಯಕತೆ ಇದೆ, ಎಷ್ಟು ಪ್ರಾಣಿಗಳ ಅವಶ್ಯಕತೆ ಇದೆ, ಅಷ್ಟು ಪ್ರಮಾಣಕ್ಕೆ ಕಾರಣ ಏನು, ನೀವು ಮಾಡ್ತಾ ಇರುವಂತಹ ಪ್ರಯೋಗದಿಂದ ಮನುಕುಲಕ್ಕಾಗಲಿ ಪ್ರಾಣಿ ಕುಲಕ್ಕಾಗಲಿ ಆಗುವಂಥ ಉಪಯೋಗಗಳೇನು, ಅದು ಹೊಸ ಪ್ರಯೋಗನ ಇಲ್ಲ ಈಗಾಗಲೇ ಮಾಡಿರುವಂತಹ ಪ್ರಯೋಗನ, ಈ ಎಲ್ಲ ಅಂಶಗಳನ್ನು ಅವರು ಪರಿಗಣಿಸಿ ನಮಗೆ ಪ್ರಯೋಗವನ್ನು ಮಾಡಲು ಅನುಮತಿ ಕೊಡ್ತಾರೆ. ಅದರ ಮುಖಾಂತರ ನಾವು ಮುಂದುವರಿಬೋದು.
0: ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈ ಪ್ರಾಣಿಗಳನ್ನು, ವಿಶೇಷವಾಗಿ ನಮ್ಮ ಎತ್ತುಗಳಾಗ್ಬೋದು, ಹೋರಿಗಳಾಗ್ಬೋದು, ಕುದುರೆಗಳಾಗ್ಬೋದು, ಇವನ್ನೆಲ್ಲ ಈ ಭಾರ ಎಳೆಯೋದಕ್ಕೆ ಮತ್ತು ತೂಕ ಹೊರೋದಕ್ಕೆ ಬಳಸ್ಕೊಳ್ತಾರೆ. ಹಟ್ಟಿಗಳು ಕೂಡ ಆಗ್ಬೋದು. ಈ ಒಂದು ಪ್ರಾಣಿಗಳ ಕಲ್ಯಾಣಕ್ಕೆ ಇರುವಂಥ ನಿಯಮ ಏನು ಅಂತೀರಿ?
1: 1960 ಪ್ರಾಣಿಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಏನಿದೆಯಲ್ಲ, ಅದರ ಅಡಿಯಲ್ಲಿ 1965 ಈ ಭಾರ ಎಳೆಯುವ, ತೂಕ ಹೊರುವಂಥ ಪ್ರಾಣಿಗಳ ಕಲ್ಯಾಣ ಕಾಯ್ದೆಯನ್ನು ತರಲಾಯಿತು. ಅದರ ಪ್ರಕಾರ ಅದು ಆ ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸುಮಾರು 250 kg ಇರುವಂಥ ಒಂದು ಎತ್ತು 1,000 kg ವರೆಗೆ ತೂಕವನ್ನು ಇಳಿಬಹುದು. 250-350 kg ಇರುವಂತಹ ಎತ್ತು 1,400 kg ಅಷ್ಟು ತೂಕವನ್ನು ಬರಬಹುದು. ಹಾಗೆ 350 ಜಾಸ್ತಿ ಇರುವ ದೊಡ್ಡ ಎತ್ತುಗಳು ಆ 1,800 kg ವರೆಗೆ ತೂಕವನ್ನು ಹೊರಬಹುದು. ಸೊ ಈ ತೂಕ ಏನಂತ ಹೇಳಿದ್ರೆ ಗಾಡಿಯ ತೂಕವನ್ನು ಸಹ ಸೇರ್ಕೊಂಡಿರುತ್ತೆ. ಇದಕ್ಕಿಂತ ಅತಿಯಾದ ತೂಕವನ್ನು ಎಳೆಯುವ ಹಾಗೆ ಮಾಡುವಂತಹದ್ದು ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಉದಾಹರಣೆಗೆ ಒಂದು ಕುದುರೆ ಇದೆ, 750 kg ತೂಕನ ಎಳಿಬಹುದು. ಒಂದು ಸಾಮಾನ್ಯವಾದ ಕತ್ತೆ 50 kg ತೂಕವನ್ನ ಹೊರಬಹುದು. ಅದಕ್ಕಿಂತ ಹೆಚ್ಚು ತೂಕವನ್ನ ಹಾಕುವಂತಹದ್ದು ಕೂಡ ಅಪರಾಧ ಆಗತ್ತೆ. ಒಂದು ದಿನದಲ್ಲಿ ಯಾವುದೇ ಕಾರಣಕ್ಕೂ 9 ಗಂಟೆಗಿಂತ ಹೆಚ್ಚು ಗಂಟೆ ಅವಧಿ ತೂಕವನ್ನು ಎಳೆಯುವಂತ ಕೆಲಸವನ್ನಾಗಲಿ, ಭಾರ ಹೊರುವಂತ ಕೆಲಸವನ್ನಾಗಲಿ ಮಾಡಿಸಬಾರದು. ಸತತವಾಗಿ 5 ಗಂಟೆಗಳ ಕಾಲ ವಿಶ್ರಾಂತಿ ಇಲ್ಲದೆ ಈ ಕೆಲಸವನ್ನು, ಯಾವುದೇ ಕೆಲಸವನ್ನು ಮಾಡಿಸಬಾರದು. ಈ ತೂಕ ಹೊರುವಂತಹ, ಭಾರ ಎಳೆಯುವಂತ ಕೆಲಸ ಮುಗಿದ ತಕ್ಷಣ ಪ್ರಾಣಿಗಳ ಮೇಲಿರುವಂತ ನೊಗನ ಕಳಚುವುದಾಗ್ಲಿ ಇಲ್ಲ ತೂಕವನ್ನು ಇಳಿಸುವುದಾಗ್ಲಿ ಮಾಡಬೇಕು. ಆಮೇಲೆ ಆರೋಗ್ಯವಂತ ಹಸುಗಳನ್ನೇ ಇಲ್ಲ ಎತ್ತುಗಳನ್ನೇ ತೂಕ ಹೊರಿಸಲಿಕ್ಕೆ ಉಪಯೋಗಿಸ್ಕೋಬೇಕು.
0: ಹೌದು, ಅಸ್ವಸ್ಥತೆ ಅನಾರೋಗ್ಯ ಇದ್ದಾಗ ಬಳಸಬಾರ್ದು.
1: ಹೌದು, ಗರ್ಭಾವಸ್ಥೆಯಲ್ಲಿರುವಂತ ಪ್ರಾಣಿಗಳನ್ನ ಬಳಸಬಾರ್ದು, ಅವೆಲ್ಲ ಶಿಕ್ಷಾರ್ಹ ಅಪರಾಧಗಳಾಗ್ತವೆ.
0: ಮತ್ತೆ ನೊಗ ಕೂಡ ಒಳ್ಳೆ ಸುಸ್ಥಿತಿಯಲ್ಲಿರಬೇಕು, ನುಣುಪಾಗಿರಬೇಕು.
1: ಹೌದು ಹೌದು,
0: ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ಹೆಗಲಿಗೆ ಅದು ತರಚಿಕೊಂಡು ಗಾಯಗಳಾಗೋದು, ಹೆಗಲು ಭಾವ ಆಗೋದು, ಈ ರೀತಿಯೆಲ್ಲ ನಾವು ಕೇಳ್ತಾರೆ.
1: ಹೌದು,
0: ಅದು ಕೂಡ
1: ನಾವೇನಂತ ಹೇಳಿದ್ರೆ ಯಾವುದೇ ಚೂಪಾದ ಆಯುಧಗಳನ್ನಾಗ್ಲಿ ಬಾರುಗೋಲುಗಳನ್ನಾಗ್ಲಿ ಬಳಸಬಾರ್ದು. ತುಂಬಾ ಇಳಿಜಾರಿರುವಂತ ಪ್ರದೇಶ ಇದ್ರೆ, ತುಂಬಾ ಎತ್ತರವಾದ ಪ್ರದೇಶ ಇದ್ರೆ ಸ್ವಲ್ಪ ಭಾರವನ್ನ ಕಡಿಮೆ ಹಾಕಬೇಕು. ಈ ಎಲ್ಲ ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಭಾರ ಎಳಿಲಿಕ್ಕೆ ಪ್ರಾಣಿಗಳನ್ನ ಉಪಯೋಗಿಸ್ಬೋದು.
0: ಸಾಧಾರಣವಾಗಿ ನಾವು ಈ ಕರಡಿ ಕುಣಿಸೋದು, ಕೋತಿ ಆಡಿಸೋದು, ಮತ್ತೆ ನಮ್ಮ ಚಲನಚಿತ್ರದಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಕೂಡ ಬಳಸ್ತಾರೆ. ಈ ಕುದುರೆ ಆಗ್ಬೋದು, ಆನೆ ಆಗ್ಬೋದು, ಇಂಥದ್ದೆಲ್ಲನೂ ಬಳಸ್ತಾ ಇರ್ತಾರೆ. ಇವುಗಳ ಒಂದು ಕಲ್ಯಾಣಕ್ಕಿರುವ ನಿಯಮ ಏನು ಅಂತೀರಿ?
1: ಇವುಗಳನ್ನೆಲ್ಲ ನಾವು ಪ್ರದರ್ಶನಕ್ಕೆ ಬಳಸುವಂತಹ ಪ್ರಾಣಿಗಳು ಅಂತ ಕರಿತೀವಿ ಸರ್. ಆ ಪ್ರದರ್ಶನಕ್ಕೆ ಬಳಸುವಂತಹ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಅಂತ ಹೇಳಿ 1960 ಪ್ರಾಣಿ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲೇ ನಿಯಮಗಳನ್ನ 1973 ತರಲಾಯಿತು. 1998 ಒಂದು ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲಾಯಿತು. ಅದರ ಅನ್ವಯ ಕೋತಿ, ಕರಡಿ, ಹುಲಿ, ಸಿಂಹ, ಚಿರತೆ ಈ 5 ಪ್ರಾಣಿಗಳನ್ನ ತರಬೇತಿ ನೀಡಿ ಪ್ರದರ್ಶನಕ್ಕೆ ಬಳಸುವಂತಹದನ್ನ ನಿರ್ಬಂಧಿಸಲಾಯಿತು. ಅಂದ್ರೆ ನೀವು ಸರ್ಕಸ್ ಅಲ್ಲಿ ಬಳಸುವಂತದ್ದು ಅದನ್ನೆಲ್ಲ ನಿರ್ಬಂಧಿಸಲಾಯಿತು. ಅದಲ್ಲದೆ ಏನು ಅಂತ ಹೇಳಿದ್ರೆ, ಈ ಯಾವುದೇ ಪ್ರಾಣಿಗಳನ್ನ ಪ್ರದರ್ಶನಕ್ಕೆ ಈ 5 ಪ್ರಾಣಿಗಳನ್ನ ಬಿಟ್ಟು ಬೇರೆ

0: ಪ್ರಾಣಿಗಳನ್ನು ಪ್ರದರ್ಶನಕ್ಕೆ ಬಳಸುವಂಥ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಅನುಮತಿಯನ್ನು ಪಡೆಯುವಂತಹದ್ದು ಕಡ್ಡಾಯ. ನೀವು ಚಲನಚಿತ್ರಕ್ಕಾದರೂ ಬಳಸಿ, ಸರ್ಕಸ್ ಉದ್ದೇಶಕ್ಕಾದರೂ ಬಳಸಿ, ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಅನುಮತಿಯನ್ನು ಪಡಿಬೇಕಾಗತ್ತೆ. ಈ ಅನುಮತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಚಿತ್ರೀಕರಣ ನಡೆಯುವಂತ ಸ್ಥಳ, ದಿನಾಂಕ, ಅವಧಿ, ಪ್ರಾಣಿಗಳಿಗೆ ಮಾಡಿರುವಂತ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ವಿಶ್ರಾಂತಿ ವ್ಯವಸ್ಥೆ, ಈ ಎಲ್ಲ ಅಂಶಗಳನ್ನ ಆ ಪ್ರಾಣಿ ಕಲ್ಯಾಣ ಮಂಡಳಿಗೆ ಸಂಪೂರ್ಣವಾಗಿ ನೀವು ಒದಗಿಸಬೇಕಾಗತ್ತೆ. ಚಿತ್ರೀಕರಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಣಿಗಳು ಭಯಗೊಳ್ಳುವಂತಹ ಚಿತ್ರೀಕರಣವನ್ನ ಮಾಡಬಾರದು. ಉದಾಹರಣೆಗೆ ಒಂದು ಸಿಡಿಮದ್ದು ಸಿಡಿತಾ ಇರುವಂತದ್ದು, ಅಲ್ಲಿ ಪ್ರಾಣಿ ಬರುವಂತಹದ್ದು,
1: ಗಾಬರಿಯಾಗುವಂತದ್ದು,
0: ತುಂಬಾ ಬೆಚ್ಚನೆ, ತುಂಬಾ ಹೀಟ್ ಆಗಿರುವಂತಹ ನೆಲದ ಮೇಲೆ ಹಾವನ್ನ ಅರಿಸುವಂತಹದ್ದು, ವೇಗವನ್ನ ಹೆಚ್ಚಿಸ್ಲಿಕ್ಕೆ ಚುಚ್ಚುಮದ್ದುಗಳನ್ನ ಕೊಡುವಂತಹದ್ದು, ಅವುಗಳ ಚಿತ್ರೀಕರಣವನ್ನು ಇನ್ನಷ್ಟು ಇದು ಮಾಡಲಿಕ್ಕೆ ಎಲ್ಲ ಮಾಡುವಂತಹದ್ದು ಶಿಕ್ಷಾರ್ಹ ಅಪರಾಧ ಆಗತ್ತೆ.
1: ಮತ್ತೆ ನಮ್ಮಲ್ಲಿ ಕೆಲವರು ಈ ಗಿಳಿಗಳನ್ನ ಸೆರೆ ಹಿಡಿದು ಗಿಳಿಶಾಸ್ತ್ರ ಹೇಳಿಸೋದು, ಹಾವನ್ನ ಆಡಿಸೋದು, ಇವು ಕೂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ಬರ್ತವೆ,
0: ಕಾಯ್ದೆ ಅಡಿಯಲ್ಲಿ ಬರ್ತವೆ, ಅವುಗಳು ಕೂಡ ಅಪರಾಧಗಳಾಗ್ತವೆ.
1: ಸಾಕಷ್ಟು ಜನ ಈ ಪಕ್ಷಿಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಂಡಿರ್ತಾರೆ.
0: ಅದನ್ನ ನಾವು ಪೆಟ್ ಬರ್ಡ್ಸ್ ಅಂತ, ಸಾಕು ಪಕ್ಷಿಗಳ ಗುಂಪಿನಲ್ಲಿರುವಂತಹವನ್ನ ನಾವು ಸಾಕಬಹುದಾಗತ್ತೆ. ಆದ್ರೆ ವೈಲ್ಡ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬರುವಂತಹವನ್ನ ನಾವು
1: ಮನೇಲಿ ಇಟ್ಕೋಬಾರ್ದು,
0: ಮನೇಲಿ ಇಟ್ಕೊಳ್ಲಿಕ್ಕೆ ತಪ್ಪ, ಗಿಡುಗ ನೀವು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
1: ಅಂದ್ರೆ ನಮ್ಮ ನೆಚ್ಚಿನ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅವುಗಳಿಗೆ ಈ ನಿಯಮಗಳನುಸಾರವ ನಾವು ಪಾಲನೆ ಪೋಷಣೆ ಮಾಡಬೇಕಾಗತ್ತೆ.
0: ಹೌದು,
1: ಅದನ್ನ ಯಾವುದೇ ಕಾರಣಕ್ಕೂ ವಿನಾಯಿತಿ ಇರೋದಿಲ್ಲ ಅಂತ ಹೇಳಬಹುದು. ಇನ್ನ ಈ ಪ್ರಾಣಿಗಳನ್ನ ನಾವು ಕೊಂಡ್ಕೊಳ್ತೀವಿ ಜಾತ್ರೆನಲ್ಲಿ, ಬೇರೆಯವರಿಗೆ ಮಾರಾಟ ಮಾಡ್ತೀವಿ, ಅಂತ ಸಂದರ್ಭದಲ್ಲಿ ಊರಿಂದ ಊರಿಗೆ ಅವುಗಳನ್ನ ಸಾಗಾಣಿಕೆ ಮಾಡಬೇಕಾಗತ್ತೆ, ಇದಕ್ಕೆ ಇರುವಂತ ನಿಯಮ ಏನು ಅಂತೀರಿ?
0: ಪ್ರಾಣಿಗಳನ್ನ ಸಾಗಣೆ ಮಾಡಲು ಅಂತ ಹೇಳಿ 1978 ಮೊದಲನೇ ಬಾರಿಗೆ ನಿಯಮವನ್ನು ತರಲಾಯಿತು. 2001-2009 ತಿದ್ದುಪಡಿ ವಿಧೇಯಕಗಳನ್ನ ಕೂಡ ಮಂಡಿಸಲಾಗಿದೆ. ಪ್ರಮುಖವಾಗಿ ನೀವು ಪ್ರಾಣಿಗಳನ್ನ ಕೊಂಡ್ಕೊಂಡಾಗ ಎರಡು ವಿಧದಲ್ಲಿ ನಾವು ಸಾಗಣೆ ಮಾಡ್ತೀವಿ. ಒಂದು ನೆಲದ ಮೇಲೆ ಕರ್ಕೊಂಡು ಹೋಗಿ
1: ಹತ್ರ ಇಸ್ಕೊಂಡು
0: ಹತ್ರ ಇದ್ದಂತ ಸಂದರ್ಭದಲ್ಲಿ, ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಗಾಡಿಗಳಲ್ಲಿ, ವಾಹನಗಳಲ್ಲಿ ತಗೊಂಡು ಹೋಗೋದು. ಈ ನೆಲದ ಮೇಲೆ ತಗೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಒಂದು ದಿನದಲ್ಲಿ 30 ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನ ಯಾವುದೇ ದನಗಳು ಕ್ರಮಿಸಬಾರದು, ಹಸುಗಳು ಕ್ರಮಿಸಬಾರದು. ಸಣ್ಣ ಕರುಗಳಾದ್ರೆ 17 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗಬಾರದು, ಕುದುರೆಗಳಾದ್ರೆ ಒಂದು 45 ಕಿಲೋಮೀಟರ್ಗಿಂತ ಹೆಚ್ಚು ದೂರ ನಡೆಸಬಾರದು. ಈ ತರ ಪ್ರತಿಯೊಂದು ಪ್ರಾಣಿಗಳಿಗೂ ಇಂತಿಷ್ಟೇ ದೂರವನ್ನ ಕ್ರಮಿಸಬೇಕು ಅಂತಿದೆ. ಕ್ರಮಿಸುವ ಅವಧಿ ಅಂದ್ರೆ ಒಂದು ದಿನದಲ್ಲಿ ನಡೆಯುವ ಅವಧಿ ಯಾವುದೇ ಕಾರಣಕ್ಕೂ 8 ಗಂಟೆಗಿಂತ ಜಾಸ್ತಿ ಆಗಿರಬಾರ್ದು. ಕ್ರಮಿಸುವಂತಹ ದಾರಿಯಲ್ಲಿ ಅವಕ್ಕೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಇರಬೇಕು, ವಿಶ್ರಾಂತಿಗೂ ಕೂಡ ವ್ಯವಸ್ಥೆ ಇರಬೇಕು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಯಾವುದೇ ಕಾರಣಕ್ಕೂ ಈ ಸಾಗಣೆಯನ್ನ ಮಾಡಬಾರದು. ಇನ್ನು ವಾಹನಗಳಲ್ಲಿ ಚಲಿಸುವಾಗ, ಈಗ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಮುಖ್ಯ ಆಗತ್ತೆ, ವಾಹನದ ವೇಗ ಎಂತಹದ್ದೇ ರಸ್ತೆಗಳಾದರೂ 35 ಕಿಲೋಮೀಟರ್ಗಿಂತ ಹೆಚ್ಚಿರಬಾರ್ದು. ಈ ಪ್ರಾಣಿಗಳನ್ನ ವಾಹನದಲ್ಲಿ ಹತ್ತಿಸ್ಕೊಳ್ಳಕ್ಕೆ ಇಳಿಜಾರಾದ ಜಾಗ ಇರಬೇಕು. ಹತ್ತಿಸ್ಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ, ಪ್ರಾಣಿ ವಾಹನದಲ್ಲಿ ನಿಂತಾಗ ಪ್ರಾಣಿಯ ತಲೆ ಭಾಗ ಎಂಜಿನ್ ಕಡೆಗೆ ಮುಖ ಮಾಡಿರಬೇಕು. ಅಂದ್ರೆ ಈ ವಾಹನ ಚಲಿಸುವ ದಿಕ್ಕಿನಲ್ಲಿ
1: ತಲೆ ಇರಬೇಕು,
0: ಯಾವುದೇ ಕಾರಣಕ್ಕೂ ಹಿಂಭಾಗಕ್ಕೆ ನಿಲ್ಲಿಸಬಾರದು. ಆಮೇಲೆ ಏನಂತ ಹೇಳಿದ್ರೆ, ಕನಿಷ್ಠ 5 ಸೆಂಟಿಮೀಟರ್ ಅಷ್ಟು ದಪ್ಪ ಇರುವಂತ ಹುಲ್ಲಿನ ಹಾಸಿಗೆಯನ್ನ
1: ಹಾಕಿರ್ಬೇಕು
0: ಕೆಳಗಡೆ. ಎರಡೂ ಬದಿಗಳಲ್ಲಿ ಈ ಮೆತ್ತನೆಯ ಹೊದಿಕೆಯನ್ನ ಹಾಕಿದ್ರೆ ಗಾಡಿ ನಡೆಯುವಂತ ಸಂದರ್ಭದಲ್ಲಿ ಆಗುವಂತ ಕುಲುಕಾಟದಿಂದ ಆಗುವಂತ ಗಾಯಗಳನ್ನ ತಪ್ಪಿಸ್ಬೋದು. ಆಮೇಲೆ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಸ್ಟೌವ್ ಇಲ್ಲ ಸೀಮೆ ಎಣ್ಣೆ ದೀಪಗಳನ್ನ ಆ ಗಾಡಿಯಲ್ಲಿ ಇಡಬಾರ್ದು. ವಾಸನೆ ಬರುತ್ತೆ, ಒಂದು ಆಕಸ್ಮಿಕವಾಗಿ ಬೆಂಕಿ ಹತ್ಕೋಬಹುದು. ಸೊ ಈ ಎಲ್ಲ ತೊಂದರೆಗಳಿರೋದ್ರಿಂದ ಅದನ್ನ ಮಾಡಬಾರದು. ಪ್ರಾಣಿಯನ್ನ ಒಳಗಾಕಿದ್ಮೇಲೆ ಸಂಪೂರ್ಣವಾಗಿ ಗಾಡಿಯನ್ನ ಮುಚ್ಚಬಾರದು, ಗಾಳಿ ಆಡ್ಲಿಕ್ಕೆ ಅವಕಾಶ ಇರಬೇಕು. ಈ ಎಲ್ಲ ಅಂಶಗಳನ್ನ ನಾವು ಪರಿಗಣನೆಗೆ ತಗೊಂಡು ಪ್ರಾಣಿಗಳನ್ನ ಸಾಗಿಸಬಹುದು.
1: ಮತ್ತೆ ಹೆಚ್ಚು ಪ್ರಾಣಿಗಳನ್ನ ನಾವು ಸಾಕಾಣಿಕೆ ಮಾಡ್ತಾ ಇರ್ತೀವಿ, ಈ ಕುರಿಗಳನ್ನ ಕೊಂಡ್ಕೊಳ್ಳೋದು, ಒಂದು ಲಾರಿಗೆ ಹಾಕ್ಬಿಟ್ಟು 100 ಕುರಿಗಳನ್ನ ತುಂಬಿಡೋದು, ಸಾಕಷ್ಟು ಅಂತರನ್ನು ಕೊಡ್ಬೇಕಾಗತ್ತಲ್ವೇ?
0: ಹೌದು ಸರ್, ಪ್ರತಿ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಬೇಕಾದ್ರೆ ಅವುಗಳ ವಯಸ್ಸಿನ ಅನುಗುಣವಾಗಿ, ಅವುಗಳ ಲಿಂಗದ ಅನುಗುಣವಾಗಿ, ಅವುಗಳಿರುವ ಸ್ಥಿತಿಯ ಅನುಗುಣವಾಗಿ ನಾವು ಸಾಗಣೆ ಮಾಡಬೇಕಾಗತ್ತೆ. ಅದಕ್ಕೆ ಈ ನಿಯಮದಲ್ಲಿ ಇಂತಿಷ್ಟೇ ಪ್ರಾಣಿಗಳನ್ನ ರೈಲ್ನಲ್ಲಿ ಸಾಗಿಸಬಹುದು, ಗೂಡ್ಸ್ ಗಾಡಿಗಳಲ್ಲಿ ಸಾಗಿಸಬಹುದು ಅಂತ ಹೇಳಿ ಈ ನಿಯಮದಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಸಾಗಿಸಬಹುದು.
1: ಇನ್ನು ಸಾಧಾರಣವಾಗಿ ನಾಯಿಗಳನ್ನು ಸಾಕಾಣಿಕೆ ಮಾಡಿ

0: ಮರಿ ಮಾಡಿ ಅವುಗಳನ್ನು ಮಾರಾಟವನ್ನು ಕೂಡ ಕೆಲವರು ಮಾಡ್ತಾರೆ. ಇದಕ್ಕಿರುವಂಥ ನಿಯಮಗಳು ಏನು ಅಂತೀರಿ?
1: ಹೌದು, ನಾಯಿಗಳನ್ನು ಮರಿಗಳ ಮಾಡುವ ಉದ್ದೇಶಕ್ಕಾಗಿ ಸಾಕುವಂಥದ್ದನ್ನ ನಾವು ಬ್ರೀಡಿಂಗ್ ಅಂತ ಕರಿತೀವಿ. ಸಂತಾನಕ್ಕೆ ಸಾಕಿರುವಂಥದ್ದು, ಅದನ್ನು ನಿಯಂತ್ರಿಸಲು 2017 ಒಂದು ಕಾಯ್ದೆ ಬಂತು. ಹಾಗೆ ಈ ಮರಿಗಳನ್ನು ಮಾರಲು ಪೆಟ್ ಶಾಪ್ ರೂಲ್ಸ್ ಅಂತ ಹೇಳಿ 2018 ಒಂದು ಕಾಯ್ದೆ ಬಂತು. ಈ 2017 ಬಂದ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಯಾವುದೇ ಹೆಣ್ಣು ನಾಯಿ 18 ಕಡಿಮೆ ಇದ್ರೆ ಆ ಹೆಣ್ಣು ನಾಯಿಯನ್ನ ನಾವು ಸಂತಾನ ಮಾಡಲು ಬಳಸೋ ಹಾಗಿಲ್ಲ. ಅಂದ್ರೆ 18 ಮೇಲ್ಪಟ್ಟ ಹೆಣ್ಣು ನಾಯಿಗಳಿಂದಲೇ ನಾವು ಮರಿ ಮಾಡಿಸ್ಬೇಕು. 1 ಒಂದೇ ಸಾರಿ ಮರಿಯನ್ನ ಪಡಿಬೇಕು. ತನ್ನ ಜೀವಿತ ಅವಧಿಯಲ್ಲಿ ಆ ನಾಯಿ 5 ಮರಿಗಳನ್ನ ಕೊಡ್ಬೋದು. 8 ಮೇಲ್ಪಟ್ಟ ಹೆಣ್ಣು ನಾಯಿಯನ್ನ ಯಾವುದೇ ಕಾರಣಕ್ಕೂ ಮರಿ ಮಾಡಿಸಲು ಬಳಸಬಾರ್ದು. ಈ ಅಂಶಗಳನ್ನ ಗಣನೆಗೆ ತಗೊಂಡು ನಾಯಿಗಳನ್ನ ಬ್ರೀಡಿಂಗ್ ಮಾಡಬಹುದಾಗತ್ತೆ. ಇದನ್ನು ಮಾಡಲಿಕ್ಕೆ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಅನುಮತಿಯನ್ನ ಪಡಿಬೇಕಾಗತ್ತೆ. ಇನ್ನ ಮಾರಾಟ ಮಾಡುವ ವಿಷಯಕ್ಕೆ ಬಂದ್ರೆ, 8 ಕಡಿಮೆ ಇರುವಂತ ನಾಯಿಯನ್ನ ಮಾರಾಟ ಮಾಡಬಾರದು. ಸೂಕ್ತವಾದ ಲಸಿಕೆ ಜಂತುನಾಶಕ ಔಷಧಿಯನ್ನ ಕೊಡಬೇಕಾಗತ್ತೆ. ಗರ್ಭಾವಸ್ಥೆಯಲ್ಲಿರುವಂತ ನಾಯಿಗಳನ್ನ ಮಾರಾಟ ಮಾಡಬಾರದು. ಮಾರಾಟ ಆಗದೆ ಉಳಿದಿರುವಂತ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿ ನಂತರ ಅವನ್ನ ಪ್ರಾಣಿ ಕಲ್ಯಾಣ ಇಲ್ಲ ಪ್ರಾಣಿ ದಯಾ ಸಂಘಗಳಿಗೆ ಬಿಡಬಹುದು.
0: ಮತ್ತೆ ನಾಯಿಗಳನ್ನ ಮನೆಯಲ್ಲಿ ಸಾಕುವಂತವರು ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಪರವಾನಗಿ
1: ಪಡಿಬೇಕಾಗತ್ತೆ. ಆ ಪರವಾನಗಿ ಪಡಿಲಿಕ್ಕೆ ಏನಂತ ಹೇಳಿದ್ರೆ, ರೋಗದ ವಿರುದ್ಧ ಎಲ್ಲ ಲಸಿಕೆಗಳು ಆಗಿರ್ಬೇಕು, ಕಾಲಕಾಲಕ್ಕೆ ಜಂತುನಾಶಕ ಔಷಧಿ ಕುಡಿದಿರ್ಬೇಕು, ಪಶುವೈದ್ಯರಿಂದ ಒಂದು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತೆ.
0: ಈಗ ನಾಯಿಗಳಲ್ಲಿ ಸಾಧಾರಣವಾಗಿ ಅದು ಮನೆಯಲ್ಲಿ ಸಾಕುವಂತ ನಾಯಿ ಆಗ್ಬೋದು ಅಥವಾ ಬೀದಿ ನಾಯಿಗಳಾಗ್ಬೋದು, ಅವುಗಳಿಗೆ ಸಾಧಾರಣವಾಗಿ ನಾವು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾ ಇರ್ತೀವಿ, ಅದರಲ್ಲೂ ಏನಾದರೂ ನಿಯಮವನ್ನು ಪಾಲಿಸಬೇಕಾಗತ್ತೆ.
1: ಹೌದು ಸರ್, 2001 ABC ರೂಲ್ಸ್ ಅಂತ ತಂದಿದೆ, ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್, ಅದು ನಾಯಿಗಳಿಗೆ ಅಂತ ತರಲಾಗಿದೆ. ನೀವು ಹೇಳಿದಾಗೆ ಅದರಲ್ಲಿ ಏನಂತ ಹೇಳಿದ್ರೆ, ಮಾಲೀಕರಿರುವ ನಾಯಿಗಳು ಬೀದಿ ನಾಯಿಗಳು ಅಂತ 2 ಗುಂಪುಗಳಿವೆ. ಮಾಲೀಕರಿರುವಂತಹ ನಾಯಿಗಳಿಗೆ ಅದು ಮಾಲೀಕರ ಜವಾಬ್ದಾರಿ ಆಗಿರುತ್ತೆ. ಅವುಗಳಿಗೆ ಲಸಿಕೆ ಕೊಡೋದಾಗ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಿಸೋದಾಗ್ಲಿ ಅದು ಮಾಲೀಕರ ಜವಾಬ್ದಾರಿ ಆಗಿರುತ್ತೆ. ಇನ್ನು ಈ ಬೀದಿ ನಾಯಿಗಳಿಗೆ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಸಂತಾನಹರಣ ಚಿಕಿತ್ಸೆಯ ಜವಾಬ್ದಾರಿಯನ್ನು ಹೊಂದಿರ್ತವೆ. ಒಂದು ಪ್ರದೇಶದಿಂದ ಒಂದಷ್ಟು ನಾಯಿಗಳನ್ನ ಹಿಡಿದು ತಂದು ಅವುಗಳ ಸಂತಾನಹರಣ ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅದನ್ನ ಒಂದು 3-4 ಆರೈಕೆ ಮಾಡಿ ನಂತರ ಅದನ್ನ ಅದೇ ಪ್ರದೇಶಕ್ಕೆ ಬಿಟ್ಟು ಬರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾಯಿಯನ್ನ ಹಿಡಿದುಕೊಂಡು ಬಂದಂತ ಸಂದರ್ಭದಲ್ಲಿ ನಾಯಿ ಏನಾದರೂ ಪ್ರೆಗ್ನೆಂಟ್ ಆಗಿದ್ರೆ, ಗರ್ಭಧರಿಸಿದ್ರೆ, ಅಂತ ನಾಯಿಯ ಸಂತಾನಹರಣ ಚಿಕಿತ್ಸೆ ಮಾಡಲಿಕ್ಕೆ ಬರುವುದಿಲ್ಲ. ಅದು ಮರಿ ಹಾಕಿದ ನಂತರವೇ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಬೇಕಾಗತ್ತೆ. ಆಮೇಲೆ ಅದನ್ನ ತೆಗೆದುಕೊಂಡು ಬಂದಿರುವಂತ ಜಾಗಕ್ಕೆ ಬಿಡಬೇಕಾಗತ್ತೆ.
0: ಅಂದ್ರೆ ಗಂಡು ನಾಯಿ ಮತ್ತು ಹೆಣ್ಣು ನಾಯಿ,
1: ಹೌದು,
0: ಎರಡಕ್ಕೂ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಬಹುದು ಅಂತ.
1: ಹೌದು.
0: ಇನ್ನ ಈ ವನ್ಯಜೀವಿ ದೌರ್ಜನ್ಯ ತಡೆ ಕಾಯ್ದೆ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ವನ್ಯಜೀವಿ ಸಂರಕ್ಷಣೆಯಲ್ಲಿ ಇರುವಂತ ಅತ್ಯಂತ ಪ್ರಬಲವಾದ ಕಾಯ್ದೆ ಇದು, 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಈ ಕಾಯ್ದೆ ಕಾಡು ಪ್ರಾಣಿಗಳನ್ನ, ಕಾಡಿನಲ್ಲಿರುವಂತಹ ಮರಗಳನ್ನ ಎಲ್ಲವನ್ನೂ ಒಳಗೊಂಡಿರುತ್ತೆ. ಇಲ್ಲಿ ಕಾಡಿನಲ್ಲಿ ಇರುವಂತ ಪ್ರಾಣಿಗಳನ್ನ ಶಿಕ್ಷಿಸುವುದು, ಹಿಂಸಿಸುವಂತಹದ್ದು, ಬೇಟೆ ಆಡುವಂತಹದ್ದು, ಇನ್ನು ಮೃಗಾಲಯಗಳಲ್ಲಿ ಇರುವಂತಹ ಪ್ರಾಣಿಗಳನ್ನ ಚುಡಾಯಿಸುವುದು, ಇವೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ. ಅದೇ ರೀತಿ ಕಾಡಿನಲ್ಲಿರುವಂತಹ ಮರಗಳನ್ನ ಕದ್ದು ಕುಯ್ಯುವಂತಹದ್ದು, ಕಳ್ಳ ಸಾಗಣೆ ಮಾಡುವಂತಹದ್ದು, ಕಾಡಿಗೆ ಬೆಂಕಿ ಹಾಕುವಂತಹದ್ದು, ಇವೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ ಆಗಿರ್ತವೆ.
0: ಅಂದ್ರೆ ಮರಗಳನ್ನು ಕೂಡ ನಾವು ಒಂದು ಜೀವ ಇರುವಂತಹ ಜೀವಿಗಳು ಅಂತಾನೆ ಪರಿಗಣಿಸಿದ್ದೀವಿ.
1: ಹೌದು, ಈ ಕಾಯ್ದೆ ಅಡಿಯಲ್ಲಿ.
0: ಕೇಳಿದ್ರೆ ತಮಗೆ ಈ ಪ್ರಾಣಿ ಕಲ್ಯಾಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ GK ಚೇತನ್ ಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9964410091. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9964410091. ತುಂಬ ಸಂತೋಷ ಡಾಕ್ಟರ್ ಚೇತನ್ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣದ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

0: ರೈತ ಬಂಧವರೇ, ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಪೋಷಕಾಂಶಗಳು ನಷ್ಟವಾಗದಂತೆ ಅಡುಗೆ ಮಾಡುವ ಕ್ರಮ ಮತ್ತು ಪೂರಕ ಶಿಶು ಆಹಾರ ತಯಾರಿಸುವ ಕ್ರಮ ಈ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
1: ಅಪ್ಪನ ಸೇವಿಂಗ್ಸ್, ಅವರ ಪಾಠ,
2: ಅವರಿಗೆ ಸದಾ ನಮ್ಮದೇ ಕಾಳಜಿ.
3: ಮತ್ತೆ ಅವರ ಒಂದು ಸೇವಿಂಗ್ಸ್ ಬ್ಯಾಂಕ್ನಲ್ಲೂ ಇದೆ.
1: ಆದ್ರೆ ಕ್ಲೈಮ್ ಮಾಡೋಕೆ ಕಷ್ಟವಾಗುತ್ತೆ.
2: ಈಗ ಇನ್ನೂ ಸುಲಭ ಆಗಿದೆ. ಬ್ಯಾಂಕ್ನ ವೆಬ್ಸೈಟ್ ಅಥವಾ ಬ್ರಾಂಚ್ ಗೆ ಹೋಗಿ ಕ್ಲೈಮ್ ಫಾರ್ಮ್ ತುಂಬಿಸಿ, ದಾಖಲೆಗಳನ್ನು ಸಲ್ಲಿಸಿ, 15 ದಿನಗಳಲ್ಲಿ ಸೆಟಲ್ಮೆಂಟ್ ಮತ್ತು ನಾಮಿನೇಷನ್ ಇದ್ರೆ ಕ್ಲೈಮ್ ಸೆಟಲ್ಮೆಂಟ್ ಇನ್ನೂ ಸುಲಭ.
4: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
7: ಇದೆಯಪ್ಪ ಸಿಕೆವೈಸಿ ಐಡಿ.
6: ಸಿಕೆವೈಸಿನ ಏನದು?
7: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
6: ಆರ್ಬಿಐ ಹೇಳುತ್ತೆ,
7: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
0: ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಇದುವರೆಗೆ ಕೃಷಿ ರಂಗ ಕಿಸಾನ್ ವಾಣಿ ಕೇಳಿದಿರಿ.
1: ನಿಧನ ಸುದ್ದಿ. ಗಾಳಿಬೀಡು ಹೈಸ್ಕೂಲ್ ಪಕ್ಕ ವಾಸವಿದ್ದ ರಘು ಅವರು 70ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ 11:30 ನಿಧನರಾದರು. ರಘು ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11:00 ಗಾಳಿಬೀಡಿನಲ್ಲಿ ನಡೆಯಲಿದೆ. ಹಾಲೇರಿ ಕಾಂಡನಕೊಲ್ಲಿ ಗ್ರಾಮ ಮುಂಡಂಡ ರಘು ಮಾದಪ್ಪ ಐಂಡ ಅಕ್ಕ ಪೊನ್ನಮ್ಮ ಪೊನ್ನಕ್ಕಿ ಅಯ್ಯಂಗ 68ನೇ ಬಯತಲು ಇಂದು ಮಧ್ಯಾಹ್ನ 3:00 ಮರಣಪಟ್ಟದು. ಮುಂಡಂಡ ಪೊನ್ನಮ್ಮ ಪೊನ್ನಕ್ಕಿ ಅಯ್ಯಂಡ ಆಖಿರ್ ಕಾರ್ಯ ನಾಳೆ ಮಧ್ಯಾಹ್ನ 12:00 ರೊಳಲು ಸ್ವಗ್ರಾಮತ್ಲು ನಡಪ. ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
3: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
4: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಇವರ ಕೂಡು ಕೂಟಲಿ. ನಾಡ್ದು 6:00 ಬೆಳಿಗ್ಗೆ 10:30 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಲ್ಲಿ ರಾಜ್ಯ ಮಟ್ಟದ ಜೇನು ಕೃಷಿಕರ ಸಮಾವೇಶ ಏರ್ಪಾಡಾಟು. ಮಡಿಕೇರಿಪೇಟೆನ ಜಿಲ್ಲಾಡಳಿತ ಭವನದಲ್ಲಿ ದಸರಾ ಹಂಗೆ ಕಾವೇರಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ತಯಾರಿಗಳ ಕುರಿತಂಗೆ ಸಭೆ ನಡೆತು. ಸಭೆಯಲ್ಲಿ ಮಂತ್ರಿಗ ಮಾತಾಡಿ ಮಡಿಕೇರಿ ಮತ್ತು ಗೋಣಿಕೊಪ್ಪ ದಸರನ ಸಂಪ್ರದಾಯ ಗೌಜಿ ಹಂಗೆ ತುಂಬ ಭಕ್ತಿಯಿಂದ ಕಾನೂನು ನಿಯಮಗಳ ಪಾಲಿಸಿಕೊಂಡು ಜವಾಬ್ದಾರಿಯಿಂದ ಆಚರಣೆ ಮಾಡೋಕು, ದಸರಕ್ಕೆ ತನ್ನದೇ ಆದ ಸಂಪ್ರದಾಯ ಚರಿತ್ರೆ ಉಟ್ಟು ಅದನ್ನು ಸರಿಯಾಗಿ ಆಚರಣೆ ಮಾಡೋದರೊಟ್ಟಿಗೆ ಕಾನೂನು ಹಂಗೆ ಸಂವಿಧಾನಕ್ಕೆ ಎಲ್ಲವೂ ಗೌರವನ ಕೊಡೋಕು, ನಿಯಮಗಳ ನೋಡಿಕೊಂಡೇ ಜವಾಬ್ದಾರಿಯಿಂದ ದಸರನ ನಡೆಸೋಕು. ಈ ಸಲ ಮಡಿಕೇರಿ ಹಂಗೆ ಗೋಣಿಕೊಪ್ಪ ದಸರಕ್ಕೆ ಸರ್ಕಾರ ಅನುದಾನನ ಜಾಸ್ತಿ ಮಾಡಿಟ್ಟು ಜನರ ಭಾವನೆಗಳಿಗೆ ಸರ್ಕಾರ ಗೌರವನ ಕೊಟ್ಟುಟ್ಟು ಯಾವುದೇ ಥರದ ಅಡೆತಡೆಗ ಹೆದರಿಕೆಗ ಇಲ್ಲದಂಗೆ ಸರಿಯಾಗಿ ದಸರ ನಡೆಸಿಕೆ ಕ್ರಮ ತಗೊಳ್ಳೋಕುತ್ತ ಸೂಚನೆ ಕೊಟ್ಟು. ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಮಾತಾಡಿ ದಸರಾ ಹಂಗೆ ಕಾವೇರಿ ಜಾತ್ರೆಗೆ ಬೇಕಿರುವ ಸರಿಯಾದ ತಯಾರಿಗಳು ಮಾಡಿಕೊಂಡಳು. ಇದೇ 17:00 ರಾತ್ರಿ 7:50 ತೀರ್ಥೋದ್ಭವ ಆದೆ. ಇದರ ಕುರಿತಂಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸರಿಯಾದ ತಯಾರಿಗೆ ನಡೀತಾ ಹುಟ್ಟುತ್ತಾ ಮಾಹಿತಿನ ಕೊಟ್ಟು ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಗೌಡ ಸಮಾಜ ಮೂರ್ನಾಡು ಹಂಗೆ ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡು ಇವರ ಕೂಡು ಕೂಟಲಿ ಇಂದು ಮೂರ್ನಾಡು ಗೌಡ ಸಮಾಜಲಿ ಮಕ್ಕಳಿಗೆ ಕತೆ ಬರೆಯನೋ ಬನ್ನಿ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮದಲ್ಲಿ ವಿಷಯ ತಿಳ್ಕೊಂಡ ಸಾಹಿತಿಗ ಮಕ್ಕಳಿಗೆ ಕತೆ ಅಂತ ಹೇಳ್ರೆ ಎಂತ, ಅದನ್ನು ಹೆಂಗೆ ಬರೆಯೋದು, ಯಾವ ಥರಲ್ಲಿ ಬರೆಯೋಕ್ಕೂ, ಅದು ಹೆಂಗೆ ಇರೋಕ್ಕೂ, ಯಾವ ವಿಷಯದ ಮೇಲೆ ಬರೆಯೋಕ್ಕೂ ಅಂತ ಹೇಳೋದನ್ನು

ಕೊಟ್ಟು ಸುಮಾರು ಮಕ್ಕ ಕೂಡಿಯಾಡಿ ಈ ಕಾರ್ಯಕ್ರಮದ ಲಾಭನ ಪಡ್ಕೊಂಡು ರೋಟರಿ ಮಿಸ್ಟಿ ಹಿಲ್ಸ್ನ ಕಡೆಯಿಂದ ಇದೇ ತಾರೀಕು 14ಕ್ಕೆ ಮಡಿಕೇರಿಪೇಟೆನ ಗಾಂಧಿಬಾಣಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ 13ನೇ ವರ್ಷದ ಮಕ್ಕಳ ದಸರಾ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಪದವಿ ಮತ್ತು ಪದವಿ ಪೂರ್ವ ಮಕ್ಕಳಿಗೆ ಅರೆಭಾಷೆ ಸಾಹಿತ್ಯ ಪೈಪೋಟಿನ ಏರ್ಪಾಡು ಮಾಡಿಡು. ಅರೆಭಾಷೆ ಲೇಖನ ಹಂಗೆ ಅರೆಭಾಷೆ ಕವನ ಹಿಂಗೆ ಎರಡು ವಿಭಾಗಗಳಲ್ಲಿ ಪೈಪೋಟಿ ನಡೆದಿದೆ. ಪದವಿ ಮಕ್ಕಳಿಗೆ ಲೇಖನ ಪೈಪೋಟಿಗೆ ವಿಷಯ ಅರೆಭಾಷೆ ಅಂದು ಇಂದು ನಾಳೆ, ಕವನ ಪೈಪೋಟಿಗೆ ವಿಷಯ ಸಂಬಂಧಗ. ಪದವಿ ಪೂರ್ವ ಮಕ್ಕಳಿಗೆ ಲೇಖನ ಪೈಪೋಟಿಗೆ ವಿಷಯ ಬದುಕು ಅಂತ ಹೇಳುವ ವಿಷಯದ ಕುರಿತು ಪೈಪೋಟಿ ನಡೆದಿದೆ. ಭಾಗವಹಿಸಿಕೆ ಕುಸಿರವು. ಇದೇ ತಾರೀಕು 10ರೊಳಗೆ ಅಕಾಡೆಮಿನ ಕಚೇರಿಗೆ ಹೆಸರನ್ನ ಕೊಡಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ಕಚೇರಿಯಿಂದ ಕೇಳಿ ತಿಳ್ಕೊಳಕತ್ತ ಅಕಾಡೆಮಿನ ಅಧ್ಯಕ್ಷರು ತಿಳಿಸೋಳು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಇದೇ ತಾರೀಕು 8ಕ್ಕೆ ಬೆಳಿಗ್ಗೆ 10ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ

0: ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಇದೇ ತಾರೀಕು 8ಕ್ಕೆ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಾರೀಕು 11ಕ್ಕೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ನಮ್ಮನೇ ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ದಿವಂಗತ ಪೂಜಾರಿ ರಮಣ್ಣಪ್ಪ ಅವರ ಜ್ಞಾನ ಮಾಡಿಕೊಳ್ಳುವ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿ ದಸರಾ ಜನೋತ್ಸವದ 3ನೇ ವರ್ಷದ ಕಾಪಿ ದಸರಾ ಇದೇ ತಾರೀಕು 14ಕ್ಕೆ ಮಡಿಕೇರಿ ಪೇಟೆನ ಗಾಂಧಿ ಬಾಳಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ಏರ್ಪಾಡಾಟು. ಅಂಚೆ ಅದಾಲತ್ನ ಮುಂದಿನ ಸಭೆ ಇದೇ ತಾರೀಕು 8ಕ್ಕೆ ಸಾಯಂಕಾಲ 4 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ನಡೆದಿತ್ತ ಅಂಚೆ ಅಧೀಕ್ಷಕರು ತಿಳಿಸಿದಳು. ಕೂರ್ಗ್ ಮಾಸ್ಟರ್ಸ್ ಕಪ್ನ ಕಡೆಯಿಂದ 3ನೇ ವರ್ಷದ 50 ವರ್ಷ ಮೇಲ್ಪಟ್ಟವರ ಕಾಲ್ಚೆಂಡ್ ಆಟ ಬರುವ ತಿಂಗಳ ನವೆಂಬರ್ ತಾರೀಕು 21 ಮತ್ತು 22ಕ್ಕೆ 2 ದಿನ ವಿರಸ್ಪೇಟೆ ತಾಲೂಕು ಆಟದ ಬಂಡಲಿ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಕೊಡವ ಕುಟುಂಬಗಳ ನಡುವೆ ಈ ಸಲ ನಡೆಯಕ್ಕಿರುವ 25ನೇ ವರ್ಷದ ಕೊಟ್ಟಂಗಡ ಕುಟುಂಬಸ್ಥರ ಕ್ರಿಕೆಟ್ ನಮ್ಮೇನ ಲಾಂಛನ ಬಿಡುಗಡೆ ಜಂಬರ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆದು ಮತದಾರಪಟ್ಟಿನ ವಿಶೇಷ ಸಮಗ್ರ ಪರಿಷ್ಕರಣೆ ಕೆಲಸಲ್ಲಿ ಜಿಲ್ಲೆಯಲ್ಲಿ 58,883 ಮತದಾರರ ಗುರುತು ಮಾಡಿ ಅಂಥವಕ್ಕೆ ನೋಟಿಸ್ನ ಕೊಟ್ಟಿದ್ದು. ಇದರಲ್ಲಿ 51,179 ನೋಟಿಸ್ಗಳ ವಿಚಾರಣೆನ ಮುಗಿಸಿ 86.92% ಪ್ರಗತಿ ಔಟು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
9: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್ 9606018186.
4: ನೆಕ್ಸಾ.
5: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
6: ಸರ್ಪ್ರೈಸ್ ಗಿಫ್ಟ್?
5: ಓಪನ್ ಮಾಡು.
6: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
5: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರೀಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ವಿಎಂ ರೋಡ್, ಕೊಡಗರಹಳ್ಳಿ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಸನ್ ಸಿಟಿ ಅರ್ಪಿಸುತ್ತಿದೆ.

0: ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
1: ಸುದ್ದಿ ಸಮಾಚಾರ ಓದಿನುಳ್ಳ ಕುಂಜಿರ ಗಿರೀಶ್ ಭೀಮಯ್ಯ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಲಾಜಿಕಲ್ ಡಿಸ್ಪ್ರಿಯನ್ಸಿ ಪಿಂಜ ಅನ್ಮ್ಯಾಪಿಂಗ್ ಅಡಿಯಲ್ಲಿ ಜಿಲ್ಲೆಯಲ್ಲಿ 58,893 ಮತದಾರರ ಗುರುತು ಮಾಡಿ ತಿಂತು. ಈಗ ಅಂಥ ಮತದಾರಂಗಕ್ಕೆ ನೋಟಿಸ್ ಬಳಂಬೋದು ಪೂರ್ತಿಯಾಯಿತು. 58,893 ನೋಟಿಸರ ಪೈಕಿ 51,479 ನೋಟಿಸರ ವಿಚಾರಣೆ ಪೂರ್ಣ ಆಯಿತು. ಬಾಕಿ 7,704 ವಿಚಾರಣೆ ಬಾಕಿ ಉಂಟು. ಜೂನ್ 16 ಅಕ್ಟೋಬರ್ 3 ಜಿಲ್ಲೆಯಲ್ಲಿ ಒಟ್ಟು 26,250 ಅರ್ಜಿ ಸ್ವೀಕೃತಾಯಿತು. ಅದತ್ತು ಪುದಿಯ ಮತದಾರ ಕೂಡೋಕೆ ಫಾರಂ 6 6,155 ಅರ್ಜಿ, ಪುರದೇಶದುಳ್ಳ ಮತದಾರ ಫಾರಂ 6 20 ಪೆದಗಡಪಕ್ಕೆ ಆಕ್ಷೇಪಣೆ ಫಾರಂ 7 1,143 ಪಿಂಜ ತಿದ್ದುಪಡಿ ಜಾಗಮಾತುವ ಫಾರಂ 8 18,930 ಅರ್ಜಿ ಸಲ್ಲಿಕೆ ಆಯಿತುಂಡೆಂದು ಪ್ರಕಟಣೆ ಅರಿಚಡಿತು. ಕೊಡವ ಒಕ್ಕಡುಳ್ಳ ನಡುಪು 21 ಕಾಲತ್ರ ಕೊಟ್ಟಂಗಡ ಒಕ್ಕಡ ಕ್ರಿಕೆಟ್ ನಮ್ಮ ಲಾಂಛನ ಬಿಡುಗಡೆ ಸಮಾರಂಭ ಪೊನ್ನಂಪೇಟೆ ಕೊಡ ಸಮಾಜದಲ್ಲಿ ನಡೆದತ್ತು. ಕನಪಟ್ಟ ಬಿಂದುವ ಬುಳಿಚಕತ್ತು ಚಟಿತು ಕಾರ್ಬಾರ ಉದ್ಘಾಟನೆ ಮಾಡಿಸಿ ಕಾರ್ಬಾರಕ್ಕೆ ಮುಖ್ಯ ಬಿಂದುವಾಯಿತು. ಬಂತು ಕುಡಿಯಾಡಿ ತಿಂತಕ್ಕೆ ಬರಂದು ಅಜ್ಜುಕುಟಿ ರೆಸ್ಪಾನ್ ಅನ್ನು ಪೈಪೋಟಿರ ಯಶಸ್ವಿ ಕಾಯಿತು ನಡೆದಕ್ಕೆ ಒಕ್ಕತ್ರ ಮಕ್ಕತ್ತಿಂಜ ತುಟ್ಟು ಪೆರಿಯಂಗಡ ಸಾಕರ ಅವಶ್ಯ ಭಿನ್ನಾಭಿಪ್ರಾಯ ಬರೀಲಿ ಬೆಚ್ಚಿತ್ತು. ಒತ್ತೋರ್ ಮೇಲೆ ಕೈಗೂಟ್ನಕ ಪೈಪೋಟಿ ಯಶಸ್ವಿ ಆಪ ಅಂದ ಒಣಚಿ. ಇನ್ನೂರು ಮುಖ್ಯ ಬಿಂದು ಸಂಸದ ಎದುವೀರ ಒಡೆಯರ್ತಕ್ಕೆ ಬಂದಿತ್ತು. ಕೊಡಗು ಪಿಂಜ ಕಳಿಕೂಟಕ್ಕೆ ಅವಿನಾಭಾವ ಸಂಬಂಧ ಉಂಡು. ಕೊಡಗರ ಸುಪುತ್ರಿ ಪೂವಮ್ಮ ಏಷ್ಯನ್ ಗೇಮ್ಸಲ್ಲಿ ಪುನರ್ಪದಕ ಪಡೆದದು ಖುಷಿ ಪಡುವ ವಿಚಾರ. ಅಂದನೆ ಭಾರತದ ಬೋಂಡಿಯಾನ ಪ್ರತಿಭೆ ಉಂಡು. ಅಂಗಳ ಗುರುತು ಮಾಡಿತು ಪುರುಡು ಕೊಡಪದು ನಂಗೆಲ್ಲ ಜವಾಬ್ದಾರಿ. ಕಳಿ ಪೈಪೋಟಿ ರಾಜಕೀಯಕ್ಕೆ ಸೀಮಿತ ಅಲ್ಲ, ಅದು ಸಮಾಜ ಪಿಂಜ ರಾಷ್ಟ್ರತ್ರ ಏಕತೆಗೆ ಬಲತಪ್ಪ ಸಾಧನ ಅಂದು ಅವರ್ಣಿಸಿ. ಕಾರ್ಬರ್ಲ್ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚಪ್ಪುಡಿ ರಣ ಮಾಚಯ್ಯ, ಪದ್ಮಶ್ರೀ ಐಮುಡಿ ಅಂಡ ರಾಣಿ ಮಾಚಯ್ಯ, ಕೊಟ್ಟಂಗಡ ಉಪ ಅಧ್ಯಕ್ಷ ಕೆ ಬಿ ಮುದ್ದಪ್ಪ ಕುಂಡನಕ್ಕೆ ಕನಪಟ್ಟ ಹೂವ ಜರಿಂಜತ್ತು. ಎಲ್ಲರೂ ಒರೇ ಪೊಲೆ ಜವಾಬ್ದಾರಿ ನಡ್ತಂಡು ದಸರಾ ನಮ್ಮ ನಡ್ತೋಣಂದು ಜಿಲ್ಲೆಯ ಮೇಲ್ಮನಿಕೆ ಮಂತ್ರಿ ಪಿ ಎಂ ನರೇಂದ್ರ ಸ್ವಾಮಿ ಅಣಚಿ. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನಂದು ನಡೆದ ಮಡಿಕೇರಿ ಪಿಂಜ ಗುಣಿಗುಪ್ಪ ದಸರಾ ಪಿಂಜ ತಲಕಾವೇರಿ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟಣಕ್ಕೆ ನಡೆದ ಮುಪ್ಪಡೆ ತಯಾರಿ ಸಭೆಯಲ್ಲಿ ಊತಕ ಬಂದತ್ತು. ದೇಶದ ಕಾನೂನು ಪಿಂಜ ಸಂವಿಧಾನಕ್ಕೆ ಎಲ್ಲರೂ ಗೌರವ ಕೊಡ್ಕೊಂಡು ನಿಯಮತ್ನ ಸಡಿಲ ಮಾಡಿಚಂಗಿ ನಮ್ಮೆಲ್ಲ ಸ್ವರೂಪ ಬದಲಾಪ ಸಾಧ್ಯತೆ ಉಂಡು. ರಾಜ್ಯದ ಇಂದು ಬರಗಾಲ ಉಂಡು, ಈ ಪರಿಸ್ಥಿತಿನ ಜ್ಞಾನ ಮಾಡಿಕೊಂಡು ನಮ್ಮನ್ನ ಕೈಕೊಂಡು ಅಣ್ಣ ಮಂತ್ರಿ ರಸ್ತೆ ಚಾಯಿಗೂಟೋ ಕೆಲಸತ್ನ ಆಪಚಕ ಬಿರಿಯ ತೀಕೊಂಡು ಮಂಟಪ ಪೋಪ ಬಟ್ಟೆಲ ಔಷಧವುಳ್ಳ ಎಚ್ಚರಿಕೆಯ ಕ್ರಮ ಹೊರತೋಣಂದು ಸಂಬಂಧಪಟ್ಟ ಇಲಾಖೆಯ ಪದಾಧಿಕಾರಿಗೆ ಸೂಚನೆ ಕೊಡ್ತತ್ತು. ತಲಕಾವೇರಿ ತೀರ್ಥೋದ್ಭವಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು. ದಸರಾಕ್ಕೆ ದಂಡುಕೋಟಿ ಅನುದಾನ ಬಿಡುಗಡೆ ಮಾಡಿತ್ತು. ಇನ್ನೆಚ್ಚಕ್ಕೂ ಅನುದಾನಕ್ಕೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಮನವಿ ಮಾಡಿಸಿ. ಮಡಿಕೇರಿ ದಸರಾ ಕಾರ್ಯಾಧ್ಯಕ್ಷ, ನಗರಸಭೆಕಾರ, ಜಿಲ್ಲಾಧಿಕಾರಿ ಸೋಮಶೇಖರ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ್ಣ ಅವು ತಕ್ಕು ಬಂದತ್ತು. ತೇನು ಕೃಷಿರ ಲಾಭತ್ನ ಉದ್ಯಮ ಮಾಡೋಣ ಒಂದು ಅನ್ನುವ ಉದ್ದೇಶತ್ತು ಅಕ್ಟೋಬರ್ 6 ಪೊಲಕ 10 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಿತು ರಾಜ್ಯ ಮಟ್ಟದ ತೇನು ಕೃಷಿ ಕಂಗಡ ಸಮಾವೇಶತ್ನ ಏರ್ಪಾಡು ಮಾಡಿತ್ತಂದು ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿತು. ತೇನು ಕುಟುಂಬ ನಿರ್ವಹಣೆ, ಸ್ಥಳಾಂತರ, ತೇನು ಕೃಷಿಕರ ಸಾಧಕ ಬಾಧಕ ಅನ್ನುವ ವಿಚಾರದ ಬಗ್ಗೆ ಪ್ರಗತಿಪರ ರೈತಂಗಡ ಕೂಡ ಚರ್ಚೆ ನಡೆಪದುಂಡು. ಇದೇ ನೇರತ್ತು ತೇನು ಕೃಷಿಯಲ್ಲಿ ಸಾಧನೆ ಮಾಡಿದ ಸಾಧಕಗಳ ಸನ್ಮಾನ ಮಾಡುವಂದು ಅವು ಅರಿಚಿಟ್ಟಿತು. ಕೋಣಿಗೊಪ್ಪತ್ತು ಯುವ ದಸರಾ ಆಚರಣೆ ಕಾರ್ಬಾರ ಇದೇ 19 ತಿಂಗಳಾಚ ನಡಪ. 18 ನಾಳಂಕೆ ಜಿಲ್ಲಾ 7-side ಫುಟ್ಬಾಲ್ ಟೂರ್ನಿ ಬೈಪಾಸ್ ರಸ್ತೆರ ಫೆಮ್ಸಿ ಟರ್ಫ್ ಪರಂಬಲ್ ನಡಪ. 19 ನಾಳಂಕೆ ಪೊಲಕ 6 ಜಿಲ್ಲಾ ಮಟ್ಟದ ಸೈಕಲ್ ರೇಸ್ ಪೈಪೋಟಿ ನಡಪ. ಇದತ್ತು 16 ಬೈತರುಳ್ಳ ಆಮಕ್ಕ ಪಿಂಜ ಪುಮ್ಮಕ್ಕ ಕೂಡಿಯಾಡಲು ಫುಟ್ಬಾಲ್ ಸೆಮಿಫೈನಲ್ಸ್ ಪೈಪೋಟಿ 19 ನಾಳಂಕೆ ಮಧ್ಯಾಹ್ನ 12 ನಡಪ. ಮಧ್ಯಾಹ್ನ 2 ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ವೇದಿಕೆ ಕೊಡಗು ಸೂಪರ್ ಬೈಕ್ ಎಕ್ಸ್ಪೋ ನಡಪ. ವೈಪತ್ತು 6 ಕಾವೇರಿ ಕಲಾವೇದಿಕೆಯಲ್ಲಿ ದಸರಾ ನೃತ್ಯ ವೈಭವ ಪಿಂಜ ಯುವ ಜನೋತ್ಸವ ಅಂತರ ಕಾಲೇಜ್ ಡ್ಯಾನ್ಸ್ ಪೈಪೋಟಿ ನಡಪಂದು ಯುವ ದಸರಾ ಸಮಿತಿ ಅಧ್ಯಕ್ಷ ಅರಿಚಿಟ್ಟಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಪದವಿ ಪಿಂಜ ಪದವಿ ಪೂರ್ವ ವಿದ್ಯಾರ್ಥಿಗೆ ಅರೆಭಾಷೆ ಸಾಹಿತ್ಯ ಪೈಪೋಟಿ ಏರ್ಪಾಡು ಮಾಡಿತ್ತು. ಕೂಡಿಯಾಡೋಕು ಇದೇ 10 ನಾಳಂಕೆ ಆಖಿರಿ ಆಯಿತುಂಡು. ಅರೆಭಾಷೆ ಲೇಖನ ಪಿಂಜ ಅರೆಭಾಷೆ ಕವನ ಇದನ್ನೇ ದಂಡು ವಿಭಾಗತ್ತು ಪೈಪೋಟಿ ನಡಪ. ಪದವಿ ವಿದ್ಯಾರ್ಥಿಗೆ ಅಳತು ಪೈಪೋಟಿ ವಿಷಯ ಅರೆಭಾಷೆ ಅಂದು ಇಂದು ನಾಳೆ. ಕವನ ಪೈಪೋಟಿ ವಿಷಯ ಸಂಬಂಧ. ಪದವಿ ಪೂರ್ವ ವಿದ್ಯಾರ್ಥಿಗೆ ಅಳತು ಪೈಪೋಟಿರ ವಿಷಯ ಅರೆಭಾಷೆ ಸಂಸ್ಕೃತಿನ ಪೊರ್ಲ್. ಕವನ ಪೈಪೋಟಿರ ವಿಷಯ ಬದುಕು ಈಚೆಗೆ ವಿಷಯತ್ತು ಪೈಪೋಟಿ ನಡಪ. ಇವರ ಅರಿವುಕ್ಕೆ ಅರೆಭಾಷೆ ಅಕಾಡೆಮಿ ಕಾಫಿ ಕೃಪ ರಾಜ್ಯ ಸೀಟ್ ರೋಡ್ ಇಲ್ಲಿ ಸಂಪರ್ಕ ಮಾಡೋಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಕೊಡವನ ಇಲ್ಲಿಗೆ ಬೇಟಿತ್ರ ಸುದ್ದಿ ಸಮಾಚಾರ ತಂದತ್ತು.
0: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:00.

0: 34 ನಿಮಿಷ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರಿಕ್ಕೆ ಆದ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ, ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030 ಕ್ರೀಡಾಕೂಟ. ವಾರ್ತೆಗಳ ವಿವರ: ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಆದ್ಯ ಭಾಗವಾಗಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಭಗವಾನ್ ಮಹಾವೀರ ಸ್ಮಾರಕ ಸಮಿತಿ ವ್ಯವಸ್ಥೆ ಮಾಡಿದ್ದ ಮಹಾಪರ್ವ ಕ್ಷಮಾಪಣಾ ಸಮಾರಂಭದಲ್ಲಿ ಮಾತನಾಡಿದರು. ಕ್ಷಮೆ, ಸ್ನೇಹ, ಅಹಿಂಸೆ ಹಾಗೂ ಅಂತರ್ಶುದ್ದಿಗಳು ಸಾರ್ವತ್ರಿಕ ಮೌಲ್ಯಗಳಾಗಿವೆ ಎಂದು ಉಪರಾಷ್ಟಪತಿಗಳು ಹೇಳಿದರು. ಇದಕ್ಕೂ ಮುನ್ನ ಇ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ಸಂಸ್ಥೆಯ 58ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಉಪರಾಷ್ಟಪತಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ವಿಕಸಿತ ಭಾರತದ ಪಯಣವು ದೇಶದ ಎಂಎಸ್ಎಂಇ ಮತ್ತು ನವೋದ್ಯಮಗಳ ಬಲದ ಮೇಲೆ ರೂಪುಗೊಳ್ಳಲಿದೆ ಎಂದರು. ಹೂಡಿಕೆದಾರರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಗಳಿಸದೆ ದೇಶವು ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಕ್ಷಿಪ್ರ ತಾಂತ್ರಿಕ ಪ್ರಗತಿಯ ಯುಗಕ್ಕೂ ಕಾಲಿಡುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ಉತ್ತಮ ಕಾರ್ಪೊರೇಟ್ ಆಡಳಿತವನ್ನು ಉತ್ತೇಜಿಸುವಲ್ಲಿ ಐಸಿಎಸ್ಐ ಸಂಸ್ಥೆ ನೀಡಿದ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಇದೇ ವಿಶೇಷ ಸರಣಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ವಿಶ್ವದರ್ಜೆಯ ಸೌಲಭ್ಯಗಳೊಂದಿಗೆ ನಾಗರಿಕ ವಿಮಾನಯಾನ ಮೂಲ ಸೌಕರ್ಯವನ್ನು ಸರ್ಕಾರ ಹೇಗೆ ಉತ್ತಮಪಡಿಸಿದೆ ಎಂಬುದರ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಕುರಿತ ವರದಿ ಹೀಗಿದೆ.
1: ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ

0: ಇಂದು ತಂತ್ರಜ್ಞಾನ ನಗರವಾದ ಬೆಂಗಳೂರನ್ನು ಪ್ರಪಂಚದ ವಿವಿಧ ಸ್ಥಳಗಳೊಂದಿಗೆ ಸಂಪರ್ಕಿಸುವ ಪ್ರಮುಖ ಪ್ರಯಾಣಿಕ ಮತ್ತು ಸರಕು ಸಾಗಣೆ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ನಿಲ್ದಾಣ 2025-26 ಅವಧಿಯಲ್ಲಿ 4 ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ದಟ್ಟಣೆ ಸುಮಾರು 24% ಹೆಚ್ಚಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಈ ವಿಮಾನ ನಿಲ್ದಾಣ 2.8 ಲಕ್ಷ ವಿಮಾನ ಸಂಚಾರಗಳನ್ನು ದಾಖಲಿಸಿದೆ. ಕಳೆದ ವರ್ಷ ಇದು 5 ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಸರಕನ್ನು ನಿರ್ವಹಿಸಿದೆ. ಭಾರತದ ಮತ್ತು ವಿದೇಶಗಳಲ್ಲಿನ ಪ್ರಮುಖ ಮಾರುಕಟ್ಟೆಗಳಿಗೆ ಈ ಸರಕುಗಳನ್ನು ಸಾಗಿಸಲಾಗಿದೆ. ಆಧುನಿಕ ಚೆಕ್ಇನ್ ಸೌಲಭ್ಯಗಳು, ವಿಮಾನ ಮಾಹಿತಿ ಪ್ರದರ್ಶಿಕೆಗಳು, ವಿಶ್ರಾಂತಿ ಕೋಣೆಗಳು ಮತ್ತಿತರ ಸೌಲಭ್ಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಮೆಚ್ಚಿಕೊಂಡಿದ್ದಾರೆ. ಹಸಿರು ಗೋಡೆಗಳು, ತೂಗು ಉದ್ಯಾನಗಳು, ನೈಸರ್ಗಿಕ ಬೆಳಕನ್ನು ನೀಡುವಂತೆ ಮಾಡಲಾದ ಬಿದಿರಿನ ತಾಂತ್ರಿಕತೆ, ಇವೆಲ್ಲ ಬೆಂಗಳೂರನ್ನು ಉದ್ಯಾನ ನಗರಿ ಎಂಬುದನ್ನು ನೆನಪಿಸುತ್ತದೆ. ವಿಮಾನ ನಿಲ್ದಾಣ ಪ್ರಯಾಣಿಕರ ಸೌಲಭ್ಯಗಳು, ಆಧುನಿಕ ಮೂಲಸೌಕರ್ಯ, ವಿಶಿಷ್ಟ ವಸ್ತುಶಿಲ್ಪ ಜೊತೆಗೆ ಸುಭದ್ರತೆಯನ್ನು ಒಳಗೊಂಡಿದೆ. ಸುಧೀಂದ್ರ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿಗಾಗಿ ಅಭಯ ದಾಮ್ಲೆ.
1: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಮಾತನಾಡಿ, ಈ ಉದಯೋನ್ಮುಖ ಹಾಗೂ ಮಧ್ಯಶಕ್ತ ರಾಷ್ಟಗಳು ಜಾಗತಿಕ ದಕ್ಷಿಣ ಹಾಗೂ ಉತ್ತರಕ್ಕೆ ಸೇರಿವೆ. ಜಗತ್ತು ಬದಲಾಗುವುದರ ಜೊತೆಗೆ ಕಾರ್ಯಸೂಚಿಗಳು ಬದಲಾಗುತ್ತಿವೆ ಎಂದು ಹೇಳಿದರು.
4: There is today a substantial agenda for emerging and middle powers to cooperate. The world is changing, its agenda is changing, the landscape is changing, the architecture is changing. And I'm very glad today that we have this issue as a starting point before us, because I hope that it would give our gathering a stronger purpose and a clearer direction.
1: ಬದಲಾಗುತ್ತಿರುವ ವಿಶ್ವದ ಚಿತ್ರಣದಲ್ಲಿ ಅಮೆರಿಕ ಹಾಗೂ ಚೀನಾದ ಸ್ಥಾನಗಳು ಬದಲಾಗುತ್ತಿವೆ. ಉದಯೋನ್ಮುಖ ಹಾಗೂ ಮಧ್ಯಶಕ್ತ ದೇಶಗಳು ಪರಸ್ಪರ ಬಲವರ್ಧನೆಯಲ್ಲಿ ಆಸಕ್ತಿ ಹೊಂದಿವೆ. ಈ ನಿಟ್ಟಿನಲ್ಲಿ ಕ್ವಾಡ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಒಗ್ಗಟ್ಟಿನ ಧ್ವನಿಯಾಗುವ ವಿಚಾರದಲ್ಲಿ ಬ್ರಿಕ್ಸ್ ಮತ್ತೊಂದು ಮಾದರಿಯಾಗಿದೆ ಎಂದರು. ನಂತರ ಸಚಿವ ಜೈಶಂಕರ್ ಅವರು ಮ್ಯೂನಿಕ್ ಭದ್ರತಾ ಸಮಾವೇಶದ ಅಧ್ಯಕ್ಷ ಊಲ್ಫ್ ಗ್ಯಾಂಗ್ ಇಶಿಂಗರ್ ಮತ್ತು ಜರ್ಮನಿಯ ಫೆಡರಲ್ ವಿದೇಶಾಂಗ ಕಚೇರಿ ಕಾರ್ಯದರ್ಶಿ ಬರ್ನಾರ್ಡ್ ಕೋಚ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ನಾಳೆ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರುಗಳಾದ ಅಜಯ್ ತಮಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತ್ಯಂತ ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಈ ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ May 13 ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳು ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರು ಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017 ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಗಿದೆ. 71.79% ಯಶಸ್ಸಿನ ದರವನ್ನು ಕಾಯ್ದುಕೊಂಡು ಬರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ.

0: ಸಿದೆ. ಸುಮಾರು ಎರಡು ವಾರಗಳಿಗೂ ಹೆಚ್ಚಿನ ಕಾಲ ಕ್ರೀಡಾಸಕ್ತರ ಮನ ತಣಿಸಿದ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ತೆರೆಬಿದ್ದಿದೆ. ಜಪಾನಿನ ನಗೋಯಾದ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಅಧಿಕೃತವಾಗಿ ಕ್ರೀಡಾ ಸಮಾರೋಪವನ್ನು ಪ್ರಕಟಿಸಿದರು. 2030 ಮುಂದಿನ ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಲಾಯಿತು. ಕ್ರೀಡಾಕೂಟದಲ್ಲಿ ಎರಡು ಚಿನ್ನ ಹಾಗೂ ಒಂದು ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಂಡ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ ನಾಲ್ಕನೇ ಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರ್ಯಕ್ಕೆ ಆದ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ, ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030 ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ.
2: ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್.
3: ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರದು ಬಲುದೊಡ್ಡ ಹೆಸರು. ಸರ್ವೋದಯ, ಸಮನ್ವಯ ಮತ್ತು ಪೂರ್ಣದೃಷ್ಟಿಗಳ ಪ್ರತೀಕವಾಗಿರುವ ತಮ್ಮ ಸಾಹಿತ್ಯದ ಮೂಲಕ ಕನ್ನಡಿಗರ ಸಾಕ್ಷಿ ಪ್ರಜ್ಞೆಯಾಗಿ ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ. ಅವರ ಮನುಜಮತ ವಿಶ್ವಪಥ ಕೇವಲ ಘೋಷಣೆಯಲ್ಲ, ಅದು ಕುವೆಂಪು ಅವರು ನಡೆದ ದಾರಿ. ದೇಶ, ಭಾಷೆ, ಸಮಾಜ, ಸಂಸ್ಕೃತಿಗಳನ್ನು ದಾಟಿದ ಬಹುದೊಡ್ಡ ಚಿಂತನೆ. ಸಮಾನತೆ ಎಂಬುದು ಕುವೆಂಪು ಅವರ ಪ್ರಕಾರ ಎಲ್ಲಾ ಮನುಷ್ಯರ ನಡುವಿನ ಸಮಾನತೆಯೇ ಆಗಿದೆ. ಗಂಡು ಹೆಣ್ಣು ಎಂಬ ಭೇದವನ್ನು ಅವರೆಂದೂ ಮಾಡಲಿಲ್ಲ. ಲಿಂಗ ತಾರತಮ್ಯ ಅವರ ಹತ್ತಿರವೂ ಸುಳಿಯಲಿಲ್ಲ. ಅವರ ಎರಡು ಮಹತ್ವದ ಕಾದಂಬರಿಗಳು ಸುಬ್ಬಮ್ಮ ಕಾನೂರು ಹೆಗ್ಗಡತಿ ಮತ್ತು ಮಲಗಳಲ್ಲಿ ಮದುಮಗಳು ಹೆಸರೇ ಸೂಚಿಸುವಂತೆ ಮಹಿಳೆಯರ ಪರವಾಗಿ ನಿಂತವು. ಉದಾಹರಣೆಗೆ ಮಲಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಕುರಿತು ಮಾತಾಡುವಾಗ ಹೇಳುತ್ತಾರೆ, ಇಲ್ಲಿಯ ವಿರಾಟ್ ದೃಷ್ಟಿಗೆ ಮೇಲು ಕೀಳುಗಳಿಲ್ಲ. ಐತ, ಪಿಂಚಲು, ಮುಕುಂದಯ್ಯ, ಚಿನ್ನಮ್ಮ, ಹುಲಿಯ ಅಂದರೆ ನಾಯಿ, ಓಡುವುಳು ಎಲ್ಲಾ ಒಂದೇ ಎನ್ನುತ್ತಾರೆ. ಕುವೆಂಪು ಅವರ ಎರಡೂ ಕಾದಂಬರಿಗಳ ಶಕ್ತಿ ಕೇಂದ್ರಗಳು ಮಹಿಳೆಯರೇ ಆಗಿದ್ದಾರೆ. ಅವರು ಎಂದಿಗೂ ಅವರ ಪತ್ನಿ ಹೇಮಾವತಿಯವರನ್ನ ಹೆಂಡತಿ ಅಥವಾ ಪತ್ನಿ ಅಂತ ಕರೀದೇನೆ ಸಹಧರ್ಮಿಣಿ ಎಂದು ಕರೆದಿದ್ದಾರೆ. ತಮ್ಮ ಸಹಧರ್ಮಿಣಿಯ ಬಗ್ಗೆ ಕುವೆಂಪು ಹಲವು ಕವಿತೆಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸ್ವರ್ಗದ್ವಾರದಿ ಯಕ್ಷ ಪ್ರಶ್ನೆ ಅನ್ನೋದು ಅವರದೊಂದು ಮುಖ್ಯ ಕವಿತೆ. ಈ ಕವಿತೆಯಲ್ಲಿ ಹೇಳ್ತಾರೆ, ಕವಿ ಸ್ವಪ್ನದಲ್ಲಿ ಸ್ವರ್ಗದ ಬಾಗಿಲ ಮುಂದೆ ಬಂದು ನಿಂತಾಗ ಯಾರು ಅನ್ನುವ ಧ್ವನಿ ಒಳಗಿನಿಂದ ಮೊಳಗುತ್ತೆ. ಇವರು ಪುಟ್ಟಪ್ಪ ಅಂತ ಹೆಮ್ಮೆಯಲ್ಲೇ ಹೇಳ್ತಾರೆ. ಬಾಗಿಲು ತೆರೆಯೋದಿಲ್ಲ, ಅರೆ ನಾನು ಜಗತ್ ಪ್ರಸಿದ್ಧ ಕವಿ ಕುವೆಂಪು ಅಲ್ವಾ, ಕುವೆಂಪು ಅಂತ ಹೇಳುವ ಅಂತೇಳಿ ನಾನು ಕುವೆಂಪು ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೂ ಬಾಗಿಲು ತೆಗೆಯಲ್ಲ. ಆಮೇಲೆ ಅವರು ಉಳಿದ ಉಪಾಧಿಗಳು ಇದ್ದಂತ ರಸಋಷಿ ಕುವೆಂಪು, ಯುಗದ ಕವಿ, ಜಗದ ಕವಿ ಆ ಥರದ್ದೆಲ್ಲವನ್ನ ಹೇಳಿದ್ರು ಕೂಡ ಸ್ವರ್ಗದ ಬಾಗಿಲು ತೆಗೆಯೋದಿಲ್ಲ. ಕಡೆಗೆ ನಾನು ಏಮಿ ಗಂಡ ಬಂದಿದ್ದೀನಿ ಅಂತ ಹೇಳಿದಾಗ ಸ್ವರ್ಗದ ಬಾಗಿಲು ತೆಗೀತದೆ. ಇದು ತಮಾಯಶಾಗಿದ್ರೂ ಬಹಳ ಆಳವಾದ ಚಿಂತನೆಯನ್ನ ಕವಿಯ ನಿಲುವನ್ನ ಒಳಗೊಂಡಿರುವಂತಹ ಕವಿತೆ ಅಂತೇಳಿ ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಈಗ ಕಾದಂಬರಿಗಳ ವಿಚಾರಕ್ಕೆ ಬರೋದಾದ್ರೆ ಕಾನೂರು ಹೆಗ್ಗಡತಿ ಕಾದಂಬರಿಯನ್ನ 1936 ಪ್ರಕಟಿಸಿದ್ರೆ ಎರಡನೇ ಕಾದಂಬರಿ ಮಲೆಗಳಲ್ಲಿ ಮದುಮಗಳು 1967 ಪ್ರಕಟಿಸ್ತಾರೆ. ಈ ಕಾದಂಬರಿ ಓದಿ ಮುಗಿಸಿದಾಗ ಒಮ್ಮೆಗೆ ನಿಮ್ಮ ಮನಸ್ಸಿನಲ್ಲಿ ಮೂಡೋದು ಈ ಕೃತಿಯ ಅಂತರಂಗದಲ್ಲಿ ಚಿತ್ರಿತಗೊಂಡಿರುವ ಮಲೆನಾಡಿನ ಜೀವಂತ ಬದುಕು, ಆ ಬದುಕಿನ ಸೌಂದರ್ಯ ಮತ್ತು ಕ್ರೌರ್ಯಾವಸ್ಥೆಗಳ ಕಡು ವಾಸ್ತವಗಳು, ಸ್ತ್ರೀಯ ಶೋಷಕ ಜಗತ್ತು, ವಲ್ಲದ ಮನಸ್ಸುಗಳ ನಡುವಿನ ಮದುವೆಗಳು, ಅವುಗಳ ವಿರುದ್ಧವಿರುವ ಜೀವಪರ ಹೋರಾಟಗಳು ಇತ್ಯಾದಿ ವಿಷಯಗಳು ನೈಜತೆಗೆ ತೀರಾ ಹತ್ತಿರವಾದಂಥವುಗಳಾಗಿವೆ. ತನ್ನ ಎರಡೂ ಕಾದಂಬರಿಗಳಲ್ಲಿ ಮೇಲು ಕೀಳು ಇಲ್ಲದ ಸಾಮರಸ್ಯದ ಸಮಾಜಮುಖಿ ಚಿಂತನೆಗಳನ್ನು ಬಿತ್ತಿ ನವ ಸಮಾಜದ ನಿರ್ಮಾಣಕ್ಕೆ ಕರಕೊಟ್ಟ ಧೀಮಂತ ಕವಿ ಕುವೆಂಪು. ಅದನ್ನು ವಿಸ್ತೃತವಾಗಿ ಗಮನಿಸೋದಾದರೆ ಸುಬ್ಬಮ್ಮ ಕಾನೂರು ಹೆಗ್ಗಡತಿ ಕಾದಂಬರಿ ಗಾತ್ರದಲ್ಲಿ ವಿಸ್ತಾರವಾಗಿದ್ದು 16 ಪಾತ್ರಗಳು, 100 ಸನ್ನಿವೇಶಗಳು ಕಾಣಿಸಿಕೊಳ್ತವೆ. ಆದರೆ ಕತೆ ನಿರೂಪಣಾ ದೃಷ್ಟಿಯಿಂದ ನಮಗೆ ಕಾನೂರು ಸುಬ್ಬಮ್ಮ ಮತ್ತು ಚಂದ್ರಯ್ಯ ಗೌಡ, ಸೀತೆ ಮತ್ತು ಹೂವಯ್ಯ ಹಾಗೂ ಗಂಗೆ ಮತ್ತು ಸೇರಗರ ರಂಗಪ್ಪ ಶೆಟ್ಟಿ ಈ ಪಾತ್ರಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಬಹುದು. ಕಾದಂಬರಿ ಆರಂಭದಲ್ಲಿ ಚಂದ್ರೇಗೌಡರ ಮೂರನೇ ಹೆಂಡತಿಯಾಗಿ ಸುಬ್ಬಮ್ಮ ಎಂಬ ಬಡ ಕುಟುಂಬದ ಎಳೆಯ ಪ್ರಾಯದ ಹೆಣ್ಣು ಕಾನೂರು ಮನೆ ಸೇರಿ ಹೆಗ್ಗಡತಿಯಾಗಿ ಬದಲಾಗುವಂತ ವಿಷಯ ಹರಡಿಕೊಂಡಿದೆ. ಇಡೀ ಕಾದಂಬರಿಯಲ್ಲಿ ಹೆಣ್ಣೇ ಪ್ರಮುಖ ಪಾತ್ರದ

ಇಂಥ ಹೆಣ್ಣು ಮಗಳೊಬ್ಬಳ ಏಳ್ಗೆಯನ್ನು ಸಹಿಸದೆ ವ್ಯವಸ್ಥೆಯೊಂದು ವಿವಿಧ ಆಮಿಷಗಳನ್ನೊಡ್ಡಿ ಅವಳ ಬದುಕನ್ನು ಹಾಳು ಮಾಡುವುದನ್ನು ಕುವೆಂಪು ಬಹಳ ವಾಸ್ತವವಾದಿ ನೆಲೆಯಲ್ಲಿ ಚಿತ್ರಿಸಿದ್ದಾರೆ. ಕಾನೂರಿನ ಸುಬ್ಬಮ್ಮನ ಪಾತ್ರವನ್ನು ಒತ್ತಿದ್ರೆ ನಾವೇ ಸುಬ್ಬಮ್ಮ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ಕಾದಂಬರಿಯ ಮತ್ತೊಂದು ಮುಖ್ಯ ಪಾತ್ರ ಸೀತೆ, ಉವಯನ ಪ್ರೇಯಸಿ. ಕೋಮಲವಾದ ಪಾತ್ರದಲ್ಲಿ ಇದು ಒಂದು ಮುತ್ತಳ್ಳಿ ಶ್ಯಾಮಯ್ಯಗೌಡರ ಮುದ್ದಿನ ಮಗಳು ಈಕೆ. ರಾಮಾಯಣದಲ್ಲಿ ಬರುವ ಸೀತೆಯು ಪ್ರೀತಿಸಿದ ಪತಿಯೊಡನೆ ವನವಾಸ ಅನುಭವಿಸಿದರೆ, ಇಲ್ಲಿನ ಸೀತೆಯು ತನ್ನ ಪ್ರೀತಿಯನ್ನು ಪಡೆಯಲು ವನವಾಸ ಅನುಭವಿಸ್ತಾಳೆ. ಧೈರ್ಯವಂತೆಯಾದರೂ ಮನಸ್ಸಿನಲ್ಲಿರುವುದನ್ನು ಯಾರಿಗೂ ಹೇಳದೆ ಒಳಗೊಳಗೆ ಕೊರಕ್ತಾಳೆ. ಪ್ರೀತಿಸಿದವನಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧ, ಆದರೆ ಬಾಯಿಬಿಟ್ಟು ಧೈರ್ಯವಾಗಿ ಹೇಳಿ ಉವಯ್ಯನನ್ನು ದಕ್ಕಿಸಿಕೊಳ್ಳಲು ಅಂಜುತ್ತಾಳೆ. ಉವಯ್ಯ ಭಾವನನ್ನೇ ಮದುವೆಯಾಗುತ್ತೇನೆ ಎಂದು ಗೋಡೆ ಮೇಲೆ ಬರೆದ ಸೀತೆ ಅವನು ಮುಂದೆ ಬಂದಾಗ ಅದನ್ನು ಹೇಳಲಾಗದೆ ಒದ್ದಾಡ್ತಾಳೆ. ತಾನು ಬಯಸಿದ ಉವಯ್ಯನನ್ನು ಪಡೆಯಲಾಗದೆ ಕೃಷ್ಣಪ್ಪನನ್ನ ಮದುವೆ ಆಗಬೇಕಾಗತ್ತೆ. ಆದರೆ ಕೃಷ್ಣಪ್ಪ ಮದುವೆಗಿಂತ ಮುಂಚೆ ಹುಲಿ ಹಿಡಿದು ಸತ್ತೋದಾಗ ಮತ್ತೆ ಉವಯ್ಯನ ಮದುವೆ ಆಗೋ ಆಸೆ ಚಿಗಿರುತ್ತೆ. ಆದರೆ ಚಂದ್ರೇಗೌಡರ ಕಾರಣಕ್ಕಾಗಿ ಉವಯ್ಯನ ಬದಲು ಅವನು ತಮ್ಮ ರಾಮಯ್ಯಗೌಡನ ಮದುವೆ ಆಗಬೇಕಾಗತ್ತೆ. ರಾಮಯ್ಯನೊಡನೆ ಸೀತೆಯ ವಿವಾಹವಾದರೂ ಆತನೊಂದಿಗೆ ಒಂದು ಗಳಿಗೆಯೂ ಪತ್ನಿಯಾಗಿರದೆ ಕಾನೂರಿನಿಂದ ರಾತ್ರಿ ಕೆಳಕಾನೂರಿಗೆ ಹೋಗಿ ಉವಯ್ಯನಲ್ಲಿ ಆಶ್ರಯ ಪಡೆದು ಮಾಂಗಲ್ಯ ಕಿತ್ತೆಸೆದು ಸ್ವತಂತ್ರಳಾಗ್ತಾಳೆ. ಇಂಥ ಸನ್ನಿವೇಶವನ್ನು ಕುವೆಂಪು ಸೃಷ್ಟಿಸ್ತಾರೆ ಅಂದರೆ ಹೆಣ್ಣುಮಕ್ಕಳ ಸ್ವತಂತ್ರದ ಬಗ್ಗೆ ಅವ್ರಿಗೆಂಥ ಕಾಳಜಿ ಇತ್ತು ಅಂತ ನಮಗೆ ಈ ಪ್ರಸಂಗದಿಂದ ಗೊತ್ತಾಗುತ್ತೆ. ಸ್ಪರ್ಶಮಣಿಯಿಂದ ಕಬ್ಬಿಣವು ಚಿನ್ನವಾಗುವಂತೆ ಓದಿ ವಿದ್ಯಾವಂತನಾಗಿದ್ದ ಉವಯ್ಯನ ಸತ್ಸಂಗದಿಂದ ಸೀತೆ ವಿಚಾರವಂತೆಯಾಗಿ ಅವನನ್ನು ಮದುವೆಯಾಗದಿದ್ದರೂ ಅವನಲ್ಲಿ ಶಿಷ್ಯಾಗಿ ನಿಂತು ತನ್ನ ಬಾಳನ್ನ ಜ್ಯೋತಿಯಂತೆ ಬೆಳಗಿಸಿಕೊಳ್ತಾಳೆ. ಹಾಗೆಯೇ ಕಾದಂಬರಿಯ ನಾಯಕನ ಸರಿಸಮಾನವಾಗಿ ಅಂತಹ ಭಾವುಕನ ಮಟ್ಟಕ್ಕೆ ನಿಲ್ಲುವಂತಹ ಪಾತ್ರ ಇವಳದು. ಇನ್ನು ಸುಬ್ಬಮ್ಮನ ವಿಚಾರಕ್ಕೆ ಮತ್ತೆ ಮರಳಿ ಬರೋದಾದ್ರೆ ಈಕೆ ಕಾದಂಬರಿಯ ಜೀವಾಳ. ಅತ್ಯಂತ ಬಡ ಕುಟುಂಬವಾದ ನೆಲ್ಲಹಳ್ಳಿಯ ಪೆದ್ದೇಗೌಡರ ಮಗಳು ಸುಬ್ಬಮ್ಮ. ಆ ಬಡತನ ವಯಸ್ಸಾದಂತಹ ಕಾನೂರಿನ ಚಂದ್ರಯ್ಯಗೌಡರಿಗೆ ಮೂರನೇ ಹೆಂಡತಿಯಾಗಿ ಬರಲಿಕ್ಕೆ ಕಾರಣ ಆಗ್ತದೆ. ಅತ್ಯಂತ ಕಿರಿಯ ವಯಸ್ಸಿನ ಈಕೆ ಬಡತನದಲ್ಲಿ ನೊಂದು ಬೆಂದು ಕಾನೂರಿಗೆ ಸೊಸೆಯಾದರೂ ಹೊಸ ಬದುಕಿಗೆ ಹೊಂದಿಕೊಳ್ಳಲು ಒದ್ದಾಡ್ತಾಳೆ. ಸುಬ್ಬಮ್ಮ ಒಂದು ರೀತಿಯಲ್ಲಿ ದುರಂತನಾಯಕಿಯೇ. ಕಾಡೊಳಗಿನ ಕುಗ್ರಾಮವೊಂದರ ಬಡ ಕುಟುಂಬದಿಂದ ಹುಟ್ಟಿ ಕಷ್ಟಪಟ್ಟು ಬೆಳೆದ ಮುಗ್ದೆ ರೂಢಿಗತ ಸಂಪ್ರದಾಯಗಳನ್ನ ಮೀರಲಾರದೆ ಅನುಸರಿಸಲು ಆಗದೆ ಅದರಿಂದ ಬಿಡುಗಡೆಯನ್ನು ಪಡ್ಕೊಳ್ಳಲಾಗದೆ ಕಣ್ಣಿಗೆ ಪಟ್ಟಿ ಕಟ್ಟಿದ ಕುದುರೆಯಂತೆ ಕೇವಲ ಚಂದ್ರಯ್ಯಗೌಡರ ಕಾಮದಾಹಕ್ಕೆ ಬಲಿಯಾಗ್ತಲೇ ಹೊರತು ಅವರ ನಿಜವಾದ ಪ್ರೀತಿಗೆ ಒಡತಿಯಾಗುವುದೇ ಇಲ್ಲ. ಇಂಥ ಮದುವೆಯನ್ನು ನಿರಾಕರಿಸುವ ಪ್ರತಿಭಟಿಸುವ ಅವಕಾಶಗಳು ಅವಳಿಗಿರುವುದಿಲ್ಲ. ಜೊತೆಗೆ ಚಿಕ್ಕ ವಯಸ್ಸಿನ ಹೆಂಡತಿಯಾದ್ರಿಂದ ಗಂಡನ ಸಂಶಯಕ್ಕೂ ಕಾರಣಗಳಾಗ್ತಾಳೆ. ಅವರು ಯಾವಾಗಲೂ ಇವಳ ಮೇಲೆ ಸಿಡುಕುವುದರಿಂದ ಇವಳು ಅದನ್ನು ಮನೆಯವರ ಉಳಿದ ಸದಸ್ಯರ ಮೇಲೆ ತೋರಿಸ್ತಿರ್ತಾಳೆ. ಬೇರೆಯವರ ಮೇಲೆ ಹರಿಹಾಯಲಿಕ್ಕೆ ಕಾರಣಗಳೊಳಗೆ ಗಂಡನಿಂದಲೇ ದೊರೀತಾ ಇರ್ತದೆ. ಬಡತನದಿಂದ ಪೋಷಿತವಾಗಿದ ಸುಬ್ಬಮ್ಮನಿಗೆ ಇಷ್ಟಪಟ್ಟ ವೈವಾಹಿಕ ಬದುಕು ಸಿಗದೇ ಇದ್ದಾಗ ಸಿಕ್ಕ ಶ್ರೀಮಂತಿಕೆಯಿಂದ ತನ್ನೊಳಗಿನ ಛಲ ದರ್ಪವನ್ನು ಬೆಳೆಸ್ಕೊಂಡು ಕಾನೂರು ಮನೆಗೆ ಹೆಗ್ಗಡತಿಯಾಗಿ ಅಧಿಕಾರದ ಅಮಲಲ್ಲಿ ತನ್ನ ದುಃಖವನ್ನು ಮರೀಲಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಸುಬ್ಬಮ್ಮ ಕ್ರಮೇಣ ಹೀಗೆ ಇರದೆ ರಾಮಯ್ಯ ಉವಯ್ಯರ ಆಗಮನದಿಂದ ಇವಳು ಸಾಕಷ್ಟು ಬದಲಾಗ್ತಾಳೆ. ತಲೆಮಾರುಗಳಿಂದ ಒಂದಾಗಿದ್ದ ಮನೆ ಉವಯ್ಯ ಮತ್ತು ಚಂದ್ರಯ್ಯಗೌಡರ ಮನೆ ಪಾಲಾಗ್ತದೆ. ಇಲ್ಲಿ ಸುಬ್ಬಮ್ಮನ ಪಾತ್ರ ಏನಿರದಿದ್ರೂ ಕೂಡ ಆ ಮನೆ ಪಾಲಾಗಲಿಕ್ಕೆ ಅವಳೇ ಕಾರಣ ಅನ್ನೋ ಅನ್ಯಾಯದ ಆರೋಪವನ್ನು ಅವಳ ಮೇಲೆ ಮಾಡ್ತಾರೆ. ಹೀಗೆ ಚಂದ್ರಯ್ಯಗೌಡರ ಮಿತಿಮೀರಿದ ಲಂಪಟತನ, ಗಂಗೆಯ ಸಹವಾಸ, ಅವರ ಉಚ್ಚತನಕ್ಕೆ ಸುಬ್ಬಮ್ಮ ಬಲಿಪಶುವಾಗ್ತಾಳೆ. ಆ ಪಶುತನವನ್ನು ವಿರೋಧಿಸುವ ಆಕೆಯ ಧೈರ್ಯ ಮೆಚ್ಚುವಂಥದ್ದು. ಅದಕ್ಕಾಗಿ ಅವಳು ಚಂದ್ರಯ್ಯಗೌಡರ ಕಾಟವನ್ನು ತಾಳಲಾರದೆ ರಾತ್ರಿ ತನ್ನ ತವರಾದ ನೆಲ್ಲಹಳ್ಳಿಗೆ ಹೋಗ್ತಾಳೆ. ತಂದೆ ತಾಯಿಯರ ಜೊತೆ ಕಷ್ಟಪಟ್ಟು ದುಡಿದು ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಕ್ರಮೇಣ ತವರು ಮನೆಯಲ್ಲಿದ್ದರೆ ನನ್ನ ನೆಮ್ಮದಿಯ ಜೀವನ ನೆಲೆಗೊಳ್ಳಲ್ಲ ಅಂತ ಅಂದ್ಕೊಂಡು ತನ್ನ ಆಸ್ತಿ ತನ್ನ ಗಂಡ ಅನ್ಯರ ಪಾಲಾಗ್ತಾನೆ ಅಂತ ಅಂದ್ಕೊಂಡು ಗಂಡನಿಗೆ ಅನಾರೋಗ್ಯ ಆಗಿದೆ ಅಂತ ಕೂಡ ತಿಳಿದುಬಿಟ್ಟು ಆ ಕಷ್ಟದ ಕೊಂಪೆಗೆ ಮತ್ತೆ ಸುಬ್ಬಮ್ಮ ವಾಪಸ್ ಬರ್ತಾಳೆ. ಉದ್ದಕ್ಕೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸೋ ಸುಬ್ಬಮ್ಮ ಎರಡನೇ ಸಲ ಕಾನೂರಿಗೆ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಬಂದಮೇಲೆ ಅಲ್ಲೇ ಉಳಿಯೋ ಗಟ್ಟಿ ನಿರ್ಧಾರವನ್ನ ಮಾಡ್ತಾಳೆ. ರೋಗಿಷ್ಠನಾಗಿ ಆಸೆ ಹಿಡಿದಂತ ತನ್ನ ಗಂಡನ ಸೇವೆಯನ್ನ ಮಾಡ್ತಾಳೆ. ಅವನು ಎಷ್ಟು ಹಿಂಸೆ ಕೊಟ್ಟರು ಕೂಡ ಅವನಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಳ್ತಾಳೆ. ಆದರ್ಶ ಪತ್ನಿಯಂತೆ ಕಾಣಿಸ್ಕೊಳ್ತಾಳೆ. ಆದರೆ ಅನಾರೋಗ್ಯದ ತುತ್ತಾಗಿದ್ದ ಚಂದ್ರೇಗೌಡ ಮತ್ತೆ ಹುಷಾರು ಕಾಣದೇ ಸತ್ತೋಗ್ತಾನೆ. ಚಂದ್ರೇಗೌಡ ಸತ್ತ ಮೇಲೆ ಸುಬ್ಬಮ್ಮ ಆ ಮನೆಯ ಮುಖ್ಯಸ್ಥೆಯಾಗಿ ಹೆಗ್ಗಡತಿಯಾಗಿ ಕಾನೂರು ಮನೆತನದ ಒಡತಿಯಾಗಿ ಮನೆಯ ಉದ್ದಾರಕ್ಕೆ ಟೊಂಕ ಕಟ್ಟಿ ನಿಂತ್ಕೊಳ್ತಾಳೆ. ಸುಬ್ಬಮ್ಮನ ಬೆಳವಣಿಗೆ ಕಾನೂರು ಮನೆಯಲ್ಲಿ ಹೆಗ್ಗಡತಿಯಾಗಿ ಹೇಗಿರ್ತದೆ ಅಂದರೆ ಗಂಡಸರು ಕೂಡ ಒಬ್ಬರನ್ನೊಬ್ಬರು ಮೂದಲಿಸುವಾಗ ಅಯ್ಯೋ ಕೈಲಾಗದಿದ್ದವನೇ ಕಾನೂರಿಗೋಗಿ ಸುಬ್ಬಮ್ಮ ಹೆಗ್ಗಡತಿಯ ಕಾರ್ಬಾರನ್ನಾದರೂ ನೋಡಿ ಕಲ್ತ್ಕೊಂಡು ಬಾ ನಡಿ ಎನ್ನುವಂತೆ ತನ್ನ ವ್ಯಕ್ತಿತ್ವವನ್ನು ವರ್ತನೆಯನ್ನು ರೂಪಿಸ್ಕೊಳ್ತಾಳೆ. ಇನ್ನು ಈ ಕಾದಂಬರಿಯಲ್ಲಿ ಮತ್ತೊಂದು ಮುಖ್ಯ ಪಾತ್ರ ಅಂದರೆ ನಾಗಮ್ಮ. ಆ ಕಾನೂರು ಹೆಗ್ಗಡತಿಯ ನಾಯಕನಾದಂಥ ಉವಯ್ಯನ ತಾಯಿಯ ಪಾತ್ರ. ಮಗನಿಗಾಗಿ ಏನು ಮಾಡಲು ಸಿದ್ಧರಾಗಿರ್ತಾರೆ. ಕಾದಂಬರಿಯಲ್ಲಿ ಈಕೆ ಗಂಡನನ್ನು ಕಳೆದುಕೊಂಡ ವಿಧವೆಯಾಗಿರ್ತಾರೆ. ತನ್ನ ಸ್ಥಿತಿಗೆ ಮೈದುನ ಚಂದ್ರಯ್ಯಗೌಡನೇ ಕಾರಣ ಅಂತ ದೂಷಿಸ್ತಾರೆ. ಹಾಗೆ ನೋಡಿದರೆ ಕಾನೂರು ಮನೆಗೆ ನಿಜವಾದ ಹೆಗ್ಗಡತಿ ನಾಗಮ್ಮನೇ ಆಗಬೇಕು.

ಕಿತ್ತು. ಆದರೂ ಈಕೆ ಮಗನ ಏಳಿಗೆಯಲ್ಲಿ ಸುಖ ಕಾಣ್ತಾಳೆ. ಹೆಗ್ಗಡತಿ ಸಿಗದೇ ಇದ್ರೂ ಹೂವಯ್ಯನ ತಾಯಿಯಾಗಿ ಸಂತೋಷ ಪಡಲಿಕ್ಕೆ ಪ್ರಯತ್ನಿಸ್ತಾಳೆ. ಹೂವಯ್ಯನಿಗೆ ಪಾಲ್ನಲ್ಲಿ ಮೋಸ ಆದಾಗ, ಚಂದ್ರಗೌಡರು ಮನೆಯನ್ನ ಹಂಚಬೇಕಾದ್ರೆ ಹೂವಯ್ಯಂಗೆ ಮೋಸ ಮಾಡಿದಾಗ ನಾಗಮ್ಮನ ಕೋಪ ಬುಸ್ಕೊಡುತ್ತೆ. ಸಾಲವನ್ನ ಹೂವಯ್ಯನ ಮೇಲೆ ಒರೆಸ್ದಾಗ ಬೈತಾಳೆ, ಯಾರು ಹೇಳಿದವ್ರು ಈ ಸಾಲ ಎಲ್ಲ ನಿನ್ನ ಓದ್ಸಕ್ಕಾಯ್ತು ಅಂತ? ಅವ್ರ ಹೆಂಡ್ರು ಮಕ್ಕಳಿಗೆ ಜರ್ತಾರಿ ಸೀರೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಎಲ್ಲ ತಂದುಕೊಟ್ಟು ಮಾಡಿದ ಸಾಲಕ್ಕೆ ನೀನು ಅದರ ಸಾಲವನ್ನು ಒತ್ಕೋಬೇಕಾ? ಆದ್ರೆ ಮಗನ ಮಾತು ಕೇಳಿ ಅದನ್ನು ಮುಂದುವರಿಸ್ತೆ, ಕೆಳಕಾನೂರಿಗೆ ಹೋಗಿ ಹೊಸದಾಗಿ ಮತ್ತೆ ಬದುಕನ್ನು ಕಟ್ಕೊಳ್ಳಕ್ಕೆ ಶುರು ಮಾಡುವಂತ ಆದರ್ಶ ಮಾತೆ ಮಮತೆಯ ಮೂರ್ತಿ ನಾಗಮ್ಮ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಗೆ ಬರೋದಾದ್ರೆ, ಒಂದು ಮಳೆಗಾಲದ ಅವಧಿಯಲ್ಲಿ ನಡೆದು ಮುಗಿದೋಗೋ ಈ ಕಾದಂಬರಿ ತನ್ನ ಮುಖ್ಯ ಪಾತ್ರಗಳಾದ ಚಿನ್ನಮ್ಮ, ಮುಕುಂದಯ್ಯ, ಪಿಂಚಲು, ಆಯ್ತ ಮತ್ತೆ ತಿಮ್ಮೆ ಗುತ್ತಿಯರ ಹಿನ್ನೆಲೆಯಲ್ಲಿ ವಿಸ್ತೃತವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಕಾದಂಬರಿಯ ಮೂರು ಪ್ರಮುಖ ಪಾತ್ರಗಳಾದಂಥ ಚಿನ್ನಮ್ಮ, ಪಿಂಚಲು ಮತ್ತೆ ತಿಮ್ಮೆಯ ಪಾತ್ರವನ್ನು ನಾವೀಗ ಗಮನಿಸಬಹುದು. ಚಿನ್ನಮ್ಮ ಈ ಕಾದಂಬರಿಯ ಶೀರ್ಷಿಕೆಯಲ್ಲಿ ಬರುವ ಮದುಮಗಳೇ ಆಗಿದ್ದಾಳೆ. ವೆಂಕಟಪ್ಪನಂತಹ ಕಾಮುಕ ತಂದೆಯ ಏಕಮಾತ್ರ ಸುಪುತ್ರಿ. ಚಿಕ್ಕಂದಿನಲ್ಲಿಯೇ ತಾಯನ್ನ ಕಳೆದುಕೊಂಡು ಅಜ್ಜಿ ಆರೈಕೆಯಲ್ಲಿ ಬೆಳೆದವಳು. ಕಾದಂಬರಿಯ ನಾಯಕಿಯ ಪಾತ್ರ ಹೂವಳ್ಳಿಯ ಮನೆಯ ಮಗಳಾಗಿ ಚಲವಂತ ಹೆಣ್ಣಾಗಿ ತಾನು ಬಯಸಿದ್ದನ್ನು ಪಡೆದೇ ತೀರ್ತಾಳೆ. ಅವಿದ್ಯಾವಂತೆಯಾದರೂ ವಿಚಾರವಂತೆ, ಬಡ ಒಕ್ಕಲಿನ ಮನೆಯವಳಾದರೂ ಸೌಂದರ್ಯವತಿ. ಇವಳ ಪಾತ್ರ ಚಿತ್ರಿಸುತ್ತಾ ಲೇಖಕರು ಹೇಳ್ತಾರೆ, ಚಿನ್ನಮ್ಮ ತಾಯಿಯ ಚಲುವನ್ನೆಲ್ಲ ಪಡೆದು ಹುಟ್ಟಿದಾಳೆ. ಆದರೆ ಸುತ್ತಲೂ ದಟ್ಟೈಸಿದ್ದ ಸಂಸ್ಕೃತಿ ದಾರಿದ್ರ್ಯದ ದೆಸೆಯಿಂದ ಅವಳು ಕಾಡ್ ಕಾಡಾಗಿ ಕೊಳಕು ಕೊಳಕಾಗಿ ಮಣ್ಣು ಹಿಡಿದು ಕಾಂತಿ ಕುಂದಿದ ಚಿನ್ನದ ಸಲಾಕೆಯಂಗಿದ್ದಾಳೆ. ಅಲ್ಲದೆ ನಯ ನಾಜುಕಿಲ್ಲದೆ ಒರಟುರುಟಾಗಿ ಬೆಳೆದಿದ್ದಾಳೆ ಅಂತ ಹೇಳ್ತಾರೆ. ಅವಳಿಗೆ ಅಡುಗೆ ಕೆಲಸದಿಂದ ಹಿಡಿದುಬಿಟ್ಟು ಕೊಟ್ಟಿಗೆ ಕೆಲಸದವರೆಗೂ ಯಾವುದನ್ನು ಸಲೀಸಾಗಿ ನಿಭಾಯಿಸೋ ಚಾಲಾಕಿತನ ಇತ್ತು. ಈಕೆ ಚಿಕ್ಕಂದಿನಿಂದಲೂ ಮುಕುಂದಯ್ಯನ ಜೊತೆಗೆ ಕಾದು ಹಲದು ಅಕ್ಕಿಗೂಡು ಕಂಡುಹಿಡಿಯುವ, ಜೇನು ಕೀಳುವ, ಗಾಳ ಹಾಕಿ ಮೀನು ಹಿಡಿಯುವಂತ, ಹೊಂಡ ತೊಣಕುವ, ಸೆಕೆ ಒಡ್ಡಿ ಕಾಡು ಕೋಳಿ ಹಿಡಿಯುವ ಚಿನ್ನಮ್ಮನ ಬಾಲ್ಯದ ಬದುಕು ಇರ್ತದೆ. ಚಿನ್ನಮ್ಮ ಯಾವಾಗಲೂ ಮುಕುಂದಯ್ಯನ ಸಾಮೀಪ್ಯ ಬಯಸುವುದು. ಅಲ್ಲದೆ ಮುಕುಂದಯ್ಯನ ತಾಯಿ ಇವಳಿಗೆ ತನ್ನ ಮಗನನ್ನು ತೋರಿಸಿ ಇವ ಯಾರೇ ಅಂತ ಕೇಳಿದಾಗ ಅವರು ಅಂತ ಹೇಳಿ ನಾಚಿಕೊಳ್ಳೋದು, ಎಲ್ಲವೂ ಚಿನ್ನಮ್ಮನ ಬಾಲ್ಯದಲ್ಲಿ ಭವಿಷ್ಯದಲ್ಲಿ ಮುಕುಂದಯ್ಯನೇ ಅವಳು ಗಂಡ ಆಗ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಇಡೀ ಕಾದಂಬರಿ ತುಂಬ ಆವರಿಸ್ಕೊಂಡಿರುವಂಥ ಮಳೆ ಚಿನ್ನಮ್ಮನ ಜೀವನದಲ್ಲೂ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದೆ. ಇವಳ ಪ್ರೀತಿಗೆ ಬೆಲೆ ಕೊಡದ ಇವಳಪ್ಪ ವೆಂಕಣ್ಣ ವ್ಯವಹಾರದ ಕಾರಣಕ್ಕಾಗಿ ಸಿಂಬಾವಿ ಭರಮಯ್ಯ ಗಿಡಗೆ ಇವಳನ್ನ ಎರಡನೇ ಮದುವೆ ಮಾಡಿಕೊಡ್ಲಿಕ್ಕೆ ತಯಾರಾಗ್ತಾನೆ. ಮದುವೆಯ ದಿನವೇ ಮಳೆಯಿಂದ ಹಳ್ಳವೆಲ್ಲ ತುಂಬಿ ಮದುವೆ ಗಂಡು ಹಳ್ಳ ಆಯ್ಬೇಕಾದ್ರೆ ಬಿದ್ದು ಸೊಂಟ ಮುರಿದುಕೊಳ್ತಾನೆ. ಚಿನ್ನಮ್ಮನ ಸುತ್ತ ಮದುವೆ ಸಡಗರ ನಡೀತಾ ಇದ್ರೂ ಪೂರ್ವ ನಿಶ್ಚಿತ ಯೋಜನೆಯಂತೆ ಎಲ್ಲಾ ಸಂಬಂಧಗಳನ್ನ ಕಳಚಿ ಮನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಳು ಹೊರಟ್ ನಿಂತಿರ್ತಾಳೆ. ಇಲ್ಲಿ ಅವಳಿಗೆ ಮುಕುಂದಯ್ಯನಿಗಿಂತ ಯಾವ ಸಾಮಾಜಿಕ ಸಂಬಂಧಗಳು ಮುಖ್ಯ ಅನ್ಸೋದಿಲ್ಲ. ಅವಿದ್ಯಾವಂತೆಯಾದ್ರೂ ಚಲವಂತೆಯಾದ ಈಕೆ ಕಟ್ಟುನಿಟ್ಟಿನ ಸಮಾಜದಲ್ಲಿ ತನ್ನ ಬದುಕನ್ನ ತನಿಖ್ ಕಂಡಂತೆ ಬದುಕಬೇಕು, ಇನ್ನೊಬ್ರಿಗೋಸ್ಕರ ಅಲ್ಲ ಅಂತ ನಿಶ್ಚಿತವಾಗಿ ಅನ್ಕೊಂಡಿರ್ತಾಳೆ. ಪ್ರೀತಿಯಂತ ವೈಯಕ್ತಿಕ ಮೌಲ್ಯಕ್ಕೆ ಅಡ್ಡ ನಿಲ್ಲುವ, ಸಾಮಾಜಿಕ ರೀತಿ ನೀತಿಗಳನ್ನು ಉಲ್ಲಂಘಿಸುವ, ತನ್ನವರ ಮೇಲಾಗುವ ಅನ್ಯಾಯವನ್ನು ಪ್ರತಿಭಟಿಸುವ ಚಿನ್ನಮ್ಮನ ಪ್ರಜ್ಞೆ ಗಮನಾರ್ಹವಾದ್ದು. ಚಿನ್ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋದು ಒಂದು ಭಯಂಕರ ಸಾಹಸವಲ್ಲದೆ ಆ ರಾತ್ರಿಯ ದಿನವೇ ಕಾದಂಬರಿಯ ಕೇಂದ್ರ ಅಂತಂದ್ರೆ ತಪ್ಪಾಗಲಾರದು. ಈ ಘಟನೆಯಿಂದ ಹೂವಳ್ಳಿ, ಹಳೆ ಮನೆ, ಕೋಣೂರು ಮತ್ತೆ ಸಿಂಬಾವಿಯ ಸಾಮಾಜಿಕ ಜೀವನದಲ್ಲಿ ದೊಡ್ಡ ಕ್ರಾಂತಿ ಉಂಟಾಗಬೇಕಿತ್ತು. ಆದರೆ ಅದೇ ರಾತ್ರಿ ವೆಂಕಪ್ಪ ನಾಯ್ಕ ಸತ್ತೋಗೋದ್ರಿಂದ ಆ ವಿಚಾರ ಅಷ್ಟು ದೊಡ್ಡದಾಗಿ ಪ್ರಕಟಗೊಳ್ಳೋದಿಲ್ಲ. ಇನ್ನು ಪಿಂಚಲು ವಿಚಾರಕ್ಕೆ ಬರೋದಾದರೆ ಕುವೆಂಪು ಅವರ ಅತಿ ಶ್ರೇಷ್ಠ ಪಾತ್ರ ಚಿತ್ರಣ ಅಂದರೆ ಈ ಕಾದಂಬರಿಯಲ್ಲಿ ಪಿಂಚಲು ಇದೆ ಅಂತ ಹೇಳ್ಬೋದು. ಆಯ್ತನ ಆದರ್ಶ ಪತ್ನಿ, ಮುಕುಂದಯ್ಯ ಚಿನ್ನಮ್ಮರ ಆರೇಳು ವರ್ಷಗಳ ಸ್ನೇಹಿತೆ. ಕಾದಂಬರಿಯ ಮುಕ್ಕಾಲು ಪಾಲು ಇರುವ ಚಲನಶೀಲವಾದ ಪಾತ್ರ ಇವಳದು. ಏಕೆಂದರೆ ಈಕೆ ಆಯ್ತನಿಗಿಂತಲೂ ಚುರುಕಾದ, ಅವನಿಗೇನೆ ತಿಳುವಳಿಕೆ ಹೇಳುವ, ವಿದ್ಯೆ ಇಲ್ದಿದ್ರೂ ವಿಚಾರವಂತೆ, ವಾಸ್ತವಕ್ಕೆ ಹೆಚ್ಚು ಹತ್ತಿರವಿರುವ ಜೀವಂತ ಪಾತ್ರ. ಇವಳು ಕೂಡ ಅಕ್ಕಿ ಬೇಟೆ, ಮೀನು ಬೇಟೆ, ಉರುಳು ಬೇಟೆ ಎಲ್ಲದರಲ್ಲೂ ಹುಡುಗರಿಗಿಂತ ಹೆಚ್ಚಾಗಿ ಪಾಲ್ಗೊಳ್ತಾಳೆ. ಹಾಗೆ ಅಡಕೆ ಮರ ಹತ್ತಿ ಒಂಬಾಳೆ ಕೀಳಕ್ಕೂ ಸೈ, ಜೇನು ಗೂಡಿಗೆ ಕೈ ಹಾಕಿ ಜೇನು ಕೀಳ್ತಾಳೆ. ನಿಜವಾದ ಮಣ್ಣಿನ ಮಗಳು ಪಿಂಚಲು ಅಂತ ಲೇಖಕರೇ ಹೇಳ್ತಾರೆ. ಪಿಂಚಲು ಅನ್ನೋದು ಒಂದು ರೀತಿಯ ಸ್ವತಂತ್ರವಾದ ಸ್ವಚ್ಛಂದ ಬದುಕು, ಬದುಕಿನ ವಿವಿಧ ಸ್ತರಗಳನ್ನ ಪರಿಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಗಳು. ಈ ಕೃತಿಯಲ್ಲಿ ಚಿನ್ನಮ್ಮ ಮುಕುಂದಯ್ಯರ ಪ್ರೇಮಕ್ಕೆ ಪಿಂಚಲು ಸಹಾಯಕ್ಕಾಗಿ ಮಧ್ಯವರ್ತಿಯಾಗಿ ಕಾಣಿಸ್ಕೊಳ್ತಾಳೆ. ಅವಳೆಷ್ಟು ಚತುರೆ ಅಂದರೆ ಚಿನ್ನಮ್ಮನ ಪ್ರೀತಿ ವಿಚಾರ ಗಂಡನ ಅರ್ಕ್ ಬಾಯಲ್ಲಿ ಉಳಿಯೋದಿಲ್ಲ ಅಂತೇಳಿ ಅವರ ಪ್ರೇಮ ವಿಚಾರ ನಾ ಗಂಡ ಐತಿಂಗೂ ತಿಳಿಸಿರೋದಿಲ್ಲ. ಐತನಿಗೆ ಪಿಂಚಲುವನ್ನ ಬಿಟ್ಟಿರಲಾರ್ದಂಥ ಪ್ರೀತಿ. ಏನೇ ಕೋಪ ಮನಸಿದ್ರೂ ಅವಳ ನೋಟ, ಧ್ವನಿ, ಸ್ಪರ್ಶಕ್ಕೆ ಅವನು ಒಮ್ಮೆಗೆ ಮನಸೋಲ್ತಾನೆ. ಕಾದಂಬರಿಯಲ್ಲಿ ಮದುಮಗಳಾದ ಚಿನ್ನಮ್ಮನ ಪಾತ್ರವನ್ನ ಮೀರಿಸಿ ಕೆಲವೊಮ್ಮೆ ಪಿಂಚಲು ಪಾತ್ರ ಬೆಳೀತಾ ಹೋಗ್ತದೆ. ಒಂದು ವೇಳೆ ಪಿಂಚಲು ಧೈರ್ಯ ಎಳೆದಿದ್ರೆ ಅಥವಾ ಅವಳು ಚೆನ್ನಮ್ಮನನ್ನ ಉಲಿಕಲ್ ಗುಡ್ಡದ ನೆತ್ತಿಗೆ ಕರ್ಕೊಂಡು ಹೋಗದಿದ್ರೆ ಚಿನ್ನಮ್ಮ ಮುಕುಂದಯ್ಯ ಸೇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆ ಮತ್ತೊಬ್ಬ ಮದುಮಗಳಾದ ತಿಮ್ಮಿಯನ್ನ ತನ್ನ ಮನೆಯೊಳಗೆ ಸೇರಿಸಿಕೊಂಡು ರಕ್ಷಣೆ ಕೊಡದಿದ್ರೆ ಅವ್ರ ಪ್ರೀತಿ ಕೂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಿಂಗೆ ಕಾದಂಬರಿಯ ಮುಖ್ಯ ಪಾತ್ರವಾಗಿ ಎಲ್ಲಾ ಘಟನೆಗಳ ಕೇಂದ್ರವಾಗಿ ಪಿಂಚಲು ಕಾಣಿಸ್ಕೊಳ್ಳುತ್ತೆ.

0: ಮಾಡ್ತಾಳೆ. ಅದರಿಂದಲೇ ಇವಳು ಬಡವಳಾದರೂ ಸುಖಜೀವಿ, ಸ್ವತಂತ್ರ ಜೀವಿ, ಸಂಸಾರದಲ್ಲಿಯೇ ಸುಖವನ್ನು ಕಂಡುಕೊಂಡವಳು. ಈಕೆಗೆ ಬೆನ್ನೆಲುಬಾಗಿ ಐತೆ ಇರ್ತಾನೆ. ಇವರ ದಾಂಪತ್ಯ ಸತಿಪತಿಗಳೊಂದಾದ ಭಕ್ತಿ ಇತೋಪ್ಪುದು ಶಿವಂಗೆ ಎನ್ನುವ ರೀತಿಯಲ್ಲಿ ಬಹಳ ಸಮರಸದಿಂದ ಕೂಡಿರ್ತದೆ. ಇಂಥ ಒಂದು ಸುಂದರ ಸಂಸಾರಕ್ಕೆ ಪಿಂಚಲವೇ ಬಹುಮಟ್ಟಿಗೆ ಕಾರಣಗಳಾಗಿರ್ತಾಳೆ ಅಂದರೆ ಅದೇನು ವಿಶೇಷ ಅಲ್ಲ. ಇಂಥ ಹಲವು ಪಾತ್ರಗಳು ಈ ಕಾದಂಬರಿ ತುಂಬಾ ತುಂಬಿಕೊಂಡಿದ್ದಾವೆ. ಈ ಕಾದಂಬರಿಯಲ್ಲಿ ಕಾಣುವಂತ ಎಲ್ಲಾ ಪಾತ್ರ ಸೃಷ್ಟಿಯ ವೈವಿಧ್ಯ ಹಾಗೂ ಅವುಗಳ ಜೀವಂತಿಕೆ ನಮಗೆ ಅಚ್ಚರಿ ಉಂಟು ಮಾಡುತ್ತೆ. ಎಲ್ಲಾ ವಯಸ್ಸಿನ ಎಲ್ಲಾ ಸ್ತರದ ಪಾತ್ರಗಳನ್ನ ಮನಸ್ಫೂರ್ತಿಯಾಗಿ ಚಿತ್ರಿಸ್ತಾರೆ. ಸುಮಿತ್ರಬಾಯಿ ಅವರು ಹೇಳ್ತಾರೆ, ಈ ಹೆಗ್ಗಡತಿ ಮತ್ತು ಮದುಮಗಳು ಕಾದಂಬರಿಯಲ್ಲಿ ಬರುವಂತಹ ಸ್ತ್ರೀ ಸಂಬಂಧಿತ ನೆಲೆಗಳನ್ನ ನೋಡಿದ್ರೆ ಮಲೆಗಳಲ್ಲಿ ಮದುಮಗಳು ಅನ್ನೋದು ಹೆಣ್ಣಿನ ಪರಂಪರಾಗತ ಕೌಟುಂಬಿಕ ನೆಲೆಯನ್ನ ಸೂಚಿಸುತ್ತೆ. ಆದರೆ ಹೆಗ್ಗಡತಿ ಎಂಬುದು ಇದುವರೆಗಿನ ರೂಢಿಗತ ಅಧೀನ ನೆಲೆಯನ್ನ ಉಲ್ಲಂಘಿಸಿ ಅಧಿಕಾರಕ್ಕೆ ಏರಿದಂತ ಹೆಣ್ಣಿನ ನೆಲೆಯ ಸೂಚಕವಾಗಿ ಕಾಣಿಸಿಕೊಳ್ತದೆ. ಹೆಣ್ಣು ಅಧೀನತೆಯಿಂದ ಸರಿದು ಅಧಿಕಾರ ನೆಲೆಯತ್ತ ಸಾಗುವ ಸಾಂಸ್ಕೃತಿಕ ಪ್ರಕ್ರಿಯೆಯನ್ನ ಈ ಎರಡೂ ಕಾದಂಬರಿಗಳಲ್ಲಿ ಗುರುತಿಸಬಹುದು.
1: ಇದುವರೆಗೆ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡಿದವರು ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 8:38. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಜೀವಶಾಸ್ತ್ರದ ಪ್ರಕಾರ ಮನುಷ್ಯ ಕೂಡ ಒಂದು ಪ್ರಾಣಿ. ಹೋಮೋಸೆಫಿಯನ್ಸ್ ಎಂಬ ಪ್ರಾಣಿ ಪ್ರಭೇದಕ್ಕೆ ಮನುಷ್ಯ ಜೀವಿಗಳು ಸೇರಿದ್ದಾರೆ. ಮನುಷ್ಯನಲ್ಲಿ ಪ್ರಾಣಿಗಳಂತೆಯೇ ಜೀವಕೋಶಗಳು, ಜೀವನ ಕ್ರಿಯೆಗಳಾದ ಉಸಿರಾಟ, ಆಹಾರ ಕ್ರಮ, ಬೆಳವಣಿಗೆ, ಸಂತಾನೋತ್ಪತ್ತಿಗಳು ನಡೆಯುತ್ತವೆ. ಆಲೋಚಿಸುವ, ನಿರ್ಧಾರ ತೆಗೆದುಕೊಳ್ಳುವ ಉನ್ನತ ಮಟ್ಟದ ಮೆದುಳು ಹೊಂದಿರೋದ್ರಿಂದ ಭಾವನೆಗಳನ್ನು, ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅತ್ಯಾಧುನಿಕ ಭಾಷೆಗಳ ಬಳಕೆ ಮಾಡೋದ್ರಿಂದ, ಸಮಾಜದ ನಿಯಮಗಳನ್ನು ಪಾಲಿಸೋದ್ರಿಂದ, ಕಲೆ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿರೋದ್ರಿಂದ ಮನುಷ್ಯ ಇತರ ಪ್ರಾಣಿಗಳಿಗಿಂತ ಭಿನ್ನ ಆಗಿದ್ದಾನೆ. ಆದರೆ ಇತರ ಪ್ರಾಣಿಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಈ ಬಗ್ಗೆ ತಿಳಿಯೋಣ.

ಪಾರು ಪಾರ್ವತಿ ಚಿತ್ರದ ಒಂದು ಗೀತೆ ಚೇತನ್ ನಾಯಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ರೋಹಿತ್ ಕೀರ್ತಿ, ರೋಬಿನ್ ಆಂಟೋ, ಚಂದನ್ ಗುಪ್ತಾ, ಹರಿ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಹರಿ.

ಜೀವಕೋಟಿಗಳು ವಾಸಿಸುತ್ತಿರುವಂತಹ ಈ ಭೂಮಿಯಲ್ಲಿ ಮನುಷ್ಯ ಇತರ ಜೀವರಾಶಿಗಳ ಮೇಲೆ, ನಿರ್ಜೀವ ವಸ್ತುಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಪ್ರಾಣಿ, ಪಕ್ಷಿ, ಕೀಟಗಳ ಮೇಲೆ ಯಾವೆಲ್ಲ ಕಾರಣಕ್ಕೆ ಅವಲಂಬಿತನಾಗಿದ್ದಾನೆ? ನಿಮಗೆ ಗೊತ್ತಿದೆ, ಮುಖ್ಯವಾಗಿ ಆಹಾರಕ್ಕಾಗಿ. ಆಹಾರಕ್ಕಾಗಿ ಅವಲಂಬಿತನಾಗಿದ್ದಾನೆ. ಹಾಲು, ಹಾಲಿನ ಉತ್ಪನ್ನಗಳು, ಮಾಂಸ, ಮೊಟ್ಟೆ, ಜೇನುತುಪ್ಪ ಮುಂತಾದ ಆಹಾರಕ್ಕಾಗಿ ಮನುಷ್ಯ ಪ್ರಾಣಿ, ಪಕ್ಷಿ, ಕೀಟಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಸಾರಿಗೆ, ಉಡುಪು, ಚರ್ಮದ ಉತ್ಪನ್ನಗಳು, ಔಷಧಗಳು ಪ್ರಾಣಿಗಳಿಂದ ನಮಗೆ ಸಿಗುತ್ತೆ. ಹದ್ದು ಮತ್ತು ಕಾಗೆಗಳಂತಹ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡ್ತವೆ. ನಾಯಿಗಳು ಮನೆಯನ್ನು ಕಾವಲು ಕಾಯ್ತವೆ. ಪೊಲೀಸ್ ಮತ್ತು ಸೈನ್ಯದಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚುತ್ತವೆ. ನಾಯಿ, ಬೆಕ್ಕು, ಹಸು, ಗಿಳಿಗಳು ಮನುಷ್ಯನಿಗೆ ಸ್ನೇಹಿತನಂತೆ. ಇವುಗಳನ್ನು ಸಾಕೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಪರಿಸರ ಸಮತೋಲನ ಭೂಮಿಯ ಉಳಿವಿಗೆ ಮುಖ್ಯ. ಪರಿಸರ ಸಮತೋಲನ ಅಂದರೆ ಪರಿಸರದಲ್ಲಿರುವಂತಹ ಮನುಷ್ಯರು, ಪ್ರಾಣಿಗಳು, ಸಸ್ಯಗಳು, ಸೂಕ್ಷ್ಮಾಣುಜೀವಿಗಳು ಪರಸ್ಪರ ಸಾಮರಸ್ಯದಿಂದ ಮತ್ತು ಸಮಾನ ಪ್ರಮಾಣದಲ್ಲಿ ಸಹಬಾಳ್ವೆ ನಡೆಸೋದು. ಪ್ರಕೃತಿ ತಾನಾಗೆ ಸಸ್ಯ ಪ್ರಾಣಿಗಳನ್ನು ಸಮತೋಲನದಲ್ಲಿಡುತ್ತೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಯು ಒಂದಕ್ಕೊಂದು ಅವಲಂಬಿತವಾಗಿರುತ್ತೆ. ಜಿಂಕೆ ಸಸ್ಯವನ್ನು ತಿನ್ನುತ್ತೆ, ಹುಲಿ ಸಿಂಹಗಳು ಜಿಂಕೆಯನ್ನು ತಿಂತಾವೆ. ಒಂದು ವೇಳೆ ಕಾಡಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ನಾಶವಾಗಿಬಿಟ್ರೆ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿಯಾಗಿ ಕಾಡಿನ ಸಸ್ಯ ಸಂಪತ್ತು ನಾಶ ಆಗುತ್ತೆ. ಕಾಡು ನಾಶ ಆದರೆ ಮಳೆ, ನೀರು, ಆಮ್ಲಜನಕ ಕಡಿಮೆ ಆಗುತ್ತೆ. ಮನುಷ್ಯರು, ಪ್ರಾಣಿಗಳು ಉಸಿರಾಡುವಾಗ ಆಮ್ಲಜನಕವನ್ನು ತಗೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಡ್ತಾರೆ. ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕವನ್ನು ನೀಡ್ತವೆ. ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲಗಳ ನಡುವಿನ ಹೊಂದಾಣಿಕೆ ಭೂಮಿಯ ಮೇಲಿನ ವಾತಾವರಣವನ್ನು ಸ್ಥಿರವಾಗಿಡ್ತವೆ. ಜೇನುನೊಣಗಳು, ಚಿಟ್ಟೆಗಳು, ಪಕ್ಷಿಗಳು, ಸಣ್ಣ ಕೀಟಗಳಿಂದ ಹೂಗಳ ಪರಾಗಸ್ಪರ್ಶ ಆಗುತ್ತೆ. ಈ ಜೀವಿಗಳಿಗೆ ಮಕರಂದ ಹೂಗಳು ಆಹಾರವಾದರೆ ಇವುಗಳಿಂದ ಆಗುವಂತಹ ಪರಾಗಸ್ಪರ್ಶದಿಂದ ಗಿಡಮರಗಳಲ್ಲಿ ಹಣ್ಣು, ತರಕಾರಿ, ಧಾನ್ಯಗಳು ಬೆಳೀತಾವೆ. ಈ ಪ್ರಾಣಿ ಪಕ್ಷಿ ಕೀಟಗಳಿಲ್ಲದೆ ಹೋದರೆ ಮನುಷ್ಯನಿಗೆ ಆಹಾರದ ಕೊರತೆ ಉಂಟಾಗತ್ತೆ. ಎರೆಹುಳು ಮಣ್ಣನ್ನು ಹದಗೊಳಿಸಿ ಕೃಷಿಗೆ ಯೋಗ್ಯವಾಗಿಸಿದರೆ ನವಿಲು ಬೆಳೆಗಳಿಗೆ ಹರಡುವ ಕೀಟಗಳನ್ನು ತಿಂತಾವೆ. ಆದ್ದರಿಂದ ಇವುಗಳನ್ನು ರೈತ ಮಿತ್ರ ಅಂತ ಕರೀತಾರೆ. ಕಾಗೆ, ಹದ್ದು, ಕೆಲವು ಕಾಡು ಪ್ರಾಣಿಗಳು ಸತ್ತ ಜೀವಿಗಳ ಮಾಂಸ ತಿಂದು ಪರಿಸರವನ್ನು ಸ್ವಚ್ಛವಾಗಿಡ್ತವೆ. ಸೂಕ್ಷ್ಮಾಣುಜೀವಿಗಳು ಕೂಡ ಸತ್ತ ಜೀವಿಗಳನ್ನು, ಸಸ್ಯಗಳನ್ನು ಮಣ್ಣಲ್ಲಿ ಕರಗಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ.

ಇನ್ನು ಹಲವಾರು ಉಪಯೋಗಗಳಿದ್ದಾವೆ, ಇವುಗಳ ಬಗ್ಗೆ ತಿಳಿಯೋಣ ಇನ್ನೊಂದು ಗೀತೆಯ ನಂತರ. ಮೆಂಟಲ್ ಮಂಜ ಚಿತ್ರದ ಗೀತೆ ಅಜಯ್ ಅವರ ಧ್ವನಿಯಲ್ಲಿದೆ, ಸಾಯಿ ಸಾಗರ್ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.

ವಸತಿಗಾಗಿ, ಕೃಷಿ ಚಟುವಟಿಕೆಗಾಗಿ, ಕೈಗಾರಿಕೆಗಳಿಗಾಗಿ, ಅಭಿವೃದ್ಧಿ ಕಾರ್ಯಗಳಿಗಾಗಿ ಕಾಡನ್ನು ನಾವು ನಾಶ ಮಾಡೋದ್ರಿಂದ ವನ್ಯಜೀವಿಗಳ ಆಹಾರ ಸಿಗದೇ ಇರೋ ಹಾಗೆ ಆಗತ್ತೆ. ಅವುಗಳಿಗೆ ಆಹಾರ ಆಶ್ರಯ ಎರಡೂ ಸಿಗದೇ ಇರೋ ಹಾಗಾಗತ್ತೆ. ಅದರಿಂದ ನಾಡಿ ಬರ್ತವೆ, ಸಾಯ್ತವೆ. ಇದರಿಂದ ಅವಕ್ಕೂ ತೊಂದರೆ, ನಮಗೂ ತೊಂದರೆ. ಅತಿಯಾಗಿ ಬೇಟೆ ಆಡೋದ್ರಿಂದ ವಿದ್ಯುತ್ ಬೇಲಿ ಉರುಳು ಹಾಕೋದ್ರಿಂದ ಪ್ರಾಣಿಗಳ ಸಾವು ಆಗತ್ತೆ. ಇದರಿಂದ ಆಹಾರ ಸರಪಳಿ ಮುರಿದು ಹೋಗಿ ಪರಿಸರ ಅಸಮತೋಲನ ಆಗತ್ತೆ. ಪ್ಲಾಸ್ಟಿಕ್ ರಾಸಾಯನಿಕಗಳ ಬಳಕೆಯಿಂದ, ಅತಿಯಾದ ಮೀನುಗಾರಿಕೆಯಿಂದ ಜಲಚರಗಳು, ಪ್ರಾಣಿ ಪಕ್ಷಿಗಳು, ಎರೆಹುಳುಗಳು ಮುಂತಾದ ಕೀಟಗಳು ಸಾಯ್ತವೆ. ಅವುಗಳ ನಾಶ ಮಾನವನಿಗೆ ಒಳ್ಳೆಯದಲ್ಲ, ಇದರಿಂದ ಆತನ ನಾಶ ಕೂಡ ಖಚಿತ. ಆದ್ದರಿಂದ ಭೂಮಿ, ಕಾಡು, ಕಾಡು ಪ್ರಾಣಿಗಳನ್ನು ನಾವು ರಕ್ಷಿಸಲೇಬೇಕು. ಹಸು, ಕುರಿ, ಎತ್ತು, ಎಮ್ಮೆ, ನಾಯಿ, ಬೆಕ್ಕು, ಕೋಳಿಗಳನ್ನು ಆಹಾರಕ್ಕಾಗಿ, ಕೃಷಿ ಕೆಲಸಗಳಿಗಾಗಿ, ಮನೆಯನ್ನು ಕಾಯೋದಕ್ಕಾಗಿ, ನಾವು ಬೆಳೆದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಸಾಕ್ತೀವಿ. ನಮಗೆ ಹಾಲು ಬೇಕು ಅಂತ ಹಸು, ಕುರಿಗಳನ್ನು, ಎತ್ತು, ಎಮ್ಮೆಗಳನ್ನು ಸಾಕ್ತೀವಿ. ಉಳುಮೆ ಮಾಡಬೇಕು ಅಂತ ಎತ್ತು, ಕೋಣಗಳನ್ನು ಸಾಕ್ತೀವಿ. ಮನೆಯನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ನಾಯಿಗಳನ್ನು ಸಾಕ್ತೀವಿ. ಮಾಂಸ ಬೇಕು ಅಂತ ಕೋಳಿ, ಕುರಿಗಳನ್ನು ಸಾಕ್ತೀವಿ. ನಾವು ಬೆಳೆದಿರೋ ಬೆಳೆಗಳನ್ನು

ಇಲಿ ಹೆಗಣಗಳು ತಿಂತಾವೆ, ಅವುಗಳನ್ನು ನಾಶ ಮಾಡಬೇಕು ಅಂತ ಬೆಕ್ಕನ್ನು ಸಾಕ್ತೀವಿ. ಹೀಗೆ ಹಲವಾರು ಉದ್ದೇಶಗಳಿಗೆ ನಾವು ಸಾಕು ಪ್ರಾಣಿಗಳನ್ನು ಸಾಕ್ಕೊಳ್ತೀವಿ. ಆದರೆ ಅವುಗಳನ್ನು ಕೂಡ ಅಷ್ಟೇ ಕಾಳಜಿ ಮಾಡಬೇಕಲ್ವಾ? ಹೇಗೆಲ್ಲ ಕಾಳಜಿ ಮಾಡಬೇಕು ನೋಡೋಣ ಈ ಗೀತೆಯ ನಂತರ.

ಇಡಬೇಕು. ಮಳೆಚಳಿಯಲ್ಲಿ ಸುರಕ್ಷಿತ ಜಾಗ ಒದಗಿಸಬೇಕು. ವಾಹನ ಚಲಾಯಿಸುವಾಗ ರಸ್ತೆಯಲ್ಲಿ ಚಲಿಸುವ ನಾಯಿ, ಬೆಕ್ಕು, ದನಕರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಪಕ್ಷಿಗಳಿಗೆ ಮನೆ ಸಮೀಪ ಧಾನ್ಯ ನೀರುಗಳನ್ನು ಇಡಬೇಕು. ಇನ್ನು ಕಾಡು ಪ್ರಾಣಿಗಳ ಉಳಿವಿಗೆ ಏನೆಲ್ಲ ಮಾಡಬಹುದು? ಅರಣ್ಯ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಪರಿಸರ, ಬೇಟೆಯ ನಿಷೇಧ, ಮೃಗಾಲಯ, ಪಕ್ಷಿಧಾಮಗಳನ್ನು ಸ್ಥಾಪನೆ ಮಾಡಿ ನೈಸರ್ಗಿಕ ಬದುಕು ಕೊಡೋದು, ಕಾಡು ಪ್ರಾಣಿಗಳ ಆವಾಸ ಸ್ಥಾನದ ಸಮೀಪ ಹೋಗದೇ ಇರೋದು, ಅಕಸ್ಮಾತ್ ಕಾಡಿನ ದಾರಿಯಲ್ಲಿ ಸಂಚರಿಸುವಾಗ ವಾಹನಗಳಿಂದ ಹಾರ್ನ್ ಮಾಡದೇ ಇರೋದು, ಈ ನಿಯಮಗಳನ್ನು ಪಾಲಿಸಿದರೆ ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳ ರಕ್ಷಣೆ ಸಾಧ್ಯ ಇದೆ.

ಪ್ರಾಣಿಗಳ ರಕ್ಷಣೆಗಾಗಿ ನಾವು ಏನೆಲ್ಲ ಕಾಳಜಿ ವಹಿಸಬೇಕು ಅಂತ ಮಾತಾಡ್ತಾ ಇದ್ವಿ. ಪ್ರತಿದಿನವೂ ನಾವು ಸಾಕುವ ಪ್ರಾಣಿಗಳಿಗೆ ಪೌಷ್ಟಿಕ ಮತ್ತು ಶುದ್ಧ ಆಹಾರವನ್ನು, ಸ್ವಚ್ಛ ನೀರನ್ನು ಕೊಡಬೇಕು. ಅವುಗಳಿಗೆ ಖಾಯಿಲೆ ಬಂದರೆ ಚಿಕಿತ್ಸೆ ಕೊಡಿಸ್ಬೇಕು. ಪ್ರಾಣಿಗಳು ವಾಸಿಸುವ ಜಾಗವನ್ನು ಸ್ವಚ್ಛವಾಗಿಟ್ಟು ಗಾಳಿ ಬೆಳಕು ಬರೋ ಹಾಗೆ ನೋಡ್ಕೋಬೇಕು. ಹಿಂಸೆ ಕೊಡಬಾರ್ದು, ಪ್ರೀತಿಯಿಂದ ನೋಡ್ಕೋಬೇಕು. ಬೀದಿಯಲ್ಲಿರುವ ನಾಯಿ ಬೆಕ್ಕುಗಳಿಗೆ ಬೇಸಿಗೆಯಲ್ಲಿ ಮನೆ ಮುಂದೆ

ಪ್ರಾಣಿಗಳಿಂದ ನಮಗೆ ಅಪಾಯ ಕೂಡ ಎದುರಾಗಬಹುದು. ಹೇಗೆಲ್ಲ ರಕ್ಷಣೆ ಮಾಡ್ಕೋಬಹುದು? ಸಾಕು ಪ್ರಾಣಿಗಳಾದರೂ ಅಪರಿಚಿತ ನಾಯಿ ಬೆಕ್ಕುಗಳಿಂದ ದೂರ ಇರಬೇಕು. ಪ್ರಾಣಿಗಳು ಕಿವಿಗಳನ್ನು ಹಿಂದೆ ಮಾಡಿಕೊಂಡಾಗ, ಗುರುಗುಟ್ಟಿದಾಗ, ಬಾಲವನ್ನು ಗಟ್ಟಿ ಮಾಡಿಕೊಂಡ್ರೆ ಅವು ಕೋಪದಲ್ಲಿದ್ದಾವೆ ಅಥವಾ ನಮ್ಮನ್ನು ನೋಡಿ ಹೆದರ್ಕೊಂಡಿದ್ದಾವೆ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ದೂರ ಹೋಗಬೇಕು. ಕಾಡಿನ ಹತ್ತಿರದ ಪ್ರದೇಶಗಳಲ್ಲಿ ಪ್ರಾಣಿಗಳು ಕಂಡಾಗ ಅವುಗಳಿಗೆ ತೊಂದರೆ ಕೊಡದೆ ದೂರದಿಂದಲೇ ಹೋಗಬೇಕು. ಬೀದಿ ನಾಯಿಗಳಿಗೆ, ಕಾಡು ಪ್ರಾಣಿಗಳಿಗೆ ಕೈಯಿಂದ ಆಹಾರ ಕೊಡಬಾರದು. ಇವುಗಳಿಂದ ಅವಕ್ಕೆ ತೊಂದರೆ ಆಗಬಹುದು ಅಥವಾ ಅವುಗಳ ನಡವಳಿಕೆ ಹಿಂಸಾತ್ಮಕವಾಗಬಹುದು. ಆಮೇಲೆ ಅವಕ್ಕೆ ಬೈತೀವಿ ನಾವು, ನಮ್ಮನ್ನು ಅಟ್ಟಿಸ್ಕೊಂಡು ಬಂದ್ವು, ಕಚ್ಚಿದ್ವು ಅಂತ ಹೇಳಿ. ಮರಿಗಳಿರುವ ಪ್ರಾಣಿಗಳ ಹತ್ರ ಹೋಗಲೇಬಾರದು. ಆಹಾರ ತಿನ್ನುವಾಗ, ಮಲಗಿದ್ದಾಗ, ಅನಾರೋಗ್ಯವಿದ್ದಾಗ ಪ್ರಾಣಿಗಳನ್ನು ನಾವು ಕೆಣಕಬಾರದು. ನಾಯಿ ಅಥವಾ ಇತರ ಪ್ರಾಣಿಗಳು ನಮ್ಮ ಹತ್ರ ಬಂದಾಗ ಓಡಬಾರದು. ನಿಧಾನವಾಗಿ, ಶಾಂತವಾಗಿ ಸರಿದು ಹೋಗಬೇಕು. ಪ್ರಾಣಿಗಳ ಕಣ್ಣನ್ನು ನಾವು ನೇರವಾಗಿ ನೋಡಬಾರದು. ಬೀದಿ ನಾಯಿನೇ ನೋಡಿದರೂ ಕೂಡ ಗುರ್ರನ್ನತ್ತೆ ನೋಡಿ. ಬಹಳಷ್ಟು ಸಾರಿ ಪ್ರಾಣಿಗಳು ಅಪಾಯಕಾರಿಯಾಗಿರಬಹುದು ನಾವು ಅವುಗಳ ಕಣ್ಣನ್ನು ನೇರವಾಗಿ ನೋಡಿದಾಗ. ಪ್ರಾಣಿಗಳನ್ನು ಮುಟ್ಟಿದ ನಂತರ ಕೈ ತೊಳ್ಕೋಬೇಕು. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅಗತ್ಯ ಲಸಿಕೆಗಳನ್ನು ಕಾಲಕಾಲಕ್ಕೆ ಹಾಕಿಸ್ಕೋಬೇಕು. ಪ್ರಾಣಿಗಳು ಪರಿಚಿದ್ರೆ ಸೂಕ್ತ ಚಿಕಿತ್ಸೆ ಮತ್ತು ಲಸಿಕೆಯನ್ನು ಪಡಿಬೇಕು. ಸೆಲ್ಫಿ ತಗೊಳ್ಳೋದು ಅಥವಾ ದೂರದಿಂದ ನೋಡೋದು, ಅವುಗಳನ್ನು ಅಟ್ಟಿಸ್ಕೊಂಡು ಹೋಗೋದು, ಕೆಣಕೋದು, ಹೇ ಅಂತ ಬೈಯೋದು, ಕೂಗೋದು, ಅರ್ಚೋದು ಮಾಡಿದರೆ ಪ್ರಾಣಿಗಳಿಂದ ನಮಗೆ ತೊಂದರೆ ಆಗಬಾರ್ದು, ಆಗಬಹುದು. ಆದ್ದರಿಂದ ನಾವು ಅವುಗಳನ್ನು ಎಷ್ಟು ಬೇಕೋ ಅಷ್ಟು ದೂರದಲ್ಲಿ ಇಟ್ಟರೆ, ನಮ್ಮ ಕಾಳಜಿಯನ್ನು ನಾವು ವಹಿಸ್ಕೊಂಡ್ರೆ ಪ್ರಾಣಿಗಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು.

ಗುಲಾಬಿಯೇ ಚಿತ್ರದ ಒಂದು ಗೀತೆ. ಚಿತ್ರ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಎಂ ಎನ್ ಕೃಪಾಕರ್ ಅವರ ಸಂಗೀತವಿದೆ.

ಅಕ್ಟೋಬರ್ 4 ವಿಶ್ವ ಪ್ರಾಣಿ ದಿನ. ಈ ಪ್ರಪಂಚ ಕೇವಲ ಮನುಷ್ಯರಿಗೆ ಮಾತ್ರ ಸೇರಿದ್ದಲ್ಲ, ಎಲ್ಲ ಜೀವಿಗಳಿಗೂ ಸೇರಿತು ಅನ್ನುವ ಜಾಗೃತಿ ಮೂಡಿಸಿ ಪ್ರಾಣಿಗಳ ರಕ್ಷಣೆ ಮಾಡೋದು ಕಾರ್ಯ, ಪ್ರಾಣಿಗಳ ರಕ್ಷಣೆ ಮಾಡುವಂತಹ ಕಾರ್ಯ, ಹಾಗೆ ಪ್ರಾಣಿಗಳನ್ನು ನಿರ್ಲಕ್ಷ್ಯವನ್ನು ತಡೆಯೋದು ಈ ದಿನದ ಮುಖ್ಯ ಉದ್ದೇಶ. ಆಕಾಶದಲ್ಲಿ ಹಾರಾಡುವ ಪಕ್ಷಿ, ಕಾಡಿನಲ್ಲಿ ಓಡಾಡುವ ಪ್ರಾಣಿ, ಮಣ್ಣಿನಲ್ಲಿ ಹರಿಯುವ ಎರೆಹುಳು, ನೀರಿನಲ್ಲಿ ಈಜುವ ಮೀನು, ಪ್ರತಿಯೊಂದು ಜೀವಿಯೂ ಪರಿಸರ ಸಮತೋಲನಕ್ಕೆ ಅಗತ್ಯ. ಈ ಸಂದೇಶವನ್ನು ವಿಶ್ವ ಪ್ರಾಣಿ ದಿನದ ಆಚರಣೆ ನೀಡುತ್ತೆ. ಪ್ರತಿಯೊಂದು ಜೀವಿಗೂ ಸುರಕ್ಷಿತವಾಗಿ ಜೀವಿಸುವ ಹಕ್ಕಿದೆ. ಆ ಹಕ್ಕನ್ನು ನಾವು ಕಸ್ಕೊಳ್ಳದೆ ನಮ್ಮ ಹಕ್ಕನ್ನು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಾಗತ್ತೆ. ಹಕ್ಕನ್ನು ಪಡೆದು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ.

ಇದೀಗ ಕೇಳುತ್ತಿರುವ ಗೀತೆ ರಾಕ್ಷಸ ಚಿತ್ರದ್ದು. ಹೇಮಂತ್ ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಸಾಧು ಕೋಕಿಲ ಸಂಗೀತ ನೀಡಿದ್ದಾರೆ.

ರಾಕ್ಷಸ ಚಿತ್ರದ ಈ ಗೀತೆಯೊಂದಿಗೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 8:45 ಆಗಲಿದೆ.

0: US meets its 7 conditions, plans to expand range of missiles. And Asian Games 2026 draw to a close in Japan in a dazzling ceremony. India sign off in 4th place with 85 medals comprising 21 gold. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು, ಸಮಯ 9:15. ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಎಚ್ಎಸ್ ವೆಂಕಟೇಶಮೂರ್ತಿಯವರ 2 ರಚನೆಗಳು. ಮೊದಲಿಗೆ ಹವಳ ಕಂಪಿನ ಸಂಜೆ.

0: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ನನ್ ಸೆಳೆ.
1: ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆಗಳನ್ನು ಕೇಳಿದ್ರಿ. ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಯುವವಾಣಿ
2: last year one of india

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30 ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆಗಳು. 6:50 ರೈತರಿಗೆ ಸಲಹೆಗಳು. 7:15 ಎಚ್ಕೆ ನಾರಾಯಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.

ವಿಷಯ ಡ್ರೈ ಫ್ರೂಟ್ ಸೇವನೆಯ ಪ್ರಯೋಜನಗಳು. ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಟಿ ಶಿವಕುಮಾರ್ ಅವರು ಭಾಗವಹಿಸುತ್ತಾರೆ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ನಾಳೆ ಬೆಳಗ್ಗೆ 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. 9:45 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 10:20 ಗಾನಗಂಗೆ ಮುಂದುವರಿಯುವುದು. 10:30 ಸುನಾರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಶಿಕ್ಷಕರ ದಿನದ ಸಂದರ್ಭದಲ್ಲಿ ಶಿಕ್ಷಣದ ರೂವಾರಿ ಶಿಕ್ಷಕ ವಿಷಯದ ಕುರಿತು ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಯೋಗ ಮತ್ತು ಅನುಸಂಧಾನ. ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ. ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ ಕುರಿತು ಹಿರಿಯ ಕೃಷಿ ವಿಜ್ಞಾನಿ ಬಸವರಾಜ ಏಣಿಗೆ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:40 ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ವಿಷಯ ಸೆಮಿಕಂಡಕ್ಟರ್ ಮಿಷನ್ ಕುರಿತು ಸಂದರ್ಶನ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ನಾಳೆ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ. ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ನಾಳೆ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿರಂಗ, ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾ ಶುಭಶ್ರೀ ಕೆಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಜನಪದ ಸಂಗೀತ. ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 7:45 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಬಿಆರ್ ಗೀತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ರಾತ್ರಿ 9:30 ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಸಹ ನಿರ್ಮಾಣ ತಿಮ್ಮಪ್ಪ ಎಚ್ಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. 10:30 ಗೀತಾ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.